0: ಕುಂದಾಪ್ರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ ಎಚ್ ಎಸ್ ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟದಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ಭಂಡಾರ್ಕರ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರದಲ್ಲಿ ಇವತ್ತು ಕುಂದಾಪುರ ಮಾತುಕತೆಯಲ್ಲಿ ನಾನು ಆರ್ಜೆ ಜ್ಯೋತಿ ನಿಮ್ಮೊಟ್ಟಿಗೆ. ನಮ್ಮೊಟ್ಟಿಗೆ ಯಾರಿದ್ರು ಅಂತ ಕೇಂದ್ರೆ, ಆಕ್ಚುಲಿ ಕುಂದಾಪುರ ಅಂದುಕೊಳ್ಳೆ ಮೊದಲೊಂದು ಕಾಲದಲ್ಲಿ ಕುಂದಾಪುರ ಕುಂದಾಪುರ ಕನ್ನಡವ ಅಂತ ಬೇರೆಯವರು ಒಂಥರ ಅಸಡ್ಡೆ ಮಾಡ್ತಾ ಇದ್ರು. ಈಗ ಹಂಗಲ್ಲ, ಎಲ್ಲ ಕಾಲ ಬದಲಾಯ್ತು ಕಾಣಿ, ಕಾಲಾಯ ತಸ್ಮಯ ನಮಃ ಅಂತ ಹೇಳ್ತಾರೆ. ಈಗ ಕುಂದಾಪುರ ಕನ್ನಡದ ಬಗ್ಗೆ ಇರೋ ಭಾವನೆ ಇರ್ಬೋದು, ಅದ್ರ ಬಗ್ಗೆ ಹೆಚ್ಚಾಗ್ತಾ ಇರೋ ಗೌರವ ಇರ್ಬೋದು, ಕುಂದಾಪುರ ಕನ್ನಡದವ್ರ ಬಗ್ಗೆ ಇರುವಂತಹ ಭಾವನೆಗಳಿರ್ಬೋದು, ಅಥವಾ ಅವರಿವತ್ತು ತೋರಿಸ್ತಾ ಇರುವಂತಹ ಸಾಧನೆಗಳಿರ್ಬೋದು. ಮೊದ್ಲಾಯಿದ್ರೆ ಈ ಕುಂದಾಪುರದವರೇ ಆಗಿದ್ರು ಒಂದ್ಸಲ ಬೆಂಗಳೂರಿಗೆ ಅಥವಾ ಗಾಂಧಿನಗರಕ್ಕೆ ಎಂಟ್ರಿ ತಕೊಂಡ್ಮೇಲೆ ಅವರಷ್ಟು ನಾವು ಕುಂದಾಪುರದವರು ಅಂತ ಹೇಳ್ಕೊಳ್ಳೋದ್ರಲ್ಲ ಆಸಕ್ತಿ ತೋರಿಸ್ತಾ ಇರ್ಲಿಲ್ಲ. ನಮ್ಗೆ ಎಲ್ಲೋ ಮತ್ತೆ ಗೊತ್ತಾಗ್ಬೋದು ಅವ್ರು ಕುಂದಾಪುರ ಮೂಲದವರಂಬ್ರು ಅಂತ ಹೇಳ್ಕೊಂಡ. ಆದ್ರೆ ಈಗಲ್ಲ, ನಾವು ಕುಂದಾಪುರದವರಂಬುದನ್ನ ಎದೆ ತಟ್ಟಿ

0: ಹೇಳುವಂತಹ ಸ್ಥಿತಿ ಪರಿಸ್ಥಿತಿ, ಅದೊಂದು ಗರ್ವದಲ್ಲಿ ನಾವು ಕುಂದಾಪುರದಲ್ಲಿದ್ದು. ಹಂಗೆ ಇವತ್ತು ನನಗೆ ಕುಂದಾಪುರ ಮಾತುಕತೆಯಲ್ಲಿ ಏನ್ ಖುಷಿ ಏನ್ ಸಂಭ್ರಮ ಅಂತ ಕೇಂದ್ರೆ, ನಮ್ಮೊಟ್ಟಿಗೆ ಸಚಿನ್ ಬಸ್ರೂರು ಅವರಿದ್ದಾರೆ. ಆಕ್ಚುಲಿ ಸಚಿನ್ ಬಸ್ರೂರು ಅಂದ್ರೆ ನಿಮ್ಗೊಂದು ಹಾಡ್ ನೆನ್ಪಾಪ್, ಯಾವ ಹಾಡ್ ಗೊತ್ತಾ? ಇದು ನಮ್ಮೂರು ಇದು ನಮ್ಮೂರು ನಾವೆಲ್ಲಿಗೆ ಹೋದ್ರು. ಆ ಹಾಡನ್ನ ಒಂದ್ 10 ವರ್ಷದ ಹಿಂದೆ ರಿಲೀಸ್ ಮಾಡಿದಾಗ ಇದು ಯಾವ ಗಂಡು ಮರ ಇಷ್ಟ ಲೈಕ್ ಮಾಡಿತ್ತಲ್ಲ ಅಂತ ಇಡೀ ಊರವರೇ ಒಂದ್ಸಲ ಮೂಗ್ ಮೇಲೆ ಕೈ ಇಟ್ಕೊಂಡಿರ. ಆದ್ರೆ ಆ ಹಾಡು ಇವತ್ತಿಗೂ ತುಂಬಾ ಲೈಕ್ ಇತ್ತು, ಅಂಡ್ ರೇಡಿಯೋ ಕುಂದಾಪುರದಲ್ಲಿ ಪ್ಲೇ ಆತನೇ ಇರುತ್ತೆ. ಅಂತ ಚಂದದ ಹಾಡನ್ನ ಅವತ್ತು ಕಂಪೋಸ್ ಮಾಡಿದವರು, ಅದರೊಟ್ಟಿಗೆ ಅವರೇ ನಿಂತು ಆಕ್ಟ್ ಮಾಡಿದವರು ಸಚಿನ್ ಬಸ್ರೂರ್ ಅವರು. ಇವತ್ತು ಹಲವು ಮೂವಿಗಳಿಗೆ ಚಿಕ್ಕ ಚಿಕ್ಕ ಪುಟ್ಟ ಕೊಡುಗೆಯನ್ನ ಕೊಡ್ತಾ, ಈಗ ಕರಾವಳಿ ಅನ್ನುವಂತಹ ದೊಡ್ಡ ಮಟ್ಟದ ಚಿತ್ರಕ್ಕೆ ಮ್ಯೂಸಿಕ್ ಕೊಟ್ಟು ಮ್ಯೂಸಿಷಿಯನ್ ಆಗಿರುವಂತಹ ನಮ್ಮೂರಿನ ಹುಡುಗ ಸಚಿನ್ ಬಸ್ರೂರ್ ಅವರು ಇವತ್ತು ಕುಂದಾಪುರ ಮಾತುಕತೆಯಲ್ಲಿ ನಮ್ಮ ರೇಡಿಯೋ ಕುಂದಾಪುರದ ಸ್ಟುಡಿಯೋದಲ್ಲಿ. ಸಚಿನ್ ಬಸ್ರೂರ್ ಅವರಿಗೆ ನಮಸ್ಕಾರ, ನಮ್ಮ ಕುಂದಾಪುರ ಮಾತುಕತೆಗೆ ಸ್ವಾಗತ.
1: ನಮಸ್ಕಾರ. ನಮಸ್ಕಾರ.
0: ನಮಸ್ಕಾರ. ನಮಸ್ಕಾರ. ನಮಸ್ಕಾರ. ಹೆಂಗಿದ್ರಿ? ಅದೇ ನಾ ಕೇಂದೆ ಸಚಿನ್ ಅವ್ರನ್ನ ಕಂಡು ಕೊಡ್ಲಿಕ್ಕೆ ಕೇಂದೆ. ಇದು ನಮ್ಮೂರು ಆಲ್ಬಮ್ ಸಾಂಗ್ ಅಲ್ಲಿ ನೀವೆಲ್ಲ ಆಕ್ಟ್ ಮಾಡದ್ದಂತೆ. ಅಷ್ಟೊತ್ತಿಗೆ ಅವ್ರು ಚೆನ್ನ ಗಂಡವ್ರ, ಈಗ ದೊಡ್ಡದಾಗ ಬೆಳೆದಿದ್ದಾರೆ. ಬರೀ ದೇಹದಲ್ಲಿ ವಯಸ್ಸಲ್ಲಿ ಮಾತ್ರ ಅಲ್ಲ, ಹೆಸರಲ್ಲೂ ಕೂಡ ಅಲ್ದಾ? ಇದ್ರ ಬಗ್ಗೆ ಎಷ್ಟು ಖುಷಿ ಇದೆ ಸಚಿನ್ ಬಸ್ರೂರ್ ಅವ್ರಿಗೆ?
1: ತುಂಬಾ ಖುಷಿ ಇತ್ತು ಅಂದ್ರೆ, ಇಲ್ಲಿಂದ ಎಂತೋ ಕನ್ಸ್ ಕಟ್ಕೊಂಡ ನನ್ನ ಮಾವನ ಜೊತೆಗೆ ಹೋಗಿ ಅಲ್ಲಿ ಮ್ಯೂಸಿಕ್ ಕಲ್ತು, ಸೊ ಈಗ ದೊಡ್ಡ ದೊಡ್ಡ ಸಿನಿಮಾಗಳಿಗೆ ಹಾಡ್ತಿದ್ದೆ, ಮ್ಯೂಸಿಕ್ ಮಾಡ್ತಾ ಇದ್ದೆ. ಬೇರೆ ಬೇರೆ ಮ್ಯೂಸಿಕ್ ಡೈರೆಕ್ಟರ್ ಜೊತೆ ವರ್ಕ್ ಮಾಡುವಂತ ಅವಕಾಶ ಸಿಕ್ತು, ತಮಿಳ್, ತೆಲುಗು, ಕನ್ನಡ. ತುಂಬಾ ಖುಷಿ ಇತ್ತು.
0: ತುಂಬಾ ಖುಷಿ ಇದೆ. ಈಗ ನೀವು ಈ ಮ್ಯೂಸಿಷಿಯನ್ ಆಗ್ಲಿಕ್ಕೆ ಅಥವಾ ಇದೊಂದು ಜರ್ನಿ ಶುರು ಮಾಡೋಕೆ ರವಿ ಬಸ್ರೂರ್ ಅವರ ಇನ್ಫ್ಲೂಯೆನ್ಸ್ ಎಷ್ಟಿತ್ತು ಅದ್ರಾಗೆ? ನಿಮ್ಮ ಮಾವ ರವಿ ಬಸ್ರೂರ್.
1: ನಾನು ಚಿಕ್ಕ ವಯಸ್ಸಿಂದ ಅಂದ್ರೆ ಏಳಕ್ಕೆ ಬುದ್ಧಿ ಬಂತು ಆಗಳಕ್ಕಿಂತ ಮಾವನ ಜೊತೆಗೆ, ನನ್ನ ಮಾವ ಅಂದ್ರೆ ನಂಗೆ
0: ಜೀವ
1: ಜೀವದ ಗೆಂಟ್ ಜೀವದ ಗೆಂಟ್. ಮಾವನೊಟ್ಟಿಗೆ ಇರ್ತಿದ್ದೆ ಎಷ್ಟೊತ್ತಿಗೂ. ಮಾವ ಈಗಳಿಗೂ ಈಗಳು ಎಂತ ಕೆಲಸ ಮಾಡ್ಕೊಂಡ್ ಹೊರಟ್ರು ಅಷ್ಟು ಫಾಸ್ಟ್ ಆಗಿ ಕೆಲಸ ಮಾಡಿದ್ರೆ ಒಂದ್ ಸ್ವಲ್ಪವೂ ಇದು ಟೈಮ್ ವೇಸ್ಟ್ ಮಾಡೋದಿಲ್ಲ. ಸೊ ಅವ್ರ ಜೊತೆಗೆ ಮುಂಚೆಯಿಂದ ಹಂಗೆ, ಅವ್ರ ಎಂತೆಲ್ಲ ಮ್ಯೂಸಿಕ್ ಆಗ್ಲಿ ಕಲ್ಲಿನ ಕೆಲಸ ಆಗ್ಲಿ ಎಂತೆಲ್ಲ ವರ್ಕ್ ಮಾಡಿದ್ರು, ಎಫ್ ಎಂ ಅಲ್ಲಿ ವರ್ಕ್ ಮಾಡಿದ್ರು, ಸೊ ಅಲ್ಲೆಲ್ಲ ನಾನು ಕಂಡ್ಕೊಂಡ್ ಬಂದಿದ್ದೆ. ಸೊ
0: ಮಾವ ಕಲ್ಲಿನ ಕೆಲಸ ಶಿಲ್ಪ ಹಾಕಿದ್ರು ನೀವು ಅವ್ರ ಜೊತೆ ಇದ್ರ?
1: ಹೌದು.
0: ಓ ಓಕೆ. ನಿಮ್ಮ ಮಾವಳಿಗೆ ಎಷ್ಟು ವರ್ಷ ಡಿಫ್ರೆನ್ಸ್ ಅದು?
1: 10 ವರ್ಷ.
0: ಮಾವ ಅಂದ್ರೆ ನೀವು ಅಕ್ಕನ ಮಗ ರವಿ ಬಸ್ರೂರ್ ಅವ್ರದ್ದು. ಸೊ ಹುಟ್ಟಿನಿಂದಾನೆ ಮಾವನ್ ಮಾವನ ಜೊತೆನೆ. ಮಾವ ಎಂತ ಮಾಡ್ತಾರೋ ಮಾವನೇ ಆದರ್ಶ. ಮಾವ ಹೋದಲ್ಲೆಲ್ಲ ಅಳಿಯ ಸಚಿನ್ ಅವರು ಹಾಜರ್. ಅಷ್ಟು ಇನ್ಫ್ಲೂಯೆನ್ಸ್.
1: ಶಾಲಿಗೆ ಬಿಟ್ಟು ಮಧ್ಯಾಹ್ನ ಊಟಕ್ಕೆ ಬಿಡ್ತಾರಲ್ಲ, ಸೀದಾ ಅಜ್ಜಿ ಮನೆಗೆ ಹೋಗ್ತಿದ್ದೆ. ಮನೆಗೆ ಜಾಸ್ತಿ ಇರ್ತಿರ್ಲಿಲ್ಲ ನಾನು.
0: ಅಜ್ಜಿ ಮನೆಗೆ
1: ಜಾಸ್ತಿ ಇರ್ತಿದ್ದೆ. ಅಲ್ಲಿ ಆಗಳಿಕ್ಕೆ ಸ್ಟುಡಿಯೋ ಮಾಡಿದ್ರು ಮನೆಗೆ. ಆಗಳಿಕ್ಕೆ ಸ್ಟುಡಿಯೋ ಮಾಡಿದ್ರು. ಸೊ ಅಲ್ಲಿ ಸಿಸ್ಟಮ್ ಎಂತ ಇರ್ಲಿಲ್ಲ. ಮಾವ ಎಫ್ ಎಂ ಅಲ್ಲಿ ವರ್ಕ್ ಮಾಡ್ತಿದ್ರಲ್ಲ, ತಗೊಂಡೋಗಿದ್ರು. ಸೊ ಒಂದ್ಸಲ ಯಾರು ದಿನಕ್ಕೆ ಒಂದ್ಸಲ ಯಾರು ಸ್ಟುಡಿಯೋ ಒಳಗೆ ಹೋಗಿ ಯಾರ ಮನೆಗೆ ಬಾರಿಸಿ ಆ ಸ್ಟುಡಿಯೋ ಸ್ಮೆಲ್ ಅದನ್ನೆಲ್ಲ ಎಂಜಾಯ್ ಮಾಡ್ತಿದ್ದೆ. ಸೊ ಅದು ಅಲ್ಲಿ ಆ ಒಂದು ನೆನಪನ್ನ ಇಲ್ಲಿ ತನಕನು ಕರ್ಕ ಬಂದಿತ್ತು.
0: ನಿಮ್ಗೆ ಶಿಲ್ಪಕಲೆ ಎಲ್ಲ ಬತ್ತಾ?
1: ಇಲ್ಲ, ನನ್ಗೆ ಅಷ್ಟು ಬತ್ತಿಲ್ಲ, ಬಟ್ ಒಂದ್ ರೇಂಜಿಗೆ
0: ಮಾಡ್ಲಿಕ್ಕೆ ಟ್ರೈ ಮಾಡ್ಲಿಕ್ಕೆ. ಈ ಮ್ಯೂಸಿಕ್ ಅನ್ನೋದು ಈಗ ಮಾವ ಹಾಡ್ತಾ ಇದ್ರು, ಮಾವ ಗುನ್ಗುನಿಸ್ತಾ ಇದ್ರು, ಮಾವ ಆಲ್ಬಮ್ ಸಾಂಗ್ ಗಳನ್ನ ಕುಂದಾಪುರ ಕನ್ನಡದಲ್ಲಿ ಪ್ರಪ್ರಥಮವಾಗಿ ಮಾಡಿದ್ರು, ಇಲ್ಲೇ ನಿಮ್ಗೆ ಅನ್ಸಿತ್ತ ಅಥವಾ ನಿಮ್ಗದು ನ್ಯಾಚುರಲಿ ಇತ್ತ? ಹ್ಯಾಂಗ್ ಅದು, ಯಾವ ತರ
1: ಅಂದ್ರೆ, ನಮ್ ಮನೇಲಿ ಎಲ್ಲರೂ ಸಂಗೀತವೇ.
0: ಎಲ್ಲೆಲ್ಲೂ ಸಂಗೀತ?
1: ಎಲ್ಲೆಲ್ಲೂ ಸಂಗೀತ. ನನ್ನ ಅಮ್ಮನ ಹೆಸರು ಸಂಗೀತ.
0: ಹೌದಾ?
1: ಅಮ್ಮ ಮತ್ತೆ ನಮ್ಮ ದೊಡ್ಡ ಮಾವ ಆರ್ಕೆಸ್ಟ್ರಾದಲ್ಲಿ ಹಾಡ್ತಿದ್ದೀರ. ಸೊ ಆಗಳಿಕ್ಕೆ ಆರ್ಕೆಸ್ಟ್ರಾ ಟೀಮ್ ಅವ್ರು ಸ್ವಲ್ಪ ಅದೇ ಸ್ವಲ್ಪ ಫ್ಯಾಮಿಲಿ ಒಳಗೆ ಗಲಾಟೆ ಆಗಿ ಅವ್ರನ್ನ ತೆಗ್ದಾಕ್ರು.
0: ಇವ್ರಿಬ್ರು?
1: ಹಾ, ಇಬ್ರನ್ನ ತೆಗ್ದಾಕ್ರು. ಆ ಒಂದು ಬೇಜಾರಲ್ಲ ನನ್ನ ಅದೇ ರವಿ ಬಸ್ರೂರ್ ಅವರು ಸ್ಟಾರ್ಟ್ ಮಾಡ್ರು ಒಂದು ಮ್ಯೂಸಿಕ್ ಆರ್ಕೆಸ್ಟ್ರಾ ಮಾಡ್ಬೇಕನ್ನೋದು. ಅಲ್ಲಿಂದ ಸ್ಟಾರ್ಟ್ ಆಯ್ತು, ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಯ್ತು. ಆ ಒಂದು ಇಂಪ್ಯಾಕ್ಟ್ ಗಳೆಲ್ಲ
0: ನಿಮ್ ಮೇಲೆ ಆತ್ಮವಾಗಿದೆ, ಯಾಕಂದ್ರೆ ಸಣ್ಣ ಮಗುವಿಂದ ಅದನ್ನ ಕಣ್ಕೊಂಡ್ ಬಂದವರು. ಓಕೆ.
1: ಸೊ ಅಲ್ಲಿಂದನು ಎಲ್ಲಾ ಜರ್ನಿಯಲ್ಲೂ ನಾನು ಜೊತೆಗಿದ್ದೆ, ಅವ್ರ ಜೊತೆಗೆ ಇಪ್ಪದೇ ಒಂದು ಖುಷಿ.
0: ಖುಷಿ ಅಲ್ಲ? ತುಂಬಾ ತುಂಬಾ ಸರಳವಾಗಿರೋ ವ್ಯಕ್ತಿತ್ವ ರವಿ ಬಸ್ರೂರ್ ಅವ್ರದ್ದು. ಸಿಂಪಲ್ ಅಲ್ಲಿ ಸಿಂಪಲ್. ನಾನ್ ಕಂಡಿರೋ ಅಂತ ದೊಡ್ಡ ಮ್ಯೂಸಿಷಿಯನ್ ಅವರು ಎಲ್ಲೂ ಒಂಚೂರು ಗೊತ್ತೇ ಇಲ್ಲ, ಒಂಚೂರು ಗೊತ್ತಿಲ್ಲ. ಹತ್ರ ನಿಂತ್ರೆ ಇದಾರೋ ಪಕ್ಕದ ಮನೆ ಅಣ್ಣನೋ, ಹಾಂಗೇನೋ ಆತರ ಫೀಲ್ ಬಂದ್ಬಿಟ್ಟು ಬಿಟ್ರೆ ದೊಡ್ಡ ಸ್ಟಾರ್ ಇವರು ಆತರ ಎಲ್ಲ ಅವ್ರು ತೋರಿಸ್ಕೊಳ್ಳೋದೇ ಇಲ್ಲ, ಅದು ಅವರ ವ್ಯಕ್ತಿತ್ವ. ಇದ್ರಲ್ಲಿ ನೀವು ಹೋತ ಫಸ್ಟ್ ಗೆ ಮಾವನ ಜೊತೆಗೆ ಹಾಡದ ಹಾಡ ಯಾವ್ದಾರು ನೆನ್ಪಿತ್ತ?
1: ಫಸ್ಟ್ ಆಲ್ಬಮ್ ಅಲ್ಲಿ ನಾನು
0: ಪಣಕ್ ಮಕ್ಕಳಲ್ಲಿ
1: ಹಾಡ್ಲಿಲ್ಲ, ಬಟ್ ಅದ್ರಲ್ಲಿ ವರ್ಕ್ ಮಾಡಿದೆ.
0: ನೀವೆಂತ ಮಾಡಿದ್ರಿ ಅದ್ರಲ್ಲಿ?
1: ಅಂದ್ರೆ ಮ್ಯೂಸಿಕ್ ಓರಿಯೆಂಟೆಡ್ ವರ್ಕ್ ಮಾಡಿದೆ. ಅದಾದ್ಮೇಲೆ ಫಸ್ಟ್ ಮಾವಂಗ್ ಹಾಡದ್ ಅಂತ ಹೇಳಿದ್ರೆ ನಾನು ಪ್ರೋಗ್ರಾಮಿಂಗ್ ಎಲ್ಲ ಮಾಡ್ತಿದ್ನಲ್ಲ, ಅಂಜನಿ ಪುತ್ರ ಅನ್ನಳಿ ಒಂದು
0: ಪಿಕ್ಚರ್ ಬಂತು.
1: ಸೊ ಅದ್ರಲ್ಲಿ ನಾನು ಒಂದ್ ಆಲ್ರೆಡಿ ಒಂದ್ ಕಂಪೋಸ್ ಮಾಡಿದ್ದೆ ಒಂದ್ ಸಾಂಗ್, ಇದನ್ನ ಕೇಳಿಸ್ದೆ ಇದು ಮಾವನಿಗೆ. ಮಾವನಿಗೆ ಖುಷಿ ಆಯ್ತು, ಅದನ್ನ ಹರ್ಷ ಮಾಸ್ಟರ್ ಕಳ್ಸ್ರು ಡೈರೆಕ್ಟರ್ಗೆ.
0: ವೆರಿ ನೈಸ್.
1: ಅವ್ರ ಸೂಪರ್ ಇತ್ತು ಹಾಡಿದ ಇದ್ನಿಟ್ಕಂಬ ಅನ್ನಳಿ ಹೇಳ್ರಿ. ಕಡೆಗೆ ಸಿಂಗರ್ಸ್ ಯಾರ ಅಂದಳಿ ಬಂದಗಳಿಗೆ, ಸಿಂಗರ್ಸ್ ಬೇರೆ ಯಾರು ಬೇಡ, ಅದೇ ವಾಯ್ಸ್ ಇರ್ಲಿ, ಅದು ವೋಕಲ್ ಸೂಟ್ ಆತಿತ್ತು. ಆ ಒಂದಿದ್ರಲ್ಲಿ ನನ್ನ ವೋಕಲ್ ಹಂಗೆ ಇತ್ತು.
0: ಯಾವ ಹಾಡದು?
1: ಮಗರಿಯ.
0: ಒಂಚೂರು ಬಿಟ್ಟು ಒಂಚೂರು ನಮ್ ನೆನ್ಪ್ ಮಾಡಿಸಿ ಕಂಬ. ಅಂಜನಿ ಪುತ್ರದ್ದು.
1: ಒಂಟಿ ರೋಡಲ್ಲಿ ನಡೆದು ಒಬ್ಬಂಟಿಯಾದ ಈ ಹುಡುಗ ಮಗರಿಯ
0: ಮಗರಿಯ
1: ಮಗರಿಯ. ಸೊ ಆ ಹಾಡನ್ನ ಟ್ರ್ಯಾಕ್ ಹಾಡಿದೆ ಫಸ್ಟ್ ಗೆ, ಅಂದ್ರೆ ಕಂಪೋಸಿಂಗ್ ಮಾಡ್ತಾ ಲಿರಿಕ್ ಎಂತ ಬದತೋ ಅದನ್ನ ಹಾಡಿದೆ. ಆ ವೋಕಲ್ನ ಇಟ್ಕೊಂಬ ಅಂತ ಹೇಳ್ತಾರೆ. ಸೊ ಅದು ಫಸ್ಟ್ ಹಾಡ್ ನಂದು, ಅಂದ್ರೆ ಸಿನಿಮಾಗ ಹಾಡ್ ಫಸ್ಟ್
0: ಸಿನಿಮಾದಲ್ಲಿ ಬಳಕೆ ಆಗಿರೋದು.
1: ಅಂದ್ರೆ ನನ್ನ ಸಾಂಗ್ ನಾ ಹಾಡ್ದನ್ ಹೇಳಿದ್ರೆ ಇದು ನಮ್ಮೂರು ಸಾಂಗ್.
0: ಎಸ್. ಈಗ ಕುಂದಾ ಪ್ರಕರಣ, ನೀವು ಲಾಯಕ್ ಕುಂದಾ ಪ್ರಕರಣ ಮಾತಾಡ್ತ್ರಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲಿಗೋರು ನೀವು ಮರ್ತಿಲ್ಲಲ್ಲ ನಮ್ಮ ಭಾಷೆನ,
1: ಇನ್ನೊಬ್ರಿಗೆ ಕಲ್ಸಿ ಕೊಡ್ಬೇಕಾರ
0: ಅಲ್ಲ. ಸೊ ಅದ್ರಲ್ಲಿ ಇದು ನಮ್ಮೂರು, ಇದು ನಮ್ಮ ಸಕ್ಕದಾಯ್ತಾ ಲಾಯಕ್ ಇತ್ತ ಹಾಡಂತೂ. ಸೊ ಹ್ಯಾಂಗ್ ಅದು, ಎಲ್ಲಿಂದ ಇನ್ಸ್ಪಿರೇಷನ್ ಬಂತು? ಮಾವ ಒಂದ್ ಆಲ್ಬಮ್ ಸಾಂಗ್ ಮಾಡಿ ನಾನ್ ಒಂದ್ ಮಾಡ್ಕೆ ಅಂತನಾ, ಅಥವಾ ಹ್ಯಾಂಗ್ ಅದು?
1: ಶೂಟಿಂಗ್ ಟೈಮ್ ಅಲ್ಲಲ್ಲ, ಅಂದ್ರೆ ಆ ಶೂಟಿಂಗ್ ಟೈಮ್ ಅಲ್ಲೇ ಆದದ್ದು. ಗರ್ಗರ್ಮಂಡ್ಲ ಶೂಟಿಂಗ್ ಟೈಮ್ ಅಲ್ಲೇ ಇದನ್ನು ಒಂದ್ ಗ್ಯಾಪ್ ಅಲ್ಲಿ ಮಾಡು, ಹಾಡಿಸಿ ಬಿಡುವ ಅಂತ ಹೇಳಿ ಶುರು ಮಾಡದ್ದು. ಅಷ್ಟೊತ್ತಿಗೆ ಆಲ್ರೆಡಿ ಒಂದ್ ಮಾವ ಮಾಡಿದಿರಿ. ಯಾವ್ದು? ಎಂತ ಚಂದ ನಮ್ ಭಾಷಿಕೆ. ಸೊ ಆ ಹಾಡು ಮಾಡಿದಿರ. ಸೊ ನನ್ಗೆ ಎಂತ ಹೇಳ್ರಿ, ಇಡೀ ಕುಂದಾಪುರದ ಎಲ್ಲೆಲ್ಲ ಜಾಗ ಐತಿ ಎಲ್ಲದನ್ನು ತೋರಿಸ್ಕೊಳ್ಳಿ ಆಸೆ. ಮಾವ ಅದ್ರಲ್ಲಿ ಆ ಹಾಡಲ್ಲ ನಮ್ ಕಲ್ಚರ್ ಬಗ್ಗೆ, ಅಂದ್ರೆ ಎಂತೆಲ್ಲ ಆಡ್ತಿದ್ ನಾವು, ನಮ್ಮ ಕಣ್ಮುಂದೆ ಎಂತೆಲ್ಲ ತೋರತ್ತ ಅದನ್ನೆಲ್ಲ ತೋರ್ಸಿರ. ಸೊ ನನ್ಗೆ ಇಡೀ ಕುಂದಾಪುರ ಸಿಟಿನೆಲ್ಲ ತೋರಿಸ್ಕೊಳ್ಳಿ ಭಾರಿ ಆಸೆ ಇತ್ತು. ಶುರು ಮಾಡಿದೆ ಕ್ಯಾಮರಾ ಇಟ್ಕೊಂಡು. ಕ್ಯಾಮರಾ ಆಲ್ರೆಡಿ ಇದ್ದಿತ್ತು ನಮ್ಮ ಹತ್ರ, ಶೂಟಿಂಗ್ ಕ್ಯಾಮರಾ ಸ್ಟಿಲ್ ಕ್ಯಾಮರಾ ಇದ್ದಿತ್ತು. ಅದನ್ನ ಇಟ್ಕೊಂಡು ಎಲ್ಲರಿಗೆ ಹೇಳಿದೆ ನಾನು, ಒಂದಿಷ್ಟು ಫ್ರೆಂಡ್ಸ್ ಗೆಲ್ಲ ಹೇಳಿದೆ. ಹೇಳ್ದೆ ಈಗ ಬತ್ರ ಈಗ ಬತ್ರ ಅಂತ ಕಾಯ್ತಾ ಕಂಡೆ
0: ಫ್ರೆಂಡ್ಸ್.
1: ಯಾರು ಬರ್ಲ. ಎಷ್ಟು ಬೇಜಾರಾಯ್ತಂದ್ರೆ ನಂಗೆ, ಅಂದ್ರೆ ಡ್ಯಾನ್ಸ್ ಗೆ ಡ್ಯಾನ್ಸ್ ಓರಿಯಂಟೆಡ್ ಅದೆಲ್ಲ ಮಾಡಿ.
0: ಹಾಡು ರೆಡಿ ಇತ್ತ?
1: ಹಾಡು ರೆಡಿ ಇತ್ತು.
0: ಅದಕ್ಕೆ ನೀವು ವಿಜುವಲ್ ತಗೊಳಕ್ಕೆ ಇವೆಲ್ಲ ಬೇಕಿತ್ತು. ಯಾರು ಬರಲ್ಲ?
1: ಯಾರು ಬರಲ್ಲ.
0: ಅಯ್ಯೋ,
1: ನನಗೆ ಎಷ್ಟು ಬೇಜಾರಾಯ್ತಂದ್ರೆ, ಮಧ್ಯಾಹ್ನ ಉಂಡೆ
0: ಅಲ್ಲಿ ನಂಬಲೇಬಾರ್ದು ಅಂತ
1: ಸೀದಾ ಬಸ್ ಸ್ಟ್ಯಾಂಡ್ ನಡೆದೆ. ಬಸ್ ಸ್ಟ್ಯಾಂಡಿಗೆ ಟ್ರೈಪಾಡ್ ಮತ್ತೆ ಕ್ಯಾಮರಾ ಹಿಡ್ಕೊಂಡು ಒಂದ್ ಬ್ಯಾಗ್ ಹಾಕೊಂಡು ಹೊರಟೆ. ಬಸ್ ಸ್ಟ್ಯಾಂಡಿಗೆ ಹೋಗಿ ಅಲ್ಲಿ ಆಟೋದವ್ರ ಹತ್ರ, ಬಂಡ ಕೆತ್ತವ್ರ ಹತ್ರ, ಅದ್ರ ಹತ್ರ ಎಲ್ಲ ಒಂದಿಷ್ಟು ವಿಜುವಲ್
0: ತಗೊಂಡ್ರೆ,
1: ಇದು ನಮ್ಮೂರ ಇದು ನಮ್ಮೂರ ಅಂದಳಿ ಹೇಳಿ ಸಾಕು ಹೇಳಿ. ಒಂದಿಷ್ಟು ವಿಜುವಲ್ ಹಾಂಗೆ ಒಂದಿನ ಫುಲ್ ಆಟದಾಗ ಜರ್ನಿ ಮಾಡಿ ಒಂದಿಷ್ಟು ವಿಜುವಲ್ ತಗೊಂಡ್. ಕಡೆಗೆ ನನ್ನ ಎರಡನೇ ಮಾವ ರಾಧಾಕೃಷ್ಣ ಬಸರು, ನನಗೆ ಅವರು ಇಲ್ಲ ನಾನು ಬತ್ತೆ ಒಬ್ಬನೇ ಇದ್ ಮಾಡು ಬೇಡ ಅನ್ನಳಿ.
0: ಸಪೋರ್ಟ್ ಒಳ್ಳೆ ಇತ್ತಲ್ಲ?
1: ಹೌದು, ಸಪೋರ್ಟ್ ಇದ್ದಾರೆ. ಸೊ ಅಲ್ಲಿಂದ ಸ್ಟಾರ್ಟ್ ಆಯ್ತು. ಒಳ್ಳೊಳ್ಳೆ ವಿಜುವಲ್ ತಗೊಂಡೆ ನಿಮ್ ಕಾಲೇಜ್ ಇದು ಗ್ರೌಂಡ್ ಇದು ಅಲ್ಲಿ ಗಾಂಧಿ ಮೈದಾನ, ತುಂಬಾ ವಿಜುವಲ್ ಅಲ್ಲಿ ತಕೊಂಡೆ. ಆಚೆಗೆ ಸೋಮೇಶ್ವರ ಬೀಚ್, ಸೊ ಅಲ್ಲೆಲ್ಲ ಶೂಟ್ ಮಾಡಿದೆ. ಒಂದ್ ರೇಂಜ್ ಗೆ ಬಂತು, ಖುಷಿ ಆಯ್ತು ನಂಗೆ. ಎಡಿಟ್ ನಾನೇ ಮಾಡಿದೆ, ಡಿ ಐ ಕಲರ್ ಗ್ರೇಡಿಂಗ್ ಎಲ್ಲ ಇತ್ತಲ್ಲ ಅದೆಲ್ಲ ನಾನೇ ಮಾಡಿದೆ.
0: ನಿಮ್ಗೆ ಅದೆಲ್ಲ ಅಷ್ಟು ಬರ್ತಿದ್ದು
1: ಅಲ್ಲ, ಅದೇ ಕಲ್ತದ್ ನಾನು,
0: ಅದಕ್ಕೋಸ್ಕರ
1: ಕಲ್ತದ್ದು. ಕ್ಯಾಮರಾ ವರ್ಕ್ ನಾನು ಇಲ್ದಿದ್ದ ಪೋರ್ಷನ್ ಎಲ್ಲ ನಾನೇ ಶೂಟ್ ಮಾಡದ್ದು. ನಾನ್ ಡ್ಯಾನ್ಸ್ ಮಾಡದ್ ಪೋರ್ಷನ್ ಎಲ್ಲ ನನ್ನ ಮಾವನ ಹತ್ರ ಇನ್ನು ಹೊತ್ತ ಇದು ಫ್ರೇಮಿಂಗ್ ಎಲ್ಲ ಇಟ್ಟು ಇಟ್ಕೊಟ್ಟು ಬಂದು.
0: ಓಕೆ,
1: ಡ್ಯಾನ್ಸ್ ಮಾಡುದು
0: ಮಾವ ಬಂದು ಉಪಯೋಗ ಆಯ್ತು ತುಂಬಾ ನಿಮ್ಗೆ ಡ್ಯಾನ್ಸ್ ಮಾಡೋಕೆ.
1: ಹೌದು, ಕಡೆಗೆ ಒಂದಿಷ್ಟು ಡ್ಯಾನ್ಸರ್ಸ್ ನೆಲ್ಲ ಅಪ್ರೋಚ್ ಆದ.
0: ಫ್ರೆಂಡ್ಸ್ ಇಲ್ಲ ಈಗ?
1: ಫ್ರೆಂಡ್ಸ್ ಇಲ್ಲ.
0: ನೋ ಫ್ರೆಂಡ್ಸ್? ಕೈ ಕೊಟ್ಟಿದ್ದಾರೆ?
1: ಕೈ ಕೊಟ್ಟು ಫ್ರೆಂಡ್ಸ್ ಇಲ್ಲ. ಕಡೆಗೆ ಡ್ಯಾನ್ಸರ್ಸ್ ಅಪ್ರೋಚ್ ಆಗಿ ಒಂದಿಷ್ಟು ಸ್ಟೆಪ್ ಗಳನ್ನೆಲ್ಲ ಮಾಡಿ ಅದನ್ನ ಬೀಚ್ ಅಲ್ಲಿ ಶೂಟ್ ಮಾಡುವ ಅಂತ ಹೇಳಿ ಬೀಚ್ ಅಲ್ಲಿ ಶೂಟ್ ಮಾಡಿ ಅದನ್ನ ಆಲ್ಬಮ್ ಕಂಪ್ಲೀಟ್ ಆಯ್ತು.
0: ಈ ಮಾತು ಕೇಂಬತ್ತಿ ನಂಗೆ ಇನ್ನೊಂದ್ಸಲ ಹೋಗಿ ಕಾಣ್ಕೋದನ್ನಂತ ಅನ್ಸ್ತಿದೆ. ಯೂಟ್ಯೂಬಿಗೆ ಹೋಗಿ ಇದು ನಮ್ಮೂರು ಇದು ನಮ್ಮೂರು ಹಾಡ್ ಕಂಡಿತ್ತು. ಆದ್ರೂ ನೀವು ಹೇಳಿದ್ರಲ್ಲ ಬೊಂಡ ಕೇತರು ಎಲ್ಲ ನೆನಪಾತಿತ್ತು, ಕಣ್ ಸುಮಾರು ದಿನ ಆಯ್ತಾ. ಈಗ ಇನ್ನೊಂದ್ಸಲ ಕಾಣ್ಕ, ಅದಕ್ಕಿಂತ ಮುಂಚೆ ಒಂದ್ಸಲ ನಮ್ ಕೇಳುಗರಿಗೂ ಕೇಳಿಸಿ ಬಿಡುವ ಅಂತ ಇದು ನಮ್ಮೂರು ಹಾಡನ್ನ. ಸೊ ಕೇಂತ ಇನ್ನೊಂದ್ಸಲ ಯೂಟ್ಯೂಬಿಗೆ ಹೋಗಿ ಕಾಣಿ ಇದು ನಮ್ಮೂರು ಹಾಡ. ಈಗಷ್ಟೇ ಅವ್ರು ಎಕ್ಸ್ಪ್ಲೈನ್ ಮಾಡ್ರಲ್ಲ ಆ ಶಾರ್ಟ್ಸ್ ಎಲ್ಲ ಹ್ಯಾಂಗ್ ತಕೊಂಡ್ರ, ಫ್ರೆಂಡ್ಸ್ ಕೈ ಕೊಟ್ಟಂಗ ಅದು ಬೇಜಾರ್. ಆ ಬೇಜಾರಲ್ಲಿ ಕ್ಯಾಮ್ರಾನ್ ತಾವೇ ಹಾಕೊಂಡು ಹೋಗಿ ತಾವೇ ಒಬ್ಬರೇ ನಿಂತ್ಕೊಂಡು ವಿಶ್ವಾಸ ತಕೊಂಡ ಮತ್ತೆ ಮಾವ ಬಂದ ಮಾವನ್ ಕಿಟ್ಕೊಂಡ ಇವರು ಡಾನ್ಸ್ ಮಾಡೋದನ್ನ ಮಾವ ಶೂಟ್ ಮಾಡಿ ಅಲ್ದ.
1: ಅಲ್ಲ, ಮೋಸ್ಟ್ಲಿ ಅವ್ರು ಕೈ ಕೊಡ್ದಿರಿ ಈ ತರ ಇಷ್ಟು ಒಳ್ಳೆ ಸಾಂಗ್ ಬತ್ತಿಲ್ಲ ಐತೆನೋ.
0: ಎಕ್ಸಾಕ್ಟ್ಲಿ, ಆಪದೆಲ್ಲ ಒಳ್ಳೇದ.

0: ಅದೊಂದು ಮೆಮೊರಿ ಆಯ್ತು ನಿಮ್ದು ಫಸ್ಟ್ ಆಲ್ಬಮ್ ಸಾಂಗ್ ಅದು. ನಿಮ್ ಮಾವ ಪಣಕ್ ಮಕ್ಕಳ ಸಾಂಗ್ ಆಲ್ಬಮ್ ಅನ್ನ ರಿಲೀಸ್ ಮಾಡಿದಾಗ ಎಲ್ಲೇ ಮೆಹಂದಿ ಮನೆ ಇದ್ರು ಎಂತದೇ ಫಂಕ್ಷನ್ ಇದ್ರು ಕೇಂತಿಪ್ಪದ ಅದೇ ಹಾಡ ಅಪ್ಪಯ್ಯ ಕಾಣಿ ಅನಿತಾ ಓ ಅನಿತಾ ಇದೇ ಕೇಂತಿಪ್ಪದ. ಅದು ನಿಮ್ಮಲ್ಲಿ ಯಾವ ತರ ಒಂದು ವೈಬ್ರೇಷನ್ ಕ್ರಿಯೇಟ್ ಮಾಡ್ತು? ಕುಂದಾಪುರ ಕನ್ನಡದಲ್ಲಿ ಬಂದಿರುವಂತ ಅಂದ್ರೆ ಎಲ್ಲಾ ಕಡೆ ಹೆಸರಾಗಿರುವಂತಹ ದ ಫಸ್ಟ್ ಆಲ್ಬಮ್ ಸಾಂಗ್ ಅದು ಪಣಕ್ ಮಕ್ಕಳ, ನಿಮ್ಗದ್ ಹೆಂಗೆ ಒಂದು ವೈಬ್ರೇಟ್ ಕ್ರಿಯೇಟ್ ಮಾಡ್ತು, ಇನ್ಸ್ಪಿರೇಷನ್ ಆಯ್ತು?
1: ನಾನು ಬೆಂಗಳೂರಿಗೆ ಹೋದಾಗಳಿಗೆ ಅದು ಸಿ ಡಿ ಎಲ್ಲ ಪ್ರಿಂಟ್ ಆಗ್ತಿತ್ತು. ಅಂದ್ರೆ ನಾನು ಮಾವನಟ್ಟಿ ಜಾಯ್ನ್ ಆದ್ದು, ಕ್ಲಾಸ್ ಪಾಸ್ ಆದ್ಮೇಲೆ ರಿಸಲ್ಟ್ ಕಾಣಲ ನಾನು ಡೈರೆಕ್ಟ್ ಬೆಂಗಳೂರಿಗೆ ನಾನು ಹೋಯ್ ಬತ್ತೆ ಮಾವನ ಮನೆಗೆ ಇರ್ತೆ ಅಂತ ಹೇಳಿ ಅಪ್ಪನ ಹತ್ರ ಹೇಳಿ ಅಪ್ಪ ಅಮ್ಮನ ಹತ್ರ ಹೇಳಿ ಬೆಂಗಳೂರಿಗೆ ಹೋದ್ ಮಾವನಟ್ಟಿಗೆ ರಜಿಗೆ ಇರ್ತೇನೆ ಹೇಳಿ ಹೋಯ್ ಅಲ್ಲಿಂದ ಫೋನ್ ಮಾಡಿ ನಾನು ಇನ್ ಬತ್ತಿಲ್ಲ
0: ಅಂತ ಹೇಳಿದ್ದು.
1: ಇನ್ನು
0: ಹತ್ತನೇ ಕ್ಲಾಸ್ ಓದಿದ್ದ?
1: ಹತ್ತನೇ ಕ್ಲಾಸ್.
0: ವೆರಿ ಗುಡ್. ಯಾಕೆ ಹೇಳಿ, ಯಾಕೆ ವೆರಿ ಗುಡ್ ಅಂತ ಅಂದ್ರೆ ಲೈಕ್ ನಿಮ್ಗೆ ಗೊತ್ತಿತ್ತು ನಿಮ್ದು ಪ್ಯಾಷನ್ ಏನು ಅಂತ. ಸುಮ್ನೆ ಅಲ್ಲಿ ವೇಸ್ಟ್ ಮಾಡಿದೆ, ಕರೆಕ್ಟ್ ಆಗಿ ಅದೇ ದಾರಿಗೆ ಏನ್ ಬೇಕು ಅದಕ್ಕೆ ಇನ್ವೆಸ್ಟ್ ಮಾಡ್ತಾ ಹೋದ್ರೆ ನೀವು. ಸೊ ಓದೋದು ವೇಸ್ಟ್ ಅಂತಲ್ಲ,
1: ಈಗ ಬೇಕೇ ಬೇಕು ಓದು, ಓದು ಬೇಕೇ ಬೇಕು.
0: ಈಗ ನಿಮ್ಗೆ ಅನ್ಸುತ್ತೆ ನಾನು ಟೆಂತ್ ನಂತರ ಓದ್ಬೇಕಿತ್ತು ಅಂತ
1: ಅನ್ಸುತ್ತೆ?
0: ಯಾಕೆ ಅನ್ಸುತ್ತೆ?
1: ಕೆಲವೊಂದ್ ಕಡೆ ಅದೇ ಕಮ್ಯುನಿಕೇಶನ್ ಅದು ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಮತ್ತೆ ಇನ್ನು ಏನೋ, ಈಗ ನಾವು ಇಲ್ಲಿ ಹೊರಗಿನ ಪ್ರಪಂಚದೊಟ್ಟಿಗೆ ಎಂತಾದ್ರೂ ಕಮ್ಯುನಿಕೇಶನ್ ಮಾಡೋದಿದ್ರೆ ಅದಕ್ಕೆಲ್ಲ ತುಂಬಾ ಇಂಪಾರ್ಟೆಂಟ್ ಎಜುಕೇಶನ್ ಬೇಕೇ ಬೇಕು.
0: ಕೇಳುಗರೇ ಪ್ಲೀಸ್ ನೋಟ್, ಎಜುಕೇಶನ್ ಬೇಕೇ ಬೇಕು,
1: ಎಜುಕೇಶನ್ ಬೇಕೇ ಬೇಕು. ಬಟ್ ಅದ್ರ ಜೊತೆಗೆ ಪ್ಯಾಷನ್
0: ಇಂಪಾರ್ಟೆಂಟ್,
1: ಮತ್ತೆ ಮನೆಯವರು ಸಪೋರ್ಟ್ ಬೇಕು.
0: ಈಗ ನಿಮ್ ಅಪ್ಪ ಅಮ್ಮ ಎಂತಂದ್ರ ಗಡ ವಾಪಸ್ ಬತ್ತೇ ಇಲ್ಲ ಕೇಂದ್ರ ಅಥವಾ ಇಲ್ಲ ಮಗ ಅಡ್ಡಿಲ್ಲ ಅಂದ್ರ?
1: ಇಲ್ಲ, ನಾ ಅಷ್ಟೊತ್ತಿಗೆ ಒಂದ್ ಇಮೋಷನಲಿ ಒಂದ್ ಸ್ವಲ್ಪ ಡೈಲಾಗ್ ಹೊಡೆದಿದೆ. ಎಂತಂದ್ ಹೇಳಿದ್ರೆ ಇದ್ರಲ್ಲೇ ನಾನ್ ದುಡ್ದು ನಿಮ್ನೆಲ್ಲ ಕಣ್ಕಂತೆ, ನಾನು ಒಂದಲ್ಲ ಒಂದಿನ ಕಣ್ಕಂತೆ ಅನ್ನಲ್ಲಿ ಹೇಳಿ
0: ಒಂದಿನ ಗೆದ್ದೆ ಬರ್ತೀನಿ ಅಮ್ಮ,
1: ಗೆದ್ದು ಬರ್ತೇನೆ.
0: ನೀವೊಬ್ಬರೇ ಮಗನ?
1: ನನ್ನ ತಂಗಿ ಇದ್ದಾಳೆ.
0: ಓಕೆ,
1: ಸೊ ಹಂಗ ಸ್ಟಾರ್ಟ್ ಆಯ್ತು. ಅಲ್ಲ ಸಿ ಡಿ ಎಲ್ಲ ಮಾಡ್ತಾ ಇದ್ದೀರ, ಹೊರ ಕೂಡಲೇ ಸಾಂಗ್ಸ್ ಎಲ್ಲ ಕೇಳಿಸ್ರು ಮಾವ, ಕೇಳಿಸ್ರು ಕೂಡಲೇ ಅದೇ ಅಪ್ಪಯ್ಯ ಕಾಣಿ ಸಖತ್ ಇಷ್ಟ ಆಯ್ತು ನಂಗೆ. ಅಂದ್ರೆ ರೆಗ್ಯುಲರ್ ಎಲ್ಲರ ಮನೆಗೆ ಇಪ್ಪದೇ ಅಲ್ಲ ಸಿಚುವೇಶನ್.
0: ಅಪ್ಪಯ್ಯ ಕಾಣಿ
1: ಇಲ್ಲ ಅದನ್ ಅದ್ ಕಡಿಕೆ ಸೀದ ಊರಿಗೆ ಬಂತು. ಊರಿಗೆ ಬಂದು ರಿಲೀಸ್ ಮಾಡ್ತಿಲ್ಲ ಬಸರೂರಲ್ಲೇ, ಶಾಲೆಯಲ್ಲಿ ರಿಲೀಸ್ ಮಾಡ್ತು. ಒಂದಿಷ್ಟು ಇಲ್ಲ ಕೋಟೇಶ್ವರ ಹಬ್ಬದಾಗೆ ಸಿ ಡಿ ಎಲ್ಲ ಮಾರಿತ್ ನಾವು.
0: ಹೌದಾ? ನೀವೇ ನಿಂತ್ಕೊಂಡು ಮಾವಲಿ?
1: ನಮ್ ಟೀಮ್ ಟೋಟಲ್ ಟೀಮ್ ಇದ್ದಿತ್ತು, ಒಂದು 10-15 ಜನ ಇದ್ದೀರಿ ಟೀಮ್ ಅಲ್ಲ. ಸೊ ಎಲ್ಲ ಇದ್ರಲ್ಲಿ ಕೋಟೇಶ್ವರ ಹಬ್ಬದಾಗ ಎಲ್ಲಿ ಹಬ್ಬ ಇರುತ್ತೆ ಅಲ್ಲ ಒಂದು ಸ್ಟಾಲ್ ಹಾಕಂದು. ಅಂದ್ರೆ ನಮ್ದು ಉದ್ದೇಶ, ಮಾವನ ಉದ್ದೇಶ ಅಷ್ಟೇ, ಎಲ್ಲರೂ ರೀಚ್ ಆಯ್ಕ ಇದ್ರಾಗ ನಮ್ ಭಾಷೆಯಲ್ಲೂ ಹಾಡ್ ಮಾಡ್ಲಕ್ಕ, ಅದನ್ನ ಸಿನಿಮಾ ಸಾಂಗ್ ತರ ಕೇಳಲಕ್ಕ ಮುತ್ತರ ಪೋಟ್ರೆ ಮಾಡ್ಕಿದಿತ್ತು. ಸೊ ಅದು ವರ್ಕ್ ಆಯ್ತು. ಬಟ್ ಅದ್ ನಮ್ಗೆ ಗೊತ್ತಾದ್ದು ಒಂದ್ ವರ್ಷ ಆದ್ಮೇಲೆ, ಅಂದ್ರೆ ಹಿಟ್ ಆಯ್ತು ಇದು ಸಾಂಗ್. ಈಗ ನಿಮ್ಗೆ ಸೋಶಿಯಲ್ ಮೀಡಿಯಾ ಸ್ಟ್ರಾಂಗ್ ಇತ್ತು, ಇನ್ಸ್ಟಾಗ್ರಾಮ್ ರಪ್ಪ ಗೊತ್ತಾಯ್ತು,
0: ಎಷ್ಟು ಶೇರ್ ಆಯ್ತು, ಎಷ್ಟು ಲೈಕ್ ಆಯ್ತು, ಎಲ್ಲಿ ಹೋಯ್ತು, ಎಲ್ಲಿ ಬಂತಂತ
1: ಮುಂಚೆ ಗೊತ್ತಾತಿಲ್ಲ. ಇತ್ತು ಫೇಸ್ಬುಕ್ ಮಾತ್ರ ಇತ್ತಲ್ಲ ಬಂದದಷ್ಟೇ ಅನ್ಸುತ್ತೆ, ಮೋಸ್ಟ್ಲಿ ವಾಟ್ಸ್ಆಪ್ ಅಷ್ಟೇ. ಆಗಳಿಕ್ ಅಷ್ಟು ಗೊತ್ತಿರ್ಲಿಲ್ಲ ನಮ್ಗೆ ಅಷ್ಟು ಹಿಟ್ ಆಯ್ತು ಅಂದೇಳಿ. ಯಾವ್ದೋ ಪ್ರೋಗ್ರಾಮ್ ಅಲ್ಲಿ ಇದು ಕೊಟ್ರ ಕೂಡಲೇ ಗೊತ್ತಾದ್ದು ಅಷ್ಟೊತ್ತಿಗೆ ಜಾಸ್ತಿ ರೀಚ್ ಆಯ್ತು, ಇದು ಒಳ್ಳೆ ರೀಚ್ ಆಯ್ತು ಅಂದೇಳಿ. ಸೊ ಅದಾದ್ಮೇಲೆ ಸಿನಿಮಾ ಮಾಡಕ್ ಸ್ಟಾರ್ಟ್ ಮಾಡದ್ದು.
0: ಓಕೆ, ಸೊ ಇನ್ನು ರೀಚ್ ಆತಾನೆ ಇತ್ತು ಆಲ್ಬಮ್ ಸಾಂಗ್, ಆಲ್ಬಮ್ ಇದೆಯಲ್ಲ ತುಂಬಾ ರೀಚ್ ಆಗ್ತಿತ್ತು. ನಮ್ದೆಲ್ಲ ಫೇವ್ರೇಟ್ ಹಾಡ್ಗಳದೇ ಕುಂದಾಪುರ ಕನ್ನಡದಲ್ಲಿ. ಓಕೆ, ಇದಾದ್ಮೇಲೆ ನೀವು ಆಲ್ಬಮ್ ಸಾಂಗ್ ನಿಮ್ದೇ ಮಾಡ್ತೀರಿ, ಇದು ನನ್ನೋರು ನನ್ನೋರು ಅಂತ ಹೇಳಕ, ಅದಕ್ಕೆಲ್ಲ ರಿಯಾಕ್ಷನ್ಸ್ ನಿಮ್ಮ ಕೈಕೊಟ್ಟ ಫ್ರೆಂಡ್ಸ್ ಎಲ್ಲ ಎಂತಂದ್ರು ಕಡಿಕೆ? ಉಳಿದವರೆಲ್ಲ ಹೆಂಗೆ
1: ಮೆಸೇಜ್ ಮಾಡಿದ ಕಡಿಕೆ ರಿಲೀಸ್ ಆದ್ಮೇಲೆ? ಶಾ ನನ್ ಕರಿಕಿತ್ ಮರ ನೀನು ವಾಲಿ ಕಳಿತ ಹೇಳಿ ಅವತ್ ಮಾತಾಡ್ಸ್ಲ ನಾನು ಮೆಸೇಜ್ ಹಾಕಿ ಸುಮ್ಮನೆ ಕಂಡೆ
0: ಲೈಕ್ ಇತ್ತಲ್ಲ.
1: ಸೊ ಅದಾದ್ಮೇಲೆ ಇನ್ನೊಂದ್ ಸಾಂಗ್ ಮಾಡಿದೆ ಕುಂದಾಪುರದ್ದೆ, ಅಂದ್ರೆ ಇಲ್ಲಿನ ಆರ್ಟಿಸ್ಟ್ ನೆಲ್ಲ ಇಟ್ಕೊಂಡು ಅಮ್ಮ ಸಾಂಗ್ ಅಲ್ಲಿ ಮಾಡಿದೆ. ಸೊ ಅದು ಒಳ್ಳೆ ರೀಚ್ ಆಯ್ತು, ಈಗಳು ಕಮೆಂಟ್ಸ್ ಎಲ್ಲ ಬರ್ತಾ ಇರತ್ತೆ ಅದಕ್ಕೆ.
0: ಅಮ್ಮ ಒಳ್ಳೇದು,
1: ಅದೊಂದು ಇಮೋಷನಲಿ ಕನೆಕ್ಟ್ ಇತ್ತು.
0: ನಿಮ್ಮಮ್ಮನಿಗೆ ಸಂಗೀತ ಅಮ್ಮನಿಗೆ ಮಾಡಿದ್ದು
1: ಇಲ್ಲ, ಎಲ್ಲರಿಗೂ ಎಲ್ಲ ಕಂಡ್ರೆ ಎಲ್ಲರಿಗೂ ಟಚ್ ಆಯ್ತು. ಅದಾದ್ಮೇಲೆ ನನ್ನೂರೇ ಚಂದ ಅನ್ನಳಿ ಒಂದ್ ಸಾಂಗ್ ಮಾಡಿದೆ. ನಾ ಹೇಳದನ್ನಲ್ಲಿ ಯಾರಿ ಹೇಳ್ಬೇಡ,
0: ನಮ್ದು ಫೇವ್ರೇಟ್ ಮಾರೋದು.
1: ಅದ್ರ ಹಿಂದ ಒಂದ್ ದೊಡ್ಡ ಕತೆ ಇತ್ತು,
0: ಅದೆಂತ ಕತೆ?
1: ನಾ ಹೇಳದನ್ನಲ್ಲಿ ಯಾರಿ ಹೇಳ್ಬೇಡ ಅದಿತ್ತಲ್ಲ, ನಾವು ಶೂಟಿಂಗ್ ಮಾಡ್ತಾ ಇತ್ತು, ನಮ್ಮ ಗಿರ್ಮಿಟ್ ಶೂಟ್ ಆತಿತ್ತು. ಆ ಟೈಮಲ್ಲಿ ಯಾರೋ ಒಬ್ರು ನಮ್ಮ ಗೂಡ್ಸ್ ಗಾಡಿ ಬೇಕಿತ್ತು ನಮ್ಗೆ, ನಾವು ಫೋನ್ ಮಾಡಿತ್ತವ ನೀ ಹುಡುಗಂಗೆ, ಅವ ಹೊರಟಿದ ಬಸ್ ಸ್ಟ್ಯಾಂಡ್ ಇಂದ. ಬಸ್ ಸ್ಟ್ಯಾಂಡ್ ಇಂದ ಬಪ್ಪತಿ ಒಬ್ರು ನಮ್ ತುಂಬಾ ಒಳಗಿನರೇ, ನಮ್
0: ಕ್ಲೋಸ್
1: ಕ್ಲೋಸ್ ಇಪ್ಪರೆ ಆಯ್ತಾ. ಎಲ್ಲಿ ಹೋಗ್ತಿದ್ದೆ ಕೇಳ, ನಾನು ಇಲ್ಲ ರವಿ ಬಸ್ರವ್ರದ್ದು ಪಿಕ್ಚರ್ ಆತಿತ್ತಲ್ಲ ಅಲ್ಲಿ ಹೋಗ್ತಿದ್ದೆ ಅಂದಳಿ ಹೇಳ್ದ. ಇಲ್ಲ ಅಲ್ಲ ದುಡ್ಡೆಲ್ಲ ಕಮ್ಮಿ ಕೊಡೋಕಿದ್ರ, ದುಡ್ಡೆಲ್ಲ ಕಮ್ಮಿ ಕೊಡ್ತಾರವ್ರು ಜಾಸ್ತಿ ಕೇಳಿ ಅಂದಳಿ ಹೇಳ್ತಾರ. ಕಡೆಗೆ ಅವ್ರ ಇಲ್ಲ ಇಲ್ಲ ಕರೆಕ್ಟ್ ಕೊಡ್ತಾರ ಅವ್ರ ಪೇಮೆಂಟ್ ಎಲ್ಲ ಕರೆಕ್ಟ್ ಮಾಡತ್ರ ಅದ್ರಲ್ಲೆಲ್ಲ ಎಂತ ಇಲ್ಲ ಅದ ನಾ ಹೇಳ್ದಂದ್ರೆ ಯಾರು ಹೇಳ್ಬೇಡ ಅಂದ್ರ ಲಾಸ್ಟ್ ಅದ ರೆಕಾರ್ಡ್ ಮಾಡಿ ನಂಗೆ ಕೇಳಿಸಿದೀರ ಆ ಫೋನ್ ಕಾಲ್. ಇದನ್ನ ಇಟ್ಕೊಂಡು ಮಾಡ್ತೇ ಬಾಕಿ ಹೇಳಿ ಅದ್ರ ಮೇಲೆ ಸಿಟ್ಟಿಗೆ ಮಾಡೋದ್ ಸಾಂಗ್.
0: ಬಟ್ ಅದ ಹಾಡು ಮಾತ್ರ ಭಾರಿ ಲೈಕ್ ಆಯ್ತಾ, ಸೂಪರ್ ಆಗಿ ಮಾಡಿದಿರಿ. ನಮ್ಗೆಲ್ಲದಕ್ಕೂ ನಾ ಹೇಳದಂದಳಿ ಯಾರಿಗೆ ಹೇಳ್ಬೇಡ ಅಂತ ಹೇಳ್ಕೊಂಡು,
1: ಅದು ಎಲ್ಲರೂ ಹೇಳುದಂಗಿಲ್ಲ, ಎಲ್ಲ ಹೇಳ್ಕೊಂಡು ಕಡೆಗೆ ನಾ ಹೇಳದನ್ನ ಹೇಳ್ಬೇಡ
0: ಹೇಳ್ಬೇಡ ಅಂತ. ಅಲ್ಲಿ ಹುಟ್ಟಿದ ಹಾಡದು,
1: ಒಂದು ಸಿಟ್ಟಲ್ಲಿ ಹುಟ್ಟದೆ
0: ಸಿಟ್ಟಲ್ಲಿ. ಬಟ್ ನಮ್ಗೊಳ್ಳೆ ಎಂಟರ್ಟೈನ್ಮೆಂಟ್ ಹೌದಲ್ಲ ಹೌದಲ್ಲ ಹೌದಲ್ಲ ಅಂಬಗಾತಿತ್ತು. ಸೊ ಅದು ಹಿಟ್ ಆಯ್ತು, ಆ ಹಾಡು ತುಂಬಾ ಹಿಟ್ ಆಯ್ತು. ಆ ನಂತರ
1: ಅದಾದ್ಮೇಲೆ ಇದು ಸಾಲ ಸಾಲ ಸಾಂಗ್ ನಾಳೆ ಸಾಲದ್ದೇ ಪಟ್ಟಿ ಇಡೀ ಸಾಲದ್ದೇ ಸಾಂಗ್.
0: ಅದು ಯಾವ ಹಾಡು ಒಂಚೂರು ಹೇಳಿ ಕಂಬ.
1: ಅಯ್ಯಯ್ಯೋ ಎಂತ ಸಾಲ ನನ್ ಸಾಲ ಹನುಮಂತನ್ ಬಾಲ ಅನ್ನೋಳಿ ಒಂದ್ ಸಾಂಗ್ ಇತ್ತು, ನಂಗೆ ಲಿರಿಕ್ ನೆನ್ಪು ಬರ್ತಿಲ್ಲ. ಅದು ಇಲ್ಲ ಜೆ ಕೆ ಇದ್ರ ಮೇಲೆ ಒಂದ್ ಪರ್ಮಿಷನ್ ಕೊಟ್ಟರ. ಸೊ ಅಲ್ಲೆಲ್ಲ ಸೆಟಪ್ ಮಾಡಿ ಸಾಯಂಕಾಲ 6 ಗಂಟೆಗೇನ ಹೋಯ್ತು, ಕಣ್ಕಂಡು ಲೊಕೇಶನ್ ಕಣ್ಕಂಡು ಧೂಳಲ್ಲಿ ತೆಗ್ ಬಂತು. ಕಡಿಕೆ ರಾತ್ರಿ
0: ಓಡುದು ನೀವೇ?
1: ನಮ್ ಟೀಮ್ ಎಲ್ಲ ಒಂದಿಷ್ಟು ಜನ ಇದ್ರು ನಮ್ಮ ಟೀಮ್ ಅಲ್ಲಿ. ಸೊ ಒಂದ್ 15-20 ಜನ ಇದ್ರು, ಎಲ್ಲ ಬಂದ್ರು ಸಪೋರ್ಟ್ ಮಾಡ್ರು ನಮ್ ಟೀಮ್. ಅದಕ್ಕೆ ಹಿಂದ್ ಮುಂದ್ ಕಾಂತಿಲ್ಲ,
0: ಎಲ್ಲ ರೆಡಿ
1: ರೆಡಿ ಈಗ ಮಧ್ಯಾಹ್ನ ಸಾಂಗ್ ಮಾಡುವ ಹೇಳ್ರು ರೆಡಿ
0: ರೆಡಿ ಇರ್ತಾರೆ
1: ಅಷ್ಟು ಜೋಶಲ್ಲಿ ಇರ್ತಾರೆ. ಸಾಯಂಕಾಲ 8 ಗಂಟೆಗೆ ಹೋಯ್ತು ಸೆಟಪ್ ಮಾಡೋಕೆ, ಬಾರ್ ಸೆಟಪ್ ಎಲ್ಲ ಫುಲ್ ಲೈಟಿಂಗ್ ಎಲ್ಲ ಮಾಡಿ, ಬೆಂಚ್ ಗಿಂಚ್ ಎಲ್ಲ ಸರಿಯಾಗಿ ಇಟ್ಟು ಲೈಟಿಂಗ್ ಎಲ್ಲ ಮಾಡಿ. ಆರ್ಟಿಸ್ಟ್ ನಮ್ಮವರೇ, ಧೂಳವಾಡದವ್ರು ಕುಕಂದವ್ರೆ, ನಮ್ಮವರೇ ಎಲ್ಲ ಟೀಮ್ ಅವರೇ ಕುತ್ಕೊಂಡದ್ದು. ಸೊ ಅಲ್ಲ 2 ಗಂಟೆ ತನಕ ಮಾಡ್ತಲ್ಲ, 2 ಗಂಟೆ ತನಕ ಶೂಟ್ ಮಾಡ್ತ, ಬರೀ ಒಂದ್ 2-3 ಅವರ್ಸ್ ಅಲ್ಲಿ ಶೂಟ್ ಮಾಡ್ತ ಬಂತ. ಅದು ಒಳ್ಳೆ ರೀಚ್ ಆಯ್ತು,
0: 3 ಅವರ್ಸ್ ಅಲ್ಲಿ ಶೂಟ್ ಆಯ್ತು.
1: ಶೂಟ್ ಆಯ್ತು.
0: ಸೊ ಸಚಿನ್ ಅವ್ರದ್ದು ಒಂದ್ ವಿಶೇಷತೆ ಏನಂದ್ರೆ ನೀವೇ ಲಿರಿಕ್ಸ್ ಬರತ್ರಿ, ನೀವೇ ಮ್ಯೂಸಿಕ್ ಕಂಪೋಸ್ ಮಾಡ್ತ್ರಿ, ನೀವೇ ಹಾಡ್ತ್ರಿ, ಪ್ಲಸ್ ನೀವೇ ಟೀಮ್ ಕರ್ಕೊಂಡು ಹೋತ್ರಿ, ನೀವೇ ಶೂಟ್ ಮಾಡ್ತ್ರಿ, ನೀವೇ ವಿಜುವಲ್ಸ್ ತಕ್ಕಂತ್ರಿ, ನೀವೇ ಎಡಿಟ್ ಮಾಡ್ತ್ರಿ, ನೀವೇ ಪ್ರೊಡಕ್ಷನ್ ಮಾಡ್ತ್ರಿ, ಎವ್ರಿಥಿಂಗ್.
1: ನಂಗೆ ಅದು ಆ ಪ್ರೊಡಕ್ಷನ್ ಮಾಡೋದಿತ್ತಲ್ಲ ತುಂಬಾ ಇಷ್ಟ. ಆ ಜರ್ನಿ ಇರುತ್ತಲ್ಲ, ಈಗ ನಿಮ್ಗೆ ರಿಲೀಸ್ ಆದ್ಮೇಲೆ ಬಪ್ಪು ಅಂತ ಖುಷಿಗಿಂತ ಆ ಜರ್ನಿ ಇರುತ್ತಲ್ಲ, ಆ ಜರ್ನಿಯೇ ಮಜಾ.
0: ಬಟ್ ಅದ್ರಲ್ಲಿ ನೀವು ಅದೃಷ್ಟವಂತರು. ಯೂಶುವಲಿ ಕೆಲವರಿಗೆ ಒಂದ್ ಮಾತ್ರ ಮಾಡೋಕೆ ಆಗ್ಬೋದು, ಒಂದು ಲಿರಿಕ್ಸ್ ಬರೀತಾರೆ, ಒಂದು ಮ್ಯೂಸಿಕ್ ಕಂಪೋಸಿಷನ್ ಮಾಡ್ತಾರೆ, ಅಲ್ಲ ಒಂದು ಸಿಂಗಿಂಗ್ ಮಾಡ್ತಾರೆ, ಅಲ್ಲಿಗೆ ಅವ್ರ ಕೆಲಸ ಆಯ್ತು. ಅಥವಾ ಇಲ್ಲಿ ಬಂದು ಆಕ್ಟ್ ಮಾಡ್ತಾರೆ, ಅಥವಾ ಇಲ್ಲಿ ಬಂದು ಸಿನಿಮಾಟೋಗ್ರಫಿ, ಓಕೆ ಇದೆಲ್ಲ ಬೇಕು, ಈ ಶಾರ್ಟ್ಸ್ ಬೇಕು ಆ ಶಾರ್ಟ್ಸ್ ಬೇಕು ಆಯ್ತು. ಅದಾದ್ಮೇಲೆ ಇನ್ನೊಬ್ರು ಯಾರೋ ಪ್ರೊಡಕ್ಷನ್ ಎಡಿಟ್ ಮಾಡ್ತಾರೆ, ಪ್ರೊಡಕ್ಷನ್ ಮಾಡ್ತಾರೆ. ಸೊ ಒಂದೊಂದು ಈ ತರದ ಒಂದ್ ಸಾಂಗಿಗೆ ಒಂದು 5 ತರದ ಜನ ಬೇಕಾಗ್ತಲ್ಲ ಅಲ್ದಾ. ಬಟ್ ಸಚಿನ್ ಇದು ವಿಶೇಷತೆ ಅಂತಂದ್ರೆ ಸಚಿನ್ ಅವರು ಆಲ್ ಇನ್ ಒನ್ ಎಲ್ಲ ಅವರೇ ಮಾಡ್ತಾರೆ. ಅಂಡ್ ಇಟ್ ಇಸ್ ವೆರಿ ಗುಡ್ ಬಿಕಾಸ್ ಯು ನೋ ದ ಫೀಲ್. ನೀವು ಬರೆಯುವಾಗಲೇ ನೀವು ಯಾವ ಫೀಲ್ ಕೊಟ್ಟಿರ್ತೀರಿ, ನಿಮ್ ತಲೆ ಒಳಗೆ ಒಂದು ವಿಜುವಲ್ ಇರುತ್ತೆ, ಎಕ್ಸ್ಪ್ಲೈನ್ ಮಾಡೋದೇ ಬೇಡ.
1: ಸಾಂಗ್ ಮಾಡೋತಿಗೆ ನಾನು ಒಂದಿಷ್ಟು ವಿಜುವಲ್ ಅನ್ಕೊಂಡಿರುತ್ತೆ, ನಾವು ಶೂಟಿಂಗ್ ಹೋದಾಗಳಿಗೆ ಅದು ಇನ್ನು ಡಬಲ್ ಆಗ್ತದೆ.
0: ಯೆಸ್, ನಾನು ಯಾಕಂದ್ರೆ ನಿಮ್ಮ ಮಗು, ನಿಮ್ಮ ಕಲ್ಪನೆಯ ಕೂಸು, ಅಲ್ಲಿ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಇನ್ನೂ ಚಂದ ಬರುತ್ತೆ.
1: ನಾನು ಇದು ನಮ್ಮೂರು ಸಾಂಗ್ ಅಲ್ಲಿ ನೀವು ಸಾಂಗ್ ಕಂಡ್ರೆ ಅದ್ರಲ್ಲಿ ತುಂಬಾ ಲಾಟ್ಸ್ ಆಫ್ ಶಾರ್ಟ್ಸ್ ಇತ್ತು, ತುಂಬಾ ಶಾರ್ಟ್ಸ್ ಇತ್ತು, ನಾನು ತುಂಬಾ ಶಾರ್ಟ್ಸ್ ತೆಗ್ದಿದ್ದೆ ಅದ್ರಲ್ಲಿ. ಯಾವ್ದೆಲ್ಲ ಇಂಪ್ಯಾಕ್ಟ್ ಆಗ್ತದೆ ಅದನ್ನ ಮಾತ್ರ ಹಾಕಿ ಎಡಿಟ್ ಮಾಡಿ ಇಡ್ತಿದ್ದೆ ಸಾಂಗ್. ಸಾಲ ಸಾಂಗು ಹಂಗೆ.
0: ಸಾಲ ಸಾಂಗ್ ಎಂತ ಇತ್ತು ಕಡಿಕ್ ಅದ್ರ ಕತಿ? ಎಲ್ಲ ಸಾಂಗ್ ರಿಲೀಸ್ ಆಯ್ತು ಕಡಿಕ್ ಎಂತ ಇತ್ತು ಅದು?
1: ಅದು ಸ್ವಲ್ಪ ರೀಚ್ ಕಮ್ಮಿ ಆಯ್ತು ಅಷ್ಟೇ,
0: ರೀಚ್ ಕಮ್ಮಿ.
1: ಬಟ್ ಕೇಂದ್ರದೆಲ್ಲ ಸೂಪರ್ ಇತ್ತು ಅಂತಿದ್ರು.
0: ಸಾಲ ಮಾಡಿದವರಿಗೆಲ್ಲ ಇಷ್ಟ ಆಗಿರುತ್ತೆ ಖಂಡಿತವಾಗ್ಲು.
1: ಅಂದ್ರೆ ಎಲ್ಲ ಈಗ ತುಂಬಾ ಒಳಗೊಳಗೆಲ್ಲ ಇರ್ತಾರಲ್ಲ ಅವ್ರ ಮನೇಲೆಲ್ಲ ಎಂತ ಸಾಲ ಇರುತ್ತಲ್ಲ, ಸೊ ಅದೆಲ್ಲ ಪಟ್ಟಿ ಮಾಡ್ಕೊಂಡು.
0: ಅದ್ ಎಲ್ಲಿ ಡೀಟೇಲ್ಸ್ ಎಲ್ಲಿ ತಗೊಂಡ್ರು ಅಷ್ಟೊಂದು ಸಣ್ಣ ಹುಡುಗಂಗ ಅಷ್ಟೊಡ್ಡ ಸಾಲದ ಪಟ್ಟಿಗಳೆಲ್ಲ?
1: ಅಲ್ಲ ಎಲ್ಲ ನಮ್ ಟೀಮ್ ಇದ್ರಿ
0: ಎಲ್ಲಾರಲ್ಲಿದ್ರ
1: ಲಿರಿಕ್ ಬರೋತ್ತಿಗೆ ಅದೇ ಕೆಲವೊಂದು ಕೊಡದ್ ಸಂಘದ್ದು 50,000 ಅದ್ರದ್ದು ಏನೋ ಒಂದಿಷ್ಟು ಲಿರಿಕ್ ಎಲ್ಲ ಇಟ್ಕೊಂಡು
0: ಹಾಡೊಂದು ಹುಡುಕಿ ಹಾಕಕೀಗ ನಾನು
1: ಫುಲ್. ಅದೇ ಸಾಲದ್ದೇ ಸಾಂಗ್, ಅದು ಸಾಲದ ಪಟ್ಟಿದ್ದೇ ಸಾಂಗ್. ಸಾಂಗ್ ರಿಲೀಸ್ ಆದ್ಮೇಲೆ ಒಂದಿಷ್ಟು ಜನ ಕೇಳಿರ್ ತುಂಬಾ, ಒಂದು 1 lakh ತನಕ ಏನೋ ರೀಚ್ ಆಯ್ತು. ನಾ ಹೇಳದನ್ನ ಯಾರು ಹೇಳ್ಬೇಡ, ಅದು ಒಳ್ಳೆ ರೀಚ್ ಆಯ್ತು. ಅಂದ್ರೆ ವಾಟ್ಸ್ಆಪ್ ಆಗಲಿಕ್ಕೆ ಒಳ್ಳೆ ಇದಿತ್ತು, ಒಳ್ಳೆ ಎಲ್ಲ ವೈರಲ್ ಆಯ್ತು.
0: ಅದು ತುಂಬಾ ಒಳ್ಳೆ ಆಯ್ತು, ಅದು ನಮ್ದೆಲ್ಲ ಫೇವ್ರೆಟ್ ಸಾಂಗ್ ಲಿಸ್ಟ್ ಅಲ್ಲಿ ಇದೆ ಅದು. ಈಗ ನೀವೊಂದು ಹಾಡ್ ಮಾಡ್ಕರೆ ನಿಮ್ ಖರ್ಚು ಕೂಡ ಬತ್ತಲ್ಲ ಸಚಿನ್, ಅದನ್ನೆಲ್ಲ ಹೆಂಗೆ ನೀವು ಬೇರ್ ಮಾಡ್ತೀರಿ? ಅಂದ್ರೆ ಸಣ್ಣೇಜು ಹೆಂಗಲ್ಲ, ಅಂದ್ರೆ ಬ್ಯಾಲೆನ್ಸ್ ಮಾಡ್ಬೇಕಲ್ಲ ಎಲ್ಲಾನು. ಅದ್ ನಿಮ್ದೇ ಕ್ಯಾಮ್ರಾ, ನಿಮ್ದೇ ಶೂಟ್ ಟೈಮ್ ಅಲ್ಲಿ ಏನೇ ಅದನ್ನ ಮಾಡ್ಕಂತಿದ್ರಿ, ಅಥವಾ ಲೈಕ್ ಇಂಡಿವಿಜುವಲಿ ನೀವು ಒಪ್ಪುದಾದ್ರೆ. ಈಗ ನಾವು ಕಂಡ್ರೆ ನಮ್ಗೆ ಅಂತ ಶೂಟಿಂಗ್ ಮಾಡ್ಕೊಂಡ್ ನಮ್ಗೂ ಹತ್ತ, ಅದ್ ಖರ್ಚು ಒಪ್ಪದೆಲ್ಲ ಕಂಡಾಗ್ಲಿಕ್ಕೆ ಒಂಚೂರ ಹಿಂದ ಹತ್ ನಾವು. ಸೊ ನೀವ್ ಹೆಂಗೆ ಮ್ಯಾನೇಜ್ ಮಾಡ್ತಾ ಇದ್ರಿ ನಿಮ್ಮ ಹಾಡು?
1: ನಂಗ್ ಶೂಟ್ ಆಯ್ಕೆ ಅಷ್ಟೇ
0: ಅಷ್ಟೇ
1: ಅಷ್ಟೇ.
0: ಯು ಡೋಂಟ್ ಥಿಂಕ್ ಅಬೌಟ್ ಎನಿಥಿಂಗ್ ಎಲ್ಸ್?
1: ಪ್ಯಾಷನ್, ನಂಗೆ ಪ್ಯಾಷನ್ ಬಿಡೋಕ್ ಇಷ್ಟವೇ ಇಲ್ಲ. ಅದಕ್ಕೆ ಇಲ್ದಿರ ಅವತ್ತು ಬಸ್ ಸ್ಟ್ಯಾಂಡ್ ಹೋಗ್ನೆ ನಡ್ಕೋತಲ್ಲ ಇತ್ತೆ ಟ್ರೈ ಪಾಡ್ ಇಟ್ಕೊಂಡು. ಆ ಪ್ಯಾಷನ್ ಇಪ್ಕೊಯ್ ಅದು ಈಗಳು ನಾನು ಮೊನ್ನೆ ಫೋನ್ ಮಾಡಿ ಒಂದ್ ಸಾಂಗ್ ಮಾಡುವ ಅಂತಿದ್ದೆ. ತುಂಬಾ ಟೈಮ್ ಆಯ್ತು, ತುಂಬಾ ವರ್ಷ ಆಯ್ತು. ನಾನು ಅಂದ್ರೆ ಸಿನಿಮಾ ಹೋದ್ಮೇಲೆ ಸಿನಿಮಾ ಅಂದ್ರೆ ಅಲ್ಲಿ ಪ್ರೆಷರ್ ಜಾಸ್ತಿ. ಒಂದಿನಕ್ಕೆ 2 ಸಾಂಗ್ ಡೆಲಿವರಿ ಕೊಡೋದಿರತ್ತ, ರೀಲ್ ಕಳ್ಕೊಳೋದಿರತ್ತ, ತೋರ್ಸೋದಿರತ್ತ. ಸೊ ಆ ಬ್ಯುಸಿಯಲ್ಲಿ ಇದ್ ಮಾಡ್ಕೊಂಬ ಕಾಯಿಲ್ಲ ಸ್ವಲ್ಪ. ಅದಕ್ಕೆ ಈಗ ಸ್ವಲ್ಪ ಫ್ರೀ ಇದ್ದೆ, ಕರಾವಳಿ ಎಲ್ಲ ರಿಲೀಸ್ ಆಯ್ತಲ್ಲ. ಸೊ ಈಗ ಸ್ವಲ್ಪ ಒಂದ್ ಯಾವ್ದಾದ್ರು ಸಾಂಗ್ ಮಾಡುವ ಕುಂದಾಪುರಕ್ಕೆ ನಾಳೆ. ಆಲ್ರೆಡಿ ಒಂದ್ ರೆಡಿ ಇತ್ತ, ವಿಜುವಲ್ ಇಲ್ಲ, ಬಟ್ ವಿಜುವಲ್ ಶೂಟ್ ಮಾಡ್ಕೊಂಡಿತ್ತು. ಯಾರೋ ಆರ್ಟಿಸ್ಟ್ ನಂಗೆ ಕೆಲವೊಬ್ರು ಸಿಕ್ಕಿಲ್ಲ, ಮದಿ ಆತಿಲ್ಲ ನಾಳೆ.
0: ನಿಮ್ ಬಗ್ಗೆ
1: ಇಲ್ಲ, ನಂಗ್ ಮದಿ ಆಯ್ತು.
0: ಆಯ್ತಾ? ಓಕೆ, ಸಚಿನ್ ಬಸ್ರೂರ್ ಅವ್ರಿಗೆ ಮದ್ದೆ ಆಯ್ತು, ಆದ್ರೆ ಅವ್ರ ಮದಿ ಆದ್ಮೇಲೆ ಬರ್ದಿರೋ ಹಾಡು ಮದಿ ಆತಿಲ್ಲ ಅಂತ ಏನೋ ಇರ್ಬೇಕು. ಓಕೆ, ಹಾ,
1: ಎಂತ ಹೇಳ್ರೆ, ಲಿರಿಕ್ ಒಳ್ಳೆ ಇತ್ತು, ಅದ್ರದ್ದು ಮಜಾ ಇತ್ತು ಸಾಂಗ್. ಇದು ಅದ ರಿಲೀಸ್ ಮಾಡ್ತೀನಿ ಸ್ವಲ್ಪ ದಿನದಲ್ಲ.
0: ಆಯ್ತು, ನಾವು ಕಾಯ್ತು
1: ಕಾಯಿನಿ. ಅದು ಸಿಚುವೇಶನ್ ಅಂತ ಹೇಳ್ರೆ, ಅಬ್ಬಿಗೆ ಮಗಳಿಗೆ ಹುಡುಗನ್ ಹುಡುಕಿ ಹುಡುಕಿ ಹುಡುಕಿ ಹುಡುಕಿ ಸಾಕೈ ತಲೆ ತಿರುಗಿ ಬಿದ್ದಿರ್ತಾಳ
0: ಅಬ್ಬಿ.
1: ಹಾ, ಅದನ್ನ ಕಣ್ಕೊಂಡು ಅಪ್ಪಯ್ಯ ಸಾಂಗ್ ಹೇಳುದು.
0: ಓ, ಅಪ್ಪಯ್ಯ ಮದಿ ಆಯ್ತಲ್ಲ, ಮತ್ತೆ ಅಪ್ಪಯ್ಯ ಮದಿ ಆಯ್ತಿಲ್ಲ ಅಂದ್ ಯಾರಿಗೆ ಹೇಳುದು?
1: ಅಲ್ಲಲ್ಲ, ಮಗಳಿ ಅವಳು ಹೇಳುದು ಸಾಂಗ್, ಅವಳು ಮದ್ಯ ಅವಳದ್ ಪೋಷಣ ಬತ್ತ.
0: ಓಕೆ ಓಕೆ, ಅವಳು ಮದಿ ಆಯ್ತಿಲ್ಲ ಅಂತ ಮಗಳು
1: ಹೇಳುದು.
0: ಓಕೆ, ಇವತ್ತಿನ ಸಿಚುವೇಶನ್ ಇದು ತುಂಬಾ ಸೂಟ್ ಆಗುತ್ತೆ ಅಂತ ಅನ್ನಿಸ್ತಾ ಇದೆ. ಬಹುಶಃ ಸಚಿನ್ ಬಸ್ರೂರು ಅವರು ಅದನ್ನೆಲ್ಲ ಕಂಡು ಇನ್ಫ್ಲುಯೆನ್ಸ್ ಆಗಿ ಬರದ್ದೇನು ಅಲ್ಲ.
1: ಹೌದೌದು.
0: ಓಕೆ, ಹಂಗಾರೆ ಕಾಣ್ಕ ಈಗ ಮೋದಿ ಆದವರು ಕಾಣ್ಕ, ಮೋದಿ ಐದವರು ಕಾಣ್ಕ, ಮೋದಿ ಆತಿಲ್ಲ ಅಂಬರು ಕಾಣ್ಕ, ಕಾಮ ಏಗಳಿಗೆ ಬದ ತೆರೆ ಮೇಲೆ ಅಂತ ಹೇಳ್ಕೊಂಡು. ಈಗ ಇಷ್ಟೆಲ್ಲ ಆಲ್ಬಮ್ ಸಾಂಗ್ ಮಾಡ್ತಾ ಇದ್ದ ಸಚಿನ್ ಬಸ್ರೂರು ಅವರು ಸಿನಿಮಾ ಅನ್ನುವಂತಹ ಹಿರಿ ತೆರೆಗೆ ಪದಾರ್ಪಣೆ ಮಾಡಿದ್ದು ಯಾವ್ದ್ರಿಂದ, ಹ್ಯಾಂಗೆ?
1: ನಂಗೆ ನನ್ನ ಫಸ್ಟ್ ಸಿನಿಮಾ ಸದ್ದು ವಿಚಾರಣೆ ನಡೆಯುತ್ತಿದೆ ನೋಡಿ ಕನ್ನಡದ್ದೆ. ಒಂದ್ ಸಾಂಗ್ ಕೇಳಿದಿರಿ, ಎಲ್ಲೋ ಸಾಂಗ್ ಯಾರೋ ಕೇಳಿಸಿದಿರ, ಆ ಸಾಂಗ್ ಯಾರು ಮಾಡೋದ ನಾಳೆ ಕೇಳ್ಕೊಂಡು ಬಂದ್ರು. ಸೊ ಇಲ್ಲ, ಇದು ಇದ್ರ ಮೇಲೆ ಸಾಂಗ್ ಇದ್ರ ಮೇಲೆ ಒಂದ್ ಪಿಕ್ಚರ್ ಮಾಡ್ತಿದ್ದೆ ನಾವು ಅದ್ರಲ್ಲಿ ಹೇಳಿ, ಆ ಪಿಕ್ಚರ್ ಫಸ್ಟ್ ನಂದು ಸದ್ದು ವಿಚಾರಣೆ ನಡೆಯುತ್ತೆ.
0: ಅದ್ರಲ್ಲಿ ನೀವು ಮ್ಯೂಸಿಕ್ ಕಂಪೋಸರ್?
1: ಮ್ಯೂಸಿಕ್ ಕಂಪ್ಲೀಟ್ ನೀವೇ ಮಾಡ್ಕೊಂಡ್ ಹೇಳಿ ನೀವೇ ಮಾಡ್ರಿ.
0: ಓಕೆ, ಸೊ ಅದ್ ಹೆಂಗಾಯ್ತು, ಹೆಂಗ್ ಓಡ್ತು, ಹೆಂಗಿತ್ತು?
1: ಅದೇ ಆವರೇಜ್ ಓಡ್ತು. ಅಂದ್ರೆ ಅಂತ ದೊಡ್ಡ ಮೇಕಿಂಗ್ ತರ ಏನಿರ್ಲಿಲ್ಲ. ಓಕೆ, ಅಂದ್ರೆ ಒಂದ್ ರೇಂಜಿಗೆ ಒನ್ ಟೈಮ್ ವಾಚಬಲ್ ತರ ವರ್ಕ್ ಆಯ್ತು. ಬಟ್ ಮ್ಯೂಸಿಕ್ ವೈಸ್ ಎಲ್ಲರೂ ರೆಕಗ್ನೈಸ್ ಮಾಡ್ತಿದ್ದೀರಿ,
0: ಇಷ್ಟಪಟ್ಟು.
1: ತುಂಬಾ ಜನ ನನ್ಗೆ ಅದಾದ್ಮೇಲೆ ಸಿಕ್ಕದವರೆಲ್ಲ ಆ ಪಿಕ್ಚರ್ ಕಂಡಿದೆ, ನಾನು ಮ್ಯೂಸಿಕ್ ಒಳ್ಳೆ ಮಾಡಿರಿ ಅದಕ್ಕೆ ಆ ಸಿನಿಮಾಗ ಅಂತ ಹೇಳ್ರು. ಅದಾದ್ಮೇಲೆ ಸತ್ಯ ಸನ್ ಆಫ್ ಹರಿಶ್ಚಂದ್ರ ನಿರೂಪ್ ಭಂಡಾರಿ ಅವ್ರದ್ ಸಿನಿಮಾ. ಸೊ ಅದು ಆಲ್ರೆಡಿ ರಿಲೀಸಿಗೆ ರೆಡಿ ಇತ್ತು, ಅದ್ರದ್ದು ಆ ಒಂದು ಸಿನಿಮಾ ಬಂತು. ಅದಾದ್ಮೇಲೆ ಸನ್ ಆಫ್ ಮುತ್ತಣ್ಣ, ಆಮೇಲೆ ಚೌಕಿದಾರ್. ಅದಾದ್ಮೇಲೆ ಚೌಕಿದಾರ್ ಬಂದದ್ ಹೆಂಗ್ ಅಂತ ಹೇಳಿದ್ರೆ, ಕರಾವಳಿ ಟೀಸರ್ ರಿಲೀಸ್ ಆಯ್ತು, ಪ್ರೆಸ್ ಮೀಟ್ ಅಲ್ಲೇ ನನ್ಗೆ ಅವರು
0: ಆಫರ್
1: ಕೊಟ್ಬಿಟ್ರೆ ಟೀಸರ್ ಕಂಡ್ಕೊಂಡು. ಸೊ ಆ ಸಿನಿಮಾದ್ದು ಸಾಂಗ್ಸ್ ಮಾತ್ರ ನಾನು ಮಾಡಿದೆ. ಅದಾದ್ಮೇಲೆ ಕರಾವಳಿ ಬಂತು. ಈ ಸಿನಿಮಾ 100% ನನ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇತ್ತು. ಕತಿ ಕೇಳ್ಕೊಡ್ಲೆ, ಇದಕ್ಕೂ ಒಂದು ಎಫರ್ಟ್ ಹಾಕಿ ಕೆಲಸ ಮಾಡ್ಕ. ಅಂದ್ರೆ ಇಷ್ಟು ವರ್ಷ ಆಯ್ತು ನಾನು ಸಿನಿಮಾದಲ್ಲಿ ವರ್ಕ್ ಮಾಡಿ, ಮಾವನ್ ಜೊತೆ ಈಗಳು ವರ್ಕ್ ಮಾಡ್ತಿದ್ದೆ. ಆಸ್ ಎ ಮ್ಯೂಸಿಕ್ ಡೈರೆಕ್ಷನ್ ಮಾಡೋದ್ ರೇಂಜಿಗೆ ಒಂದು ಕರೆಕ್ಟ್ ಅದ್ ಒಂದು ಸ್ಟೇಜ್ ಬೇಕು, ನಮ್ಮಲ್ಲಿರೋ ಟ್ಯಾಲೆಂಟ್ಗಳನ್ನ ಹೊರಗಾಕೋದಕ್ಕೆ ಒಂದು ಕರೆಕ್ಟ್ ಅದ್ ಸಿನಿಮಾ ಬೇಕು. ಸೊ ಅದು ಕರಾವಳಿ ಎಲ್ಲಿ ಇತ್ತು ನಾಳೆ 100% ಗೊತ್ತಾಯ್ತು. ಅದರಲ್ಲಿ ನೀವು ಸ್ಕೋರ್ ಎಲ್ಲ ಕೇಳಿದ್ರೆ ಕರೆಕ್ಟ್ ಗೊತ್ತಾಯ್ತು, ಎಲ್ಲ ಚಂಡಿ ನಮ್ಮ ಇಲ್ಲಿ ಕುಂದಾಪುರದ ಅಂತೆಲ್ಲ ಇನ್ಸ್ಟ್ರೂಮೆಂಟ್ ಇತ್ತು,
0: ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್,
1: ಟ್ರೈಬ್ ಇನ್ಸ್ಟ್ರೂಮೆಂಟ್, ಕಂಸಾಳೆ ಚಂಡಿ ಅದರ ತುಂಬಾ ಇನ್ಸ್ಟ್ರೂಮೆಂಟ್ ಇತ್ತಿಲ್ಲ. ಸೊ ಅದನ್ನೆಲ್ಲ ಇದ್ರಲ್ಲಿ ಯೂಸ್ ಮಾಡ್ಕೆ ಅಂತ ಹೇಳಿ ಸ್ಕೋರ್ ಎಲ್ಲ ಫಿನಿಶ್ ಮಾಡಿದೆ.
0: ಅವರೇ ಅಪ್ರೋಚ್ ಮಾಡಿದ್ರ ಅಥವಾ ನೀವು ಅಪ್ರೋಚ್ ಮಾಡಿದ್ರ ಹೆಂಗಾಯ್ತದ?
1: ಅವರು ಡೈರೆಕ್ಟರ್ ಮುಂಚೆನೆ ಪರಿಚಯ, ಅವ್ರ ಅಂಬಿ ನಿಂಗೆ ವಯಸ್ಸಾಯ್ತು ಸಿನಿಮಾ ಮಾಡಿದವ್ರು, ಅದಕ್ಕಿಂತ ಮುಂಚೆ ಪರಿಚಯ ನಂಗೆ. ಒಂದ್ ಸಿನಿಮಾ ಮಾಡಕ್ ಮಾರೆ, ಅವ್ರು ನಮ್ಮ ಇಲ್ಲೇ ಬಸರೂರಲ್ಲಿ ಕಲ್ತದ್ದು ಹಾಸ್ಟೆಲ್ ಅಲ್ಲಿ. ಸೊ ಆ ಒಂದ್ ಕನೆಕ್ಷನ್ ಇತ್ತು ಮೋಸ್ಟ್ಲಿ ಫಸ್ಟ್ ಇಂದ. ಒಂದ್ ಸಿನಿಮಾ ಮಾಡಕ್ ಮರ ಒಟ್ಟಿಗೆ ಮಾಡುವ ಅಂತ ಹೇಳ್ರಿ. ಅದಾದ್ಮೇಲೆ ಒಂದ್ ಪಿಕ್ಚರ್ ಬಂತು, ಅದು ಓಕೆ ಇಲ್ಲ ಅಂದ್ರೆ ಇಬ್ರಿಗೂ ಅವರಿಗೂ ಓಕೆ ಇಲ್ಲ ಆ ಸಿನಿಮಾ, ನಂಗೂ ಓಕೆ ಇಲ್ಲ. ಎಂತ ಎಂತ ಆತಿತ್ತಲ್ಲ ಇದನ್ನ ಕಡಿ ಕರೆಕ್ಟ್ ಅದು ಕರಾವಳಿಗೆ
0: ಕೂಡ್ಕಂತ
1: ಅಲ್ಲಿ ಕೂಡ್ಕಂತ ಅವ್ರು ಕತಿ ಕಾರಲ್ಲಿ ಹೇಳ್ರ ಹಿಂಗ ಹಿಂಗ ಇತ್ತು ಸಿಚುವೇಶನ್, ಹಿಂಗ ಹಿಂಗ ಕತಿ ಇತ್ತ ನರೇಶನ್ ಹೇಳ್ರ. ಸೊ ಇದಕ್ಕೆ ತುಂಬಾ ಎಫರ್ಟ್ ಹಾಕಿ ವರ್ಕ್ ಮಾಡ್ಕ ನಾವು ನಿಲ್ಸ್ಕಿ ಸಿನಿಮಾನ ನಳಿ ಹೇಳ್ರ. ಒಂದಿಷ್ಟು ರಿಸರ್ಚ್ ಮಾಡಿತ್ತು ನಾವು ಕಂಬಳದ ಓರಿಯಂಟೆಡ್ ಅಲ್ಲ. ಸೊ ಕಂಬಳಕ್ಕೆ ಹೋಗಿ ಒಂದಿಷ್ಟು ಸೌಂಡ್ ರೆಕಾರ್ಡ್ ಮಾಡ್ಕೊಂಡ್ ಬಂದಿದ್ದೆ.
0: ಒರಿಜಿನಲ್?
1: ಹಾ, ಒರಿಜಿನಲ್ ಸೌಂಡ್. ಅಲ್ಲಿಂದ ಇದು ಆಂಬಿಯನ್ಸ್ ಅಲ್ಲ, ಅಲ್ಲಿ ಎಂತೆಲ್ಲ ಪ್ಲೇ ಮಾಡತ್ರ ಈಗ ಕೊಂಬು ಕಹಳೆ ಕಂಸಾಳೆ ಚಂಡಿ ಡೋಲ್ ಫ್ಲೂಟ್ ಈ ತರದ್ರಲ್ಲೆಲ್ಲ ರೆಕಾರ್ಡ್ ಮಾಡ್ಕೊಂಡ್ ಬಂದು ಅದನ್ನೆಲ್ಲ ಸ್ಯಾಂಪ್ಲಿಂಗ್ ಅಂತ ಹೇಳಿ ಹೇಳ್ತಾರೆ, ಮ್ಯೂಸಿಕಲಿ ಹೇಳಿದಾರೆ. ಸ್ಯಾಂಪಲ್ ಮಾಡ್ಕೊಂಡು ಅದಕ್ಕೆ ಒಂದಿಷ್ಟು ಪ್ಲಗ್ಇನ್ ಗಳನ್ನೆಲ್ಲ ಪರ್ಚೇಸ್ ಮಾಡಿ ಹೊಸ ತರ ಸೌಂಡ್ ನ ಕೊಡ್ಕಂತ ಹೇಳಿ ಅದನ್ನ ಅಚೀವ್ ಮಾಡ್ತು. ಸೊ ಸಾಂಗ್ ಫಸ್ಟ್ ಸಾಂಗ್ ಕಂಪೋಸ್ ಆದ್ದೆ ಇದು ಮುದ್ದುಗುಮ್ಮ ಸಾಂಗ್. ಅದಾದ್ಮೇಲೆ ನಮ್ಮ ಕರಾವಳಿದ ಒಂದು ಸಾಂಗ್ ಟೈಟಲ್ ಟ್ರ್ಯಾಕ್ ತರ ಬೇಕಿದ್ದಕ್ಕೆ ನಲ್ಲಿ ಹೇಳಿದ ಕಳಿಕೆ ಒಂದು ಟೈಟಲ್ ಟ್ರ್ಯಾಕ್ ತರ ಮಾಡಿದೆ. ಅದು ಒಂದು ಒಳ್ಳೆ ಓಡಿತು ಸಾಂಗ್. ಕಡಲಿಂದ ನಾಡು ಕಡಲಿಂದ ನಾನೇ ಒಡಲಾಗೂಡು. ಸೊ ನಮ್ ಕಲ್ಚರಿಗೂ ಸೂಟ್ ಆಯ್ಕು ಮತ್ತೆ ಆ ಸಿನಿಮಾಗೂ ಸೂಟ್ ಆಯ್ಕು. ಸಿನಿಮಾ ಬಿಟ್ಟು ಯಾರು ಕೇಂದ್ರು ಅದು ಕನೆಕ್ಟ್ ಆಯ್ಕ ಅಂದ್ರೆ ಅವ್ರವ್ರ ಊರಿಗೆ ಕನೆಕ್ಟ್ ಆಯ್ಕ ಅಂತ ಹೇಳಿ.
0: ಲಿರಿಕ್ಸ್ ಯಾರು ಬರ್ದಿದ್ದಾರೆ ಇದಕ್ಕೆ?
1: ಇದಕ್ಕೆ ಪ್ರಮೋದ್ ಮರವಂತೆ ಬರೋದು.
0: ಪ್ರಮೋದ್ ಮರವಂತೆ ಎಲ್ಲಾ ಹಾಡುಗಳಿಗೂ ಅವ್ರದ್ದೇ ಲಿರಿಕ್ಸ್?
1: ಒಂದು ನಾಲ್ಕು ಹಾಡಿಗೆ ಬರ್ದಿರೋರು.
0: ಮ್ಯೂಸಿಕ್ ಕಂಪೋಸಿಷನ್ ನಿಮ್ದು?
1: ಸಿಂಗರ್ಸ್ ಸಿದ್ಧ ಶ್ರೀರಾಮ್ ಅಂದಳಿ ಹಾಡದ್ದು, ಆಮೇಲೆ ವರಾಹ ರೂಪಂ ಹಾಡಿರಲ್ಲ ಸೊ ಅವ್ರ ಇದು ಹಾಡದ್ದು ಕಡಲಿಂದ.
0: ಅದಕ್ಕೆ ಅವ್ರು ಹಾಡಿದ್ದಾರೆ. ಸಿ ನನ್ಗೊಂದು ಯಾವಾಗಲೂ ಕುತೂಹಲ ಎಂತ ಕೇಂದ್ರೆ, ಈ ಮ್ಯೂಸಿಷಿಯನ್ಸ್ ಗಳು ಅಥವಾ ಮ್ಯೂಸಿಕ್ ಕಂಪೋಸರ್ಸ್ ಗಳು ಸಿಂಗರ್ಸ್ ನ ಹುಡುಕೋವಾಗ ನಾನು ಯಾವಾಗಲೂ ಅಂದ್ಕೊಳ್ಳೋದು, ಸಿ ಮೊದಲೆಲ್ಲ ಆಗಿದ್ರೆ ಎಸ್ ಪಿ ಬಿ ಚಿತ್ರ, ಎಸ್ ಪಿ ಬಿ ಜಾನಕಿ ಇಂತ ದ ಫೇವ್ರೇಟ್ ಮ್ಯಾಚಸ್ ಗಳನ್ನೇ ಜಾಸ್ತಿ. ಮತ್ತೆ ಒಂದ್ಸಲ ಪಾಪ್ಯುಲರ್ ಆದ ಜೋಡಿಗಳಿದ್ರೆ ವಾಯ್ಸಸ್ ಗಳಿದ್ರೆ ಅವ್ರಿಗೇನೆ ಅವಕಾಶ. ಈಗ ಮಂಗ್ಳಿನ ಕರ್ಕೊಂಡ್ ಬಂದು ನಮ್ಮ ಕನ್ನಡ ಸಿನಿಮಾದಲ್ಲಿ ತುಂಬಾ ಅವಕಾಶ ಎಲ್ಲ ಕೊಟ್ರು. ಹಾಕಂಡ್ರೆ ನಮ್ಮಲ್ಲೂ ಎಷ್ಟೋ ವಾಯ್ಸಸ್ ಗಳು ಇನ್ನೂ ಹೊರಬಾರ್ದು. ಅವರಿಗೆ ಅವಕಾಶಗಳೇ, ಯಾಕಂದ್ರೆ ಜನ ನೋಡೋದು ನಮ್ ಸಕ್ಸಸ್ ಬೇಕು. ಜನ ಆನ್ ಒನ್ ಶಾಟ್ ದೇ ಹ್ಯಾವ್ ಟು ಲೈಕ್ ಇಟ್. ಓಕೆ, ಚಿತ್ರ ಹಾಡಿದಾರೆ ಅಂದ್ಕೊಂಡು ನಮ್ಗೆ ಇಷ್ಟ ಆಗ್ಬಿಡುತ್ತೆ. ಚಿತ್ರನ ವಾಯ್ಸ್ ಮೇಲೆ ನಮ್ಗೆ ಯಾವ್ದು ಅಪನಂಬಿಕೆನೇ ಇಲ್ಲ. ಶ್ರೇಯಾ ಘೋಷಾಲ್ ಅಂಡ್ ಸೋನು ನಿಗಮ್ ಬರಕ್ ಶುರು ಆದ್ರು. ನೀವ್ ಯಾವ ತರ ಆಸ್ ಅ ಮ್ಯೂಸಿಕ್ ಕಂಪೋಸರ್ ಹೆಂಗ್ ಸೆಲೆಕ್ಟ್ ಮಾಡ್ತೀರಿ ಹಾಡುಗಳ ವಾಯ್ಸ್ ಗಳನ್ನ?
1: ನಂಗೆ ಆಕ್ಚುಲಿ ಹಂಗ ಫೇಮಸ್ ಆದನ್ನ ಹಾಕಂಗ್ ಇಷ್ಟವೇ ಇಲ್ಲ.
0: ಇಲ್ಲ,
1: ಯಾಕಂದ್ ಹೇಳ್ರೆ ಹೊಸ್ಪುರಿ ಹೇಗಳಿಗೆ ಬಪ್ಪುದು ಹೊರಗೆ?
0: ಕರೆಕ್ಟ್.
1: ಈಗ ಫೇಮಸ್ ಮ್ಯೂಸಿಕ್ ಡೈರೆಕ್ಟರ್ ಹಾಕೊಂಡ್ ಹೇಳ್ರೆ ನಾನು ಹೇಗಳಿಗೆ ಹೊರಗೆ ಬಪ್ಪುದು?
0: ರೈಟ್
1: ಅಲ್ಲ. ಸೊ ಆ ಒಂದ್ ಥಾಟ್ ನಾನ್ ನೆಕ್ಸ್ಟ್ ಗೆ ಸಿನಿಮಾ ತಕೊಂಡ್ರೆ, ಈಗ ಆಲ್ರೆಡಿ ಒಂದು ಒಬ್ಬರ ಹತ್ರ ಜಗಳ ಮಾಡ್ಕೊಂಡ್ ಬಂದೆ ನಾನು ಒಂದ್ ಸಿನಿಮಾದಲ್ಲಿ, ಎಲ್ಲರೂ ಫೇಮಸ್ ಇದ್ದಾರೆ ಹಾಕೋದಾರೆ ಏನ್ ಪ್ರಯೋಜನ? ಈಗ ಅವ್ರು ಹಾಡಿರೋದಳಿ ಅದು ಸಿನಿಮಾ ಸಾಂಗ್ ಹಿಟ್ ಆತಿಲ್ಲ. ಅದು ಈಗ ಸೋನು ನಿಗಮ್ ಹಾಡಿರೋದು ಎಷ್ಟೋ ಸಾಂಗ್ ಫ್ಲಾಪ್ ಇತ್ತು. ಸಿದ್ಧ ಶ್ರೀರಾಮ್ ಹಾಡದ್ದು ಹಾಡುಗಳು ಎಷ್ಟೋ ಫ್ಲಾಪ್ ಇತ್ತು. ಅವ್ರು ಹಾಡಿರೋದಳಿ ಹಿಟ್ ಆತಿಲ್ಲ. ಅದು ಎಲ್ಲರದ್ದು ಒಂದು ಕಾಂಟ್ರಿಬ್ಯೂಷನ್ ಇಂದ ಸಾಂಗ್ ಹಾಪುದು, ಅದೊಂದು ಮೆಲಡಿ ಹಿಟ್ ಹಾಪುದು. ನನ್ಗ ಅದು ಇದೇ ಇಷ್ಟ ಆತ್ಲ ನಂಗೆ. ಹೊಸ್ಬ್ರು ಬರ್ದಿದ್ರೆ ಅದು
0: ಹೊಸ್ಬ್ರಿಗೆ ಅವಕಾಶ ಕೊಡ್ಕೊಂಡ್
1: ಅವಕಾಶ ಬೇಕು.
0: ಅಡ್ಡಿಲ್ಲ ಮರ, ಖುಷಿ ಆಯ್ತು.
1: ನಾನ್ ನೆಕ್ಸ್ಟ್ ಈಗ ಎಲ್ಲರನ್ನ ಹಂಗೆ ಹಿಡಿತ. ಈಗ
0: ಅಂತ ಪೆಕ್ಯುಲರ್ ಯೂನಿಕ್
1: ಪೆಕ್ಯುಲರ್ ವಾಯ್ಸ್ ಇತ್ತು ನಮ್ಮಲ್ಲಿತ್ತು. ನಮ್ ಕುಂದಾಪುರದಲ್ಲೇ ಸುಮಾರು ಜನ ಅವ್ರು ಯಾರು ಹೊರಗ್ ಬರ್ತಾ ಇಲ್ಲ. ಒಂದು ಈ ಸೋಷಿಯಲ್ ಮೀಡಿಯಾ ಅದ್ರಲ್ಲಿ ಸ್ವಲ್ಪ ಹಾಡ್ರೆ ಈಗ ಅದನ್ನ ಯೂಸ್ ಮಾಡ್ಕೊಂಡು, ಯಾವ ತರ ಇನ್ಸ್ಟಾಗ್ರಾಮ್ ಹ್ಯಾಂಗಿತ್ತು ಅದನ್ನ ಯಾವ ತರ ಯೂಸ್ ಮಾಡ್ಕೊಂಡ್ರೆ, ಆ ತರ ಯೂಸ್ ಮಾಡ್ಕೊಂಡ್ರೆ ಮಾತ್ರ ಅವ್ರವ್ರ ಟ್ಯಾಲೆಂಟ್ ಹೊರಗ್ ಬದತ್ತು. ಎಲ್ಲರೂ ವ್ಲಾಗ್ ಮಾಡ್ತೇನೆ ನಾನು ದುಡ್ಡು ಬತ್ತ ಅಂತ ಹೇಳಿ ವ್ಲಾಗ್ ಮಾಡ್ರಾತ್ಲ. ಸೊ ಅವ್ರಲ್ಲಿ ಬೇರೆ ಏನೋ ಒಂದು ಟ್ಯಾಲೆಂಟ್ ಇರುತ್ತೆ, ಅದನ್ನ ಹುಡ್ಕಂತಿಲ್ಲ. ಈಗ ನಾ ಕಾಣ್ತಿದ್ದೆ ಸುಮಾರು ರೀಲ್ಸ್ ಗಳ ಇದೆಲ್ಲ ಬರ್ತಿತ್ತು ದುಡ್ಡು ಕೊಡ್ತಾರ ಅದು ವರ್ಕ್ ಆತಿಲ್ಲ ಜಾಸ್ತಿ ದಿನ ಬತ್ತಿಲ್ಲ
0: ನಮ್ಮಲ್ಲಿ ಹೆಂಗಂದ್ರೆ ಒಬ್ರು ಹೋಟ್ಲ್ ಹಾಕ್ರಿ ಎಲ್ಲರೂ ಉದ್ದಕ್ಕೂ ಹೋಟ್ಲೇ ಹಾಕೋದು ಒಬ್ರು ಬೀಡಂಗಡಿ ಹಾಕ್ರಿ ಎಲ್ಲರೂ ಉದ್ದಕ್ಕೂ ಬೀಡಂಗಡಿ ಹಾಕೋದು ಅವರು ಬ್ಲಾಗ್ ಮಾಡಿದ್ರೆ ನಾನು ಅದನ್ನೇ ಮಾಡ್ತೇ ಅಂತ ಹಾಪರ್ ಸೊ ಅದಂತೂ ತುಂಬಾ ಜಾಸ್ತಿ ಅಂದ್ರೆ ನೀವು ಹೇಳುದು ನೀವು ಅರ್ಥ ಮಾಡ್ಕೊಳ್ಳಿ ನಿಮ್ ಪ್ರತಿಭೆ ಯಾವ್ದು
1: ಹೌದು ಮತ್ತೆ ಮನೆಯವರು ಹಂಗೆ ಸಪೋರ್ಟ್ ಮಾಡ್ತು ನೀವ್ ಬ್ಲಾಗೇ ಮಾಡ್ರೆ ದುಡ್ಡು ಮಾಡ್ಲಕ್ ರೀಲ್ಸ್ ಮಾಡಿ ದುಡ್ಡು ಮಾಡ್ಲಕ್ ಅಂತ ಹೇಳ್ರೆ ಅದನ್ನ ಅವ್ರು ತಿಳ್ಕಣ್ಕ ಅದು ಅವ್ರಕಿನ್ ಜಾಸ್ತಿ ಇವ್ರಿಗೆ ಗೊತ್ತಿರತ್ ಮಕ್ಕಳಿಗೆ ನಾನು ಎಂತ ಅಚೀವ್ ಮಾಡಕ್ ಮುಂದೆ ನನ್ನ ಗೋಲ್ ಎಂತ ಅದನ್ನ ಫಸ್ಟ್ ತಿಳ್ಕೊಂಡು ಮುಂದೆ ಹೊರ ಒಳ್ಳೇದು ಈ ಇಂಟರ್ನೆಟ್ ಇನ್ಸ್ಟಾಗ್ರಾಮ್ ಎಲ್ಲ ಬ್ಯಾನ್ ಆಯ್ತು ಎಂತ
0: ಮಾಡುದು ಕರೆಕ್ಟ್
1: ಎಂತ ಮಾಡುದು
0: ಒಂದಿನ
1: ಬ್ಯಾನ್ ಆತ್ 100% ಈ ತರ ಟಿಕ್ಟಾಕ್ ಕಾಣಿ ಅಂತ ಎಲ್ಲಿ ಪೀಕಿಗೆ ಹೋಯ್ ಅದು ಬ್ಯಾನ್ ಆಗಿಬಿಡ್ತಿ ಇಲ್ಲಿ ಇಂಡಿಯಾದಲ್ಲಿ
0: ಕರೆಕ್ಟ್
1: ಸೊ ಇನ್ಸ್ಟಾಗ್ರಾಮ್ ಅದೇನು
0: ದೊಡ್ಡ ವಿಷಯ ಅಲ್ಲ
1: ದೊಡ್ಡ ವಿಷಯವೇ ಅಲ್ಲ
0: ಅಂತದ್ರ ಮೇಲೆ ಡಿಪೆಂಡ್ ಆಗಿ ಕೂಕೊಂಡ್ಬೇಡಿ
1: ಡಿಪೆಂಡ್ ಆಗಿಬಿಡಿ ಅಷ್ಟೇ
0: ಈಗಿನ ಸಣ್ಣ ಮಕ್ಕಳು ಮೊಬೈಲ್ ಹಿಡ್ಕೊಂಡು ಹಲೋ ಫ್ರೆಂಡ್ಸ್ ನಾನು ಅಂತ ಹೇಳಿ ಎಲ್ಲರೂ ವಿಡಿಯೋ ಮಾಡೋರೆ
1: ಅಲ್ಲ ಅದಕ್ಕೆ ಕಾಮತಿ ಬೇಜಾರತ್ ನಾನು ಅದೇ ಹೇಳಲ್ಲ ಆ ಸಾಂಗ್ ಶೂಟ್ ಮಾಡೋತ್ತಿಗೆ ಇದು ನಮ್ಮೂರ ಎಲ್ಲ ರೋಡ್ ಮೇಲೆಲ್ಲ ಆರಾಮ್ಸೆ ತಿರ್ಕೊಂಡು ಮಕ್ಕಳೆಲ್ಲ ಆಟ ಆಡ್ಕೊಂಡಿದ್ದೀರ ಅದಾಯಿ ಒಂದ್ ಅಲ್ಲ 10 ವರ್ಷ ಅಲ್ಲ ಒಂದ್ 7-8 ವರ್ಷ 5-6 ವರ್ಷ 5-6 ವರ್ಷ ಅನ್ಕಣಿ ನನ್ನೂರ ಚಂದ ಸಾಂಗ್ ಶೂಟಿಂಗ್ ಹೋದೆ ಎಲ್ಲೂ ಮಕ್ಕಳೇ ಇಲ್ಲ
0: ಎಲ್ಲ ಮನೆ ಒಳಗೆ ಮೊಬೈಲ್ ಇಟ್ಕೊಂಡಿದ್ದು
1: ನಂಗೆ ಎಷ್ಟು ಬೇಜಾರಾಯ್ತಂದ್ರೆ ಹೊರಗೆ ಎಲ್ಲ ಶೂಟ್ ಮಾಡ್ತಿದ್ದೆ ಯಾರು ಮಕ್ಕಳಿಲ್ಲ ಆಟ ಆಡ್ತ ಕಡೆಗೆ ಯಾರೋ ಇಬ್ಬರನ್ನ ಕರ್ಕ ಬನಿ ಮಾರ್ರೆ ಶೂಟ್ ಮಾಡುವ ಎಳಕ ಬಂದ ಕೇಸರ ಗಾಡಿ ಅಂದ್ರೆ ಹೇಳಿ
0: ಇದು ನನ್ನೂರು ಅಲ್ಲ ಈಗ ಹಂಗೆ ಆಯ್ತು ಹಾಯ್ ಮೊದ್ಲೆಲ್ಲ ಕಂಡ್ರೆ ಮಕ್ಕಳ ಶಾಲೆ ಬಿಟ್ಟು ಬಂದು ಬ್ಯಾಟ್ ಹಿಡ್ಕೊಂಡು ಆಡುದು ಗೋಲಿ ಆಡುದು ಈಗ ಮಳೆಗಾಲ ಅಂತಂದ್ರೆ ಗೋಲಿ ಆಡುದು ಅಂತದೆಲ್ಲ ಆಟಗಳಿತ್ತು ಈಗ ಕಾಣಿ ಈಗ ನಮ್ದು ಕಾಲೇಜಲ್ಲಿ ಮಧ್ಯಾಹ್ನದೊಂದು ಬ್ರೇಕ್ ಕೊಡ್ತಾರೆ ಕೊಟ್ಟಾಗಲಿಗೆ ನೀವು ಎಂತ ಮಾಡ್ಬೋದು ಶಾಸ್ತ್ರಿ ಸರ್ಕಲ್ ಇರೋ ಕೆಲವು ಹೋಟೆಲ್ಗಳಿದ್ದಾವೆ ಅಲ್ಲಿ ಅದು ಸ್ವೀಟ್ಸ್ ಇದು ಒಂದು ಅಂಗಡಿ ಅಂತ ಇದೆ ಜಸ್ಟ್ ಉದ್ದಕ್ಕೂ ಕುರ್ಚಿ ಹಾಕಿರ್ತಾರೆ ಮಕ್ಕಳಿಗೆ ತಿನ್ಬೇಕಂತೇಳಿ ಹೇಳಿ ಮಕ್ಕಳಿಗಂತಲ್ಲ ಯಾರೇ ಬಂದ್ರು ನೀವು ಆ ಮಧ್ಯಾಹ್ನ ಹೊತ್ತಿಗೆ ಕಾಣ್ಕಲ್ಲು ಹೋಯ್ ಒಂದ್ ಗಂಟೆಗೆ ಒಂದು ಕಾಲ್ ಹೊತ್ತಿಗೆ ಹೋಯ್ನಿ ಎಲ್ಲ ಮಕ್ಕಳು ಕೂಕೊಂಡು ಉದ್ದಕ್ಕೂ ಕೂಕೊಂಡಿದ್ರು ಎಲ್ಲರ ಕೈಲು ಮೊಬೈಲ್ ಎಲ್ಲರೂ ಗೇಮ್ ಮಾಡ್ತಾ ಇರ್ತ ಎಂತ ಸೀನ್ ಅದು ಅಯ್ಯೋ ದೇವ ಭಾರತ ಎತ್ತ ಸಾಗುತ್ತಿದೆ ಅಂತ
1: ಅತ್ಲೆ ಬದಿ ಮುಳುಗಿ ಹೋತಿದ್ರು
0: ಗೊತ್ತಿಲ್ಲ ಓಕೆ
1: ನೀವ್ ಆಲ್ರೆಡಿ ನೀರ್ ಬಂದ್ರು
0: ಸೊ ಅಷ್ಟು ಬದಲಾಯ್ತು ಅಂದ್ರೆ ನೀವು ನಾವೆಲ್ಲ ವೆರಿ ಲಕ್ಕಿ ಅಂತ ಕೇಳಿ ಆ ಕಾಲದಲ್ಲಿ ಅಷ್ಟೊಬ್ಬ ಮೊಬೈಲ್ ಸಿಕ್ಲ ಸಿಕ್ಕ ಸಚಿನ್ ಬಸ್ರು ಅಂತ ಸಚಿನ್ ಬಸ್ರು ಹುಡ್ತಾ ಇದ್ರು ಅಲ್ವಾ
1: ಮೋಸ್ಟ್ಲಿ ಗೇಮ್ ಹಿಡ್ಕ ಓಡಾಡ್ತಿದ್ದೀನಿ
0: ಅಲ್ದಾ ನೀವು ಮಾವನ ಹಿಂದೆ ಓಡಾಡ್ರಿ ಮಾವನ ಒಟ್ಟಿಗೆ ಓಡಾಡ್ರಿ ಸೊ ಮಾವನ ಇನ್ಫ್ಲುಯೆನ್ಸ್ ತುಂಬಾ ಆಯ್ತು ಇವತ್ತು ಮಾವ ಒಂದ್ ದೊಡ್ಡ ಮರ ಆದ್ರೆ ನೀವು ಅದ್ರ ಕೆಳಗಿರುವ ಒಂದು ಸಸಿಯಾಗಿ ಬೆಳೀತಾ ಇದ್ದೀರಿ ಅಲ್ಲ ಸೊ ಈ ಇನ್ಫ್ಲುಯೆನ್ಸ್ ಗಳು ಆಯ್ಕೆ ಮಕ್ಕಳಿ ಬಟ್ ಇವತ್ತಿನ ದಾರಿಗಳು ಹಿಂಗ್ ಆಗಿಬಿಟ್ಟಿದ್ದೆ
1: ಮತ್ತಿನ್ನೊಂದು ಈಗ ನಮ್ ಜೊತೆ ಯಾರು ಇರ್ತಾರ ಅವ್ರನ್ನ ಫಿಲ್ಟರ್ ಮಾಡ್ಕೊಂಡ್ ಈಗ ನಾವು ಒಂದ್ ಏಜ್ ಗೆ ಬಂದ ಕೂಡಲೇ ಅವ್ರನ್ನ ಫಿಲ್ಟರ್ ಮಾಡ್ಕೊಂಡು ಯಾಕಂದ್ರೆ ಹೇಳ್ತಾರೆ ಮುಂದ್ ನಾವು ಜೀವನ ಮಾಡಕ್ ನಮ್ಮ ಮನೆಯವ್ರನ್ನ ಕಣ್ಕೊಂಡ್ಕ ಅಂತ ಹೇಳ್ತಾರೆ ಒಂದಿಷ್ಟು ಜನರ ಫಿಲ್ಟರ್ ಮಾಡ್ಕೊಂಡು ಮುಂದೋಯ್ ಅವ್ರನ್ನ ಇಟ್ಕೊಂಡು ಅವ್ರ ಜೊತೆಗೆ ಇಟ್ಕೊಂಡ್ರೆ ಹಾಳಾಗಿ ಹೋತ್ ಈಗ ನಂಗೆ ಹೆಂಗ್ ಮಾವ ಸಿಕ್ಕರು ಎಲ್ಲರ ಜೀವನದಲ್ಲೂ ಒಬ್ರು ಇದ್ದೇ ಇರ್ತಾರೆ
0: ಬಂದೇ
1: ಬತ್ತರ ಸೊ ಆತರ
0: ಈಗ ನೀವು ಶಾಸ್ತ್ರೀಯವಾಗಿ ಸಂಗೀತ ಕಲ್ತೀರಿಯಾ ಅಥವಾ
1: ಎಂತದ್ದು ಮಣ್ಣು ಇಲ್ಲ
0: ಇಲ್ಲ
1: ಎಂತ ಮಣ್ಣು ಇಲ್ಲ
0: ಶಾಸ್ತ್ರೀಯವಾಗಿ ಕಲ್ಸಿಲ್ಲ ಆದ್ರೆ ನೀವು ಒಂದು ಹಾಡನ್ನ ಜಡ್ಜ್ ಮಾಡುವಾಗ ಅಥವಾ ಹಾಡನ್ನ ಹಾಡುವಾಗ ಶ್ರುತಿ ಲಯ ತಾಳ ಆತರ ಬದ್ಧವಾಗಿ ಅಂತ ಹೇಳ್ತಾರಲ್ಲ ಸೊ ಅದಕ್ಕೆ ನಿಮ್ಗೆ ಶಾಸ್ತ್ರೀಯವಾಗಿ ಕಲಿದೇ ಇರೋದು ಇಲ್ಲ ಆದ್ರೆ ತೊಂದರೆ ಕೊಟ್ಟಿದ್ದೀಯಾ ಆತರ ಏನಾದ್ರೂ
1: ಅಂದ್ರೆ ಕೆಲವೊಂದು ಕಾಂಪೋಸಿಷನ್ ಹಂಗಾತು ಅಂದ್ರೆ ಈಗ ತುಂಬಾ ಕ್ಲಾಸಿಕಲ್ ಕರ್ನಾಟಕ ಎಲ್ಲ ಕೇಂದ್ರ ಸ್ವಲ್ಪ ಕಷ್ಟ ಆತು ಅಂದ್ರೆ ನಮ್ಗ ಬಟ್ ಆ ನೋಟ್ ಎಲ್ಲ ರೀಚ್ ಮಾಡ್ಲಕ್ ನಾನು
0: ಮಾಡ್ತೀರಿ
1: ಆ ಕ್ಯಾಪಬಿಲಿಟಿ ಇತ್ತು ಕಾನ್ಫಿಡೆನ್ಸ್ ಇತ್ತು ನಾನು ಎಂತ ಇಂಥದ್ ಮಾಡ್ಲ ಹೇಳಲ್ಲ ಎಲ್ಲ ಎಲ್ಲಾ ತರವೂ ಸಾಂಗ್ ಮಾಡಿದೆ ಎಲ್ಲಾ ತರವೂ ಪ್ರೋಗ್ರಾಮಿಂಗ್ ಮಾಡಿದ್ದಾನೆ ಎಲ್ಲರಿಗೂ ಸಾಂಗ್ ಮಾಡಿದೆ ತಮಿಳ್ ಜಿ ವಿ ಪ್ರಕಾಶ್ ಅವರಿಗೂ ವರ್ಕ್ ಮಾಡಿದೆ ರೆಹಮಾನ್ ಅವರ ಅಳಿಯ ರೆಹಮಾನ್ ಅವರ ಅಳಿಯಂಗೆ ರವಿಬಸ್ರವ್ರ ಅಳಿಯ ಕೆಲಸ ಮಾಡಿದೆ
0: ಗುಡ್ ಕಾಂಬಿನೇಷನ್
1: ಅವರಿಗೂ ಪ್ರೋಗ್ರಾಮಿಂಗ್ ಮಾಡಿದೆ ಧನುಷ್ ಸಿನಿಮಾದಲ್ಲಿ ತುಂಬಾ ಅವ್ರದ್ದ ಸಾಧಾರಣ ಒಂದ್ 20 ಪಿಕ್ಚರ್ ಮೇಲೆ ವರ್ಕ್ ಮಾಡಿದೆ ನಾನೀಗ
0: ಹೌದಾ
1: ಸೊ
0: ನಿಮ್ಗೊಂದು ಒಳ್ಳೆ ಕಾನ್ಫಿಡೆನ್ಸ್ ಇದೆ ಈಗ ಎಂತದ್ದೇ ಹಾಡು ಯಾವ ತರದ್ದು ಬೇಕಂದ್ರು ನೀವು ಮಾಡಬಲ್ರಿ ಅಂತ ಹೇಳ್ಕೊಂಡು ಈಗ ಹಾಡುದಿಲ್ಲಯ ನೀವು
1: ಹಾಡ್ತೆ
0: ಅಂದ್ರೆ ನೀವ್ ಯಾವ್ದಾದ್ರು ಸಿನಿಮಾಕ್ ಹಾಡಿದ್ದೀರಾ ನೀವ್ ಮ್ಯೂಸಿಕ್ ಕಂಪೋಸ್ ಮಾಡಿರೋದು ಅಂಡ್ ನೀವು
1: ನಾನು ಹಾಡಿದೆ
0: ಯಾವ್ದು
1: ಸ್ಪಾರ್ಕ್ ಈಗ ನಾಡ್ದು ನೆಕ್ಸ್ಟ್ ಮಂತ್ ರಿಲೀಸ್ ಆತಿತ್ತು
0: ತಮಿಳ
1: ಇಲ್ಲ ಇಲ್ಲ
0: ಕನ್ನಡ
1: ಕನ್ನಡವೇ
0: ಓಕೆ
1: ಉಪೇಂದ್ರ ಅವರ ಅಣ್ಣನ ಮಗ ನಿರಂಜನ್ ನನ್ನಲ್ಲಿ ಸೊ ಅವ್ರ ಸಿನಿಮಾದಲ್ಲಿ ನಾನೇ ಮ್ಯೂಸಿಕ್ ಡೈರೆಕ್ಟರ್ ಸಿಂಗರ್ ಹತ್ರ ಹಾಡ್ಸಿತ್ತು ಒಂದು ಆಲ್ರೆಡಿ, ಹಿಂದಿ ಸಿಂಗರ್ ಹತ್ರ ಹಾಡ್ಸದ್ ಆಯ್ತಾ, ಪ್ರೊಡ್ಯೂಸರ್ ಹಿಂದಿಯವರೇ ಆಯ್ತಾ ಆ ಸಿನಿಮಾಗೆ, ಅವರಿಗೆ ನನ್ನ ವಯಸ್ಸೇ ಬೇಕು ಅವ್ರಿಗೆ, ನಾನು ಹಾಡದ್ದೇ

0: ಇತ್ತೀಗ ವಾಯ್ಸ್.
1: ಹೌದಾ? ಓಕೆ, ನೀವು ನಮ್ಮ ಕುಂದಾಪುರದ ಯಾವ ಯಾವ ಹೊಸ ಧ್ವನಿಗಳಿಗೆ ಈಗ ಆಲ್ರೆಡಿ ಅವಕಾಶಗಳನ್ನ ಕೊಟ್ಟಿದ್ದೀರಿ? ಯಾಕೆಂದ್ರೆ ರವಿ ಬಸ್ರವ್ರವ್ರು ಹಾಗೆ ನಮ್ಮಲ್ಲಿರೋ ಎಷ್ಟೋ ಧ್ವನಿಗಳನ್ನ ಇವತ್ತು ಹೊರ ತೆಗ್ದಿರ, ಎಷ್ಟೋ ಧ್ವನಿಗಳಿಗೆ ಇವತ್ತೊಂದು ವೇದಿಕೆ ಸಿಕ್ಕಿದೆ ರವಿ ಬಸ್ರೂರ್ ಅವರಿಂದ. ಸೊ ಸಚಿನ್ ಬಸ್ರವ್ರವ್ರ ಆತರ ಮಾವಂತರನೆ ಯಾರ್ಯಾರ ಧ್ವನಿನೆಲ್ಲ ಆಯ್ದುಕೊಂಡಿದ್ದೀರಿ ನೀವು?
0: ನನ್ನ ಸಿನಿಮಾಗೆಲ್ಲ ನಮ್ಮ ಟೀಮಲ್ಲೇ ಹಾಡ್ತಾರೆ, ಅಂದ್ರೆ ನಮ್ಮ ಸ್ಟುಡಿಯೋದಲ್ಲಿ ಯಾರು ಬತ್ತರ ಅವ್ರ ಹತ್ರ ಎಲ್ಲ ಹಾಡ್ಸಿದೆ. ನಮ್ಮ ವಿಜಯಲಕ್ಷ್ಮಿ ಮೆಟ್ಟಿನೊಳೆ, ಆಮೇಲೆ ಶ್ರೇಯಾ ನಳಿ, ಇದೇ ಕಾಲೇಜ್ ಮೋಸ್ಟ್ಲಿ ಸಿಂಗರ್, ಆಮೇಲೆ ಇನ್ನೂ ಒಂದಿಬ್ರು ಮೂರು ಜನ ಇದ್ರು. ಇಲ್ಲಿನಾರ ಎಲ್ಲ ಇಲ್ಲಿನಾರ ಆರ್ಟಿಸ್ಟ್.
1: ಅದು ನಮ್ ಖುಷಿ, ಯಾಕಂದ್ರೆ ರವಿ ಬಸ್ರೂರ್ ಅವರು ನಮ್ಮ ಬದಿ ಒಬ್ಬ ಮ್ಯೂಸಿಷಿಯನ್ ಅಂತ ಗುರುತಿಸ್ಕೊಂಡ್ಮೇಲೆ ಕೊಂಡಾಗ್ಲೂ ಕೊಂಡಿಲ್ದೇ ಇದ್ದಾಗ್ಲೂ ಅವ್ರು ಇಲ್ಲೇ ಧ್ವನಿಗಳನ್ನೇ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ಈಗ ವಿಜಯಲಕ್ಷ್ಮಿ ಮೆಟ್ಟಿನಹೊಳೆ ಅಂತವ್ರಿಗೆಲ್ಲ ದೊಡ್ಡ ದೊಡ್ಡ ಸಿನಿಮಾಗಳಲ್ಲಿ ಹಾಡುವ ಅವಕಾಶ ಸಿಕ್ತು, ಅದು ಬಿಕಾಸ್ ಆಫ್ ರವಿ ಬಸ್ರೂರು. ಅದ್ರ ಜೊತೆಗೆ ಅವ್ರದ್ದು ಊರ್ ಮೇಲಿರೋ ಪ್ರೀತಿ, ಅಭಿಮಾನ, ಮತ್ತೆ ಇಲ್ಲೇ ಒಂದು ಸ್ಟುಡಿಯೋ ಹಾಕೊಂಡವ್ರು ಇಬ್ಬರು. ಸೊ ಇದೆಲ್ಲ ಕಾರಣ ಆಯ್ತು. ಸೊ ಹಾಗಾಗಿ ಅಂತ ಅಂಶಗಳನ್ನು ನೀವು ಅಡಾಪ್ಟ್ ಮಾಡ್ಕೊಂಡಿರಿ.
0: ನಂಗೆ ಅದೇ, ನಾ ಹೇಳಲ್ಲ ಹೊಸಬರು ವರ್ಕ್ ಹೊಸತನ ಬರ್ಕೆ ನಾವು ನಮ್ದು ಇಂಡಸ್ಟ್ರಿ ಹಂಗೆ ಆತಿತ್ತು ಅಂತ ಹೇಳ್ತಾರೆ. ಕೆರೆಲಿ ಇಪ್ಪು ನೀರು ಆತಿತ್ತು, ಕೆರೆಲಿ ಇಪ್ಪು ನೀರು ಹಾಪ್ಕಾಗ ನದಿ ಕಣಂಗ್ ಹರಿತಾ
1: ಇರ್ಬೇಕು
0: ಅಂದ್ರೆ ಒಬ್ರು ಅವ್ರದ್ ಲೆಗಸಿ ಮುಗ್ದ್ಮೇಲೆ ಇನ್ನೊಬ್ರು ಬರ್ಲೇಬೇಕು, ಇನ್ನೊಬ್ರು ಬಂದೇ ಬತ್ರ ಅದನ್ನ ಹುಡುಕಕ್ಕ ನಮ್ಗೊಂದು
1: ತಾಳ್ಮೆ ಹಾಕೊಂಡು ಬೇಕು.
0: ಹೌದು, ಆ ಪ್ಲಾಟ್ಫಾರ್ಮ್ ಬೇಕು, ಗುರುತಿಸುವವ್ರು ಬೇಕು ಫಸ್ಟ್.
1: ಈಗ AI ಮ್ಯೂಸಿಕ್ ಅಂತ ಒಂದ್ ಬಂತಲ್ಲ ಮಾರ್ರೆ, ಮ್ಯೂಸಿಷಿಯನ್ಸ್ ಬೇಡ, ಯಾರು ಬೇಡ, ನಾವೇ ಲಿರಿಸಿಸ್ಟ್ ಹಿಂಗ್ ತೆಗ್ದು ಹಾಕರ್ಸ ಎಂತ ಮ್ಯೂಸಿಕ್, ಒಂದ್ ಹಾಡಿ ನಾಲ್ಕು ಬಗೆ ಹತ್ತು ಬಗೆ ಅದು ಹಾಡಿ ಹಾಡಿ ಕೊಡುತ್ತ. ಸೊ ಇದು ನಿಮ್ಗೆ ಅನ್ಸುತ್ತ ಲೈಕ್ ಇನ್ನೊಂದಿನ ಫ್ಯೂಚರ್ ಅಲ್ಲಿ ನಮ್ಮಂತ ಮ್ಯೂಸಿಷಿಯನ್ ಗಳಿಗೆ ಜಾಗ ಇಲ್ದಂಗ ಆಗ್ಬಹುದೆ ಅಂತ? ಏನಾದ್ರು
0: ಚಾನ್ಸೇ ಇಲ್ಲ,
1: ಚಾನ್ಸೇ ಇಲ್ಲ,
0: ಚಾನ್ಸೇ ಇಲ್ಲ. ಮಾವ ಮೊನ್ನೆ ಒಂದು ಇಂಟರ್ವ್ಯೂ ಹೇಳ್ರಿ, ಭಗವಂತ ನಮ್ಗೆ ಆಲ್ರೆಡಿ ಎಕ್ಕಿಂತ ಡಬ್ ಎಷ್ಟೋ ಪಟ್ಟು ಇದನ್ನ ನಮ್ಮ ಬಾಡಿಯಲ್ಲಿ ಕೊಟ್ಟಿದ, ನಮ್ಮ ತಲೆಯಲ್ಲಿ ಕೊಟ್ಟಿದ, ಅದನ್ನ ನಾವು ಯೂಸ್ ಮಾಡ್ಕೊಂತ ಇಲ್ಲ ಅಷ್ಟೇ. ಈಗ ಅದ್ರಲ್ಲಿ ಎಂತಕ್ಕೆ ಅಂತ ಹೇಳಿ ಕ್ವಶನ್ ಕೇಂತಲ್ದ, ನಾವೇ ಕ್ವಶನ್ ಕೇಂದಲ್ದ, ನಮ್ಮ ತಲೆಯೊಳಗೆ ಓಡಿ ಅದು ನಾವು ಬಾಯಲ್ ಕೇಂದ. ಸೊ ನಮ್ಮ ಇದ್ರೊಳಗೆ ಇತ್ತ ಆಲ್ರೆಡಿ ಅದು AI. ಮ್ಯೂಸಿಕ್ ಅಂತ ಎಫೆಕ್ಟ್ ಆತಿಲ್ಲ,
1: 100%
0: ಆತಿಲ್ಲ. ಬಟ್ ಅದೇ ಎಂತ ಹೇಳ್ರೆ, ನಿಮ್ಗೆ ಕೇಂದ್ ಕೂಡಲೇ ಗೊತ್ತಾಗ್ತದೆ AI ಮ್ಯೂಸಿಕ್ AI ವೋಕಲ್ಲ ಕೇಳಕೊಳ್ಳ ಗೊತ್ತಾಗ್ತ. ನಾ ಮೊನ್ನೆ ಕುಂದಾಪುರ ಹಬ್ಬದ ದಿನ ಯಾವ್ದೊಂದು AI ಸಾಂಗ್ ಮಾಡಿ ಹಾಕಿದ್ರು ಕೇಳಕೊಳ್ಳ ಗೊತ್ತಾಯ್ತು. ಅಂದ್ರೆ ಲಿರಿಕ್ಕಿಗೆ, ಈಗ ಲಿರಿಕ್ಕಿಗೆ ಒಂದು ಮೀಟರ್ ನಳಿರುತ್ತೆ, ಆ ಪದಕ್ಕೆ ಮೀಟರ್ ನಳಿರುತ್ತೆ, ಆ ಮೀಟರ್ ಇಂದ ಹೊರಗೆ ಬಂದ್ರೆ ಕೂಡ ಅದು ಟ್ಯೂನ್ ಎಲ್ಲ ಚೇಂಜ್ ಮಾಡಿ ಕೊಡತ್ತೆ ಎಂತಲ್ಲ ಇವತ್ತು.
1: ಹೌದು,
0: ಇದಕ್ಕೆ ಎಫೆಕ್ಟ್ ಆತಿಲ್ಲ, ಮ್ಯೂಸಿಕ್ಗೆ ಎಫೆಕ್ಟ್ ಆತಿಲ್ಲ.
1: ಸೊ ಸಚಿನ್ ಬಸ್ರೂರ್ ಅವರಿಗೆ ಮುಂದೊಂದಿನ ಇನ್ನೊಂದು 5 ವರ್ಷದಲ್ಲಿ ಎಲ್ಲಿ ನಿಮ್ಮನ್ನ ನೀವು ಕಾಣ್ಕಂತ ಒಂದು ಕನ್ಸಿತ್ತ?
0: ಅಂದ್ರೆ
1: ಇವತ್ತು ಕರಾವಳಿಯಲ್ಲಿ ಇದ್ದೀರಿ ನೀವು, ನಾಳೆ ಎಲ್ಲಿ ಯಾವ ತೀರದಲ್ಲಿ ಇರ್ಬೇಕು, ಅಂದ್ರೆ ಎಲ್ಲಿ ನಿಮ್ಮನ್ನ ನೋಡ್ಬೇಕು?
0: ಅಂದ್ರೆ ಮ್ಯೂಸಿಕ್ ಡೈರೆಕ್ಷನ್ ನನ್ ಗೋಲೆ, ಮ್ಯೂಸಿಕ್ ಡೈರೆಕ್ಷನ್ ಟಾಪ್ 1 ಮ್ಯೂಸಿಕ್ ಡೈರೆಕ್ಟರ್ ಅಲ್ಲಿ ನಾನು ಒಬ್ಬ ಇರ್ಕೆ ನಾಳೆ ಆಸೆ. ಇಂಟರ್ನ್ಯಾಷನಲ್ ಸಾಂಗ್ ಮಾಡ್ಕೊಂಡಿ ದೊಡ್ಡ ಆಸೆ ಇತ್ತು ನಂಗೆ. ಇಂಟರ್ನ್ಯಾಷನಲ್ ಯಾರೆಲ್ಲ ಮ್ಯೂಸಿಕ್ ಆರ್ಟಿಸ್ಟ್ ಇದ್ರ, ಸೊ ಅವ್ರ ಜೊತೆ ಕೊಲ್ಯಾಬ್ ಮಾಡ್ಕೊಂಡಿ ಒಂದ್ ಇದಿತ್ತು, ಮಾಡಿಯೇ ಮಾಡ್ತೇವೆ ಒಂದಿನ.
1: ಯಾವ್ದಾದ್ರು
0: ಟಾಪ್
1: ಮ್ಯೂಸಿಕ್ ಕಂಪನಿ ಜೊತೆಗೆ ಟೈಅಪ್ ಮಾಡ್ಕೊಳ್ಬೇಕಂತ ಆಸೆ ಇಂಟರ್ನ್ಯಾಷನಲ್ ಲೆವೆಲ್ ನಲ್ಲಿ. ಓಕೆ, ಗುಡ್. ಈಗ ನೀವು ಹೊತ್ತ ಈಗ ಕರಾವಳಿ ನಂತರ ಇನ್ನೆಷ್ಟು ಸಿನಿಮಾಗಳು ನಿಮ್ಮ ಕೈಯಲ್ಲಿದೆ ಸಚಿನ್ ಅವರ?
0: 4 ಸಿನಿಮಾ ಇತ್ತು, ಇನ್ನು
1: 4 ಸಿನಿಮಾ.
0: ಸತ್ಯಸನ್ ಅಫರಿಶಂದ್ರ, ಆಮೇಲೆ ಟೈಗರ್ ಸಫಾರಿ, ಅತಿಕಾಯ, ಆಮೇಲೆ ಇನ್ನೊಂದು ಸಬ್ಜೆಕ್ಟ್ ಕಾಮಿಡಿ ವರಂಟ್ ಸಬ್ಜೆಕ್ಟ್, ಅದಿನ್ನು ಡಿಸ್ಕಷನ್ ಅಲ್ಲಿ ಇತ್ತು. ಸೊ ಅದು ಒಂದಿತ್ತು.
1: ಒಬ್ಬ ವ್ಯಕ್ತಿ, ಒಬ್ಬ ನಾಯಕನಾಗಿ, ಒಬ್ಬ ನಿರ್ದೇಶಕನಾಗಿ, ಅಥವಾ ಒಬ್ಬ ಮ್ಯೂಸಿಕ್ ಕಂಪೋಸರ್ ಆಗಿ, ಅವರ ಬಾಳುವಿಕೆ ಇದೆಯಲ್ಲ, ಯು ಕಾಂಟ್ ಸೇ ಇಟ್ ಇಸ್ ಎ ಲಾಂಗ್ ಟರ್ಮ್. ಒಬ್ಬ ಮ್ಯೂಸಿಕ್ ಕಂಪೋಸರ್ ಆಗಿ ಕೂಡ, ಈಗ ನಾವು ನಮ್ಮ ಕನ್ನಡ ಚಿತ್ರರಂಗನೇ ತಕೊಂಡ್ರೆ ಎಲ್ಲಿಂದ ಬಂತು ಅಲ್ಲ? ಸೊ ಆ ಮ್ಯೂಸಿಕ್ ಕಂಪೋಸಿಷನ್ ನಾವು ಆಕಾಶವಾಣಿಯಿಂದ ಹೆಸರು ಕೇಂತಿದ್ರಿಂದ ಇವತ್ತು ರವಿ ಬಸ್ರೂರು, ಸಚಿನ್ ಬಸ್ರೂರು ಅವ್ರಿಗೆ ಬಂದ್ ನಿಂತಿದೆ. ಅಂದ್ರೆ ಆ ಪೀರಿಯಡ್ ಆಫ್ ಟೈಮ್ ಇದೆಯಲ್ಲ, ಇಟ್ ಈಸ್ ನಾಟ್ ದ ಲಾಂಗ್ ಟರ್ಮ್. ಒಂದು ಟೈಮ್ ಅಲ್ಲಿ ಅವ್ರು ರೈಸಿ ಹೋತಾರೆ, ನೀವ್ ಯಾರನ್ನೇ ತಕೊಂಡಿ ಆ ಟೈಮಿಗೆ ಅವ್ರು ಹಿಟ್. ಇದು ವಿ ಹರಿಕೃಷ್ಣ ಮ್ಯೂಸಿಕ್ ವಾವ್, ಅಥವಾ ಇನ್ನೊಬ್ರು ಮ್ಯೂಸಿಕ್ ಇಳೆಯರಾಜ ಆಲ್ ಟೈಮ್ ಅವರು ಇದ್ರು. ಸೊ ಇರ್ಲಿ ಹಂಗೆ. ಸೊ ಆತರ ಅಪ್ಪದ ಅಪರೂಪಕ್ಕೆ ಈ ನಿಮ್ಗೆ ಈ ತರದ್ದೊಂದು ಇನ್ಸೆಕ್ಯೂರಿಟಿ ಫೀಲ್ ಏನಾದ್ರೂ ಇದೆಯಾ? ನಾಯಕನೇ ಆಗ್ಲಿ, ನಟ್,

0: ಏ ನಾಯಕ ನಟಿಯೇ ಆಗಲಿ, ಅದೊಂದು ಟೈಮಿಗೆ ಅವರು ಪೀರಿಯಡ್ಗೆ ಇರ್ತಾರೆ, ಮತ್ತೆ ಅವ್ರು ಇಪ್ಪುದಿಲ್ಲ. ಸೊ ನಿಮ್ಗೆ ಆತರದೊಂದು ಇನ್ಸೆಕ್ಯೂರ್ಡ್ ಫೀಲ್ ಏನಾದ್ರೂ ಇದೆಯಾ ಆತರ, ಅಥವಾ ಹೌ ಐ ಶುಡ್ ಬಿ ಪ್ರಿಪೇರ್ಡ್ ಆತರ ಆಗುವಾಗ ನಾನು ಏನಕ್ಕೆಲ್ಲ ರೆಡಿ ಆಗಿರ್ಬೇಕು ಅನ್ನೋದಕ್ಕೆ ಆತರ ಏನಾದ್ರು ಇದೆಯಾ?
1: ನಾನು ಇನ್ನೂ ಒಂದು 10 ವರ್ಷ ಕಾಪಷ್ಟು ನಾನು ನನ್ನ ಹತ್ರ ಲೈಬ್ರರಿ ಇತ್ತು. ನಾನು ಡೈಲಿ ರಿಸರ್ಚ್ ಮಾಡ್ತೆ, ನಂದು ಪ್ಲಸ್ ಪಾಯಿಂಟ್ ರಿಸರ್ಚ್. ಇವತ್ತಿನ ಎಂತ ಟ್ರೆಂಡ್ ಇತ್ತು, ನಾಳಿದ ಎಂತ ಟ್ರೆಂಡ್ ಆಯ್ತು, ಸೊ ಅದನ್ನ ರಿಸರ್ಚ್ ಮಾಡ್ಕ ಅವಾಗಲೇ ನಾವು ಅದನ್ನ ಮುಂದೋಗ ಸಾಧ್ಯ. ಅದೇ ಕೊಡ್ತಾ ಇಕಂಡ್ರೆ, ಅದೇ ಬಡಿತಾ ಇಕಂಡ್ರೆ
0: 10-10 ವರ್ಷ
1: ಈಗ ಅಂದ್ರೆ ಕೆಲವೊಬ್ರಿಗೆ ಪ್ರೋಗ್ರಾಮರ್ ಅವಶ್ಯಕತೆ ತುಂಬಾ ಇರುತ್ತೆ ಮ್ಯೂಸಿಕ್ ಡೈರೆಕ್ಟರ್ಗೆ. ಇಳೆರಾಜ ಆಗಲಿ, ಹಂಸಲೇಖ ಸರ್ ಆಗಲಿ, ಗುರುಕಿರಣ್ ಸರ್ ಆಗಲಿ, ಅರ್ಜುನ್ ಜನಿ ಸರ್ ಆಗಲಿ, ಹರಿಕೃಷ್ಣ ಸರ್ ಆಗಲಿ, ಅವರೆಲ್ಲ ಪ್ರೋಗ್ರಾಮರ್ಸೇ. ಬಟ್ ಮ್ಯೂಸಿಕ್ ಡೈರೆಕ್ಷನ್ ಬಂದ್ಮೇಲೆ ಪ್ರೋಗ್ರಾಮಿಂಗ್ ಮಾಡೋಕೆ ಆತಿಲ್ಲ, ಈಗ ಕಂಪೋಸಿಂಗ್ ಮಾಡಿ ಕೊಡ್ಲಕ್ಕಷ್ಟೇ, ಅದ್ರ ಬ್ಯಾಕಿಂಗ್ ಕೀಬೋರ್ಡ್ ಎಲ್ಲ ಪ್ಲೇ ಮಾಡೋದೆಲ್ಲ ಇರೋದಲ್ಲ, ಅದೆಲ್ಲ ಮಾಡ್ತಕ್ಕೂ ಕಮ್ಮಿ ಆತಿಲ್ಲ, ಪುರ್ಸೋತಿ ಇದ್ದಿಲ್ಲ. ಅವ್ರನ್ನ ಓಕೆ ಮಾಡಿಸ್ಕ, ಇವ್ರನ್ನ ಓಕೆ ಮಾಡಿಸ್ಕ. ಸೊ ಅದು ಹೆಂಗತ್ತ ಹೇಳ್ರ, ಪ್ರೋಗ್ರಾಮರ್ಸ್ ಕೈ ಕೊಡಿಸ್ರು ಮಾಡ್ತಾರೆ ಕೆಲವೊಬ್ರು. ಸೊ ಅವ್ರದ್ದು ಏನೋ ಫ್ಯಾಮಿಲಿ ಪ್ರಾಬ್ಲಮ್, ಅದು ಬೇರೆ ಅಂತ ಫೈನಾನ್ಷಿಯಲಿ ಪ್ರಾಬ್ಲಮ್. ಪ್ರೋಗ್ರಾಮರ್ಸ್ ಯಾವಾಗ ಕೈ ಕೊಡೋ ಶುರು ಮಾಡ್ತಾರೆ ಆಗಳಿಗೆ ಸ್ವಲ್ಪ ಇವ್ರದ್ದು ಮ್ಯೂಸಿಕ್ ಡೈರೆಕ್ಷನ್ ಮಾಡ್ತಾರಲ್ಲ ಅವ್ರದ್ದು ಸ್ವಲ್ಪ ಕಮ್ಮಿ ಆತ ಬಂತು, ಆ ಕ್ವಾಲಿಟಿ ಕೊಡುಕ್ ಆತ ಇಲ್ಲ. ನಮ್ದು ಹೆಂಗ್ ಎಂತ ಪ್ಲಸ್ ಪಾಯಿಂಟ್ ಅಂತ ಹೇಳ್ರೆ, ನಾನು ಪ್ರೋಗ್ರಾಮರೇ. ಸೊ ನಾನು ಎಂತ ಬೇಕಾದ್ರೆ ಮಾಡ್ಲಕ್ಕೆ, ನಾನು ಈಗ ಮ್ಯೂಸಿಕ್ ಡೈರೆಕ್ಷನ್ ಬಿಟ್ಟು ನಾನು ಪ್ರೋಗ್ರಾಮಿಂಗ್ ಮಾಡ್ಕೊಂಡೆ ಇರ್ತೇನೆ ಹೇಳ್ರು,
0: ಇರ್ಲೇ
1: ಮ್ಯೂಸಿಕ್ ಡೈರೆಕ್ಷನ್ ಮಾಡ್ಕೊಂಡು ನಾನು ಪ್ರೋಗ್ರಾಮಿಂಗ್ ನಾನೇ ಮಾಡ್ತೆ ಈಗ.
0: ಸೊ ಇನ್ಸ್ಟ್ರೂಮೆಂಟ್ಸ್ ಅಂತ ಬಂದ್ರೆ ನೀವ್ ಎಂತೆಲ್ಲ ನುಡಿಸ್ತೀರಿ, ಯಾವ್ದೆಲ್ಲ ಬರುತ್ತೆ ನಿಮ್ಗೆ?
1: ನಾನು ಇದು ಪಿಯಾನೋ ಪ್ಲೇ ಮಾಡ್ತೆ, ಅದೇ ಪಿಯಾನೋ ಒಂದೇ ಕರೆಕ್ಟ್ ಆಗಿ
0: ಪ್ಲೇ ಮಾಡ್ತೀರಿ. ಸೊ ಇಷ್ಟೆಲ್ಲ ಇರೋ ನಿಮ್ಗೆ, ನಿಮ್ಮ ಫೇವರೇಟ್ ಮ್ಯೂಸಿಕ್ ಡೈರೆಕ್ಟರ್ ಯಾರು?
1: ರವಿ ಬಸ್ರೂರ್
0: ಅವರೇ, ಅವರೇ ನಿಮ್ಮ ಫೇವರೇಟ್? ಆ ರವಿ ಬಸ್ರೂರ್ ಅವರನ್ನೊಬ್ಬರನ್ನ ಬಿಟ್ರೆ
1: ಮುಂಚೆ ಅವ್ರಂತ ಕಂದ್ರೆ ಹಂಸಲೇಖ ಸರ್, ಅವ್ರದ್ ಸಾಂಗ್ಸ್ ಈಗಳು ಎವರ್ ಗ್ರೀನ್. ಮೊನ್ನೆ ಊರಿನ ಪತಿಗೂ ಸಾಂಗ್ ಕೇಳ್ಕಂತ ಬತ್ತ, ಇಲ್ಲಿಂದ ಪತಿಗೂ.
0: ಇದನ್ನ ನಿಮ್ಗೊಂದು ಕೇಮ್ಕಿತ್ತು, ನೀವು ನಿಮ್ದು ಉತ್ತರ ಹೇಳಿ, ನಾ ಇನ್ನೊಂದು ಪ್ರಶ್ನೆ ಕೇಮ್ಕಿತ್ತು ಹೇಳಿ.
1: ಅದೇ ಅವ್ರದ್ದೆಲ್ಲ ಲೆಗಸಿ, ಅದಿನ್ನು ಇಂಪ್ಯಾಕ್ಟ್ ಹಂಗೆ ಇತ್ತು, ಅದ್ ಮುಂದಿನ ಜನರೇಷನ್ ಗೊತ್ತಿಲ್ಲ, ಬಟ್ ನಮ್ಮೆಲ್ಲ ಇಂಪ್ರೆಷನ್ ಇತ್ತಲ್ಲ ಅದು ಹಂಗೆ ಇತ್ತು. ಮತ್ತೆ ಆಗಳಿಕೆ ಅಂತಂದ್ ಹೇಳ್ರೆ ಜಾಸ್ತಿ ಸಾಂಗ್ ರಿಲೀಸ್ ಆತಿಲ್ಲ ಇತ್ತು. ಈಗ ಸಾಂಗ್ ಈಗ ನೀವು ಕಾಣ್ತೀರಿ ಹಿಂಗ್ ಮೊಬೈಲ್ ಆಗಿ ಹಿಂದೋಡಿ ಬಿಡ್ತೀರಿ ಅಷ್ಟೇ. ಒಂದ್ ಸಾಂಗ್ ಬಂದ್ರೆ ಮುದ್ದುಗುಮ್ಮ ಸಾಂಗ್ ಬಂತಂದ್ ಅನ್ಕಣಿ ಆಯ್ತಾ, ಹಿಂಗ್ ಕಣ್ರಿ ಸ್ಕ್ರಾಲ್ ಮಾಡ್ರಿ
0: ಮತ್ತೊಂದ್ ಬಂದ್ರಿ,
1: ಹಾ ಅಷ್ಟೇ ನೆನ್ಪಿಪ್ಪುದು. ಮುಂಚೆ ಕ್ಯಾಸೆಟ್ ಹಾಕು, ಫಾರ್ವರ್ಡ್ ಮಾಡೋಕ್ ಆತಿಲ್ಲ ಇತ್ತು ಇದ್ರಲ್ಲ, ರೇಡಿಯೋದಲ್ಲ ಇಡೀ ಸಾಂಗ್ ಕೇಳಕ್ಕೆ ಇನ್ನೊಂದ್ ಸಾಂಗ್ ಬರ್ಕರ್. ಸೊ ಆಗಳಿಕೆ ಸಿನಿಮಾನು ಹಂಗೆ ಜಾಸ್ತಿ ಸಿನಿಮಾ ಬತ್ತಿಲ್ಲ ಇತ್ತು, ಬಂದ್ರೆ ಒಂದ್ 100 ಡೇಸ್. ಈಗ ಒಂದ್ ವಾರ ಓಡ್ರೆ 100 ಡೇಸ್ ಓಡ್ದಂಗೆ ಆ ಲೆವೆಲ್ ಬಂತು. ಸೊ ಅದೇ ಮ್ಯೂಸಿಕ್ ಅವಾಗೆಲ್ಲ ಅವರೆಲ್ಲ ಲಕ್ಕಿ.
0: ಈಗ ಎಷ್ಟು ಕಾಂಪಿಟೇಷನ್,
1: ಕಾಂಪಿಟೇಷನ್ ಕಿಂತ ಅದೇ ಸಸ್ಟೈನ್ ಆತಿಲ್ಲ
0: ಜಾಸ್ತಿ. ಕರೆಕ್ಟ್ ನೀವ್ ಹೇಳಿದ್ದು, ಈಗ ನಮ್ಗೆ ಅಂತಾಕ್ಷರಿ ಹಾಡು ಕೂಕೊಂಡಿರ್ತಲ್ಲ, ಈಗಿಂದ ಯಾವ್ದು ಹಾಡು ಬತ್ತಿಲ್ಲ. ಈ ಮಕ್ಕಳಿಗೂ ನನ್ನ ಸ್ಟೂಡೆಂಟ್ಸ್ಗೂ ಈಗ 19-20 ವರ್ಷದ ಮಕ್ಕಳು ಹಾಡುದು ಹಳಿ ಹಾಡ್ನೆ, ಯಾಕೆಂದ್ರೆ ಅವ್ರ ಇದ್ರಲ್ಲಿ ರಿಜಿಸ್ಟರ್ ಆಗಿರೋದು ಅದೇ ಲಿರಿಕ್ಸ್ ಗಳು. ಒಂದು ಆ ಲಿರಿಕ್ಸ್ ಗಳು ಅಷ್ಟು ಲೈಕ್ ಇಂಪ್ಯಾಕ್ಟ್ ಇರ್ತಾ ಇತ್ತು ಅದ್ರಲ್ಲಿ, ಅಂದ್ರೆ ನಮ್ ನೆನ್ಪು ಉಳಿತಾ ಇತ್ತು, ಅಂದ್ರೆ ನಮ್ ಮನ್ಸಿಗೆ ತಾಕ್ತಾ ಇತ್ತು ಅಂತ ಅರ್ಥ. ಈಗಿನ ಲಿರಿಕ್ಸ್ ಗಳು ಹಿಂಗ್ ಬತ್ತೆ ಹಿಂಗ್ ಬತ್ತ, ಅದ್ರ ಮ್ಯೂಸಿಕ್ ಅಥವಾ ಅದ್ರ ಟ್ಯೂನೋ ಅದ್ರ ಇನ್ನೊಂದ್ ಯಾವ್ದೋ ನಮ್ಗೆ ನೆನಪಲ್ಲಿ ಉಳಿಯುತ್ತೆ. ಬಟ್ ಸಾಹಿತ್ಯ ಅಂತ ಬಂದಾಗ ಅದು ಹಳೆಯ ಹಾಡುಗಳ ಸಾಹಿತ್ಯಗಳೇ ನಮ್ ತಲೆಯಲ್ಲಿ ಉಳಿದು. ಈಗ ಸಚಿನ್ ಬಸ್ರೂರ್ ಕೇಳಲಿ, ಅವ್ರ ಪಕ್ಕದಲ್ಲಿ ಕೂತಿರೋ ಅಟಲ್ ಅವ್ರನ್ನ ಕೇಳಿ, ನೀವ್ ಯಾರನ್ನ ಕೇಳಿ, ಅಥವಾ ನನ್ನ ಕೇಳಿ, ಆ ಲಿರಿಕ್ಸ್ ಹಿಂದಕ್ಕೆ ಹೋಗ್ಬಿಡುತ್ತೆ ನಾವು. ಸೊ ಅದೇ ನೀವ್ ಹೇಳುದು, ಒಂದು ನಮ್ಗೆ ತುಂಬಾ ಕೇಂಬಷ್ಟು ಟೈಮ್ ಇಲ್ಲ ಈಗ, ಮತ್ತೊಂದು ನಾವೆಂತ ಹೇಳ್ತೇವೆ ತುಂಬಾ ಸಿಕ್ಕಾಪಟ್ಟೆ ಮ್ಯೂಸಿಕ್ ಒಳಗಿದ್ದೀವಿ ನಾವೀಗ.
1: ದಿನಕ್ಕೆ ಎಷ್ಟು ಸಾಂಗ್ ರಿಲೀಸ್ ಆಗ್ತದೆ, ಎಷ್ಟೋ ಲಕ್ಷ ಸಾಂಗ್ ರಿಲೀಸ್ ಆಗ್ತದೆ, ಅದ್ರಲ್ಲಿ ಯಾವ್ದೋ ನಮ್ದು ಒಂದು. ಮುಂಚೆ ಹಂಗಲ್ಲ, ಒಂದಿಷ್ಟು ಲಿಮಿಟೆಡ್, ಒಂದ್ ಪಿಕ್ಚರ್ ಇದು ಒಂದ್ ಕ್ಯಾಸೆಟ್ ಬಂದಿರುತ್ತೆ ಅದ್ರದ್ದ ಕೇಂತ ಇರತ್ತೆ, ನಾವು ಇನ್ನೊಂದ್ ಪಿಕ್ಚರ್ ಪಾಪುಲರಿಗೂ ಅದೇ ಕೇಂತ ಇರತ್ತೆ.
0: ಕರೆಕ್ಟ್.
1: ನಂಗೆ ಇನ್ನೂ ನೆನ್ಪಿತ್ತು, ನಾನು ಶ್ರೀಮಂಜನಾಥ ಪಿಕ್ಚರ್ ಇದ್ ಸಾಂಗ್ ಎಷ್ಟು ಸಲ ಕೇಳಿದೆ, 3 ಕ್ಯಾಸೆಟ್ ಹಾಳು ಮಾಡಿದೆ ಕೇಂಡ್.
0: ಓಕೆ, ಸೊ ಸಚಿನ್ ಅವ್ರದ್ದು ಫೇವ್ರೇಟ್ ಹಾಡು ಯಾವ್ದು? ರವಿ ಬಸ್ರೂರ್ ಹಾಡುಗಳನ್ನ ಬಿಡಿ, ಅದ್ ಬಿಟ್ಟು ಬೇರೆ ಹಾಡುಗಳು.
1: ಪರವಶನಾದೇನು ಹರಿಯುವ ಮುನ್ನವೇ ಪರಿಚಿತನಾಗಲಿ ಹೇಗೆ, ಹರಿಯುವ ಮುನ್ನವೇ ಆ ಸಾಂಗ್
0: ಪರಮಾತ್ಮ. ನೀವು ಕಂಪೋಸ್ ಮಾಡಿರೋ ಹಾಡು, ನಿಮ್ದೇ ಮಗು, ಮಕ್ಕಳಿದ್ದಾರೆ ಈಗ ನಿಮ್ಗೆ ತುಂಬಾ, ಅಷ್ಟೊಂದು ಹಾಡುಗಳನ್ನ ಕಂಪೋಸ್ ಮಾಡಿದ್ದೀರಿ ಈಗ. ಸೊ ಅದ್ರಲ್ಲಿ ನಿಮ್ದು ಇಷ್ಟದ ಹಾಡು ಯಾವ್ದು?
1: ಮುದ್ದುಗುಮ್ಮ ಸಾಂಗ್ ಫೇವರೇಟ್.
0: ಒಂಚೂರು ನಮ್ಗೆ ಹೇಳ್ತೀರ ನಾವು ಒಂಚೂರು ಕೇಂತ?

0: ನಿನ್ನೇ ಮುದ್ದು ಗುಮ್ಮ ಮುದ್ದು ಗುಮ್ಮ ನೀನೇನೆ ಸದ್ದು ಮಾಡದೇನೆ ಕದ್ದು ಹೋದೆ ನನ್ನೇ.
1: ವಾವ್ ಸೂಪರ್ ಕೇಳಿದ್ರೆ ಇದು ಕೇನ್ ಮೇಲೆ ನಿಮ್ಗೂ ಮುದ್ದ ಗುಮ್ಮ ಹಾಡನ್ನು ಒಂದ್ಸಲ ಕೇನ್ಕ ಕಾಣ್ಕೊಂಡು ಅನ್ಸುತ್ತೆ ಅನ್ಸುತ್ತೆ. ಕರಾವಳಿ ಚಿತ್ರದ ಹಾಡಲ್ಲ. ಓಕೆ, ನಮ್ಮ ಸಚಿನ್ ಬಸ್ರೂರು ಅವರು ಮ್ಯೂಸಿಕ್ ಕಂಪೋಸ್ ಮಾಡಿರುವಂತ ಹಾಡು. ಲಾಸ್ಟ್ ಪ್ರಶ್ನೆ ಒಂದು ಕೇಂಕಿತ್ತ. ಯೂಶ್ವಲಿ ನಾವು ಕೇಳುಗರಾಗಿ ಅಥವಾ ಹಾಡನ್ನ ಪ್ರೀತಿಸುವವರಾಗಿ ಹಾಡು ಕೇಂಬತ್ತಿಗೆ ಒಬ್ಬೊಬ್ರಿಗೆ ಒಂದೊಂದು ಲೈಕ್ಸ್ ಅಂಡ್ ಡಿಸ್ಲೈಕ್ಸ್ ಇರುತ್ತೆ. ಲೈಕ್ ನನಗೆ ರೊಮ್ಯಾಂಟಿಕ್ ಹಾಡುಗಳಿಷ್ಟ, ನನಗೆ ಪ್ಯಾಥೋಸ್ ಇಷ್ಟ, ನನಗೆ ಫುಲ್ ಜೋಶ್ಫುಲ್ ಸಾಂಗ್ ಇಷ್ಟ, ನನಗೆ ಟಪ್ಪಾಂಗುಚ್ಚು ಇಷ್ಟ, ಹಾಂಗೆಲ್ಲ ಇರುತ್ತೆ. ನಿಮ್ಗೆ ಆಸ್ ಅ ಕಂಪೋಸರ್ ನೀವು ಕಂಪೋಸ್ ಮಾಡುವಾಗ ಇದೊಂದು ಸಾಂಗ್ ಅವ್ನು ಹೇಳ್ತಾರೆ, ಈಗ ಡೈರೆಕ್ಟರ್ ನಮ್ದೊಂದು ಸಿಚುವೇಶನ್ ಹೆಂಗಿತ್ತು, ಅವಳು ಮರ್ತಿರ್ತಾಳ ಅವ್ನು ಮರ್ತಿರ್ತಾ ಈ ತರ ಒಂದು ಸಿಚುವೇಶನ್, ಅಥವಾ ಅವರಿಬ್ರು ಪ್ರೀತಿ ಮಾಡೋ ಸಿಚುವೇಶನ್, ಇಂಥ ಸಿಚುವೇಶನ್ ಬಂದಾಗ ನೀವು ಯಾವ ಹಾಡನ್ನ ಫುಲ್ ಜೋಶಲ್ಲಿ ಕಂಪೋಸ್ ಮಾಡಕ್ ಇಷ್ಟಪಡ್ತೀರಿ? ರೊಮ್ಯಾಂಟಿಕ್, ಪ್ಯಾಥೋಸ್, ಆರ್ ಜಾಯ್, ಆರ್ ಯಾವ ತರದ್ದು?
2: ನಂಗೆ ಯೂಶಲಿ ಡಿಫ್ರೆಂಟ್ ಆಗಿ ಕೊಡ್ಕೊಂಡೇ ನಂಗೆ ಆಸೆ. ಎಲ್ಲ ಸಿನಿಮಾದಲ್ಲೂ ಡಿಫ್ರೆಂಟ್ ಡಿಫ್ರೆಂಟ್ ಕೈಂಡ್ ಆಫ್ ಜಾನರ್ ಇರುತ್ತಲ್ಲ, ಸೊ ಎಲ್ಲ ಜಾನರಲ್ಲೂ ಸಾಂಗ್ ಮಾಡ್ಕೊಂಡೇ ಆಸೆ. ಬಟ್ ನಿಮ್ಗೆ ಫೈನಲಿ ಅದು ಜಾಸ್ತಿ ತಲೆಯಲ್ಲಿ ಉಳಿದ ಮೆಲಡಿ ಸಾಂಗ್ಸ್. ಮೆಲಡಿ ಸಾಂಗ್ಸ್ ನೀವು ಈಗ ಯಾವ್ದಾರು ಹಳೆ ಸಾಂಗ್, ಯಾವ್ದಾರು ರೇಜ್ ಸಾಂಗ್ ಗಳು ನೆನ್ಪು ಮಾಡ್ಕೊಂಡು ಯಾವ್ದು ನೆನ್ಪಿಗೆ ಬರ್ತಲ್ಲ, ಅಷ್ಟೇ ಮೆಲಡಿ ಸಾಂಗ್ಸೇ ನೆನ್ಪಿ ಒಪ್ಪುದು. ಅದೆಲ್ಲ ಸಖತ್ ಸಾಂಗ್ಸ್. ಅದ್ ನನ್ ಫೇವ್ರೇಟ್ ಸಾಂಗ್
1: ಗೀತಾಂಜಲಿ.
2: ಹಾ, ಗೀತಾಂಜಲಿ. ನಿಮ್ಗೆ ತಲೆಯಲ್ಲಿ ಸಸ್ಟೈನ್ ಆಗುದೇ ಮೆಲಡಿ ಸಾಂಗ್ಸ್. ನಂಗೂ ಮೆಲಡಿ ಸಾಂಗ್ಸ್ ಇಷ್ಟ. ಬೇಗ ಕಂಪೋಸಿಂಗ್ ಮಾಡೋದೇ ನಾನು
1: ಇಷ್ಟಪಡ್ತೀರಿ. ಅಂತದೆಲ್ಲ ಸಿಕ್ಕರೆ ತುಂಬಾ ಹಾರ್ಟ್ ಹ್ಯಾಂಡ್ಸ್, ಇಲ್ಲಾಂದ್ರೂ ಆಸ್ ಅ ಕಂಪೋಸರ್ ನೀವು ಮಾಡ್ತೀರಿ, ಬಟ್ ನಮ್ದೊಂದು ಲೈಕ್ ಅಂತ ಇರುತ್ತಲ್ಲ, ಇದನ್ನ ಇನ್ನಷ್ಟು ಬ್ಯೂಟಿಫುಲ್ ಆಗಿ ಮಾಡ್ಬೇಕು ಹಿಂಗೆ ಹಂಗೆ ಅಂತಲ್ಲ, ನೀವೇ ಅದ್ರೊಳಗೆ ಸೇರಿ ಮಾಡುವಂತದ್ದು. ವೆರಿ ನೈಸ್ ಸಚಿನ್ ಅವರೇ, ನಾವು ಕಾಲ್ ಮಾಡಿ ಸರ್ ಬನ್ನಿ ಅಂದ ಕೂಡ್ಲೆ ನೀವು ಬಂದ್ರಿ. ಥ್ಯಾಂಕ್ ಯು ಸೋ ಮಚ್ ನಿಮ್ಗೆ.
2: ಥ್ಯಾಂಕ್ ಯು.
1: ಸೊ ಕರಾವಳಿಯ ಈ ಸಕ್ಸಸ್ ನಿಮ್ಗೆ ಇನ್ನಷ್ಟು ಸಕ್ಸಸ್ ಕೊಡ್ಲಿ. ಈಗಲೇ ನಾಲ್ಕು ಸಿನಿಮಾಗಳಿದೆ ಅಂತ ಹೇಳಿದ್ರಿ, ಇನ್ನಷ್ಟು ಸಿನಿಮಾಗಳು ಕೈ ತುಂಬಾ, ಕಾಲ್ ತುಂಬಾ, ಮಂಡಿ ತುಂಬಾ, ಹೃದಯ ತುಂಬಾ.
2: ಮಂಡಿ ತುಂಬಾ ಬೇಡ ಮಾರ್ರೆ, ಮಂಡಿ ಎಲ್ಲ ಹಾಳಾಗುತ್ತೆ.
1: ಓಕೆ, ಮಂಡಿ ಹಾಳಾಪಷ್ಟು ಬೇಡ, ಬಟ್ ನಿಮ್ಗೆ ಕ್ವಾಲಿಟಿ ಸಿನಿಮಾದ ಕ್ವಾಲಿಟಿ ಹಾಡುಗಳನ್ನ ಕೊಡುವಂತಹ ಒಂದು ಎಂತ ಹೇಳ್ತಾರೆ ತಾಕತ್ತು ಸದಾ ಇರಲಿ. ಜನ ಹಾಡ್ ಅಂದ್ಕೊಳ್ಳೆ ಸಚಿನ್ ಬಸ್ರೂರವ್ರನ್ನ ನೆನಪು ಮಾಡ್ಕೋಬೇಕು. ಈಗ ನೀವು ನನ್ ಮುಂದೆ ಕೂತ್ಕೊಂಡು ಹಂಸಲೇಖ ಅವ್ರನ್ನ ಹ್ಯಾಂಗ್ ನೆನಪು ಮಾಡ್ಕೊಂಡ್ರೆ ಅಲ್ಲ, ಅಥವಾ ರವಿ ಬಸ್ರೂರ್ ಅವ್ರನ್ನ ಹ್ಯಾಂಗ್ ನೆನಪು ಮಾಡ್ಕೊಂಡ್ರೆ ಅಲ್ಲ, ಹಾಗೆ ನನ್ಗೆ ಆಸ್ ಅ ಮ್ಯೂಸಿಕ್ ಕಂಪೋಸರ್ ಐ ಲೈಕ್ ಸಚಿನ್ ಬಸ್ರೂರ್ ದ ಮೋಸ್ಟ್ ಅಂತ ಹೇಳೋ ತರ ಆ ತರದ್ದೊಂದು ರೀತಿಯಲ್ಲಿ ಅಷ್ಟು ಮಟ್ಟಿಗೆ ನಮ್ಮೂರ್ ಹುಡುಗ, ನಮ್ ಬಸ್ರೂರಿನ ಹುಡುಗ ಬೆಳಿಲಿ ಅನ್ನೋದು ನಮ್ಮ ರೇಡಿಯೋ ಕುಂದಾಪುರದ ಹಾರೈಕೆ. ಥ್ಯಾಂಕ್ ಯು ಸೋ ಮಚ್, ದೇವರು ಒಳ್ಳೇದ್ ಮಾಡ್ಲಿ ನಿಮ್ಗೆ.
2: ಥ್ಯಾಂಕ್ ಯು ಸೋ ಮಚ್.
1: ಓಕೆ, ಸೊ ರೇಡಿಯೋ ಕುಂದಾಪುರಕ್ಕೆ ಎಂತಾರು ಹೇಳುಕಿದ್ರೆ ಹೇಳಿ ಮಾರ್ರೆ.
2: ರೇಡಿಯೋ ಕುಂದಾಪುರ ನಂಗೆ ಖುಷಿ ಆಯ್ತಿದೆ. ಫಸ್ಟ್ ಮುಂಚೆನೆ ಕೇಳಿದೆ ನಾನು, ನೀವು ಸ್ಟಾರ್ಟ್ ಮಾಡ್ದಗಳಿಕೆ ಕೇಳಿದೆ, ಮಾವನೇ ಬಂದದ ಅನ್ಸುತ್ತಲ್ಲ.
1: ಹೌದು, ಅವ್ರದ್ದೇ ಸಿಗ್ನೇಚರ್ ಟ್ಯೂನ್ ರೇಡಿಯೋ ಕುಂದಾಪುರ.
2: ಆ ಟೈಮಿಗೆ ನಂಗೆ ಬಪ್ಪು ಕಾಯ್ಲಿಲ್ಲ, ನಾನು ಬೆಂಗಳೂರಿಗಿದ್ದೆ ಮೋಸ್ಟ್ಲಿ. ತುಂಬಾ ಖುಷಿ ಆಯ್ತು, ಅಂದ್ರೆ ನಂತರವೇ ತುಂಬಾ ಜನ ಇನ್ನು ಸಿಂಗರ್ಸ್ ಗಳಿದ್ರ, ಮ್ಯೂಸಿಷಿಯನ್ ಇದ್ರ, ಸೊ ಆರ್ಟಿಸ್ಟ್ ಗಳಿದ್ರ, ಅವ್ರನ್ನೆಲ್ಲ ಕರ್ಸ್ಕ ಬಂದ್ ಹಿಂಗೆ ಕೂರಿಸಿ ಇಂಟರ್ವ್ಯೂ ಮಾಡಿ ಒಂದಿಷ್ಟು ಪ್ಲಾಟ್ಫಾರ್ಮ್ ಅವರಿಗೂ ಸಿಕ್ಲಿ. ಈ ತರ ಇದು ಈ ಮಟ್ಟದ ರೇಡಿಯೋ ಇನ್ನು ದೊಡ್ಡದ ರೀತಿಯಲ್ಲ ಆಯ್ಲಿ, ಕುಂದಾಪುರದಲ್ಲ ಮಂಗಳೂರು ತನಕ ರೀಚ್ ಆಯ್ಲಿ, ಮಂಗಳೂರವರಿಗೂ ಕೇಳಲಿ ಕುಂದಾಪುರದ ಭಾಷೆ ಸಾಂಗ್.
1: ಅಲ್ಲ, ನಮ್ದೀಗ ಪ್ರಪಂಚದಾದ್ಯಂತ ನಮ್ದು ಆಪ್ ಇದೆ ರೇಡಿಯೋ ಕುಂದಾಪುರ.
2: ಓಕೆ ಓಕೆ,
1: ನೀವು ಬೆಂಗಳೂರು ಹಂಗೇರಿ ಅದ್ರ ಆಚೆಗೆ ಇರಿ, ಎಲ್ಲರೂ ಕೇಂತ್ರ ಈಗ ನಮ್ ಕುಂದಾಪುರ ಕನ್ನಡನ ರೇಡಿಯೋ ಕುಂದಾಪುರದಲ್ಲಿ.
2: ಥ್ಯಾಂಕ್ ಯು, ಥ್ಯಾಂಕ್ ಯು.
1: ಓಕೆ, ನಿಮ್ಮ ಇಂಟರ್ವ್ಯೂ ಕೂಡ ಎಲ್ಲ ಕೇಂತ್ರಿ. ಓಕೆ, ಥ್ಯಾಂಕ್ ಯು ಸೋ ಮಚ್.
2: ಥ್ಯಾಂಕ್ ಯು, ಥ್ಯಾಂಕ್ ಯು.
1: ನಮ್ಮ ಸಚಿನ್ ಬಸ್ರೂರ್ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಇವತ್ತಿನ ಕುಂದಾಪುರ ಮಾತುಕತೆಯನ್ನ ಮುಗಿಸಿ ಪ್ರಿಯ ಕೇಳುಗ್ರೆ ನಾವೀಗ ಹೊರಡ್ತಾ ಇತ್ತ. ನಾ ಕೆಲವೊಂದು ಹಾಡು ಹೇಳಲ್ಲ, ಇವರು ಸಚಿನ್ ಬಸ್ರೂರ್ ಕೂಡ ಹಾಡಿದ್ರು, ಎಲ್ಲದನ್ನು ನೀವು ಕಾಣ್ಲ ಕೇಳಲ ಅಂತಿದ್ರೆ ಈಗಳಿಗೆ ಇವತ್ತೇ ಹುಡುಕಿ ಕಾಣಿ, ಮತ್ತೆ ಕೇಳಿ, ಮತ್ತೆ ಕೇಂತಾ ಇರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಭಂಡಾರಕರ್ ಸಾರ್ಸನ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಮತ್ ಸಿಕ್ಕ
3: ಹುಡುಕುದು ಅಂದ್ರೆ ಬೆಂಕಿ ಕೊಡುದು ಅಂದ್ರೆ ಹೇಳಿದೆ ಪಟ್ಟಿ ಮನೆ ನೀನೆ ಒಂದು ಐದು ಸಾವಿರದ ಕಾಲ್ ಕಣ ಮಾಡ್ತೇನೆ ನಾ ಅಲ್ಲಿ ಓಡಿ ಹೋಗ್ತಾನ.

0: ಏನಣ್ಣ ನಿಂತ್ಕೊಂಡ್ ಮರೆ, ನಿಂಗೊಂದ್ ಸಾಲು ಕೊಟ್ಕೊಂಡ ಮುಗಿಸಿ ಬಿಟ್ಟು ಬೆಕ್ಕಿನ ಕಂಡಾಗ ಎಳಕ ತಿರುವುದಾಯ್ತಲ್ಲ ಮರೆ. ತೆಗಿ ತೆಗಿ.
1: ಅಲ್ಲ ಮರ, ನೀವ್ ಈಗ ಕೇಂದ ಸಾಯಂಕಾಲದವರೆಗೆ ಇದೀತ, ನಾವೇನ್ ಓಡಿ ಹತ್ತ ಮರ.
0: ಎಲ್ಲೆಲ್ಲ ಸಾಲ ಮಾಡಿದ್ ಹೇಳ್ಕೊಂಬ.

0: ಕುಂದಾಪ್ರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ಭಂಡಾರ್ಕರ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರದಲ್ಲಿ ನಾನು ಆರ್ಜೆ ಜ್ಯೋತಿ ನಿಮ್ಮೊಟ್ಟಿಗೆ. ಇವತ್ತು ಕುಂದಾಪುರ ಮಾತುಕತೆಯಲ್ಲಿ ಯಾರಿದ್ರು ಕೇಂದ್ರ ಸೋಲ್ಜರ್. ನಮ್ಮಲ್ಲಿ ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳ್ತಾರೆ. ಅವತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಅದನ್ನೇ ಹೇಳಿದ್ದು. ಒಬ್ಬ ಕೃಷಿಕ ಮತ್ತೊಬ್ಬ ಜವಾನ್, ಯಾರು ಅಂತ ಹೇಳಿದ್ರೆ ಸೈನಿಕ. ಇಬ್ರು ಒಂದು ದೇಶಕ್ಕೆ ತುಂಬಾ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ಕೊಂಡ ಇಬ್ರು, ಒಬ್ರು ಗಡಿಯಲ್ಲಿ ಕಾದ್ರೆ ಒಬ್ರು ದೇಶದ ಆಹಾರದ ಕೊರತೆ ನಿಗ್ಸೋದಕ್ಕೆ ಅವ್ರು ಹೋರಾಡ್ತಾ ಇದ್ರಂತ. ಅಂತ ಒಬ್ಬ ಸೈನಿಕ ಇವತ್ತು ನಮ್ಮ ರೇಡಿಯೋ ಕುಂದಾಪುರ ಸ್ಟುಡಿಯೋದಲ್ಲಿ. ಅವ್ರ ಹೆಸರು ಕರುಣಾಕರ ಗಾಣಿಗ, ನಮ್ಮೂರರೇ ಬಸರೂರಲ್ಲ ಸರ್?
2: ಬಸರೂರ ಮೊದಲು ಹುಟ್ಟಿದ್ದು ಕೋಟೇಶ್ವರ,
1: ಕೋಟೇಶ್ವರದಲ್ಲಿ ಹುಟ್ಟಿದ್ದು, ಈಗ 20
2: ಬಸರೂರು.
1: ಕರುಣಾಕರ ಗಾಣಿಗ ಅವರು ನಮ್ಮ ಕಾರ್ಯಕ್ರಮದಲ್ಲಿ. ಸರ್ ನಮಸ್ಕಾರ. ಕಾರ್ಯಕ್ರಮ
2: ನಮಸ್ಕಾರ.
1: ತುಂಬಾ ಖುಷಿ ಆಯ್ತು ನಮ್ಮ ಸ್ಟುಡಿಯೋದಲ್ಲಿ ಸೋಲ್ಜರ್ಸ್ ಗಳನ್ನ ಕಾಂಬುದಂದ್ರೆ ಭಾರಿ ಖುಷಿ ಆಗ್ತ. ಯಾಕಂದ್ರೆ ಅಪರೂಪದಲ್ಲಿ ಅಪರೂಪ, ಅದು ನಮ್ ಬದಿಯಲ್ಲೆಲ್ಲ ಅಂದ್ರೆ ನಮ್ಮ ಸೌತ್ ಕ್ಯಾನರಾದಲ್ಲಿ ಈ ಆರ್ಮಿ ಹಾಪರ್ ತುಂಬಾ ಕಡಿಮೆ. ನಮ್ದೇನಿದ್ರು ಒಂದೇ ಬ್ಯಾಂಕ್, ಇಲ್ಲಾಂದ್ರೆ ಟೀಚರ್, ಇಲ್ಲಾಂತ ಹೇಳಿದ್ರೆ ಬೇಕರಿ, ಅಲ್ಲಾಂತ ಹೇಳಿದ್ರೆ ಹೋಟೆಲ್. ಅದು ಬಿಟ್ರೆ ಇಂಥ ಕೆಲಸಗಳೇ ಚೂರು ಪಾರ್ಕಾಂಬುದು ಬಿಟ್ರೆ ನಾವು ಸೈನಿಕರಾಗಿ ಒಪ್ಪುದು ಅಪರೂಪ. ಅಂತದ್ರಲ್ಲಿ ನೀವ್ ಹೆಂಗ್ ಸರ್ ಈಗ ಸೈನಿಕನಾಗೋದಕ್ಕೆ ಚೂಸ್ ಮಾಡ್ಕೊಂಡ್ರಿ, ಅದ್ರ ಆಯ್ಕೆ ಹೆಂಗ?
2: ಅಂದ್ರೆ ನಾನ್ ಮೊದ್ಲು ನಮ್ಮ ಮಾವ ಇದ್ರು ಒಬ್ರು, ಅವ್ರ ಹತ್ರ ಕೇಳ್ತಾ ಇದ್ದೆ ಪವರ್ಫುಲ್ ಯಾವ್ದು. ಅವ್ರು ಯಾವತ್ತು ಹೇಳೋದು ಮಿಲಿಟರಿ, ಮಿಲಿಟರಿ ಅಂದ್ರೆ ಪವರ್ಫುಲ್ ಒಂದು. ಎರಡನೇದಾಗಿ 99 ಕಾರ್ಗಿಲ್ ಬಗ್ಗೆ ಎಲ್ಲ ಕೇಳ್ತಾ ಇದ್ದೆ ನಾನು. ಅವಾಗ ಟಿವಿ ಏನಿಲ್ಲ ನಮ್ಮನೇಲಿ, ಟಿವಿ ಮನೇಲಿ ಕರೆಂಟ್ ಬಂದಿದೆ ನಮ್ಮ ಆರ್ಮಿ ಹೋದ್ಮೇಲೆ. ನಿಜ ಹೇಳ್ಬೇಕಂದ್ರೆ ಅದು ಮುಂಚೆ ಕರೆಂಟ್ ಇರ್ಲಿಲ್ಲ, ಇತ್ತು ಕರೆಂಟ್ ಇರ್ಲಿಲ್ಲ ಇತ್ತು ಅಲ್ಲ. ಹಾಂಗಲ್ಲ, ಈಗ ಕೆಲವ್ರು ಹೇಳ್ತಾರೆ ಬಡವ್ರ ಆದ್ರ ಮೇಲೆ ಹೋತ್ರಂತೇಳಿ, ಅದೆಲ್ಲ ಸುಳ್ಳು. ಯಾಕಂತ ಹೇಳಿದ್ರೆ ನಾನು ಟ್ರೈನಿಂಗ್ ಮಾಡೋತ್ತಿಗೆ ಕಾಫಿ ಎಸ್ಟೇಟ್ ಇರುತ್ತಲ್ಲ, ಅವ್ರ ಮಕ್ಕಳೆಲ್ಲ ಮಟ್ಟಿಗಿದ್ರು. ಹಾ, ಮತ್ತೆ
1: ಮಡಿಕೇರಿಯವರು,
2: ಚಿಕ್ಕಮಗಳೂರು ಅವರು, ಮತ್ತೆ ಸುಮಾರು ಜನ ಇದ್ರು ಎಲ್ಲ. ಕೆಲವರೆಲ್ಲ ಆಲ್ರೆಡಿ ಎರಡು ಜನರೇಷನ್ ಇಂದ ಅವ್ರದ್ದು ಇದೇ ಇದ್ರಲ್ಲಿ, ಯಾವ್ದ್ರಲ್ಲ ಆರ್ಮಿಯಲ್ಲೇ ಇದ್ರು. ಸೊ ಅವ್ರಿಗೇನು ಕಮ್ಮಿ ಇಲ್ಲ, ಬಟ್ ಅವ್ರು ಒಂದು ಮನ್ಸಲ್ಲಿ ಒಂದು ಅಷ್ಟೇ. ನಮ್ಗೊಂದಿತ್ತು, ನಾನ್ ಸ್ವಲ್ಪ ಸಂದೀಪತಿ ಹೆಂಗೆ ಫಸ್ಟ್ ಬೆಂಚ್ ಅಲ್ಲಿ ಇದ್ದವ ನಾನು. ಅಂದ್ರೆ ಫಸ್ಟ್ ಬೆಂಚ್ ಫಸ್ಟ್ ಯಾರ ಹತ್ರ ಅಲ್ಲಿ?
1: ಗಾಂಧಿಗಳು
2: ಅಲ್ಲ, ಕುಳ್ರೆ
1: ಕುಳ್ರಿರ್ತ ನಾ ಗಾಂಧಿಗಳು ಇರ್ತ. ಅದು ಅದು ಹೌದು, ಕುಳ್ರೆ ಫಸ್ಟ್
2: ಫಸ್ಟ್ ಕುಕಮ್ದು. ಎಲ್ಲಕ್ಕಿಂತ ಹೈಟ್ ಕಮ್ಮಿ ನಂಗೆ, ಅಂದ್ರೆ ಹೈಟ್ ಬೇಕಿತ್ತು. ನಾನು ಎಸ್ ಎಲ್ ಸಿ ತನಕ ಫಸ್ಟ್ ಬೆಂಚ್ ಫಸ್ಟೇ. ಯಾವತ್ತು ಆಗ ಕಮ್ಮಿ ಸಿಕ್ಕ, ಅದೆಲ್ಲ ಹೇಳುದ್ ಬೇಡ.
1: ಯಾಕಂದ್ರೆ ಇವತ್ತು ಯಾವ್ದೋ ಒಂದು ಮಗು ಪಾಪ ನಾನು ಇನ್ನೂ ಕುಳ್ಳಿದ್ದೆ ಅಂತ ತುಂಬಾ ಇನ್ಫಿರಿಯಾರಿಟಿ ಫೀಲ್ ಮಾಡ್ತಾ ಇದ್ರೆ, ನಾನು ಕರುಣಾಕರ ಗಾಣಿಗಳ ತರ ಉದ್ದ ಇಲ್ಲ ಕಣ್ಣಲ್ಲಿ.
2: ಗ್ಯಾರಂಟಿ ಟ್ರೈ ಮಾಡಿದ್ರೆ ಎಂತದ್ದು ಆತ ಅದಕ್ಕೂ ನಾನೇ ಇದೆ ಉದಾಹರಣೆ. ಬೇಕಾದ್ರೆ ನನ್ನ ಶಾಲೆ ಕೋಟೇಶ್ವರ ಶಾಲೆ ವಿಚಾರಿಸ್ಲಿಕ್ ಬೇಕಾದ್ರೆ ನಂದು ಟೈಮಿಂಗ್ ಮಕ್ಕಳೆಲ್ಲ ಹೆಂಗಿದ್ರು ಅಂತ ಹೇಳ್ಬಿಟ್ಟು. ನಂದು ಎದುರಿಗೆ ಒಂದ್ ದೊಡ್ಡ ಇದೇ ಇತ್ತು ನಂಗೆ ಅಂತಂತೇಳಿ, ಈಗ ಎಂತ ಮಾಡುದು ನಾ, ಹೈಟ್ ಕಮ್ಮಿ ಆಯ್ತಲ್ಲ ಅಂತೇಳಿ
1: ಅದೇ ಟೆನ್ಷನ್.
2: ಅದು ಟೆನ್ಷನ್ ಇತ್ತು. ಮಿಲಿಟರಿ ಬೇಕಾದ್ರೆ ಹೈಟ್ ಬೇಕು ಮತ್ತೆ ವೇಟ್ ಬೇಕು. ನಮ್ ಸಿಕ್ಕಾಪಟ್ಟೆ ಸಪೂರ ಇದ್ದೆ. ಕಡೆಗೆ ಒಬ್ರು ಹೇಳಿದ್ರೆ ನಂಗೆ ನೀವು ಓಡು ಶುರು ಮಾಡೋಣ ಆಯ್ತು. ಅಲ್ಲಿಂದ ಶುರು ಮಾಡಿದೆ 2 ವರ್ಷ ಕಂಟಿನ್ಯೂ ಓಡುದು ಮತ್ತೆ ಮರ ಹತ್ಕೊಂಡು ಎಲ್ಲುದು. ಆಗಲೇ ಜಿಮ್ ಅಲ್ಲಿ ಎಲ್ಲಿತ್ತು ಆಗಲೇ. ಈಗ ಯಾರೋ ಒಬ್ರು ಅವರಿಗೆ ಮತ್ತೆ ನಾವು ಜಿಮ್ ಸೇರಿ ನಾವು ಮುಂದ್ ಬರ್ಕದಲ್ಲ ಅಂದ್ರೆ ಜಿಮ್ ಇರ್ತದೆ ನಮ್ಮಂತರಿಗೆ. ಜಿಮ್ ಅಲ್ಲಿ ಉಂಬಕ್ಕೆ
1: ಕಷ್ಟ ಇತ್ತು ಅಂತದ್ರಲ್ಲಿ ಅದೆಲ್ಲ ದೂರದ ಮಾತು.
2: ದೂರದ ಮಾತು
1: ಹಂಗಾಗಿ ಮರ ಹಿಡ್ಕೊಂಡು
2: ನೇತಾಡ್ತಿದ್ದೆ ನಾ. ಎಲ್ಲಿ ಮರ ಮತ್ತೆ ದೇವಸ್ಥಾನ ಕೆರೆ, ಕೋಟೇಶ್ವರ ದೇವಸ್ಥಾನ ಕೆರೆ ಈಜು ಪಾರ್ ಆಗ್ತಿದ್ದೆ ನಾನು ಆಚೆ ಈಚೆ ಆಚೆ ಈಚೆ. ಹಾ, ಈಜ್ತಾ ಇದ್ದೆ
1: ಅಂದ್ರೆ
2: ಹೈಟ್ ಕೊಟ್ಟಿರ್ತ. ಆ ಕೆಲಸ ಇನ್ಸಿಡೆಂಟ್ ಎಲ್ಲ ಆಯ್ತಲ್ಲ, ಕೆಲವರು ತೀರಿ ಹೋದಲ್ಲ ಆಯ್ತಲ್ಲ, ಅದಕ್ಕೆ ನಮ್ಮ ಮಕ್ಕಳಿಗೆಲ್ಲ ಯಾರು ಎಂತ ಮಾಡ್ತಾರೆ ಅವಾಯ್ಡ್ ಮಾಡ್ತಿದ್ರು. ಬಟ್ ನಾನು ಕದ್ದು ಮುಚ್ಚೋತಿದ್ದೆ. ಹಂಗೆ ಸ್ವಲ್ಪ ಹೈಟ್ ಆಯ್ತು ನಂದು. ಅಂದ್ರೆ ಆರ್ಮಿ ಬೇಕು 157 ಬೇಕಾಯ್ತು, 155 ಬೇಕಾ ಅಷ್ಟು ಆಯ್ತು ಆಯ್ತು. ಯಾಕಂದ್ರೆ ಫಸ್ಟ್ ಒಂದ್ಸಲ ನಾನು ಫಸ್ಟ್ ಇಯರ್ 20ಗೆ ಪೇಪರ್ ಎಲ್ಲ ಬಂದಿತ್ತು, ಅಡಿಷನ್ ಪೇಪರ್ ಉದಯನ ಎಲ್ಲ ಕೂಳೂರಲ್ಲಿ ಇತ್ತಂದ್ರೆ ರ್ಯಾಲಿ. ನಾನು ರಾತ್ರಿ ಹೋಯ್ದೆ ಅಲ್ಲಿ, 1,000 ಜನ ಬಂದಿರು ಸುಮಾರು. ಅದ್ರಲ್ಲಿ ಎಷ್ಟು ಒಂದು 200 ಜನ ಸೆಲೆಕ್ಷನ್ ಆಗ್ಬೋದಷ್ಟೇ, 2,000 ಜನಕ್ಕಿಂತ ಜಾಸ್ತಿ ಇದ್ರು. ಕಡಿಕೆ ನಾನು ಶಾಲೆಯಲ್ಲಿ ಯಾವತ್ತು ಪ್ರೈಸ್ ತಕೊಂಡ್ಲ, ಯಾವತ್ತು ಓಟದಲ್ಲ ಇಲ್ಲಿ ಯಾವ್ದಲ್ಲ ಒಂದು ಲಾಟ್ ಸೇರಿ ತಕೊಂಡ್ಲಿಲ್ಲ ನಾನು. ನಮ್ಮಮ್ಮ ಯಾವತ್ತು ಹೇಳುದು, ಅಯ್ಯೋ ನೀ ಲಾಟಿ ತಗೊಳ್ತಿಲ್ಲ ಮೇಡಮ್. ಕಡಿ ಅಂತ ಮಾಡಿದ ಅಲ್ಲಿ ಓಡಕ್ ಹೋದ್ವಿ. 200 ಜನ ಒಂದ್ಸಲ ಓಡ್ತಿದ್ರಲ್ಲ, ಅದ್ರಲ್ಲಿ ನಾನು 3ನೇ ಬಂದಿದೆ. 200 ಜನರಲ್ಲಿ 3ನೇ ಬಂದಿದೆ ಆಯ್ತು. ಸೆಲೆಕ್ಷನ್ ಎಲ್ಲ ಆಯ್ತು, ಮೆಡಿಕಲ್ ಫಿಟ್ ಇದ್ದೆ ನಾನು ಮೊದ್ಲಿಂದನು. ಆಮೇಲೆ ಪ್ರತಿಯೊಂದ್ರಲ್ಲಿ ಫಿಸಿಕಲ್ ಫಿಟ್ ಇದ್ದೆ, ಮೆಂಟಲಿ ನಾನು ಅದು ಸ್ಟ್ರಾಂಗ್ ಮಾಡ್ಕೊಂಡು ನಾ ಆರ್ಮಿಗೆ ಹೋಯ್ಕಂತೇಳಿ. ಇಲ್ಲಂದ್ರೆ ಈಗ ಆರ್ಮಿ ಫಿಟ್ ಇದ್ದವ್ರು ಇತ್ತಲ್ಲ, ಬೇರೆ ಯಾವ್ದನ್ನು ಮಾಡ್ಲಕ್ ಜಾಬ್ ಪೊಲೀಸ್ ಅದು ಇದು ಅಂತ ಹೇಳ್ಬಿಟ್ಟು. ಬಟ್ ನಂಗೆ ಒಂದಿರುತ್ತು ನಾನು ಆರ್ಮಿಗೆ ಆರ್ಮಿಗೆ ಹೋಯ್ಕಂತೇಳಿ. ಅದಕ್ಕಿಂತ ಮುಂಚೆ ಕೆಲವ್ರು ಮಾತಾಡಕ್ಕೆ ಅಂತಿದ್ದೆ, ಆರ್ಮಿ ಕೆಲವ್ರು ದುಡ್ಡೆಲ್ಲ ಕೊಡ್ಕತ್ ಲಂಚ್ ಎಲ್ಲ ಕೊಡ್ಕತ್ ಮರೆ ಅಂತೇಳಿ ಎಲ್ಲ ಹೇಳ್ತಿದ್ದೆ. ಅದೆಲ್ಲ ಸುಳ್ಳು, ಅದಲ್ಲ ಅದೆಲ್ಲ ಇಲ್ಲ ಆತರ ಅಂತ ಇಲ್ಲ. ಅಷ್ಟೇ ಅಷ್ಟೇ ಎಲ್ಲ ಹೇಳುದಷ್ಟೇ. ಕಡೆ ನೀನ್ ದುಡ್ಡಿಗೆ ಅಂತ ಮಾಡ್ತೀಯ, ಕಡೆ ಕಲ್ ಕೊಡೋಕೆ ಹಂಗೆಲ್ಲ ಅಂತಿದ್ರ. ಆ ಟೈಮಲ್ಲಿ ಎಂತ ಇತ್ತು ಅಂದ್ರೆ ಹೇಳಿದ್ರೆ ಜನರ ಮನಸ್ಸೊಳಗೆ ಗೌರ್ಮೆಂಟ್ ಜಾಬ್, ಆರ್ಮಿ ಅಂದ್ರೆ ಗೌರ್ಮೆಂಟ್ ಜಾಬ್ ಅಂತ ಇರುತ್ತೆ ಅಲ್ಲಿ, ಅದೆಲ್ಲ ಇರತ್ತೆ. ಅದಕ್ಕೋಸ್ಕರ ಎಂತಾಯ್ತು, ನಾ ಹೆದರ್ಕಂಡ್ಲ, ನಾ ಹೋದೆ, ಸೆಲೆಕ್ಷನ್ ಆಯ್ತು, ಮೆಡಿಕಲ್ ಎಲ್ಲ ಆಯ್ತು, ಮನೆಗೆ ಕಾಲ್ ಲೆಟರ್ ಬಂತು ನಂಗೆ ಈ ದಿನ ಬರ್ಬೇಕಂತೇಳಿ. ಅಂದ್ರೆ ನಾನು ಆದ 2001 March 6 ನೀವು ಜಾಯ್ನ್ ಆಯ್ಕಂತೇಳಿ ಬಂತು. ನಾನು ಮಾರ್ಚಲ್ಲೇ ಹೋಯ್ದೆ ಇಲ್ಲಿ ಮಂಗಳೂರಿಗೆ ಹೋದೆ, ಅವ್ರದ್ದೆಲ್ಲ ಟಿಕೆಟ್ ಅವ್ರದ್ದೇ ಇರತ್ತೆ. ಆರ್ಮಿ ಒಂದ್ಸಲ ಜಾಯ್ನ್ ಆದ್ಮೇಲೆ ಅಲ್ಲಿ ಅವ್ರದೇ ಜಾಯ್ನ್ ಆದೆ. ಅವ್ರಿಗೆ ಅವರು ನನ್ನ ರೈಲ್ವೆ ಸ್ಟೇಷನ್ ಬಂದು ಬಿಟ್ರೆ, ನಾವು ಒಂದ್ 15 ಮಕ್ಕಳಿದ್ರು ಆರ್ಮಡಿಗೆ ಹೋಪರು. ಅದ್ರಲ್ಲಿ ಕೆಲವರು ಓಡ್ ಬಂದ್ರೆ ಆಯ್ದೆ, ನಾವೆಲ್ಲ ಟ್ರೈನಿಂಗ್ ಮಾಡ್ತಾ, 1.5 ಟ್ರೈನಿಂಗ್ ಇರತ್ತೆ ಅಲ್ಲಿ.
1: ನಿಮ್ಗೆ ಎಷ್ಟು ವಯಸ್ಸು ಆರ್ಮಿಗೆ ಜಾಯ್ನ್ ಆಪತ್ತಿಗೆ?
2: 17 ಅಂದ್ರೆ 17 ಅಷ್ಟ ಆಯ್ತು.
1: ಓ, ಅಷ್ಟು ಸಣ್ಣ.
2: ಈಗ 21 ಆಯ್ತು. ಮೊದ್ಲು 16 ಏಜ್ ಇದಿತ್ತು ನಿಮ್ಗೆ, 16 ಅಂದ್ರೆ ಎಸ್ ಎಲ್ಸಿ ಮುಗಿತಿತ್ತು ಗೊತ್ತ. ಮೊದ್ಲು ಎಂತ 5 ಹಾಕ್ತಿದ್ರ, 1ನೇ ಕ್ಲಾಸ್ 5 ಹಾಕ್ತಿದ್ರ, ಆಗ್ಲಿಗೆಲ್ಲ ಹಂಗೆಲ್ಲ
1: ಕರೆಕ್ಟ್.
2: ಆಧಾರ್ ಕಾರ್ಡ್ ಇದ್ರಕ್ಕೆ ಅಂತ ಇಲ್ಲ ನಾವೆಲ್ಲ ಹೊಪ್ಪತ್ತಿಗೆ. ಕಡೆಗೆ ಅದೇ 17 ವರ್ಷ ಆಯ್ತು. ಕಡೆಗೆ ಅಲ್ಲಿ ಟ್ರೈನಿಂಗ್ ಹೋದೆ, ಅಲ್ಲೂ ಮತ್ತೆ ಮೆಡಿಕಲ್ ಎಲ್ಲ ವಾಪಸ್ ಹತ್ರಿ. ಅಂದ್ರೆ ಇದಿಲ್ಲ ಬಿಆರ್ ಓಲ್ ಮಾಡ್ತಾರೆ ಮೆಡಿಕಲ್, ಮತ್ತೆ ಅಲ್ಲಿ ಸೆಂಟ್ರಿಗೆ ಹೋದ್ಮೇಲೆ ಅಲ್ಲೂ ಒಂದ್ಸಲ ಆತ್ ಮೆಡಿಕಲ್.
1: ಅಲ್ಲ, ಇದಕ್ಕಿಂತ ಮುಂಚೆ ನೀವೀಗ ಆರ್ಮಿಗೆ ಸೇನೆಗೆ ಸೇರ್ತೆ ಮಿಲಿಟರಿಗೆ ಹೋಪದಂದಾಗ ನಿಮ್ ಮನೆಯವರೆಲ್ಲ ಹೆಂಗ್ ರಿಯಾಕ್ಟ್ ಮಾಡ್ರ?
2: ನಾ ಸೇರೋರಿಗೆ ಗೊತ್ತಿಲ್ಲ ಅಲ್ಲೇ,
1: ವಿಷಯ
2: ಗೊತ್ತಿಲ್ದಂಗೆ ಹೋಯ್ದೇನೆ. ನಾನು ಒಬ್ಬನೇ ಮಗ ನನ್ನ ಅಮ್ಮನಿಗೆ.
1: ಹೌದಾ?
2: ಒಬ್ಬನೇ ಮಗ, ನನ್ನ ತಂಗಿ ಇದ್ದಾಳೆ ಒಬ್ಳು, ನಾವಿಬ್ರೆ. ಅವ್ರಿಗೆ ಹೇಳಲಿಲ್ಲ ನಾನು ಹಿಂಗ ಹಿಂಗ ಇತ್ತು ಅಂತ. ಕಡೆಗೆ ನಾನು ಹೋಪ್ ಶುರು ಮಾಡಿ ಹಿಂಗೆ ಇತ್ತು ಒಂದು ಕಣಕ ಬತ್ತಂದ್
1: ಹೋದೆ. ಓದಿದ ಎಸ್ ಎಸ್ ಎಲ್ ಸಿ
2: ಎಸ್ ಎಲ್ ಸಿ ಪಿ ಯು ಸಿ ಹೋಯ್ತಿದ್ದೆ, ಕಾಮರ್ಸ್ ತಕ್ಕಿದೆ.
1: ಅಷ್ಟಿಗೆ ಇದೆಲ್ಲ ಆಯ್ತು, ಕಡೆ ಸೀದಾ
2: ಹೊರಟಿದ್ದೆ. ಹಿಂದ್ ಕಂಡದಲ್ಲ ಮುಂದ್ ಕಂಡದಲ್ಲ, ಸೀದಾ ಹೋದ್ದೆ.
1: ಕಡೆಗೆ ಹೋಪದಿಗೆ ಇಲ್ಲಿಂದ ನೀವು ಹೋಪಕ್ಕೆಲ್ಲ ಜನ ಇದ್ದೀರಾ ಅಥವಾ?
2: ಅಲ್ಲ, ಇಲ್ಲಿಂದ ಮಂಗಳೂರಿಗೆ ನಾನು ಒಬ್ಬನೇ ಹೋದೆ, ಅಲ್ಲಿಂದ ಜನ ಇದ್ರು. ಸೇರಿ ಈಗ ಜಾಯ್ನ್ ಆದ್ರೆ ಇತ್ತಲ್ಲ, ಕೆಲವರು ಸೇರಿಕೊಂಡಿರ್ತಾರೆ ಅಂದ್ರೆ ಜಾಯ್ನ್ ಆಯ್ತು ಅವ್ರದೆಲ್ಲ, ಅವ್ರಿಗೆ ಕಾಲ್ ಲೆಟರ್ ಬಂತು. ಅವ್ರು ನಾವ್ ಒಂದ್ 15 ಇದೀವಿ ಸಟ್ರಿಗೆ, ನಾವೆಲ್ಲ ಒಂದ್ ಸೆಂಟ್ರಿಗೆ ಹೋಪವ್ರು.
1: ಒಟ್ಟೆ ಹೊರೆ ನೀವು?
2: ನಾಳೆ ಒಟ್ಟಿಗೆ ಹೋಯ್ತು ರೈಲಲ್ಲ.
1: ಯಾಕಂದ್ರೆ ಒಂದ್ ಹಳ್ಳಿಯಿಂದ ಒಂದ್ ಮಗು ಇನ್ನೊಂದ್ ಯಾವ್ದೋ ರಾಜ್ಯಕ್ಕೆ ಹೋತಂದ್ರೆ ಅದು ರೈಲ್ವೆ ಸ್ಟೇಷನ್ ಇಲ್ಲ ಅಂತ ಗೊತ್ತಿಪ್ಪುದಿಲ್ಲ.
2: ರೈಲ್ವೆ ಸ್ಟೇಷನ್ ಗೊತ್ತಿದ್ದಿಲ್ಲ, ಮತ್ತೆಂತ ಗೊತ್ತ, ಮತ್ತೊಂದ್ ಭಾಷೆ. ನಮ್ಗೆ ಹಿಂದಿ ಬತ್ತಿಲ್ಲ, ಅವ್ರಿಗೆ ನಮ್ ಭಾಷೆ ಬತ್ತಿಲ್ಲ.
1: ಕರೆಕ್ಟ್.
2: ಮ್ಯಾನೇಜ್ ಆಯ್ತಂದ್ರೆ ಫಸ್ಟ್ ಅಂತ ಆಯ್ತಲ್ಲ, ನಾವು ಅಲ್ಲಿ ಸೌತ್ ಇಂಡಿಯನ್ಸ್ ಬರ್ತಾರಲ್ಲ ತಮಿಳ್ನಾಡು, ನಾವು ಈ ಕನ್ನಡದವ್ರು ಸ್ವಲ್ಪ ಮಾತಾಡ್ತಾರೆ ಹಿಂದಿ, ಒಂದ್ ಸ್ವಲ್ಪ ಬಂದಿರುತ್ತ
1: ಚೂರು.
2: ಆ ತಮಿಳ್ ಅವ್ರ ಇದ್ರಲ್ಲ, ತಮಿಳ್ ಅವ್ರು ಮತ್ತೆ ಆಂಧ್ರದವರು ಒಂಚೂರು ಬತ್ತಿ, ಆಂಧ್ರದವ್ರು ಅಡ್ಡಿಲ್ಲ ಸ್ವಲ್ಪ. ಆ ತಮಿಳ್ ಅಂತೂ ಬಿಲ್ಕುಲ್ ಬತ್ತಲ್ಲ ಪಾಪ. ಅವ್ರಿಗೆ ಕಲಿಬಾರಿ ಭಯಂಕರ ಸ್ಟ್ರಗಲ್ ಮಾಡ್ತಾರೆ ಅವ್ರು. ಬಟ್ ನನ್ಗೆ ಸ್ವಲ್ಪ ಈಜಿ ಆಯ್ತು. ಹೆಂಗಂತ, ಅಲ್ಲಿ ಮಾರಿ ಮಾತ್ ಮತಿ ಹೊಡಿತಿದ್ದೆ, ಬಡ ಬಡ ಬಡ ಅಂದೇಳಿ
1: ನಮ್ಗೆ
2: ಅಂತ ಹೊಡಿತಾರೆ. ಅಂದ್ರೆ ಹೊಡಿಲೇ ಬೇಕು ಮಾತ್ ಮತಿ ಅಂದ್ರೆ ಬಡಗಿ ಬಿತ್ತು ಸಮಿ ಬಿಡ್ತಿ ಎಂತಕಂದ್ರೆ ಬಿಡ್ತಾರೆ, ಅದು ಬಿಡ್ಲೇ ಬೇಕು ಆಕ್ಚುಲಿ. ಈಗ ನೀವು ಕಂಡಿರಿ ಈಗ ಶಾಲೆಲ್ಲ ನಾಕಿಯಂತೆ ಮಕ್ಳಿಗೆಲ್ಲ ಹೊಡೆದ್ರು ಮನೆಯವರು ಹೋಗ್ತಾರೆ.
1: ಹಡುಕಿಲ್ಲ ಈಗ,
2: ಅದೇ ದೊಡ್ಡ ಮೇನ್ ಪ್ರಾಬ್ಲಮ್. ಅದು
1: ಅಂದ್ರೆ ಹೊಡಿಕಂತ್ರೆ ನೀವು
2: ಸ್ವಲ್ಪ ಒಂಚೂರು ಬೀಳಿಕೆ
1: ದಂಡಂ ದಶಗುಣಂ
2: 100%. ನಾವ್ ಅಲ್ಲಿಗ ಅಲ್ಲಿಗ ಸೇರಿದ್ರು ಆರ್ಮಿ ಹೆಂಗಂದ್ರೆ ತಲೆ ಮತ್ತೆ ಬೇರೆ ಬೇರೆ ರೀತಿ ಮೆಂಟಾಲಿಟಿ ಇರುತ್ತೆ. ಅವರೆಲ್ಲ ಪೆಟ್ಟು ಹೆದರ್ಕಿಂತ ಮತ್ತೆ ಕಲಿತಾರಲ್ಲ ಅವ್ರ. ನಾನು ಒಂದ್ ವಾರದಲ್ಲಿ ಹಿಂದಿ ಕಲ್ತಿದ್ದೆ ಅಷ್ಟೊತ್ತಿ.
1: ಹೌದಾ?
2: ಒಂದ್ ವಾರದಲ್ಲಿ ಹಿಂದಿ ಕಲ್ತಿದ್ದೆ, ಆ ಬಡಗಿ ಬೇಡ ಅಂತೇಳಿ. ಕಡೆಗೆ ಕಲ್ತೆ, ಭಾಷೆ ಬಂತು ನನ್ಗೆ. ಆಮೇಲೆ ನಾನು ಈಗ ಕೆಲ ಅಲ್ಲಿ ನಿಮ್ಗೆ ನಂಬುದಿಲ್ಲ ಹೇಳ್ರೆ, ನಾನಲ್ಲಿ ಟ್ರೂಪ್ ಸೀನಿಯರ್ ಇದ್ದೆ. ಟ್ರೂಪ್ ಸೀನಿಯರ್ ಅಂತ ಹೇಳಿದ್ರೆ ಈಗ ಲೀಡರ್ ಮಾಡುದಿಲ್ಲ, ಶಾಲೆಯಲ್ಲಿ ಒಂದು ಕ್ಲಾಸ್ ಅಲ್ಲಿ ಲೀಡರ್ ಮಾಡಿಬಿಟ್ರಿ ಕಣೆ. ಇವನಿಗೆ 2 ಭಾಷೆ ಬತ್ತ ಅಂದ್ರೆ ಅವ್ರೆಂತ ಅಂದ್ಕಂತಾರೆ ಗೊತ್ತಾ? ಸೌತ್ ಇಂಡಿಯನ್ ಅಂತ ಎಲ್ಲದೂ ಒಂದೇ, ತಮಿಳು ಸಬ್ ಏಕೆ ಸಬ್ ಹಿಂದಿ ಅಂದ್ರೆ ಒಂದೇ ಲ್ಯಾಂಗ್ವೇಜ್ ಅಂತ ಹೇಳಿ ಇವನೇ ಪರ್ಫೆಕ್ಟ್ ಮಾಡಿಬಿಟ್ಟು ಇವ್ನು 2 ಭಾಷೆ ಹಿಂದಿನೂ ಕನ್ವರ್ಟ್ ಮಾಡ್ತಾ ಮತ್ತೆ
1: ಸೌತ್ ಇಂಡಿಯನ್
2: ಹೇಳ್ತಾನೆ.
1: ಅವ್ರಿಗೆ ಗೊತ್ತಿಲ್ಲ ಕನ್ನಡ
2: ಕನ್ನಡ ಬೇರೆ ಅರ್ಥ ಆಗ್ತಿಲ್ಲ ಅಂದ್ರೆ ಗೊತ್ತಿಲ್ಲ. ಆದ್ರೂ ನಾರ್ಮಲ್ ಈಗ ಸೌತ್ ಕನ್ನಡದವ್ರು ಎಂತ ತಮಿಳು ಎಲ್ಲ ಸ್ವಲ್ಪ ಮಾತಾಡ್ತಾರೆ ಅವ್ರು, ಕಲ್ತು ಬಿಡ್ತಲ್ಲ ಹೋದ್ಮೇಲೆ ಎಲ್ಲ ಬತ್ತೆ
1: ಬಾಹುನಾರ
2: ಎಲ್ಲ ಬಂದೇ ಬತ್ತೆ ಅಂದ್ರೆ ಅದು. ಮತ್ತೆ ಆರ್ಮಿ ಹಂಗೆ ಯಾಕಂದ್ರೆ ಎಲ್ಲ ಒಟ್ಟಿಗೆ ಇರ್ತಲ್ಲ, ನಾವು ಹೀಗೆ ಹಂಗಲ್ಲ ಶಾಲೆಗೆ ಬಿಡ್ತಾರೆ ಹೋತ್ರ ಒಟ್ಟಿಗೆ ಹೈಕಂದು ಉಂಬು ತಿಮ್ ಸ್ನಾನ ಮಾಡುದು ಎಲ್ಲ ಒಂದು ದೊಡ್ಡ ಕೆರೆ ಟೈಪ್ ಇರತ್ತೆ ಅಂದ್ರೆ ಕೆರೆ ಅಲ್ಲ ಇದು ಟ್ಯಾಂಕಿ ಎಲ್ಲ ಒಟ್ಟಾಗ ಅಸೋಸಿಯೇಷನ್ ನೀರ್ ಹಾಕೊಂಡಲ್ಲೇ ಹಂಗೆ. ಅಲ್ಲ ಈಗ ಸ್ವಲ್ಪ ಚೇಂಜಸ್ ಆಯ್ತು, ಮೊದ್ಲೆಲ್ಲ ಆ ಟೈಪ್, ಈಗೆಲ್ಲ ಬಾತ್ರೂಮ್ ಶವರ್ ಎಲ್ಲ ಇತ್ತು. ನಾವಲ್ಲಿ ನಾವು ಜಾಯ್ನ್ ಆಗಿ ಎಷ್ಟೇನು ಇಷ್ಟೆಲ್ಲ ಇರ್ಲಿಲ್ಲ, ಈಗ ಆಡಿಲ್ಲ, ಅಡ್ವಾನ್ಸ್ ಆಯ್ತು ಎಲ್ಲಾನು. ಈಗ ನಾನು 4 ಟ್ರೈನಿಂಗ್ ಸೆಂಟರ್ ಆರ್ ಡಿಎಂ ಎ ಇದ್ದೆ, ಎಲ್ಲಿ ಎಲ್ಲಿ ನಾ ಟ್ರೈನಿಂಗ್ ಮಾಡ್ಕೊಂಡು ಹೋಯ್ದು ಅಲ್ಲಿ ನಾನು ಹೆಡ್ ಮಾಸ್ಟರ್ ಇದ್ದೆ ಅಂತ ಹೇಳಕ್ಕ. ಅಲ್ಲಿಗೆ ಎಲ್ಲ ಚೇಂಜ್, ಬೆಡ್ ಎಲ್ಲ ಚೇಂಜ್ ಆಯ್ತು ಈಗ.
1: ಓಕೆ. ಅಲ್ಲ ನಂಗೆ ಈಗ ಒಂದ್ ಪ್ರಶ್ನೆ, ಈಗ ಮನೆಗ್ ನೀವು ಮಿಲಿಟರಿಗೆ ಹೋಗ್ತಿ ಅಂದಾನೆ ಹೇಳಲಿಲ್ಲ ಅಂತ ಹೇಳ್ರಿ, ಬಟ್ ಅಟ್ ಲೀಸ್ಟ್ ನೆಕ್ಸ್ಟ್ ನೀವು ಟ್ರೈನಿಂಗ್ ಅಂತ ಹೊರಟ್ರೆ ಅಲ್ಲ, ಆಗಳಿಕ್ಕೂ ಹೇಳಿ ನೀವು
2: ಆಗಳಿಗೂ ಹೇಳ ನಾನು
1: ಮತ್ತೆ ಎಲ್ಲಿಗೆ ಹೋಗ್ತೆ ಅಂತ ಹೇಳಿ.
2: ಮಂಗಳೂರಿಗೆ ಹೋಗ್ಬತ್ತೆ ಹೇಳಿದೆ,
1: ಬ್ಯಾಗ್ ಎಲ್ಲ ಇಟ್ಕೊಂಡ್ಲೆ?
2: ಬ್ಯಾಗ್ ಅಂತಿಲ್ಲ, ನಾ ಎರಡಂಗಿ ತಕೊಂಡೋಯ್ದೆ
1: ಅಷ್ಟೇ. ಹಾ, ಕಡಿಕ್ ಬಪ್ಪ ಕಾಯ್ತಾ ನಿಮ್ಗೆ ಎಷ್ಟೇ ಅಂದ್ಮೇಲೆ ಬಂದದ್ದು? ಅಮ್ಮಂಗ್ ಗೊತ್ತಾಯ್ಕಲ್ಲ ಎಂತ
2: ಲೆಟರ್ ಬರ್ದೇನೆ ಅಲ್ಲಿಂದ. ಲೆಟರ್ ಬಂದೆ ಮತ್ತೆ ಎಂತ ಗೊತ್ತಾ, ಪೊಲೀಸ್ ಪತ್ರ ಅಲ್ಲ ವೆರಿಫಿಕೇಶನ್ ಗೆ ಪೊಲೀಸ್ರು ಬಂದ್ರೆ ಅಮ್ಮನ ಎಷ್ಟು ಪರ್ಫೆಕ್ಟ್ ಆಯ್ತು, ಇವ ಆರ್ಮಿಗೆ ಹೋಯ್ದ. ಅದಲ್ದೆ ಪೊಲೀಸ್ ಹೇಳಿದ ಅಮ್ರ, ನನಗಂತೂ ಹಪ್ಪು ಕಾಯಿಲ್ಲ ಮರ್ರೆ, ನಿಮ್ ಮಗಾರು ಹೋಯ್ದ, ನಂಗ್ ಸೇರ್ಕೊಂಡ್ ಬಾರಿ ಆಸಿತ್ತ ನಾಳೆ ಅಮ್ಮನ ಹತ್ರ ಹೇಳ್ರ, ಅದು ಮತ್ತ ಅನ್ಕಂಡ್ರ ಅಡ್ಡಿಲ್ಲಂಗಾರೆ ಅಂತೇಳಿ.
1: ಸೊ ಹಂಗ ನಿಮ್ ಧೈರ್ಯಕ್ ಮೆಚ್ಚಕ್ ಮಾರ, ಆರ್ಮಿಗ್ ಹೊಯ್ಕೆ ಹೊಯ್ಕೆ ಅಂತ ಮಾವ ನಿಮ್ಗೆ ಇನ್ಸ್ಪೈರ್ ಮಾಡದ್
2: ಮಾವನತ ಕೇಂದ್ರೆ ನಾನು ಹೆಂಗೆ ಅಂತ ಹೇಳ್ಬಿಟ್ಟು. ಅವನಿಗೂ ಗೊತ್ತಿಲ್ಲ ಪಾಪ,
1: ಎಂತ ಹೊರ ಜಗತ್ತು ಕಂಡಿರ್ತಾರೆ ಅಲ್ಲ. ಆದ್ರೆ ನೀವು ಕಾರ್ಗಿಲ್ ಯುದ್ಧ ಆ ಟೈಮಲ್ಲಿ ನೀವು ಅಲ್ಲಿರ್ಲಿಲ್ಲ,
2: ಆರ್ಮಿಯಲ್ಲಿದ್ದೀರಿ
1: ಅಲ್ಲ ಅಲ್ದ? ಆಗ ನೀವು ಅದನ್ನ ಅಪ್ಡೇಟ್ ತಕಂತಿದ್ರೆ
2: ಕಾಣ್ತಿದ್ದಿಲ್ಲ.
1: 1999
2: ಅಂದ್ರೆ ನಾನು ಜಾಯಿನ್ ಆದ 2002 ಮಾರ್ಚ್ ಅಲ್ಲಿ ನಾನು ಅಲ್ಲಿ ಟ್ರೈನಿಂಗ್ ಸೆಂಟರ್ ಹೋದ್ದು.
1: ಓಕೆ, 2002. ಸೊ ನೀವು ಆ ಕಾರ್ಗಿಲ್ ಟೈಮ್ ಅಲ್ಲಿ ಎಲ್ಲ ಎಂತೆಲ್ಲ ಆತಿತ್ತು?
2: ಕಾಣ್ತಿದ್ದೆ ನಾ ಪೇಪರ್, ಯಾರ ಮೇಲೆ ಪೇಪರ್ ಬರ್ತಿತ್ತು ಅವ್ರ ಮನೆಗೆ ಹೋಗ್ತಿದ್ದೆ, ಒಬ್ಬರು ಕಾಣ್ತಿದ್ದೆ, ಮತ್ ನ್ಯೂಸ್ ಗ್ಯೂಸ್ ಎಲ್ಲ ಬರ್ತಿತ್ತಲ್ಲ ಗಳಿಗೆ, ಅದೆಲ್ಲ ಕಾಣ್ತಿದ್ದೆ ನಾನು.
1: ತುಂಬಾ ಕುತೂಹಲ ಇದ್ದಿತ್ತ? ಸೊ ಅದಾದ್ಮೇಲೆ ನಿಮ್ಗೆ, ನೀವು ಈ ತರ ಯುದ್ಧದಲ್ಲಿ ನೀವೇ ಇದ್ರೆ, ಯಾಕಂದ್ರೆ ಒಳಗಡೆ ನಿಮ್ಗೆ ಸೋಲ್ಜರ್ ಆಯ್ಕಂತಾನೆ ಆಸೆ ಇದ್ದದ್ದು
2: ಅಗಳಿಗೆ ಅಂತ ಗೊತ್ತಾ? ಇದ್ರಲ್ಲಿ ಈಗ ಆರ್ಮಿ ಮೇಲೆ ತುಂಬಾ ವಿಭಾಗ ಇತ್ತು, ಆಡಮ್ ಸೆಕ್ಷನ್ ಇರತ್ತೆ, ನಾವು ಜಾಯಿನ್ ಆಗಕ್ಕೆ ಹೋಗಿರ್ತದ ನಮ್ಗೆ ಗೊತ್ತಿದ್ದಲ್ಲಿ ಯಾವ ಫೋರ್ಸ್ ನಾವು ಹೊತ್ತಂತೇಳಿ ಗೊತ್ತ. ಅಲ್ಲಿ ಹೋದ್ಮೇಲೆ ನಮ್ಗೆ ಗೊತ್ತಾಯ್ತು ನಾವು ಈ ಫೋರ್ಸ್ ಜಾಯಿನ್ ಆಯ್ತು ಅಂದಳಿ. ಇಲ್ಲಿಗೆ ನಾವೀಗ ಆರ್ಮಿ ಸೆಲೆಕ್ಷನ್ ಅಂತ ಹೊತ್ತ, ಅಲ್ಲಿ ಹೊತ್ತ ಈ ಸಪ್ಲೈ ಇತ್ತು, ಸಪ್ಲೈ ಸೆಂಟರ್ ಅಂತೇಳಿ ಇತ್ತು, ಎಲ್ಲ ಬೇರೆ ಬೇರೆ ಟೈಪ್ ವಿಭಾಗ ಇರುತ್ತೆ. ಅದು ನಮ್ಗೆ ಗೊತ್ತಿದ್ದಿಲ್ಲ, ತಿಳುವಳಿಕೆ ಇದ್ದಿಲ್ಲ, ನಾವು ಆರ್ಮಿ ಸೆಲೆಕ್ಷನ್ ಹೋಗಿರುತ್ತೆ.
1: ಕಲ್ಲು ಹಾರ್ಮೇಲೆ ನಿಮ್ಮನ್ನ ಯಾವ್ದಕ್ ಹಾಕ್ರ ಅವರು?
2: ಅದನ್ನ ಆರ್ಮಡ್ ಹಾಕ್ರ ನಮ್ಗೆ.
1: ಆರ್ಮಡ್ ಅಂದ್ರೆ ಎಂತ ಅಲ್ಲಿ?
2: ಆರ್ಮಡ್ ಅಂತ ಹೇಳಿದ್ರೆ ಈಗ ಟ್ಯಾಂಕ್ ಗೊತ್ತಾ, ಟ್ಯಾಂಕ್ ಯುದ್ಧ ಟ್ಯಾಂಕ್ಗಳು, ಯುದ್ಧ ಟ್ಯಾಂಕ್ ಅದ್ರದ್ದು ಆಪರೇಟರ್.
1: ಓ, ಅಂದ್ರೆ ಮುಂಚೂಣಿಯಲ್ಲಿ ನೀವೇ ಇರ್ತೀರಿ
2: ಅದ್ರ ಆಪರೇಟರ್?
1: ಯಾರು ಗುಂಡು ಗಿಂಡು ಹೊಡೆದ್ರೆ ಫಸ್ಟ್ ನಿಮ್ಗೆ ತಾಗುತ್ತ?
2: ಗುಂಡ್ ಅಂದ್ರೆ ಅದ್ಲಿಂತ ಇತ್ತು ಅಂತ ಹೇಳಿದ್ರೆ ಟ್ಯಾಂಕ್ ಟು ಟ್ಯಾಂಕ್ ಯುದ್ಧ ಆಗ್ತ.
1: ಓಕೆ,
2: ಈಗ ಪರ್ಸನಲ್ ಆಗಿ ಒಬ್ಬ ಇಂಡಿವಿಜುವಲ್ ಬಂದ್ ನಮ್ಮನ್ನ ಹೊಡ್ಕಾತಿಲ್ಲ ಅವಾಗ ಟ್ಯಾಂಕ್ ಒಳಗೆ, ಟ್ಯಾಂಕ್ ಇಂದ ನಮ್ ಫೈರ್ ಮಾಡಕ, ಇಲ್ಲ ರಾಕೆಟ್ ಲಾಂಚರ್ ಅಂತ ಇರತ್ ನೋಡಿ, ಅದರಲ್ಲೂ ಏನು ಜಾಸ್ತಿ ಎಫೆಕ್ಟ್ ಆಗ್ತಿಲ್ಲ, ಬಟ್ ಟ್ಯಾಂಕ್ ಟು ಟ್ಯಾಂಕ್.
1: ಈಗ ನೀವು ಆರ್ಮ್ಡ್ ಫೋರ್ಸ್ ಅಲ್ಲಿ ಇದ್ದಾಗ ಎಲ್ಲಾದ್ರೂ ಆತರ ಯುದ್ಧದಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರ?
2: ನಾವು 2002 ಇತ್ತಲ್ಲ ಓಪ್ ಪರಾಕ್ರಮಣಲಿ ಬಂದಿರತ್ತೆ, ಅಷ್ಟೊತ್ತು ನಾವು ಅಲ್ಲಿ ಬಾರ್ಡರ್ ಅಲ್ಲಿ ಇದ್ದಿತ್ತು, ರೆಡಿ ಆಯ್ ರೌಂಡ್ ಲೋಡ್ ಆಯ್ ರೆಡಿ ಆಗಿತ್ತು, ಬಟ್ ಫೈರ್ ಆಗಿಲ್ಲ ಅಷ್ಟೇ.
1: ಬಾರ್ಡರ್ ಅಲ್ಲಿ ಎಲ್ಲಿ, ಯಾವ ಪ್ಲೇಸ್ ಅಲ್ಲಿ?
2: ಜೈಸಲ್ಮೇರ್.
1: ಜೈಸಲ್ಮೇರ್ ಅಂತ ನಿಮ್ಗೆ ಆ ಹೊತ್ತಲ್ಲಿ ನಿಮ್ ಒಳಗಿನ ಹೃದಯದಲ್ಲಿ ಯಾವ ತರದ ತಲ್ಲಣ ಅಥವಾ ಏನು ಇಮೋಷನ್ಸ್ ಆಚೀಚಿ ಹೋಗ್ತಾ ಇರತ್ತಂತ?
2: ಯುದ್ಧದಲ್ಲ,
1: ಯುದ್ಧ ಆತ್ ಅಥವಾ ಆಗುವ ಸಂಭವ, ನಿಮ್ಮನ್ನಲ್ಲಿ ಡಿಪ್ಲಾಯ್ ಮಾಡಿದ್ದಾರೆ ನೀವ್ ಇದಕ್ಕೆ ಅಂತ ಹೇಳ್ಕೊಂಡ
2: ನಿಜ ಹೇಳುದ
1: ನಿಮ್ಮ ಮನಸ್ಥಿತಿ?
2: ನಿಜ ಹೇಳ್ತೇ ನೋಡಿ, ಒಂದು ಸತ್ಯ ಹೇಳ್ತೇ, ಇದ್ ಮಾತ್ರ ಪ್ರತಿಯೊಬ್ಬ ಆರ್ಮಿ ಪರ್ಸನ್ ಇದ್ದಲ್ಲ ಅವ್ ಯೋಚನೆ ಮಾಡ್ತಾ ಹಿಂಗೆ ಹೋಯ್ಕಂತೇಳಿ, ಇದ್ ಮಾತ್ರ ಗ್ಯಾರಂಟಿ.
1: ಹೌದಾ? ಈ ತರ ಅಂದ್ರೆ ಅವ್ರು ರೆಡಿ ಇರ್ತಾರೆ ಮೆಂಟಲಿ,
2: ಅಂದ್ರೆ ಮೆಂಟಲಿ ಪ್ರಿಪೇರ್ ಆಗಿರ್ತಾರೆ ಅವ್ರು. ನಮ್ಗೆ ಗೊತ್ತಿತ್ತು ನಾವ್ ಎಂತಕ್ಕೆ, ನಮ್ಮನ್ನ ನಾ ಎಂತ ಟ್ರೈನ್ಡ್ ಆದಂತೇಳಿ ನಮ್ಗೆ ಗೊತ್ತಿತ್ತು, ಟ್ರೈನ್ ನಮ್ಗೆ ಎಂತ ಟ್ರೈನಿಂಗ್ ಕೊಟ್ಟಿದ್ರೆ ನಮ್ಗೆ ಗೊತ್ತಿತ್ತು ನಮ್ದು ಏಮ್ ಗೋಲ್ ಕ್ಲಿಯರ್ಲಿ
1: ಹಿಂಗೆ ಆಯ್ಕಂತ. ಆಗ ಹೆಂಡತಿ ಮಕ್ಕಳು ಮನೆ
2: ಅವಾಗೆಲ್ಲ ಹೆಂಡತಿ ಮಕ್ಕಳು ಇರ್ಲಿಲ್ಲ
1: ಆಗ ಇರ್ಲಿಲ್ಲ. ಓಕೆ, ಸೊ ನಿಮ್ಗೆ ಆ ಮೂಮೆಂಟ್ ಅಲ್ಲಿ ರೆಡಿ ಎಂತಾರು ಸೈ
2: ಎಲ್ಲರು ಹಂಗೆ ಅದನ್ನೇ ಯೋಚನೆ.
1: ಓಕೆ, ಎದೆಲ್ಲಿ ಹೆದರಿಕೆ ಆತಿಲ್ಲ ಮರ ಆ ಗುಂಡು ಸದ್ದಿಗೆ? ನಾವಿಲ್ಲಿ ಕಾಮತಿಗೆ ಹೆದರ್ಕಂತಲ್ಲ.
2: ಅದು ಹಂಗೆ ಎಂತಕ್ಕಂತ ಹೇಳಿದ್ರೆ ನಾವು ಟ್ರೈನಿಂಗ್ ತಕೊಂಡಿರ್ತ ನೋಡಿ, ನಾವು ಅದಕ್ಕೋಸ್ಕರ ಟ್ರೈನಿಂಗ್ ತಕೊಂಡಿರತ್ತೆ, ಅದ್ ನಮ್ಗೆಲ್ಲ ಟ್ರೈನಿಂಗ್ ಅಲ್ಲೆಲ್ಲ ಹೇಳಿ ಕೊಟ್ಟಿರ್ತಾರೆ, ನೀವ್ ಹೆಂಗ್ ಹೋಯ್ಕ ಯಾವ ಟೈಪ್ ಗುಂಡು ಬರುತ್ತೆ ನೀವ್ ಹೆಂಗ್ ಹೋಯ್ಕ ಆ ಟೈಪ್ ಎಲ್ಲ ಇರುತ್ತೆ. ಈಗ ನೋಡಿ ಯಾವ್ದೇ ಒಂದ್ ಕೆಲಸ ಇಲ್ಲಿ ನೀವ್ ಇಲ್ಲೇ ನೋಡಿ, ಯಾವ್ದಾದ್ರು ಒಂದ್ ಸಣ್ಣ ಕೆಲಸ ಅಂತ ಹೇಳ್ತೀನಿ, ನನಗೆ ಪೇಂಟ್ ಹೊಡೋದು ನಂಗೆ ಹೇಳಿದ್ರೆ ನಂಗೆ ಬರ್ತದ? ಇಲ್ಲ
1: ಇಲ್ಲ. ಹೌದು,
2: ನಮ್ಗೆ ಅದೇ ಬತ್ತು, ನಾವು ಅದನ್ನೇ ಕಲ್ತದ್ದು. ಸೊ ಇವ್ರು ಇದನ್ನ ಕಲ್ತಿರ್ತಾರೆ, ಅದಕ್ಕೆ ನಾನು ಹಂಗೆ ಅನ್ಕೊಂಬಿಡಿ ನೀವು ನಾರ್ಮಲ್ ಪೇಂಟ್ ಅಂತೇಳಿ
1: ಅಲ್ಲ, ಬಟ್ ಎಲ್ಲದೂ ಹಂಗೆ ನಾವು ಎಕ್ಸ್ಪರ್ಟೈಸ್ ಇರ್ತೀವಿ. ಅದೇ
2: ಅದೇ ನಾನು ಒಂದ್ ವಿಚಾರ ಹೇಳ್ತೇನೆ, ನಂಗೆ ಏಕೆ ಪೊಟ್ಸನ್ ಕೊಟ್ಟ ನರ್ವಸ್ ಆತಲ್ಲ, ನಂಗೆ ನಲ್ಲಿ ಕೂರ್ಸ ನರ್ವಸ್ ಆತನ ಅಲ್ಲಿ
1: ಮಾತಾಡೋ ಕೂರ್ಸು ನರ್ವಸ್ ಆದ್ರೆ ಏಕೆ ಪೊಟ್ಸ್ ಅವನ್ ಕೊಟ್ಟು ಫೈರ್ ಮಾಡಂದ್ರೆ ನಿಮ್ಗೆ
2: ನರ್ವಸ್ ಆತಲ್ಲ, ಅದ್ ನಿಮ್ ಜಾಗದನ್ನ ಬಂದ್ ಕೂಕೊಂಡ್ ಅಲ್ಲಿ ನರ್ವಸ್ ಆತ್ತೀಗ
1: ಹಂಗೆ ಪರಿಣತಿ ಅಂತ ಹೇಳ್ತಾರೆ. ಈಗ ನಿಮಗೆ ತರಬೇತಿ ಟೈಮ್ ಅಲ್ಲಿ ಎಷ್ಟು ಕಷ್ಟ ಇದ್ದಿತ್ತು ಅದು? ಯಾಕಂದ್ರೆ ಇದಕ್ಕಿಂತ ಮುಂಚೆ ಒಬ್ರು ಬಂದಿದ್ರು ಸುನೀತಾ ಅಂತ ಹೇಳಿ, ಅವ್ರು ಹೇಳ್ತಾ ಇದ್ರು, ಅವರು ಬಾರ್ಡರ್ BSF
2: BSF
1: ಅದ್ರಲ್ಲಿ ಇದ್ದವರು. ಅದ್ ಹೇಳ್ತಾ ಇದ್ರು ತರಬೇತಿ ಟೈಮ್ ಎಷ್ಟು ಕಷ್ಟ ಆಯ್ತಂದ್ರೆ ಮನೆಗ್ ಹೋಪ ವಾಪಸ್ ಬಪ್ಪ ಇಲ್ಲಿಂದ ಓಡಿ ಹೋಪ ಅಂಬಷ್ಟು ಕಷ್ಟ.
2: ಅಷ್ಟು ಕಷ್ಟ ಇರುತ್ತೆ ಅಂತಂದ್ರೆ ನನ್ನ ಟೈಮ್ ಅಲ್ಲಿ ಕಲರ್ ಓಡಿ ಹೋಯ್ರು, ಓಡಿ ಹೋಪ್ ಅಂತ ಕಷ್ಟ ಇತ್ತು, ಓಡಿ ಹೋದ್ರೆ ಮತ್ತೆ ಅವ್ರ ಫ್ಯೂಚರ್ ಹಾಳ.
1: ಯಾಕೆ, ಯಾವ ತರ ಆಯ್ತು
2: ಅಂದ್ರೆ ಪೊಲೀಸರು ಬರ್ತಾರೆ. ಯಾಕಂತೇಳಿ ನೋಡಿ, ಒಂದ್ ಏರಿಯಾ ಅಂತೇಳಿ ಆರ್ಮಿ ಬಗ್ಗೆ ತಿಳುವಳಿಕೆ ತಕ್ಕಂಡ ಹೊರ ಬಂದಿದ್ದು ಸ್ವಲ್ಪ ಅರ್ಥ ಆಯ್ತಾ?
1: ಒಳಗಿನ ಸೀಕ್ರೆಟ್
2: ಗೊತ್ತಿರುತ್ತೆ.
1: ಸೊ ನಿಮ್ದು ತರಬೇತಿ ಹೆಂಗಿ, ತರಬೇತಿ ಬಗ್ಗೆ ಹೇಳಿ ಕಮ್ಮ. ದಿನಗಳು ಎಷ್ಟು ತಿಂಗಳಿದಿತ್ತ ತರಬೇತಿ?
2: ತರಬೇತಿ ಒಂದ್ ವರ್ಷ ಒಂದು 9 ತಿಂಗಳಿರುತ್ತೆ. ಅಂದ್ರೆ ಬೇರೆ ಬೇರೆ ಇರುತ್ತೆ. ಫಸ್ಟ್ ಬೇಸಿಕ್ ಅಂತ ಮಾಡ್ತಾರೆ. ಬೇಸಿಕ್ ಅಂದ್ರೆ ಖಾಲಿ ಫೈರ್ ಮಾಡೋದು, ರನ್ನಿಂಗ್ ಮಾಡೋದು, ಓಡೋದು, ಇದೆ ಆಪ್ಟಿಕಲ್ ಇರುತ್ತೆ, ಫೈರ್ ಮಾಡೋದು, ಇದು ಬೇಸಿಕ್ ಇರುತ್ತೆ ನಮ್ಗೆ. ಆ ಬೇಸಿಕ್ ನಮ್ಗೆ 6 ತಿಂಗಳಿರುತ್ತೆ. ಆ ಬೇಸಿಕ್ 6 ತಿಂಗಳಲ್ಲಿ ಬೆಳಗ್ಗೆ ಒಂದು 3:30 ನಾವ್ ಹೇಳುತ್ತೆ. ಯಾಕೆ ಹೇಳಿ, ಎಂತಕ್ಕಂದ್ರೆ ಎಲ್ಲರೂ ಟಾಯ್ಲೆಟ್ಗೆ ಹೋಗ್ಬೇಕು, ಫ್ರೆಶ್ ಅಪ್ ಆಯ್ಕು, ನೀರು ಸ್ನಾನ ಮಾಡ್ಬೇಕು, ಬೇಗ ಬೇಗ ಹೋಯ್ಕು, ಜನ ಅಷ್ಟು ಜನ ಇರ್ತಾರಲ್ಲ. ಮತ್ತೆ ಓಪನ್ ಟಾಯ್ಲೆಟ್, ಅದು ಲಾಕ್ ಇರುದಿಲ್ಲ. ಈಗ ಲಾಕ್ ಮಾಡ್ತಾರೆ, ಅದು ಓಪನ್ ಇರುತ್ತೆ. ಯಾಕಂತ ಹೇಳಿದ್ರೆ ಕೆಲವು ಮಕ್ಕಳು ಅಲ್ಲ, ತುಂಬಾ ಇದಾಗಿದೆ, ಇನ್ಸಿಡೆಂಟ್ ಆಗಿತ್ತು ಅಲ್ಲ, ಅಲ್ಲಿಂದ ಹಿಂಗ್
1: ಸುಸೈಡ್
2: ಮಾಡ್ಕೊಂಡು. ಸೊ ಅದಕ್ಕೆಲ್ಲ ಓಪನ್ ಇರ್ತಾರೆ. ಬೆಳಗ್ಗೆ 3 ಗಂಟೆ ಹೇಳು, ನಮ್ದು ಅಷ್ಟು ಸ್ವಲ್ಪ ಚಳಿ ಇತ್ತು. ನಾನು ಹೋಗ್ಬೇಕಾದ್ರೆ
1: ಯಾವ ಪ್ಲೇಸ್ ಅಲ್ಲಿ ಹೋದ?
2: ಅಹಮದ್ ನಗರ ಅಂತ, ಈಗ ಹಳ್ಳಿ ನಗರ ಆಗಿದೆ ಅದು.
1: ಎಲ್ಲಿ ಅದು?
2: ಇದು ಇದರಲ್ಲಿ ಮಹಾರಾಷ್ಟ್ರದಲ್ಲಿ.
1: ಮಹಾರಾಷ್ಟ್ರದಲ್ಲಿ? ಮಹಾರಾಷ್ಟ್ರದ ಅಹಮದ್ ನಗರ್. ಓಕೆ, ಗೊತ್ತಾಯ್ತು. ನಾವು ಶಿರಡಿ ಹೋಗ್ತಲ್ಲ.
2: ಶಿರಡಿ ಅದು ರೂಟೆ.
1: ಹೌದು.
2: ಬೆಳಗ್ಗೆ ರೊಟೀನ್ ಅಲ್ಲಿ ಹೇಳ್ತೀವಿ ನಾವು ಬೆಳಗ್ಗೆ, ಅಂದ್ರೆ ಪ್ರತಿಯೊಬ್ರು ಅಲ್ಲಿ ಮಲಗಲ್ಲ, ಸ್ವಲ್ಪ ಜನ ಡ್ಯೂಟೀಸ್ ಇರುತ್ತೆ. ಅಂದ್ರೆ ಡ್ಯೂಟಿನೂ ಬೇಕಲ್ಲ, ಹೆಂಗ್ ಡ್ಯೂಟಿ ಕೊಡುವುದು ಅಂತ ಹೇಳ್ಬಿಟ್ಟು ಡ್ಯೂಟೀಸ್ ಅಂತ ಗೊತ್ತಾಯ್ತ ನಿಮ್ಗೆ. ನಾವೀಗ ಕ್ಯಾಂಪ್ ಅಲ್ಲಿ ನಾವೇ ನೋಡ್ಕೋಬೇಕು, ಬೇರೆಯವ್ರು ಬರಲ್ಲ, ನಮ್ ಕ್ಯಾಂಪ್ ಹೊರಗಿನವ್ರು ಬರುದಿಲ್ಲ, ನಾವೇ ನಮ್ ಕ್ಯಾಂಪ್ನ ಸೆಕ್ಯೂರ್ ಮಾಡ್ಬೇಕು. ಸೊ ಡ್ಯೂಟೀಸ್ ಇರುತ್ತೆ. ಕೆಲವರು ಮಲ್ಗಿ, ಇವ್ ನಿನ್ನೆ ಡ್ಯೂಟಿ ಇದ್ದವ್ನು ಇವ ಡ್ಯೂಟಿ ಇರಲ್ಲ, ಅವ್ನು ಮಲ್ಗಿರ್ತಾನೆ, ಬೆಳಗ್ಗೆ ಇರ್ಕಂತಾನೆ. ನಮ್ದು ಏರಿಯಾ ಎಲ್ಲ ಕ್ಲೀನ್ ಮಾಡಿದ್ರೆ ನಾವೇ ಗುಡಿಸೋದು, ಬೇರೆಯವ್ರು ಬರೋದು ಬರಲ್ಲ ಅಲ್ಲಿಗೆ. ನಮ್ ಏರಿಯಾ ಮತ್ತೆ ನಮ್ದು ಪರ್ಸನಲ್ ಬಟ್ಟೆ ಇರತ್ತೆ, ಅದನ್ನು ತೊಳೆದು ಒಣಸ್ಬೇಕು. ಆಮೇಲೆ ನಾವೀಗ ಬೆಳಗ್ಗೆ ಇರುತ್ತೆ ಫಸ್ಟ್ ಬಿಟ್ಟು ಪಿ ಟಿ ಅಂತೇಳಿ ಇರುತ್ತೆ ಎಲ್ಲರಿಗೂ, ಕಂಪಲ್ಸರಿ ಪಿ ಟಿ ಅಂದ್ರೆ ಫಿಸಿಕಲ್ ಟ್ರೈನಿಂಗ್. ಓಡೋದು 5 ಕಿಲೋಮೀಟರ್, 6 ಕಿಲೋಮೀಟರ್, 13 ಕಿಲೋಮೀಟರ್ ಓಡಿಸ್ತಾರೆ, ಕ್ರಾಸ್ ಕಂಟ್ರಿ ಓಡಿಸ್ತಾರೆ ಎಲ್ಲ ಅಲ್ಲಿ. ಮತ್ತೆ ಕಾಂಪಿಟೇಷನ್ ಬೇರೆ ಇರುತ್ತೆ, ಗೇಮ್ ಅಲ್ಲಿ ಎಲ್ಲ ಗೇಮ್ ಅಲ್ಲಿ ಇರುತ್ತೆ. ಬೆಳಗ್ಗೆ ಎದ್ದು ಪಿ ಟಿ ಹೋಗ್ಬಿಟ್ಟು ಆಮೇಲೆ ಬರ್ತೀವಿ. ಅಂದ್ರೆ ನಮ್ಗೀಗ ಪೀರಿಯಡ್ ಹೆಂಗಿರುತ್ತೆ ಅದೇ ಟೈಪ್, ಸೆಕೆಂಡ್ ಪೀರಿಯಡ್ ರೆಡಿ ಆಗ್ಬೇಕು. ಅಂದ್ರೆ ಸೆಕೆಂಡ್ ಪೀರಿಯಡ್ ಅಂತ ಹೇಳಿದ್ರೆ ಪ್ರಾಕ್ಟಿಕಲ್ ಅಂತ ಹೇಳಿದ್ರೆ, ಈಗ ಯಾವ್ದು ನಾವು ಈಗ ಒಂದು ಗನ್ ಬಗ್ಗೆ ತಿಳಿಬೇಕು, ಅದ್ರ ಬಗ್ಗೆ ಕ್ಲಾಸಸ್ ಇರುತ್ತೆ. ಫಸ್ಟ್ ಗನ್ ಎಷ್ಟು ವಜನ್ ಇರುತ್ತೆ ಅದ್ರ ಬಗ್ಗೆ ಎಲ್ಲ ಇರುತ್ತೆ, ಅದ್ರಲ್ಲಿ ಏನೆಲ್ಲ ಪಾರ್ಟ್ಸ್ ಇರುತ್ತೆ ಅದ್ರ ಟೈಪ್ ಎಲ್ಲ. ಆಮೇಲೆ ಅದೊಂದು ಪೀರಿಯಡ್ ಆದ್ಮೇಲೆ ಮತ್ತೆ ವಾಪಸ್ ಸಂಜೆ ನಮ್ಗೆ ಗೇಮ್ ಪೀರಿಯಡ್ ಇರುತ್ತೆ. ಮಧ್ಯಾಹ್ನ 1-2 ಹವರ್ ಮಲಗ್ಬಹುದು, ರೆಸ್ಟ್ ತಗೊಳ್ಬಹುದು. ಕೆಲವರು ಎಂತ ಮಾಡ್ತಾರೆ, ಕೆಲವರು ಕೆಲಸ ಇರುತ್ತಲ್ಲ ಅಲ್ಲಲ್ಲ ನೀರ ಗಿಡ ಮರ ಎಲ್ಲ ತುಂಬಾ ಇರುತ್ತೆ, ಅದಕ್ಕೆ ನೀರ್ ಹಾಕೋದ್ರೆ ನಾವೇ ಹಾಕ್ಬೇಕು. ನೀವ್ ನೋಡಿಬೇಕಾದ್ರೆ ಎಲ್ಲ ಆರ್ಮಿ ಎಲ್ಲಿದೆ ಆರ್ಮಿ ಏರಿಯಾ, ಅಲ್ಲಿ ಮರ 100% ಇದ್ದಾರೆ, ತುಂಬಾ ಮರ ಫುಲ್. ಅದಕ್ಕೆ ನೀರ್ ಹಾಕ್ತಿವಿ. ಆಮೇಲೆ ಸಂಜೆ ಗೇಮ್ ಪೀರಿಯಡ್ ಅಂತ ಇರುತ್ತೆ, ಗೇಮ್ ಕಂಪಲ್ಸರಿ ಆಡ್ಲೇಬೇಕು. ಆಮೇಲೆ ನೈಟ್ ಕ್ಲಾಸಸ್ ಇರುತ್ತೆ, ಅದನ್ನ ಅಟೆಂಡ್ ಮಾಡ್ಬೇಕು. ಕೆಲವು ಡ್ಯೂಟಿ ಇರುತ್ತೆ, ಡ್ಯೂಟಿ ಹೋಗ್ತಾರೆ ನಾಳೆ. ಮತ್ತೆ ಬೇರೆ
1: ಡ್ಯೂಟಿ ಇರುತ್ತೆ,
2: ಗೇಟ್ ಇರುತ್ತೆ. ಕೆಲವ್ರು ಕೋತ್ ಅಂತ, ನಾವು ವೆಪನ್ ಎಲ್ಲ ಇಡ್ತೀವಲ್ಲ, ಕೋತ್ ಅಂತ ಇರತ್ತೆ, ಅಲ್ಲೂ ನಾವು ನಿಂತ್ಕೋಬೇಕು. ನಮ್ ಏರಿಯಾ ಕವರ್ಡ್, ಬಟ್ ಅದ್ ನಮ್ಗೆ ಹೇಳಿಕೊಡ್ತಾರೆ, ಅದೊಂದು ತರಬೇತಿ. ಬಾರ್ಡರ್ ಎಲ್ಲ ಹೋದಾಗ ಡ್ಯೂಟಿ ಹೆಂಗ್ ಕೊಡ್ಬೇಕು ಅಂತ ತರಬೇತಿ ಕೊಡೋದು ಹಂಗೆ.
1: ಅದು 1 ವರ್ಷ 9 ತಿಂಗಳಿದಿತ್ತು. ಕಡೆ ನಿಮ್ಗೆ ಎಕ್ಸಾಮ್ ಎಲ್ಲ ಇರುತ್ತಲ್ಲ,
2: ಎಕ್ಸಾಮ್ ಪ್ರತಿಯೊಂದಕ್ಕೂ ಇರುತ್ತೆ.
1: ಈ ಶೂಟಿಂಗ್ ಎಲ್ಲ ನಿಮ್ಗೆ ಹೇಳ್ಕೊಟ್ರಲ್ಲ, ಆಗಲ್ಲ ಹೆಂಗಿತ್ತು ಅನುಭವ ಫಸ್ಟ್ ಟೈಮ್ ಶೂಟ್ ಮಾಡೋದು?
2: ಫಸ್ಟ್
1: ಯಾಕಂದ್ರೆ ನಾವು ಪಿಸ್ತೂಲ್ ಹಿಡ್ಕೊಂಡು ದೀಪಾವಳಿ ಹಬ್ಬಕ್ಕೆ ಒಂದ್ ಚೌಣಿ ಪಟಾಕಿ ಹಾಕಿ ಶೂಟ್ ಮಾಡೋದಕ್ಕೆ ಅದು ಬೆಂಕಿ
2: ಅಂದ್ರೆ ಎಂತ ಗೊತ್ತಾ, ಫಸ್ಟ್ ನಮ್ಗೆ ಹಿಡ್ಕೊಳ್ಳಿಕ್ಕೆ ಫಸ್ಟ್ ಮರದ್ ಕೊಡ್ತಾರೆ, ಈ ಟೈಪ್ ಹಿಡ್ಕೋಬೇಕು ಅಂತ ಹೇಳ್ಬಿಟ್ಟು. ಆಮೇಲೆ ಬ್ಲೈಂಡ್ ರೌಂಡ್ಸ್ ಕೊಡ್ತಾರೆ, ಅಂದ್ರೆ ರೌಂಡ್ ಮುಂದೋಗಲ್ಲ, ಬಸ್ ಇದಾಗತ್ತೆ ಅಷ್ಟೇ, ಸೌಂಡ್ ಆಗತ್ತೆ, ಹೊಟ್ಟತ್ತು ಅದು. ಮತ್ತೆ ಅಂದ್ರೆ ಅದೆಂತ ಗುಂಡು ಹೊತ್ತಿಲ್ಲ ಮುಂದೆ, ಹಂಗ ಅಭ್ಯಾಸ ಮಾಡಿ ನೆಕ್ಸ್ಟ್ ಅವ್ರು ನಮ್ಗೆ ಕೊಡುದು.
1: ಸೊ ಅದೇ ಹಿಡ್ಕೊಂಡ್ ಬದಿಗಲ್ಲ, ಹೆದರಿಕೆ ಆತಿಲ್ಲ ಮಾರ, ಅಂದ್ರೆ ನೀವು ಆಲ್ರೆಡಿ ಎಲ್ಲದಕ್ಕೂ ಪ್ರಿಪೇರ್ ಇದ್ರಿ ಅನ್ಸುತ್ತೆ ಅಲ್ಲ. ಆತರ ಭಯ, ಕೆಲವರೆಲ್ಲ ಬಂದವ್ರು ಈ ತರ ಭಯ ಆಗಿ ವಾಪಸ್ ಓಡಿ ಹೋಗ್ತಾರೆ, ಹಂಗಲ್ಲ ಇತ್ತ?
2: ಇತ್ತು ಇತ್ತು, ಅಂದ್ರೆ ಕ್ಲಾಸಸ್ ಎಲ್ಲ ಅಟೆಂಡ್ ಮಾಡೋಕೆ ಇದೆ, ಕಷ್ಟ ಇದೆ, ಓಡ್ತಾರೆ.
1: ಕಷ್ಟದ ಯಾತರ ಸಾಮ ಬಡಿತಾ ಇರ್ತಾರ?
2: ಹಾಗೆಂತ ಇಲ್ಲ, ಬಡಿತಂದ
1: ಪನಿಶ್ಮೆಂಟ್ ತುಂಬಾ ಸಿವಿಯರ್ ಇರುತ್ತಲ್ಲ.
2: ಅಂದ್ರೆ ಪನಿಶ್ಮೆಂಟ್ ಫಿಸಿಕಲಿ ಇರುತ್ತೆ. ಪನಿಶ್ಮೆಂಟ್ ಅಂದ್ರೆ ಬೆಂಟ್ ಟಚ್ ಅಂತಾರೆ ಗೊತ್ತಾ ನಿಮ್ಗೆ, ಕುಳ್ಕೊಳ್ಳಿ ಹೇಳೋದು, ಇಲ್ಲ ಅಂತ ಹೇಳಿದ್ರೆ ಗ್ರೌಂಡ್ ಚೆಕ್ಕರ್ ಅಂದ್ರೆ 4-5 ಇಂತದೆಲ್ಲ ಪನಿಶ್ಮೆಂಟ್ ಇರ್ತದೆ. ಇಲ್ಲಾಂದ್ರೆ ಪಲ್ಟಿ ಪಲ್ಟಿ ಓಡಿಸೋದು, ಅಂದ್ರೆ ನಮ್ ಫಿಸಿಕಲ್ ಅದು ಬೇಕಾಗತ್ತ, ಅದು ಅದೇ ಟೈಪ್.
1: ಸ್ಟೆಮಿನಾ ನಿಮ್ಗೆ?
2: ಸ್ಟೆಮಿನಾ.
1: ಫುಡ್ ಎಲ್ಲ ಹೆಂಗಾಯ್ತು ನಿಮ್ಗಲ್ಲಿ?
2: ಫುಡ್ ಎಲ್ಲ ಅದು ನಾರ್ತ್ ಇಂಡಿಯನ್ ಸ್ಟೈಲ್, ಬಟ್ ಅಡ್ಡಿಲ್ಲ
1: ಅಡ್ಡಿಲ್ಲ. ನಿಮ್ಗೆಲ್ಲ ಅಡ್ಜಸ್ಟ್ ಆಯ್ತು?
2: ಅಡ್ಜಸ್ಟ್ ಆಯ್ತು.
1: ನೀವು ಎಲ್ಲದಕ್ಕೂ ರೆಡಿ ಆಗಿ ಏನ್ ಕ್ಯಾರೆ ಇಲ್ಲ ಅನ್ಕೊಂಡೆ ಹೋದಲ್ಲ?
2: ಯಾಕಂದ್ರೆ ಮನೆಯಲ್ಲೂ ನಾನು ಎಲ್ಲೆಲ್ಲ ಊಟ ಮಾಡ್ತಿದ್ದೆ, ಮನೇಲೂ ಅಷ್ಟು ಇದಿರ್ಲಿಲ್ಲ. ಸೊ ಅದ ಅಭ್ಯಾಸ ಆಯ್ತು.
1: ಇಲ್ಲಿಗಿಂತ ಒಳ್ಳೆ ಲೈಕ್ ಆಯ್ತಾ ಮಗ?
2: ಲೈಕ್ ಆಯ್ತು.
1: ಓಕೆ, ಇದಾದ್ಮೇಲೆ ನಿಮ್ಮನ್ನ ಎಲ್ಲಿಗೆ ಅಪಾಯಿಂಟ್ ಮಾಡ್ತಾರೆ? 1 ವರ್ಷ 9 ತಿಂಗಳ ಟ್ರೈನಿಂಗ್, ಆಮೇಲೆ
2: ಟ್ರೈನಿಂಗ್ ಅಲ್ಲಿ ಪರೀಕ್ಷೆ ಇರುತ್ತೆ, ಆಮೇಲೆ ಡ್ರೈವಿಂಗ್ ಟ್ರೈನಿಂಗ್ ಇರುತ್ತಲ್ಲ ಕಂಪಲ್ಸರಿ.
1: ಟ್ರೈನಿಂಗ್ ಅಂದ್ರೆ ಎಂತ?
2: ಎಲ್ಲ ಗಾಡಿ ನಿಮ್ದು, ದೊಡ್ಡ ಲಾರಿಯಿಂದ ಹಿಡಿದು ಪ್ರತಿ ಒಂದು ಜೀಪ್ ಎಲ್ಲದೂ ಡ್ರೈವಿಂಗ್ ಮಾಡ್ಬೇಕು ನಾವು. ಅದನ್ನ 6 ತಿಂಗಳು ಕಳಿಸ್ತಾರೆ. ಅದಾದ್ಮೇಲೆ ಟ್ರೇಡ್ ಅಂತ ಇರುತ್ತೆ. ಈಗ ಟ್ರೇಡ್ ಅಂತ ಹೇಳಿದ್ರೆ ಈಗ ಟ್ಯಾಂಕರ್ ಅಲ್ಲಿ ನಾನೀಗ ಆಪರೇಟರ್, ನನ್ನ ಟ್ರೇಡ್ ನನ್ನ ಟ್ರೈನಿಂಗ್ ಕೊಡ್ತಾರೆ. ಆಮೇಲೆ ನಮ್ ಸೆಕೆಂಡ್ ಟ್ರೇಡ್ ಇರುತ್ತೆ ಗನ್ನರ್ ಅಂತ ಹೇಳ್ಬಿಟ್ಟು ಫೈರಿಂಗ್ ಮಾಡೋಕೆ. ಅಂದ್ರೆ ಒಂದು ನಾವು ವೆಪನ್ ಅಲ್ಲಿ ಮಾಡುದು ಅಂತ ಹೇಳಿ ರೈಫಲ್ ಅಲ್ಲಿ ಫೈರ್ ಮಾಡೋದು ಬೇರೆ, ಇನ್ನೊಂದು ಟ್ಯಾಂಕ್ ಒಳಗೆ ಕೂತು ಫೈರ್ ಮಾಡೋದು ಬೇರೆ, ಡಿಫರೆನ್ಸ್ ಇದೆ. ಸೊ ಆ ಟ್ರೈನಿಂಗ್ ನಮ್ಗೆ ಕೊಡ್ತಾರೆ, ಅದೆಲ್ಲ ಒಟ್ಟು ಸೇರ್ಬಿಟ್ಟು ಒಂದ್ ವರ್ಷ 9 ತಿಂಗಳಾಗತ್ತೆ.
1: ಅದೆಲ್ಲ ಮುಗಿಸಿ ನೀವು ಎಲ್ಲಿ ಅಪಾಯಿಂಟ್ ಆದ್ರಿ?
2: ಇದು ಬಿಕನೇರ್ ಅಂತ ರಾಜಸ್ಥಾನದಲ್ಲಿ, ಅಲ್ಲಿ ಹೋದೆ. ಅಲ್ಲಿ ನಮ್ಮ ಯೂನಿಟ್ ಇದೆ, ಯೂನಿಟ್ ಇರುತ್ತೆ ಒಬ್ಬೊಬ್ಬರಿಗೆ, ನಿಮ್ಮ ಯೂನಿಟ್ ಅದು, ಅವ್ರ ಯೂನಿಟ್ ಇದು, ಆರ್ಮಡ್ ಯೂನಿಟ್ ತುಂಬಾ ಇದೆ. ನಮ್ಗೆಲ್ಲ ಇಲ್ಲಿ ಗೊತ್ತಿಲ್ಲ, ಕೆಲವರಿಗೆ ಆರ್ಮಿ ಅಂತೇಳಿ ಎಲ್ಲರೂ ಆರ್ಮಿ ಅಂತ ಅನ್ಕೋತಾರೆ, ಬಟ್ ಆರ್ಮಡ್ ಅಲ್ಲಿ ತುಂಬಾ ಯೂನಿಟ್ ಇದೆ, ಅದಕ್ಕಾದ ಹೆಸರು ಇದೆ. ನಂದೀಗ 43 ಆರ್ಮಡ್ ಅಂತ, ಅದು MBT, ನೀವು ಬೇಕಾದ್ರೆ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿ ನೋಡಿ, MBT ಟ್ಯಾಂಕ್ ಇದೆ ಅದ್ರೊಳಗೆ, ಅಂದ್ರೆ ಇಂಡಿಯನ್ ಮೇಡ್. ಎರಡೇ ರೆಜಿಮೆಂಟ್, 75 ಮತ್ತೆ 43 ಇಂಡಿಯನ್ ಮೇಡ್.
1: ಸೊ ಆ ಟ್ಯಾಂಕರ್ ಅಲ್ಲಿ ನೀವು
2: ಆಪರೇಟರ್.
1: ಹಿಂಗೆ ಯುದ್ಧ ಯಾವಾಗಾದ್ರೂ ಎದುರಿಸುವಂತ ಅದೊಂದು ಸಿಕ್ಕಿದ್ಯಾ?
2: ಈಗ ಆಯ್ತಲ್ಲ ಸಿಂಧೂರ್,
1: ಅದ್ರಲ್ಲಿ ನೀವ್ ಇದ್ದಿದ್ರ?
2: ನಾ ಇಲ್ಲಿಂದ ಹೋಗಿದ್ದೆ, ಮಹಾರಾಷ್ಟ್ರದಿಂದ ಹೋಗಿದ್ದೆ. ಟ್ರೈನಿಂಗ್ ಕೊಡ್ತಿದ್ದೆ ಅವಾಗ ನಮ್ಮಲ್ಲಿ, ನಾವು ಹೋಗಿತ್ತು ಅಲ್ಲಿಗೆ ನಮ್ಮ ಯೂನಿಟಿಗೆ ವಾಪಸ್.
1: ಹೆಂಗಿತ್ತು ಅದ ಅನುಭವ? ಎಷ್ಟ್ ದಿನ ಇದ್ರಿ? ಹೆಂಗಿತ್ತು? ಯಾವ ತರ ಇದ್ದಿತ್ತು?
2: ನನಗೆ ಇದು 2-3 ಅನುಭವ ಆಗಿದೆ. ಆಲ್ರೆಡಿ
1: ಮುಂಚೆ ಯಾವ್ದು ನೀವು ಹೇಳಲಿಲ್ಲ?
2: ಅದೇ ಓಪರ್ಕಮ್ ಅಂತ ಹೇಳದ್ನಲ್ಲ,
1: ಓಪರ್ಕಮ್. ನಿಮ್ಗೆ ಬಟ್ ಅಲ್ಲಿ ಯುದ್ಧ ಆಗ್ಲಿಲ್ಲ?
2: ಆಗಿಲ್ಲ, ಆಗಿಲ್ಲ.
1: ನೀವು ರೆಡಿ ಆಗಿದ್ರೆ ಎನಿ ಮೂಮೆಂಟ್ ಆಗುತ್ತೆ ಅಂತ, ಬಟ್ ಯುದ್ಧ ಆಗ್ಲಿಲ್ಲ.
2: ಆಗಿಲ್ಲ, ಆಗಿಲ್ಲ, ಆಗಿಲ್ಲ.
1: ಆದ್ರೆ ಸಿಂಧೂರಲ್ಲಿ ಯುದ್ಧ ಆಯ್ತು?
2: ಆಯ್ತಾಯ್ತು.
1: ಅದು ಹೆಂಗಿತ್ತು ಅನುಭವ?
2: ಅದಂತಂದ್ರೆ ಜಾಸ್ತಿ ಟ್ಯಾಂಕ್ ಅಂದ ಜಾಸ್ತಿ ನಾವು ಫೈರ್ ಮಾಡಲಿಲ್ಲ, ಬಟ್ ಡ್ರೋನ್ ಎಲ್ಲ ಬರ್ತಾ ಇತ್ತು. ಡ್ರೋನ್ ಅಲ್ಲಿ ಕೆಲವೆಲ್ಲ ಡಮ್ಮಿ, ಅಂದ್ರೆ ಅವ್ರದ್ದು ಡ್ರೋನ್ ಎಲ್ಲ ಕೆಲವೆಲ್ಲ ಡಮ್ಮಿ ಬರ್ತಾ ಇತ್ತು, ಬಟ್ ಅವ್ರು ತೋರಿಸ್ತಾರೆ ಜಾಸ್ತಿ. ನಾವು ಜಾಸ್ತಿ ತೋರ್ಸೋಕೆ ಹೋಗಿಲ್ಲ, ನಾವು ಮಾಡಿದ ಕೆಲಸ ಮಾಡಿತ್ತು.
1: ಓಕೆ. ಅವ್ರ ದಿಕ್ಕಾವತ್ ಜಾಸ್ತಿ ಅಂತೀರ?
2: ಅದಷ್ಟೇ.
1: ನೀವು ಅಲ್ಲ ಮಾರೆ, ನಾ ಕೇಳ್ಬೋದು, ಆ ಮೂಮೆಂಟ್ ಅಲ್ಲಿ ಯುದ್ಧ ಭೂಮಿಯಲ್ಲಿ ನಿಂತು ನೋಡುವಾಗ ನಿಮ್ಮ ಎದೆಗಳೆಲ್ಲ ಗಟ್ಟಿಯೇ ಇರತ್ತೆ, ಹಿಂಗೆ ಕಲ್ಲ ಆಯ್ತೀರಿ?
2: ಕಸಂಪಿಡು ಇರ್ತಲ್ಲ, ಕಸಂಪಿಡು ಅಂತರ ವೆದರ್, ಅದನ್ನ ನಿಮ್ಗೆ ಅದನ್ನ ಹೇಳಕ್ಕಾಗಲ್ಲ ಅದ್ ಹೆಂಗಿರ್ತಂತ. ಆ ದಿವಸ ಫ್ಲಾಗ್ ಫುಲ್ ಹಾರ್ತಾನೆ ಇರತ್ತೆ, ಮತ್ತೆ ಧರ್ಮಗುರುಗಳಲ್ಲಿ ಬಂದಿರ್ತಾರೆ, ಆ ಕುದುರೆ ಎರಡು ಹಿಂಗ್ ನಿಲ್ಸಿರ್ತಾರೆ, ಫೈರಿಂಗ್ ಅಪತ್ತೆ, ಅದು ಕುದುರೆ ಹಿಂಗ್ ಹಾರೋದು,
1: ಅದನ್ನ ನೋಡಿ ಗುರುಗಳು ಎಂತ ಬಂದಿರ್ತಾರೆ,
2: ಕಸಂಪಿಡ್ ಆಗತ್ತೆ ನಮ್ಗೆ. ಪ್ರತಿಜ್ಞೆ ತಗೋತೀವಿ. ಅದೇ ಅದಾದ್ಮೇಲೆ ನಾವು ಒಂದ್ ಸೋಲ್ಜರ್ ಆಗ್ತಿವಿ, ಇಲ್ಲಾಂದ್ರೆ ರಿಕ್ರೂಟ್ ಅಂತ ಇರ್ತೀವಿ ನಾವು.
1: ಅದ್ ತಗೊಂಡ್ಮೇಲೆ ನಿಮ್ದು ಸಮರ್ಪಣೆ?
2: ಸಮರ್ಪಣೆನೆ
1: ಅಲ್ದಾ,
2: ಅದಾಗ್ಬಿಡುತ್ತೆ ಅದು.
1: ಮತ್ತೆ ಎರಡು ಮಾತೇ ಇಲ್ಲ, ಯೋಚನೆನೆ ಇಲ್ಲ, ಎಂತಾರು ಸೈ
2: 100%.
1: ಸೊ ಇದ್ ಆದ್ಮೇಲೆ ನೀವು ಆ ಯುದ್ಧ, ಅದ್ರಲ್ಲಿ ನಿಮ್ಮ ಟ್ಯಾಂಕರ್ ಪಾರ್ಟಿಸಿಪೇಟ್?
2: ಟ್ಯಾಂಕ್ 100%, ಪ್ರತಿಯೊಂದು ಯೂನಿಟ್ ಬಾರ್ಡರ್ ಇರುತ್ತೆ ಅಲ್ಲಿ. ಅಂದ್ರೆ ಒಂದೊಂದು ಯೂನಿಟ್ ಒಂದೊಂದು ಏರಿಯಾ ಅಂತ ಇರುತ್ತೆ, ನಾನು ಹೇಳ್ಬಾರ್ದು, ನಾ ಹಿಂಗೆ ಹೇಳ್ತೀನಿ ಬಸ್. ಅಂದ್ರೆ ಏರಿಯಾ ಅಂತ ಇರುತ್ತೆ, ಆ ಏರಿಯಾಕ್ ಹೋಗಿ ಇರುತ್ತೆ ಅದು. ಅಷ್ಟೊರಿಗೆ ಅಲ್ಲಿ ಏನಿರ್ತಾರೆ, BSF ಅವ್ರು ಇರ್ತಾರೆ. ಈಗ ಗೊತ್ತಾಯ್ತಲ್ಲ ಯುದ್ಧ ಆಗುತ್ತೆ ಅಂತ ಗೊತ್ತಾಯ್ತಲ್ಲ, ಆರ್ಮಿ ಚೇಂಜ್ ಮಾಡುತ್ತೆ BSF ಅವ್ರು, ಅವ್ರು ಬ್ಯಾಕ್ ಬರ್ತಾರೆ,
1: ಅವ್ರು ಹಿಂದಕ್ಕೆ ಬರ್ತಾರೆ, ನೀವು ಮುಂದೆ ಕೂತ್ರೆ ಚೆಸ್ ಆಡ್ದಂಗೆ ಅಲ್ದಾ. ಸೊ ನೀವು ಆರ್ಮ್ಡ್ ಫೋರ್ಸಸ್ ನೀವು ಮುಂದಿರ್ತೀರ?
2: ನಾವು ಮುಂದಿರುತ್ತೆ.
1: ಅದ್ ಎಷ್ಟ್ ದಿನ ಸಿಂಧೂರಲ್ಲಿ ಎಷ್ಟ್ ದಿನ ಇದ್ರಿ ನೀವು ಅಲ್ಲಿ?
2: ನಾವಲ್ಲಿ ಇರೋಕೆ ನಾನು ಇರ್ಬೋದಿತ್ತು, ಬಟ್ ನಾನು ಇಲ್ಲಿ ಸೆಂಟ್ರಲ್ ಇದ್ದೆ ಅಲ್ಲ, ನಾನು ವಾಪಸ್ ಬಂದೆ ಇಲ್ಲಿಗೆ, ನಾನು ಇಲ್ಲಿ ಬರಬೇಕಿತ್ತು. ಸೊ ಅದೆಲ್ಲ ಮುಗಿತಂತ ನಾನು ವಾಪಸ್ ಬಂದೆ. ಆಮೇಲೆ ನಮ್ಮೂರಲ್ಲಿ ಇರ್ತಾರೆ ಒಂದೂವರೆ ತಿಂಗಳಲ್ಲಿ, ಅಲ್ಲೇ ಇರ್ತಾರೆ.
1: ಎನಿ ಮೂಮೆಂಟ್ ಆಗ್ಬಹುದು, ನಂಬುಕಿಲ್ಲ,
2: ನಂಬುಕಿಲ್ಲ, ಅವನ್ನ ನಂಬುಕ್ ಆತಿಲ್ಲ,
1: ಅದಕ್ಕೋಸ್ಕರ
2: ಅದಕ್ಕಲ್ಲೇ ಇರ್ತಾರೆ.
1: ರಾತ್ರಿ ಹೋಗ್ಲು ನೀವು ಹಂಗೆ ಡೇ ಅಂಡ್ ನೈಟ್ ಕಣ್ ಬಿಟ್ಕೊಂಡೆ ಇರ್ಕ? ನೋನ್ ಇದ್ದೇ ನತ್ತಿ.
2: ನಾವು ಕ್ರೂ ಇರುತ್ತೆ, ಅಂದ್ರೆ ಮೂರ್ ಜನ ಇರ್ತೀವಿ, ಒಂದ್ರಲ್ಲಿ ಒಬ್ಬ ಅರ್ಧ ಗಂಟೆ ಮಲ್ಕೊಂಡ್ರೆ ಮತ್ತೊಬ್ಬ ಮಲ್ಕೊಂತಾನೆ, ಹಂಗೆ ಚೇಂಜ್ ಆಗ್ತದೆ.
1: ನಿಮ್ದು ಊಟ ತಿಂಡಿ ನಿದ್ದೆ
2: ಎಲ್ಲ ಬರುತ್ತೆ, ನಮ್ಮವರೇ ತಕಬಂದ್ ನಮ್ ಕೊಡ್ತಾರೆ.
1: ಮತ್ತೆ ಒನ್ ನಂಬರ್ ಒನ್ ನಂಬರ್ ಟೂ ಗೆಲ್ಲ
2: ಹೋಗ್ತೀವಿ,
1: ಅದು ಎಲ್ಲ ಹೋಗ್ತೀರಿ?
2: ನಮ್ ಎದ್ರ ಇರುತ್ತೆ, ನಾವ್ ಹಿಂದೆ ಹೋಗ್ತೀವಿ ಅಲ್ಲಿ.
1: ಓಕೆ. ಸೊ ಅಲ್ಲೇ ನೀವು ಅಡ್ಜಸ್ಟ್
2: ಮಾಡ್ಕೊಂತ.
1: ಆದ್ರೆ ಬದುಕು ತುಂಬಾ ಅಂದ್ರೆ ನಾವು ಹೆದರ್ಕೊಂಡ್ ಕಾಣ್ತಾ ಇರತ್ತೆ, ಬಟ್ ನೀವು ಧೈರ್ಯದಲ್ಲಿ ಹೋರಾಡ್ತಾ ಇರ್ತೀರಿ.
2: ನಮ್ದು ಮಕ್ಸದೇ ಅದ ಇರುತ್ತೆ, ಅಂದ್ರೆ ನಮ್ದು ಏಮ್ ಅದೇ. ಅದ್ ನಿಮ್ಗೆ ವಿಚಿತ್ರ ಅನ್ಸುತ್ತೆ, ನೀವು ಟ್ರೈನಿಂಗ್ ಮಾಡಿಲ್ಲ, ನೀವು ಟ್ರೈನಿಂಗ್
1: ಗೊತ್ತಿಲ್ಲ,
2: ಗೊತ್ತಿಲ್ಲ. ಅಯ್ಯೋ ಎಂತದೋ,
1: ನಾವೊಂದು ಪಿಕ್ಚರ್ ಅಲ್ಲಿ ಕಂಡದೆಲ್ಲ ಬಿಟ್ರೆ,
2: ಪಿಕ್ಚರ್ ಎಲ್ಲ ಹಿಂಗ್ ಓಡ್ತಾರೆ.
1: ಇದಾದ್ಮೇಲೆ ಒಟ್ಟು ಎಷ್ಟು ವರ್ಷ ನೀವು ಆರ್ಮಿಯಲ್ಲಿ ಇದ್ರಿ?
2: 24 ವರ್ಷ.
1: 24 ವರ್ಷ ಆದ್ಮೇಲೆ ರಿಟೈರ್ಮೆಂಟ್?
2: ಇಲ್ಲ, ಮಾಡ್ಬೋದಿತ್ತು, ನಾನು ಇನ್ನೂ ಮಾಡ್ಬೋದು 8 ವರ್ಷ. ಫಿಸಿಕಲ್ ಫಿಟ್ ಇತ್ತು ನಂದು. ಸೊ ನೀವು ಫಿಸಿಕಲ್ ಮೇಂಟೈನ್ ಮಾಡ್ಕೊಂಡಂಗೆ, ನೀವು ಫಿಸಿಕಲ್ ಮೇಂಟೈನ್ ಮಾಡ್ಕೊಂಡಿಲ್ಲ ಅಂತೇಳಿ ನೀವು 17 ವರ್ಷಕ್ಕೆ ನೀವು ಬರ್ತೀರಿ, ವಾಪಸ್ ಬರ್ತೀರಿ. ಫಿಸಿಕಲ್ ಎಲ್ಲ ಫಿಟ್ ಅಂತಂದ್ರೆ ನೀವು 32 ವರ್ಷ ಮಾಡ್ಬೋದು. ನಾನು 24 ವರ್ಷ ಮಾಡಿದೆ, ಮತ್ತು ನಂಗೆ ಪ್ರಮೋಷನ್ ಕೊಡ್ತಾ ಇದ್ರು, ಮಾಡು ಅಂತ ಇದ್ರು. ಬಟ್ ಮನೇಲಿ ಈಗ ನಾವು ಒಬ್ಬನೇ ಮಗ, ಒಂದು 24 ವರ್ಷ ಹೊರಗೆ ಇದ್ದೀನಿ. ಇವರು ಮತ್ತೆ ಪದೇ ಪದೇ ಇವ್ರಿಗೆ ಮತ್ತೆ ಈಗ ಏನ್ ಗೊತ್ತಾ, ಈಗ ನಾ ಒಂದು ವಿಚಾರ ಹೇಳ್ತೀನಿ. ನಾನ್ ಯಾಕೆ ಅಂದ್ರೆ, ಅಗ್ನಿವ್ರು ಟ್ರೈನ್ ಮಾಡ್ಬೇಕಾದ್ರೆ ನಾನು ಅವ್ರ ಫೋನ್ ಇಟ್ಕೊಂತ ಇದ್ದೆ. ಅವ್ರಿಗೆಲ್ಲ ಎಷ್ಟು 20-21 ವರ್ಷ, ಸಂಡೆ ಕೊಡ್ತಾ ಇದ್ದೆ ಒಂದ್ 40 ನಿಮಿಷ
1: ಕೊಡ್ತಿದ್ರೆ.
2: ನಾನು ಅವ್ರ ಕೇಳ್ತಿದ್ದೆ, ನೀವ್ ಯಾರ ಮಾತಾಡ್ಕೇನ್ರಿ? ನಮ್ ಫ್ರೆಂಡ್ ಹತ್ರ ಮಾತಾಡ್ಕ, ಒಬ್ರು ಬಾಯಲ್ಲೂ ಅಪ್ಪ ಅಮ್ಮ ಬತ್ತಿಲ್ಲ.
1: ಅದು ನಿಮಗ್ ಟಚ್ ಆಯ್ತಾ?
2: ಟಚ್ ಆಯ್ತು.
1: ಹಂಗೆ
2: ಹಂಗೆ
1: ಆಗ ನಿಮ್ಗೆ ಅನಿಸ್ತಿ ಇಲ್ಲ ಅಪ್ಪ ಅಮ್ಮನ ಹತ್ರ ವಾಪಸ್ ಹೋಪ ಅಂತ?
2: ಅಂದ್ರೆ ನಮ್ ಮಕ್ಕಳು ಇದ್ರಲ್ಲ ಮುಂದೆ.
1: ಎಕ್ಸಾಕ್ಟ್.
2: ಮತ್ತೆ ಅವರು ನಾನು ಈಗ ಇಲ್ಲಿ ನೋಡಿ ಒಂದು ವಿಚಾರ ಹೇಳ್ತೇನೆ, ಅವ್ರನ್ನ ಈಗ ಮತ್ತೆ ಟ್ರೈನ್ ಇದಕ್ಕೆ ಹೋಗ್ಬೇಕು ಅದನ್ನೇ ಅವ್ರಿಗೆ ನಾವು ಹೇಳಿಕೊಟ್ರೆ ಅವ್ರು ಹಂಗೆ ಮಾಡ್ತಾರೆ ಅಂತಲ್ವಾ. ಈಗ ಅವ್ರ ವಯಸ್ಸು ಏನ್ ಗೊತ್ತಾ, ಹಾ ನಾನು ಈಗ ಒಂದು ಗೋಲ್ ಇಟ್ಕೊಂಡ್ಕ ನಾನು ಒಂದು ಏಮ್ ಇಟ್ಕೊಬೇಕು, ನಾನು ಹಿಂಗ್ ಮಾಡ್ಬೇಕು, ಅದನ್ನ ಸಾಮರ್ಥ್ಯ ಇದೆಯಲ್ಲ ಅಂತ ನಾ ಹುಡುಕ ಅವ್ರೊಳಗೆ, ಅದು ಹುಡುಕಿ ಹೇಳಕ್ ಅವ್ರಿಗೆ ನೀಗ ಈ ಸಾಮರ್ಥ್ಯ ಇದೆ ಕಾಣ ಅಂತೇಳಿ ಅವ್ರು ಟ್ರೈ ಮಾಡ್ತಾರೆ. ಅದು ಆಕ್ಚುಲಿ ಎಲ್ಲರಿಗೂ ಹಂಗೆ, ನಿಮ್ಮ ಹತ್ರ ಒಂದು ಸಾಮರ್ಥ್ಯ ಇರತ್ತೆ, ನಾವೆಂತ ಮಾಡ್ತೀವಿ ಗೊತ್ತಾ, ಆ ಸಾಮರ್ಥ್ಯನ ಯೋಚನೆ ಮಾಡೋದಿಲ್ಲ ನಾವು, ಇದು ಮಾಡ್ತೀವಿ ಅಂತಂತೇಳಿದ್ರೆ ಈಗ ಕಾಂಪ್ರಮೈಸ್ ಆಗ್ಬಿಡ್ತೀವಿ ಬೇರೆ. ಈಗ ನೀವು ಒಂದು ಸ್ಕೂಲಲ್ಲಿ ಓದ್ತಾ ಇದ್ರೆ ನಿಮ್ಮ ಹತ್ರ ಸಾಮರ್ಥ್ಯ ಇದೆ ಫಸ್ಟ್ ಬರೋದು, ನನ್ನ ಹತ್ರನು ಇರುತ್ತೆ ಸಾಮರ್ಥ್ಯ ಇರತ್ತೆ, ಬಟ್ ನಾನಂತ ಮಾಡ್ತೀನಿ ಕಾಂಪ್ರಮೈಸ್ ಆಗ್ಬಿಡ್ತೀನಿ ಕೆಲಸ, ಅಯ್ಯೋ ನಾನು ಎಲ್ಲೂ ಸೋತ್ ಬಿಡ್ತೀನಿ ಅವ್ರ ಹತ್ರ ಅಂತ ಹೇಳ್ಬಿಟ್ಟು. ಈಗ ಕಾಂಪ್ರಮೈಸ್ ಆಗಿನೇ ಅಲ್ಲ ಈಗ ಓಡೋದ್ರಲ್ಲೂ ಹಂಗೆ, ಇಬ್ಬರಿಗೂ ಸೇಮ್ ಸಾಮರ್ಥ್ಯ ಇದ್ದಿರುತ್ತೆ, ಬಟ್ ಅಯ್ಯೋ ಅವನಂತ ಸೋತ್ ಬಿಡ್ತೀನಿ ಅಂಬ ಒಂದು ಭಾವನೆ ಬಂದ್ಬಿಡುತ್ತೆ, ನಾವು ಕಾಂಪ್ರಮೈಸ್ ಅಷ್ಟೇ
1: ಅಲ್ಲ,
2: ಅದನ್ನ ಯಾವತ್ತು ನಾವು ಕಾಂಪ್ರಮೈಸ್ ಆಗಕಾಗ.
1: ಎಸ್ ಕರೆಕ್ಟ್. ಆದ್ರೆ ನೀವ್ ಹೇಳಿದ ಆ ಮಾತು ನಂಗೂ ಟಚ್ ಆಯ್ತು ಕಾಣೆ. ಕೊಟ್ಟ 40 ನಿಮಿಷದಲ್ಲಿ ಈ ಮಕ್ಕಳು ಯಾರ ಹತ್ರ ಮಾತಾಡ್ತಾರೆ, ಫ್ರೆಂಡ್ಸ್ ಹತ್ರ, ಅವರ ಪ್ರಿಫರೆನ್ಸ್ ಫ್ರೆಂಡ್ಸ್ ದ್ಯಾನ್ ದ ಪೇರೆಂಟ್ಸ್.
2: ಅಲ್ಲ ಅದೇ ಹೌದು. ಮತ್ತೆಂತ ಗೊತ್ತಾ, ಅಲ್ಲ ಒಂದು ಟ್ರೈನಿಂಗ್ ಮುಗಿಸಿದ ಮೇಲೆ ಒಂದು 14 ದಿವಸ ರಜೆ ಸಿಗತ್ತೆ ಅವರಿಗೆ. ಒಬ್ಬ ಹುಡುಗ ಹೇಳ್ತಾನೆ ನನ್ನ ಹತ್ರ, ನಾನು ದಿಲ್ಲಿಲ್ ಇದ್ದೆ ಮನೇಲಿ ಹೋಗಿಲ್ಲ ಇಲ್ಲ ಅಂತ ಹೇಳ್ತಾ. ಆಶ್ಚರ್ಯ ಆಯ್ತು ನಂಗೆ.
1: ನೀವ್ ಕೇಂದ್ರೆ ಎಂತಕ್ ಮಗ ಹೋಯ್ಲ ಅಂತ?
2: ಫ್ರೆಂಡ್ ಇದ್ದ ಮರ.
1: ಸೊ ಇದೆಲ್ಲ ನಿಮ್ ಟಚ್ ಆಯ್ತು?
2: ಅಲ್ಲ ಇದ್ದ ಹಂಗಲ್ಲ, ಟಚ್ ಮೊದ್ಲು ಇಟ್ಕೊಂಡಿದ್ದ ನಾನು. ಅಂದ್ರೆ ಏಮಿತ್ತು, ನಾನು 24 ವರ್ಷ ಮಾಡಿ ಬರ್ತೀನಿ ಅಂತ ನನ್ನ ವೈಫ್ ಹತ್ರ ಹೇಳಿದೆ. ವೈಫಿ ನಾನು ಮೊದ್ಲಿಂದ ಹೇಳ್ತಿದ್ದೆ ಮದುವೆ ಆಗ್ಬೇಕು, ನಾನು 17 ವರ್ಷನೇ ಮಾಡ್ತೆ, ಆಮೇಲೆ ಬರ್ತೇನೆ ಅಂತ. ಬರ್ಲಿಕ್ಕೆ ಬಿಡ್ಲಿಲ್ಲ ಅಲ್ಲಿ. ನೀ ಮಾಡು ಪ್ಲೀಸ್ ಅಂತ ರಿಕ್ವೆಸ್ಟ್ ಮಾಡಿ ಮತ್ತೆ ನನ್ನ ಹೆಂಡತಿ ಹೇಳ್ದೆ 24 ವರ್ಷ ಅಂತ ಮೇಲೆ ಅದು ಗ್ಯಾರಂಟಿ ಬರ್ತೇನೆ ಕನ್ಫರ್ಮ್ ಅಂತ ಬಿಟ್ಟು ಅವಳಿತ್ರ ಒಂದು ಪ್ರಾಮಿಸ್ ಮಾಡಿದೆ.
1: ಅಲ್ಲ ಮದುವೆ ಅಪ್ಪತ್ತಿಗೆ ಇದೆಲ್ಲ ಹೇಳಿ ಮದುವೆದ್ದ ನೀವು ಅಂದ್ರೆ ನಾನು 17 ವರ್ಷಕ್ಕೆ ಬರ್ತೆ ಅಂತ ಹೇಳಿದ್ರ ನೀವು?
2: ಅಲ್ಲ ಮತ್ತೆ ಮೊದ್ಲು ಈಗ ಹೆಣ್ಣು ಕೊಡೋತಿ ಸ್ವಲ್ಪ ಹಿಂದೆ ಮುಂದೆ ಮಾಡ್ತಾರೆ.
1: ನಾ ಅದೇ ವಿಷಯಕ್ಕೆ ವರ್ಕ್ ಅಂತ ಮಾಡಿದೆ. ಈ ಮಿಲಿಟರಿಯಲ್ಲಿ ಇರೋರಿಗೆ ಹೆಣ್ಣು ಕೊಡಕ್ ತುಂಬಾ ಹೆದರ್ಕಂತಾರೆ.
2: ಹೆದರ್ಕಂತಾರೆ
1: ಆ ಹೆಣ್ಣುಗಳು. ನಾ ಮದುವೆ ಆತಿ ಅಂದ್ರೆ ಹೆಣ್ಣಿಗೆ ನಾ ಅಪ್ಪ ಅಬ್ಬಿ ಬ್ಯಾಡ
2: ಬ್ಯಾಡ ಅಂತ
1: ಮಗ ಬ್ಯಾಡ.
2: ಮತ್ತೆ ಅವ್ರ ಅಪ್ಪ ಅಮ್ಮಗೆಲ್ಲ ಮತ್ತೆ ಇವಳು ಒಪ್ಕೊಂಡಾಯ್ತು, ನಾವು ಅಂತ ಎಂಗೇಜ್ಮೆಂಟ್ ಇಂದ ಹಿಂದೆ ದಿವಸ ಕಂಡದ್ದು.
1: ಓಕೆ.
2: ಅಷ್ಟು ದಿನ ನಾನ್ ಮದುವೆ ಪತ್ತಿಯದ ಅಷ್ಟೊತ್ತಿಗೆ ನಾನು ಜಮ್ಮುಲ್ ಇದ್ದೆ, ಅವಾಗ ಇಂಟರ್ನೆಟ್ ಅಂತ ಇರ್ಲಿಲ್ಲ. ನಾನು 20ಗೆ ಅಂದ್ರೆ ಅಲ್ಲಿ ಸ್ವಲ್ಪ ಸ್ಟಫ್ ಬಂದಿರುತ್ತೆ, ನಂಗೆ ಇಮೇಲ್ ಮಾಡ್ಲ ಮನೆಯವರೇ ನಾನು ಅವಳನ್ನ ಕಂಡದ್ದು. ಆಯ್ತಂದ್ರೆ ಎಂಗೇಜ್ಮೆಂಟ್ ನಾಳೆ ಆಯ್ತು, ನಾನು ಇವತ್ತು ಬಂದಿದ್ದೆ ಮನೆಗೆ.
1: ಓಕೆ. ಸೊ ಒಂದ್ಸಲ ಹೋಗಿ ಹೆಣ್ಣಿನ ಕಣ್ಕೊ ಬಂದ್ರೆ
2: ಅದು ಕನ್ಫರ್ಮ್ ಡೇಟ್ ಇಟ್ಟಿತ್ತು ನಾವು
1: ಎಂಗೇಜ್ಮೆಂಟ್.
2: ಅದು ಶಾಸ್ತ್ರ ಇರುತ್ತಲ್ಲ ನಮ್ಮ ಬದಲು, ಅದೊಂದು ಶಾಸ್ತ್ರ ಮಾಡಿ ಬಂತ ಅಷ್ಟೇ.
1: ಎಂಗೇಜ್ಮೆಂಟ್ ಆಯ್ತು.
2: ಎಂಗೇಜ್ಮೆಂಟ್ ಆಯ್ತು. ಅವ್ರ ಅಪ್ಪ ಅಮ್ಮ ಕೇಳಿ ನೀವು ಎಷ್ಟು ವರ್ಷ ಮಾಡ್ತೀರಿ ಅಂತೇಳಿ. ನಾನು ಹೇಳಿದೆ ಆಯ್ತು, ಇನ್ನು ಮದುವೆ ಅಂತೂ ಆಪದ ಆಯ್ತು ಮರ್ರೆ, ಇದರ ಒಂದು ಹೇಳಿಬಿಡಿ ನಂಗೆ ಎಷ್ಟು ವರ್ಷ ಮಾಡ್ತೀನಿ. ನಾ ಹೇಳ್ದೆ 17 ವರ್ಷ ಮಾಡಿ ಗ್ಯಾರಂಟಿ ಬಂದೇ ಬತ್ತೆ ಅಂತ. ಕಡೆ ಅದು 17 ವರ್ಷ ಮಾಡಿದೆ, ಕಡೆ ಅಲ್ಲಿ ಬಿಡ್ಲಿಲ್ಲ, ಕಡೆ ಅವಳಿಗೆ ಹೇಳ್ದೆ ಇನ್ನೊಂದ್ 7 ವರ್ಷ ಮಾಡ್ತೇನೆ ಅಂತ.
1: 24 ವರ್ಷ ಸರ್ವಿಸ್ ಸೇವೆ ಸಲ್ಲಿಸಿ ಬಂದ್ರೆ ನೀವು, ಎಷ್ಟು ಖುಷಿ ಇದೆ ಅದ್ರ ಬಗ್ಗೆ ನಿಮ್ಗೆ?
2: ಖುಷಿ ಇಲ್ಲ, ದುಃಖ ಆಗಿತ್ತು.
1: ದುಃಖ ಪಪ್ಪುಗೆ.
2: ಪಪ್ಪುಗೆ ಎಕ್ಸ್ ಅಂತ ಕೇಳಕ್ ನಂಗೆ ಇಷ್ಟ ಆಗಿಲ್ಲ.
1: ಎಕ್ಸ್ ಸರ್ವಿಸ್ ಮ್ಯಾನ್ ಅದು ಇಷ್ಟ ಆಗ್ಲಿಲ್ಲ. ಚಾಲ್ತಿಯಲ್ಲಿರುವ ಸರ್ವಿಸ್ ಮ್ಯಾನ್ ಅಂತಾನೆ
2: ಕೇಳ್ತೀನಿ. ಅದೇ ಈಗ ಎಲ್ಲರೂ ಹೇಳ್ತಾರೆ ಅವರು
1: ಎಕ್ಸ್
2: ಸರ್ವಿಸ್ ಮ್ಯಾನ್ ಅಂದ್ರೆ ಆರ್ಮಿ ಅವ ರಿಟೈರ್ಡ್ ಅಂತ. ರಿಟೈರ್ಡ್ ಆಗ್ತಿಲ್ಲ ಯಾವತ್ತು, ಪೆನ್ಷನ್ ಭತ್ತ. ಅವ್ರು ಈಗ ನಮ್ ನೀ ಕರೆದ ನಮ್ 5 ವರ್ಷದ ನಾವು ರಿಸರ್ವ್.
1: ಓಹೋ. ಎನಿ ಟೈಮ್ ಇಫ್ ದೇ ಕಾಲ್ ಯು ಯು ಕ್ಯಾನ್ ಗೋ ಆತರ.
2: ಸೀದಾ ಹೋಯ್ಕೆ. ಓಕೆ. ಮಾಪು ರೆಡಿ ಇರುತ್ತೆ ನಾವು.
1: ಅದೊಂದು ಒಳಗಡೆ ಅದು ಬಿಲ್ಟ್ ಆಗಿದೆ. ಬಟ್ ನಿಮ್ಗೆ ಅನ್ಸಲ್ವಾ ಮಿಲಿಟರಿಯಲ್ಲಿ ಇದ್ದು ನೋಡಿ ನೀವು ಸ್ಟ್ರಿಕ್ಟ್ ಡಿಸಿಪ್ಲಿನ್ ಲೈಫ್ ಜೀವಿಸಿದವರು, ಎಷ್ಟೊತ್ತಿಗೆ ಹೇಳ್ಬೇಕು ಎಷ್ಟೊತ್ತಿಗೆ ಮಿಲಿಟರಿ ಅಂದ್ರೆ ಹಂಗೆ ಇರ್ತಾರೆ ಅವರು. ಈ ಊರಿಗೆ ಬಂದ್ಮೇಲೆ ಸ್ವಲ್ಪ ಅದು ಆಚೀಚೆ ಆತಂದ್ರೆ ನೀವು ಹಂಗೆ ಇದ್ರಿಯಾ ಅದನ್ನ ಮೇಂಟೈನ್ ಮಾಡ್ತೀನಿ?
2: ಮೇಂಟೈನ್ ಮಾಡ್ತೀನಿ. ನನ್ಗೆ ಅದು ಒಂದು ಏನ್ ಗೊತ್ತಾ, ಸಂಜೆಪತಿಯಲ್ಲಿ ನಿದ್ರೆ ಮಾಡೋಕೆ ಆಗ್ತಿಲ್ಲ ಇತ್ತು. ಅಯ್ಯೋ ಎಂತ ನಾವು ಅನ್ಕಂತಿತ್ತು ನಮ್ ಸೀನಿಯರ್ ಇವ್ರಂತ ಮಾರಿ 4 ಗಂಟೆಗೆ ಎತ್ಕಂತಾರೆ, 4 ಗಂಟೆ ಎತ್ಕಂತಾರಂತೆ. ನಾವು ಯಾವ ಸೀನಿಯರ್ ಆಯ್ತು ನಾವು 4 ಗಂಟೆ ಎತ್ಕೊಂಡ್ ಶುರು ಮಾಡುದು. ಅದು ಇಲ್ಲೂ ಹಾಗೆ, ನಾನು ಡೈಲಿ 4 ಗಂಟೆ ಹೇಳ್ತೆ ಬೆಳಿಗ್ಗೆ ಎದ್ದು ಬಿಸಿನೀರು. ನನ್ನ ವೈಫ್ ಬಿಸಿನೀರು ಇಡ್ತಾಳೆ, ನಂಗೊಂದು ಬಿಸಿನೀರು ಕುಡಿದು ಅಭ್ಯಾಸ 1 ಲೀಟರ್ ಬೆಳಿಗ್ಗೆ ಬಿಸಿನೀರು ಫುಲ್ ಕುಡಿತೇನೆ. ಕುಡಿದು ಆಮೇಲೆ ಫ್ರೆಶ್ ಅಪ್ ಆಗಿ ಒಂದು 5.5 ಸೈಕಲ್ ತಗೊಳ್ತೀನಿ, ಇಲ್ಲಾಂದ್ರೆ ನಮ್ದಲ್ಲಿ ಶಾಖೆ ಇದೆ ಅಲ್ಲಿ ಹೋಗ್ತೇವೆ. ಇಲ್ಲಾಂದ್ರೆ ಸೈಕಲ್ ತಗೊಂಡು ನಾ ಏನ್ ಮಾಡ್ತೀನಿ, ನೀವು ಹಟ್ಟಿ ಅಂಗಡಿ ನೋಡಿದ್ರೆ
1: ಗೊತ್ತು,
2: ಬಸರೂರಿಂದ ಹಟ್ಟಿ ಅಂಗಡಿ ಅಲ್ಲಿಂದ ಸೀದಾ ಇಲ್ಲು, ಅಲ್ಲಿಂದ ಸೀದಾ ಕೋಟೇಶ್ವರ, ಕೋಟೇಶ್ವರ ಸೀದಾ ಅಲ್ಲಿ ಹೋಗ್ತೀನಿ.
1: ಎಷ್ಟು ಗಂಟೆ ಇದು? 2 ಗಂಟೆ.
2: 2 ಅಲ್ಲ, 1-1.5
1: ಗಂಟೆ. ಸೈಕ್ಲಿಂಗ್
2: ಇಲ್ಲ ಅಂತ ಹೇಳಿದ್ರೆ ನಾನು ಮೊದ್ಲು ಎಂತ ಮಾಡ್ತಾ ಡೈಲಿ ರನ್ನಿಂಗ್ ಮಾಡ್ತಾ ಇದ್ದೆ. ಈಗ ಮಳೆ ಕೆಲಸ ಮಳೆ ಎಲ್ಲ ಬತ್ತಲ್ಲ, ಅದಕ್ಕೋಸ್ಕರ ಇನ್ನು ಶುರು ಮಾಡುತ್ತೆ ಇನ್ ಸ್ವಲ್ಪ ಟೈಮ್ ಮೇಲೆ. ಅಂದ್ರೆ ಯಾಕೆ ಗೊತ್ತಾ, ಒಂದು ವಿಚಾರ ಹೇಳ್ತೇನೆ ನಿಮ್ಗೆ. ಯಾವತ್ತು ನಾವು ಸ್ಟೋರ್ ಒಳಗೆ ಒಂದು ವಸ್ತು ಇಟ್ಟಿರ್ತಲ್ಲ, ಅದು ಇಟ್ಟಿಟ್ಟು ತೂಕಿಡಿತ್ತು.
1: ಕರೆಕ್ಟ್
2: ಅಲ್ದ?
1: ತುಕ್ಕಿಡಕಾಗಂದ್ರೆ ಅದು ಬಳಸ್ತಾ ಇರ್ತದೆ,
2: ಬಳಸ್ತಾ ಇರ್ಕದ್ ಯೂಸ್ ಆಯ್ಕದ್
1: ಹಾಗೆ. ನಮ್ ದೇಹನು
2: ಬೇನು ಹಾಗೆ ನಾ, ನೀವು ಎಷ್ಟು ನೀವು ಅದನ್ನ ಇದ್ ಮಾಡ್ತೀರಾ ಅಷ್ಟೇ ತಂದುರುಸ್ತ್ ಫಿಟ್ ಆಗಿರ್ತೀರಿ.
1: ಕರೆಕ್ಟ್.
2: ಇಲ್ಲಾಂದ್ರೆ ಕಡೆಗೆ ಹೊಟ್ಟೆ ಬರೋದು ಹಂಗೆಲ್ಲ ಬರ್ತಾ ಇರತ್ತೆ.
1: ಅಲ್ಲ ನಿಮ್ಗೆ ಈಗ ಎಷ್ಟೊತ್ತಿಗೂ ಅಂದ್ರೆ ಆ ಬಾರ್ಡರ್ ಹಾಪುದು ಅದೊಂದು ಆಸ್ ಅ ಸೋಲ್ಜರ್ ನಿಮ್ಗದೊಂದು ಎಕ್ಸೈಟ್ಮೆಂಟ್ ಕೂಡ, ಯುದ್ಧ ಆಗ್ಲಿ ಅಂತಳಿ ಅಲ್ಲ, ಬಟ್ ಅದಕ್ಕೊಂದು ಸೇವಾ ಭಾಗ್ಯ ಸಿಕ್ಕತ್ತಲ್ಲ ಅದು ಪ್ರತಿಯೊಬ್ಬ ಸೈನಿಕನು ಅನ್ಕೋತಾನೆ, ನನ್ನ ಸೌಭಾಗ್ಯ ಅಂತಾನೆ ಅನ್ಕೋತಾನೆ.
2: ಗ್ಯಾರಂಟಿ
1: ನಿಮ್ಗದೆಲ್ಲ ಮಿಸ್ ಆತಿಲ್ಲ ಆ ಬಾರ್ಡರ್ ಅದು ಇದು ಎಲ್ಲ
2: ಕೆಲಸ ಕೊನ್ಸರೇ ಕಂಡಿದೆ ನಾನು.
1: ಹೌದಾ? ಸೊ ನಿಮ್ ತುಂಬಾ ಮಿಸ್ ಅನ್ಸುತ್ತಲ್ಲ. ಆ ಫ್ರೆಂಡ್ಸ್ ಎಲ್ಲ ನಿಮ್ಮೊಟ್ಟಿಗೆ ಇರ್ತಾರಾ? ನಿಮ್ ಜೊತೆ ಈಗಲೂ ಕನೆಕ್ಟ್?
2: ನಾವು ವಿಡಿಯೋ ಕಾಲ್ ಮಾತಾಡ್ತಾ ಇರತ್ತೆ, ಯಾವ್ದಾದ್ರು ಒಂದ್ ಘಟನೆ ಹೇಳ್ಕೊಂಡು ನೆಗಾಡ್ತಾ
1: ಇರತ್ತೆ. ಟಚ್ ಅಲ್ಲಿ
2: ಟಚ್ ಅಲ್ಲಿ ಇದ್ದೆ.
1: ನಮ್ಮ ಕರುಣಾಕರ ಗಾಣಿಗ ಅವರು ಅಂದ್ಕೊಂಡೆ ಇರ್ಲಿಲ್ಲ ಅಂದ್ರೆ, ಸಿ ಬಡವರ ಮನೇಲಿ ಹುಟ್ಟಿದಾರ ಅಂದ್ರೆ ಸತ್ರು ಒಡ್ಡಿಲ್ಲ ಅಂದ್ಕೊಂಡು ಆಗಂಡ್ ಹೋಯ್ತಕ್ಕಂತ ಅಲ್ಲ.
2: ಹಂಗಲ್ಲ,
1: ಹಂಗಲ್ಲ, ನೀವೇ ಇಷ್ಟಪಟ್ಟು ಹೋದದ್ದು ಅಂಡ್ ಇಷ್ಟಪಟ್ಟಲ್ಲಿ ಬದುಕಿದ್ದು, ನೀವೆಷ್ಟು ಖುಷಿಯಲ್ಲಿ ಬದುಕಿದೀರಿ ಎಂಬುದು ನಿಮ್ ಮಾತಲ್ಲೇ ಗೊತ್ತಾಗ್ತ ಅಲ್ಲ. ಮತ್ ನಿಮ್ ಕಡೆಗಿದ್ದರೆ ಸೇನೆಗೆ ಬೇಕಾಗಿಪ್ಪದು, ನಾ ಎಂತಕ್ಕೂ ಸಹಿ ಮಾಪತಿಗೆ, ನೀವ್ ಎಂತಕ್ಕೂ ಸಹಿ ಅನ್ಕೊಂಡು ಹೋದ ಅಲ್ಲ. ಆದ್ರೆ ಈ ಮದುವೆ ಹೊಸತು ಮದುವೆ ಮಾಪತಿಗೆಲ್ಲ ಹೆಂಗಿದೆ ಈಗ ಹೊಸ ಹೆಂಡತಿ ಅದ್ ಬಿಟ್ಟು ಒಪ್ಪದಲ್ಲ, ತುಂಬಾ ಕಷ್ಟ ಅಲ್ಲ? ಯಾಕಂದ್ರೆ ನಮ್ಮ ಬೈಂದೂರು ಚಂದ್ರಶೇಖರ ನೌಡ್ರದೊಂದು ಇದು ಕಂಟೋನ್ಮೆಂಟ್ ಕತೆಗಳು ಅಂತ ಇದೆ. ಹೊಸತಾಗಿ ಮದುವೆ ಬಂದ ಸೈನಿಕರ ಬೇಗುದಿಗಳೆಲ್ಲ ಹೆಂಗಿರತ್ತೆ ಅವರಿಗೆಲ್ಲ?
2: ನಾವು ಮೊದ್ಲೇ ಮದುವೆ ಆಯ್ತು, ನಾ 2002 ಮಾರ್ಚಲ್ಲೇ ಮದುವೆ ಆಯ್ತು ಅಂದ್ರೆ.
1: ನಿಮ್ ಮದ್ವೆ ಸೇನೆ ಒಟ್ಟಿಗೆ
2: ಆಯ್ತು,
1: ಎಷ್ಟು ಡೆಡಿಕೇಟೆಡ್ ಇದ್ರು ಮಾರ ಇವ್ರ. ಏದೇವ್ರ, ನಾನ್ 17-18 ವರ್ಷಕ್ಕೆ ಮದ್ವೆ ಆಯ್ತು ಅಂತ ಕಂಡಿಲ್ಲ, ಅದು ಸೇನೆಯೊಟ್ಟಿಗೆ ಮದ್ವೆ ಅದ್ದ
2: ನಮ್ದು.
1: ಸೊ ಅದು ನಿಮ್ಮ ಖುಷಿ, ಹಾರ್ಟ್ ಅಂಡ್ ಸೋಲ್ ಎಲ್ಲ ಅಲ್ಲೇ.
2: ನಾವು ಮನೆಕಿಂತ ಜಾಸ್ತಿ ಅಲ್ಲಿ ಇದ್ದೆ ನಾನು. ಈಗ ನೋಡಿ, ನಾನು 17 ವರ್ಷಕ್ಕೆ ಹೋಗಿದ್ದೆ, 24 ವರ್ಷದಲ್ಲಿ ಇರ್ಬೇಕಾದ್ರೆ ವರ್ಷದಲ್ಲಿ 1 ತಿಂಗಳು 2 ತಿಂಗಳು ಜಾಸ್ತಿ ಬರ್ತಾ
1: ಇದ್ದೆ ಅಲ್ಲೇ
2: ಅಲ್ಲೇ. ಅದ್ರಲ್ಲಿ ನಮ್ಮ ಫ್ಯಾಮಿಲಿ ಯಾವತ್ತು ಕರ್ಕೊಂಡೋಗಿಲ್ಲ, ಸಿಂಗಲ್ ಮೆಂಬರ್ ಆಗೇ ಇದ್ದೆ.
1: ಸೊ ಹಾಂಗಾಗಿ ನಿಮ್ಮ ಪ್ರಮೋಷನ್ ಗಳೆಲ್ಲ ಹೆಂಗಾದ್ವಲ್ಲಿ ಅಂದ್ರೆ, ನೀವು ಅಷ್ಟು ಡೆಡಿಕೇಟೆಡ್ ಇಪ್ಪುಕೋಯಿ, ಸೊ ನಿಮ್ಮ ಪ್ರಮೋಷನ್ ಕೂಡ ಅಷ್ಟೇ ಸ್ಪೀಡ್ ಆಗಿ ಆಗಿರುತ್ತೆ.
2: ಹಾಗಿಲ್ಲ, ಅದೆಂತ ಗೊತ್ತಾ, ಅಲ್ಲಿ ಪ್ರಮೋಷನ್ ಅಂತ ಹೇಳಿದ್ರೆ ಅಂದ್ರೆ ನನ್ಕಿಂತ ಮೇಲೊಬ್ಬ ಹೋಗ್ತಾನೆ, ನಾನು ಅವನ್ ಜಾಗ ಬರ್ತೀನಿ, ನನ್ಕಿಂತ ಸೀನಿಯರ್ ಮೊದ್ಲು ಹೋಗ್ತಾರೆ. ಅದೆಲ್ಲದು ಹಂಗೆ ಹಂಗಂದ್ರೆ ನಾವ್ ಎಷ್ಟೇ ಬೇಕಿದ್ ಮಾಡ್ಲಿ, ಯಾಕಂದ್ರೆ ಟ್ರೈನಿಂಗ್ ಎಲ್ಲರಿಗೂ ಆಗಿರುತ್ತೆ, ಎಲ್ಲ ಸೇಮ್. ಎಲ್ಲೋ ಫಿಸಿಕಲಿ ಈಗ ಮೆಡಿಕಲಿ ಎಲ್ಲ ಅನ್ಫಿಟ್ ಆದ್ರೆ ಅವರು ಹೋಗ್ತಾರೆ, ಆದ್ರೆ ಮತ್ತೆ ನಮ್ ಜೊತೆ ಇದ್ರೆ ನಾವು ಹೋಗ್ತಾ ಇರ್ತೀವಿ, ಪ್ರಮೋಷನ್ ಪ್ರಮೋಟ್ ಆಗ್ತಾ ಇರತ್ತೆ.
1: ಈಗ ಅಗ್ನಿವೀರ್ ಎಲ್ಲ ಬಂದಿತ್ತೀಗ ಇತ್ತೀಚೆಗೆಲ್ಲ ಇಂಟ್ರೊಡ್ಯೂಸ್ ಆಗಿಪ್ಪದಲ್ಲ, ಅದ್ರಲ್ಲಿ ನಮ್ಮ ಕರಾವಳಿ ಹುಡುಗರ ಅಥವಾ ಹುಡುಗಿಯರ ಪಾರ್ಟಿಸಿಪೇಷನ್ ಎಲ್ಲ ಹ್ಯಾಂಗಿತ್ತ? ನೀವು
2: ಅಡ್ಡಿಲ್ಲ ಅಂದ್ರೆ, ನಾನು ಮೋಟಿವೇಶನ್ ವರ್ಕ್ ಮಾಡ್ತಿದ್ದೆ ಸ್ವಲ್ಪ, ಕೆಲವ್ರು ಬರ್ತದಲ್ಲ, ಅಯ್ಯೋ ನಾನು ಉಡುಪಿ ಸರ್, ನಾನು ಬೆಳಗಾಂ ಸರ್, ಕರ್ನಾಟಕ ಜಾಸ್ತಿ, ನಾನು ಕೋಲಾರ ಸರ್ ಅಂತ ಹೇಳ್ಬಿಟ್ಟು ಅಲ್ಲಿ ಬರ್ತಾ ಇದ್ರು ಪಾಪ. ನಾನಲ್ಲಿ ಆಕ್ಚುಲಿ ಅವ್ರೊಟ್ಟಿಗೆ ಸ್ವಲ್ಪ ಸ್ಟ್ರಿಕ್ಟ್ ಇರ್ಕು, ಬಟ್ ನಾ ಎಂತ ಮಾಡ್ತೆ, ಕೆಲವು ಟೈಮಲ್ಲಿ ಈ ಸಂಡೇ ಎಲ್ಲ ಇರುತ್ತಲ್ಲ ಅವ್ರನ್ನ ಕರಿತಾ ಇದ್ದೆ, ಒಂದ್ ಸ್ವಲ್ಪ ಅವ್ರ ಜೊತೆ ಕಾಫಿ ಕುಡಿಯೋದು. ಕೆಲವರಿಗೆಲ್ಲ ಏನಾಗುತ್ತೆ, ಪಾಪ ಮನೆ ಬಿಟ್ಟಿರ್ತಾರ, ಅವ್ರಿಗೆಲ್ಲ ಸ್ವಲ್ಪ ಮಾತಾಡೋದು ನಾನು ಮಾಡ್ತಾ ಇದ್ದೆ, ಅವ್ರದೆಲ್ಲ ಇದು ಕೇಳ್ತಾ ಇದ್ದೆ ಏನಂತ ಹೇಳ್ಬಿಟ್ಟು, ಹೆಂಗೆ ನೀವ್ ಎಂತ ಮಾಡ್ ಮುಂದೆ ಏನ್ ಮಾಡ್ಬೇಕು ಅಂತ ಹೇಳ್ತಾ ಇದ್ದೆ, ಗೈಡ್ ಮಾಡ್ತಾ ಇದ್ದೆ ನಾನು.
1: ಕನ್ಸರ್ನ್ ಇಟ್ಕೊಂಡಿರಿ ಕನ್ನಡ ನಾಡಿನ ಮಕ್ಕಳಿಗೆ.
2: ಹೌದೌದು,
1: ಈ ಹೆಣ್ಮಕ್ಳ ಪಾರ್ಟಿಸಿಪೇಷನ್
2: ಅದು ನಮ್ ಇಲ್ಲ, ನಾವು ಜೊತೆ ಇಲ್ಲ ಅಲ್ಲಿ,
1: ಇಲ್ಲ
2: ನಮ್ದು ಗಂಡು ಮಾತ್ರ,
1: ಓನ್ಲಿ ಗಂಡು ಮಕ್ಕಳು. ಇದೊಂಥರ ಇದು ಯಾವ ಪಿಕ್ಚರ್ ಮಾರ, ವಿಷ್ಣುವರ್ಧನದ್ದು ಮಡಿಕೇರಿ ಸಿಪಾಯಿ ಅಂತಲ್ಲ, ಮುತ್ತಿನ ಹಾರ ಅದರ ಕಂಟೋನ್ಮೆಂಟ್ ಅಲ್ಲಿ ಇದ್ದಂಗೆ ಅಲ್ಲ. ಸೊ ಒಳ್ಳೆ ಅನುಭವಗಳನ್ನೆಲ್ಲ ಇಟ್ಕೊಂಡ್ ಬಂದ್ರೆ, ಒಂದ್ ಪುಸ್ತಕಕ್ಕೇನ್ ಬರೋ ಪ್ಲಾನ್ ಇತ್ತ ಕರುಣಾಕರ್ ಅವರಿಗೆ?
2: ಪುಸ್ತಕ ಪ್ರದೀಪ್ ಅವರಿಗೆ ಹೇಳ್ಬೇಕಿನ್
1: ಪ್ರದೀಪ್ರಿಗೆ. ಹೌದೌದು, ಅನುಭವ ನೀವ್ ಹೇಳುದು, ಪುಸ್ತಕ ಅವ್ರು ಬರೋದು.
2: ಒಳ್ಳೆ ಬರಿತ್ರ,
1: ಒಳ್ಳೆ ಬರಿತ್ರ ಅಂತಾನೆ. ಬೇರೆ ಬೇರೆ ರಾಜ್ಯದವರೆಲ್ಲ ಅಲ್ಲಿ ಬಂದಿದ್ರಲ್ಲ, ಅವ್ರ ಜೊತೆಗೆ ನಿಮ್ಮ ಒಡನಾಟ, ಭಾಷೆ, ಆ ಸ್ನೇಹ ಅದರಲ್ಲ ಒಂದ್ ನೆನಪನ್ನ ಹಂಚ್ಕೊಳ್ಳಿ ಸರ್. ಯಾರಿದ್ರು
2: ಅದೆಂತ ಗೊತ್ತಾ, ಒಂದ್ ವಿಚಾರ ಹೇಳ್ತೇನೆ. ಆರ್ಮಿ ಅಲ್ಲಿ ನಮ್ಗೆಲ್ಲದೂ ಅಂದ್ರೆ ಒಳಗಿಂದ ಒಳಗೆ ಇರ್ಬೇಕು, ಬಟ್ ಎಲ್ಲ ಇರುತ್ತೆ. ನಾವು ಅಡ್ಗೆ ಮಾಡ್ಬೋದು ಬೇಕಾದ್ರೆ, ಅಂದ್ರೆ ಅಡ್ಗೆ ಮಾಡೋರು ಬೇರೆ ಇರ್ತಾರೆ, ಬಟ್ ನಮ್ ಖುಷಿ ಖುಷಿ ನಾವು ಮಾಡ್ಕೋತೀವಿ. ಈಗ ಎಷ್ಟ ಚಿಕನ್ ತಿನ್ಬೇಕು ಅನ್ಸುತ್ತೆ, ತರ್ಸ್ತೀವಿ ನಾವು, ಬೇರೆ ಯಾರು ಹೊರಗಿನ ಬರ್ತಾರಲ್ಲ ಅವ್ರ ಹತ್ರ ತರ್ಸ್ತೀವಿ, ನಾವೆಲ್ಲ ಕೂತ್ಕೊಂಡು ಮಾಡ್ತೀವಿ, ನಾವೇ ಹಂಚ್ಕೋತೀವಿ, ನಾವೇ ತಿಂತೀವಿ. ಅಂದ್ರೆ ಲಂಗರ್ ಅಂತಾರೆ ನಮ್ ಇದ್ರಲ್ಲಿ. ಈಗ ಮೆಸ್ ಇದೆಯಲ್ಲ ಮೆಸ್, ಆ ಮೆಸ್ ನಾವು ಒಂದ್ ದಿವಸ ಪಾಪ ಮೆಸ್ ಅವ್ರಿಗೂ ರಜೆ ಇರ್ಲಿ ಅಂತ ಹೇಳ್ಬಿಟ್ಟು ನಾವೆಂತ ಮಾಡ್ತೀವಿ, ಅವ್ರಿಗೆ ಸ್ವಲ್ಪ ನೀವು ಇರಿ ನಾವು ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಾವು ಮಾಡ್ತೀವಿ, ಹಂಚ್ಕೋತೀವಿ. ಮತ್ತೆ ಅಲ್ಲಿ ಬೇರೆ ಭಾಷೆ ಧರ್ಮ ಇದು ಯಾವ್ದು ಲೆಕ್ಕಕ್ಕಿಲ್ಲ,
1: ನಾವೆಲ್ಲರೂ ಮನುಜರು ಅಷ್ಟೇ
2: ಅಷ್ಟೇ,
1: ಒಂದೇ ಧರ್ಮ,
2: ಒಂದೇ ಧರ್ಮ,
1: ಮನುಜ ಧರ್ಮ
2: ಅಷ್ಟೇ.
1: ನಾಕೆಂದೀಗ ನಿಮ್ಗೆ ವಾರಲ್ಲ ಇಲ್ಲ ಅಂದ್ರೆ ನೀವ್ ಎಂತ ಮಾಡ್ತಿರ್ತೀರಿ ಸೈನಿಕರ ಅಂತ?
2: ವಾರ ಅಂತ ನಾ ಹೇಳಿ, ನಿಮ್ಗೆ ಯಾವ್ದೋ ಒಂದ್ ಸಾಮಾನು ಒಳಗೆ ಬಿಟ್ಬಿಟ್ಟು ತುಕ್ಕಿಡಿ, ತಮ್ಮ ಟ್ಯಾಂಕರ್ ಇದೆ ಅದ್ರ ಮೇಂಟೈನ್ ಮಾಡ್ಬೇಕು ನಮ್ಗೆ.
1: ಮೇಂಟೈನ್ ಅಂದ್ರೆ ಎಂತ ಮಾಡ್ತೀರಿ ನೀವು?
2: ಅದ್ರದ್ದು ಗನ್ಸ್ ಕ್ಲೀನ್ ಮಾಡ್ಬೇಕು, ಅದಕ್ಕೆ ವಾಯಿಲ್ ಚೇಂಜ್ ಮಾಡ್ಬೇಕು, ವಾಯಿಲ್ ಇರುತ್ತೆ ಆ ಗನ್ ಒಳಗೆ ಹಾಕಿರ್ತೀವಿ.
1: ಎಷ್ಟು ವೇಟ್ ಇರುತ್ತೆ ಆ ಗನ್ನು?
2: ಅಯ್ಯೋ 60 ಟನ್ ಅಂದ್ರೆ ಹೋಗತ್ತಲ್ಲ ರೋಡ್ ಅಲ್ಲಿ.
1: ಅಲ್ಲ ನೀವು ಆಯಿಲ್ ಚೇಂಜ್ ಮಾಡಿದ್ರೆ ಅದಕ್ಕೆ ವೆಹಿಕಲ್ಗೆ
2: ಅದ್ರದ್ದು ಇಂಜಿನಿಯರ್ ಇರುತ್ತೋ, ಆಮೇಲೆ ಆ ಗನ್ನಿಗೆ ನಾವು ಆಯಿಲ್ ಹಾಕಿರ್ತೀವಿ, ಗನ್ ಆಯಿಲ್ ಆ ಗನ್ ಒಳಗೆ, ಅದು ಜಂಗ್ ಅಂದ್ರೆ ತುಕ್ಕಿಡಿಬಾರ್ದು ಅಂತ ಹೇಳ್ಬಿಟ್ಟು.
1: ಓಕೆ,
2: ಅದನ್ನ ನಾವು ತಿಂಗಳು ಕ್ಲೀನ್ ಮಾಡ್ತಾನೆ ಇರ್ಬೇಕು ಒಂದು.
1: ಓಕೆ,
2: ಆಮೇಲೆ ನಮ್ಮ ಹತ್ರ ಇದಿದೆ ವೆಹಿಕಲ್ ಇದೆ, ಅದ್ರ ಮೇಂಟೈನ್, ನಮ್ಮ ಹತ್ರ ವೆಪನ್ ಇರುತ್ತೆ ಬೇರೆ ಬೇರೆ ವೆಪನ್, ಅದನ್ನ ಮೇಂಟೈನ್ ನಮ್ದು, ಅದೇ ಟೈಮ್ ಪಾಸ್ ಆಗಿರುತ್ತೆ.
1: ಅದು
2: ನಮ್ ಯೂನಿಟ್ ಅಲ್ಲಿ, ಒಂದ್ ಯೂನಿಟ್ ಅಲ್ಲಿ 45 ಟ್ಯಾಂಕ್ ಇರುತ್ತೆ. ಸೊ ಎಲ್ಲದನ್ನ ನಾವು ಮೇಂಟೈನ್ ಮಾಡ್ಬೇಕು ತಾನೆ.
1: ಅಂದ್ರೆ ನೀವೇ ಅಂದ್ರೆ ಒಬ್ಬರೇ ಅಲ್ಲ, ಯಾರೆಲ್ಲ ಅದಕ್ಕೆ ಅಪಾಯಿಂಟೆಡ್ ಇದ್ದಾರೆ
2: ಎಲ್ಲರೂ ಮೇಲಿಂದ ಇದ್ದು ಕೆಳಗರಿಗೂ.
1: ನೀವೀಗ ಕಾರ್ ಬಿಡ್ತೀರಿ ಅಲ್ಲ, ನಿಮ್ಗೆ ಅಷ್ಟು ಟ್ಯಾಂಕರ್ ಬಿಟ್ಟದ್ ನೆನಪತ್ತ?
2: ಟಾಟ್ರ ಅಮೌಂಟ್ ಮಾಡ್ತಾ ಇದ್ದೆ ಅಲ್ಲ, ಭಾರಿ ಖುಷಿ ಆಗ್ತಾ ಇತ್ತು ಅಲ್ಲ. ವಿಡಿಯೋ ಇತ್ತು ನಾ ತದಿಗೆ ಎಲ್ಲಿತ್ತು ಗೊತ್ತಿಲ್ಲ.
1: ಓಕೆ, ಈಗ ನಮ್ದು ಅನುಪೂಜಾರಿ ಅವ್ರದ್ದೊಂದು ಅಕಸ್ಮಾತ್ ಸಾವತ್ತ, ಅದು ನೀವ್ ಅಲ್ಲಿದ್ದಾಗ್ಲೇ ನಿಮ್ಗೆ ಗೊತ್ತಾಯ್ತಾ ಹ್ಯಾಂಗ ಅದು, ಅಥವಾ ಮತ್ತೆ ಊರಿಗೆ ಬಂದಾಗ ಗೊತ್ತಾಯ್ತು?
2: ಊರಿಗೆ ಬಂದಾಗ ಗೊತ್ತಾಯ್ತು ನನ್ಗೆ, ಅದು ಭಾರಿ ಬೇಜಾರಾಯ್ತು. ಆಮೇಲೆ ನನ್ನ ವೈಫ್ ಹೇಳಿದ್ಲು ನಂಗೆ, ಕಾಲ್ ಮಾಡಿದಾಗ ಹಿಂಗಾಯ್ತು ಅನುಪೂಜಾರಿ ಅಂತ ಹೇಳ್ಬಿಟ್ಟು ಒಬ್ರು ತೀರ್ಕೊಂಡ್ರು ರೀಸೆಂಟ್ ಅಂತ ಹೇಳ್ಬಿಟ್ಟು. ಮತ್ ನಾ ಬೇರೆ ಹತ್ರ ಕೇಳ್ಕೊಂಡೆ ಹೆಂಗ ಹೆಂಗ ಆಯ್ತು ಅಂತ ಹೇಳ್ಬಿಟ್ಟು, ಅದ ಹೇಳಿದ್ರು ಹಿಂಗ ಆಯ್ದು ಗಾಡಿ ಮುಗಿಸ್ತಂತ ಗೊತ್ತದ ನಿಮ್ಗೆ ಗೊತ್ತಿದೆಯಲ್ಲ. ಆಮೇಲೆ ಬೇಜಾರಾಯ್ತು, ಪಾಪ ಅಲ್ಲ ಊರ್ ಓದಿ, ಅದು ನಾವಿಬ್ರು ನೋಡ್ಕೊಂಡಿರಲ್ಲ ನಮ್ಗಿಬ್ರಿ ಗೊತ್ತಿರಲ್ಲ. ಅಂದ್ರೆ ಕೆಲವ್ರು ಬೇರೆ ಕಡೆ ಇರ್ತಾರೆ, ಕೆಲವ್ರು ಜಮ್ಮುಲ್ಲಿ ಇರ್ತಾರೆ, ನಾನು 13 ವರ್ಷ ಜಮ್ಮುಲ್ಲೇ ಇದ್ದೆ. ಕೆಲವ್ ರಾಜಸ್ಥಾನ, ಪಂಜಾಬ್ ಬಾರ್ಡರ್, ರಾಜಸ್ಥಾನ್ ಬಾರ್ಡರ್, ಹರಿಯಾಣ ಅದೆಲ್ಲ ಇರ್ತಾರೆ. ಸೊ ಬೇರೆ ಬೇರೆ ಕಡೆ ಇದೆ. ಅದು ಅಲ್ಲದೆ ಈಗ ನಮ್ ಮನ್ಸ್ರಿ ಅಂತ ಗೊತ್ತಾ, ಆರ್ಮಿ ಅಂದ ತಕ್ಷಣ ಹೋ ಬಾರ್ಡರ್ ಯಾವ ಬಾರ್ಡರ್ ಅಂತ ಅಲ್ಲ, ನಾವು ರೆಡಿ ಆಗಿರ್ತೀವಿ ನಮ್ಮ ವೆಪನ್ ಒಟ್ಟಿಗೆ. ಯಾಕಂತೇಳಿ ಬಾರ್ಡರ್ ನಮ್ಮನ್ನ ಬಿಡುಕಾಗ್ತಿಲ್ಲ, ನಮ್ಮ ವೆಪನ್ ಎಲ್ಲ ಕಾಸ್ಟ್ಲಿ, ಟ್ಯಾಂಕರ್ ಎಲ್ಲ ಕಾಸ್ಟ್ಲಿ, ಅದನ್ನ ಬಾರ್ಡರ್ ಅಲ್ಲಿ ಬಿಡುಕಾಗ್ತಿಲ್ಲ. ನಾವೆಂತ ಮಾಡ್ತೀವಿ, ಇಲ್ಲಿ ಇರ್ತೀವಿ,
1: ಬೇಕಾದಾಗ
2: ಸೈರನ್ ಆಯ್ತಾ ಹೊರಟ್ವಿ.
1: ಹೆಂಗ್ ಹೊರತ್ರಿ ನೀವು ಟ್ಯಾಂಕರ್ ಇಟ್ಕೊಂಡೆ ಹೋಗ್ಬೋದ ನೀವು?
2: ಅಲ್ಲ ಟ್ರಾಕ್ಟರ್ ಬರುತ್ತೆ, ಟ್ರಾಕ್ಟರ್ ಈಗ ಕೆಲವು ಕಂಡಿರಿ ನೀವು, ಇದು ದೊಡ್ಡ ಟ್ರೈಲರ್ ಟೈಪ್
1: ಉದ್ದದ್ದು ಗಾಡಿಗಳು
2: ಅದ್ ರೆಡಿ ಇರ್ತೇವೆ, ಅದ್ರದ್ದು ಯೂನಿಟ್ ಇರುತ್ತೆ, ಅವ್ರು ರೆಡಿ ಆಗಿರ್ತಾರೆ. ಅದು ಬಾರ್ಡರ್ ಬಿಡುತ್ತೆ ಮತ್ತೆ ಅಲ್ಲಿಂದ ಸೀದಾ, ಮತ್ತೆ ಬಾರ್ಡರ್ ಸಿಮೆಂಟ್ ಏನಿರೋದಿಲ್ಲ, ಹೋಗ್ತಾನೆ ಇರೋದು.
1: ನೀವು ಅಲ್ಲಿ ಇರುವಾಗ ಯುದ್ಧ ಭೂಮಿ ಇರ್ಬೋದು ಅಥವಾ ನಿಮ್ಮ ಟ್ರೈನಿಂಗ್ ಸೆಂಟರ್ ಇರ್ಬೋದು, ಎಲ್ಲೇ ಇರಿ ನೀವು, ನಿಮ್ಗೆ ಹೊರ ಜಗತ್ತಿನ ವಿಷಯಗಳು ಎಂತ ಗೊತ್ತಾತಿಲ್ಲ ಅಥವಾ ಗೊತ್ತಾತ?
2: ಈಗ ಅಂತ ನಾವೆಲ್ಲ ಆಂಡ್ರಾಯ್ಡ್ ಫೋನ್ ಯೂಸ್ ಮಾಡ್ತೀವಿ, ಆದ್ರೆ ಅಲ್ಲಿ ಜಾಸ್ತಿ ಯೂಸ್ ಮಾಡಂಗಿಲ್ಲ. ನೈಟ್ ಹೊತ್ತು ಡ್ಯೂಟಿ ಯೂಸ್ ಮಾಡಂಗಿಲ್ಲ, ಅದು
1: ಫೋನ್
2: ಹಿಡ್ಕಂಬಿಲ್ಲ, ಸೋಶಿಯಲ್ ಮೀಡಿಯಾ ಇಲ್ಲ.
1: ಹೆಂಗೆ ಇಲ್ಲ ಅಂದ್ರೆ ಹೆಂಗ್ ಬ್ಯಾನ್ ಮಾಡ್ತಾರೆ ಅದನ್ನ ನಿಮ್ಮ ಮೊಬೈಲ್ ಅಲ್ಲಿ? ನೀವ್ ಕಾಂಬಕ್ಕೆ ಇಲ್ಲ,
2: ನಮ್ಗೆ ಗೊತ್ತಾಗುತ್ತಲ್ಲ. ಈಗ ನೀವು ಒಂದು ಐಡಿ ಮಾಡಿರ್ತೀರಿ, ನಿಮ್ ನಂಬರ್ ಅಲ್ಲಿ ಐಡಿ ಮಾಡಿರ್ತೀರಿ, ಅಲ್ಲಿ ಮೆಸೇಜ್ ಬರುತ್ತೆ, ನಮ್ಮ ನಂಬರ್ ಎಲ್ಲ ಸೇವ್ ಇರುತ್ತೆ.
1: ಓಕೆ,
2: ಅದಕ್ಕೋಸ್ಕರ ನಂದು ಸೋಶಿಯಲ್ ಮೀಡಿಯಾ ಯೂಸ್ ಇಲ್ಲ.
1: ಸೊ ನಿಮ್ದು ಫೇಸ್ಬುಕ್ ಅಕೌಂಟ್, ಇನ್ಸ್ಟಾ ಅಕೌಂಟ್ ಯಾವ್ದು?
2: ನಾನು ಇಲ್ಲ, ಈಗ ನಾನು ಪೆನ್ಷನ್ ಬಂದ ಮೇಲೆ ಮಾಡ್ಕೊಂಡೆ.
1: ಈಗ ಮಾಡ್ಕೊಂಡ್ರಿ,
2: ಮೊದ್ಲಂತ ಇರ್ಲಿಲ್ಲ. ಕಡೆಗೆ ನ್ಯೂಸ್ ಚಾನಲ್ ಅಂದ್ರೆ ನ್ಯೂಸ್ ಗೊತ್ತಾಯ್ತು ನಮ್ಗೆ, ಸ್ವಲ್ಪ ನ್ಯೂಸ್ ಎಲ್ಲ ಕಾಂತ ಯೂಟ್ಯೂಬ್ ಅಲ್ಲಿ ನ್ಯೂಸ್ ಅದು ಅವ್ ಗೊತ್ತಾಯ್ತು ನಮ್ಗೆ ಹೊರಗಿನಂತ. ಏನಾಗುತ್ತೆ ನಮ್ಗೆ ಅದ್ರ ಬಗ್ಗೆ ನಮ್ ಬೇಡ, ನಮ್ಗೆ ಪೊಲಿಟಿಕಲಿ ಅಥವಾ ಬೇರೆ
1: ವಿಷಯ
2: ಬೇಡ, ನಮ್ಮ ವಿಷಯ.
1: ಅಚ್ಚ ಅಚ್ಚ,
2: ಇಲ್ಲಾಂದ್ರೆ ಮ್ಯಾಚ್ ಅದು ಬೇರೆ ಮ್ಯಾಚ್ ಅಲ್ಲಿ ನಮ್ ಅಷ್ಟು ಇಂಟ್ರೆಸ್ಟ್ ಕೊಡುದಿಲ್ಲ.
1: ಇಂಡಿಯಾ ಪಾಕಿಸ್ತಾನ್
2: ಅದು ಮತ್ತೆ ದೊಡ್ಡ ಸ್ಕ್ರೀನ್ ಹಾಕಿ ಕಂಡು ನೋಡ್ತೀವಿ.
1: ಹಾಗೆ ನಿಮ್ದು ಸೆಲೆಬ್ರೇಷನ್ ಇರುತ್ತೆ
2: ಫುಲ್. ಕೆಲವೆಲ್ಲ ಈಗ ಹೇಳುಕಾಗ, ಕೆಲವ್ ಗ್ಲಾಸ್ ಮಿಟ್ಟಿರ್ತಾರೆ ಪಾಪ ಕೂತ್ಕೊಂಡು ಒಂದೊಂದು ಟೈಮ್ ಪಾಸ್ ಎಲ್ಲ ನೋಡ್ಕೊಂಡು ಒಳ್ಳೆ ಎಂಜಾಯ್ ಮಾಡ್ತಾರೆ.
1: ಈ ಮನೆಯವ್ರ ಜೊತೆ ನೀವ್ ಯಾವ ಟೈಮ್ ಅಲ್ಲೆಲ್ಲ ಮಾತಾಡ್ತೀರಿ ಸಂಸಾರದ ಜೊತೆ?
2: ಮನೇಲಿ ಅಂದ್ರೆ ಎಂತ ಕೇಂತ್ರಲ್ಲ, ಹೇಳುಕಾತಿಲ್ಲ ಎಲ್ಲ ವಿಷಯ, ಹೇಳುಕಾತಿಲ್ಲ ಹೆದರ್ಕಂತರ. ಅದಕ್ಕೆ ಅಡಿಲ್ಲ, ನಾವು ಆರಾಮಿತ್ತು, ಊಟ ಮಾಡಿತ್ತು, ಊಟ ಮಾಡಿದ್ರು ಊಟ ಮಾಡಿ ಆಯ್ತು
1: ಇಷ್ಟೇ. ಇಷ್ಟ ಹೇಳಿ ಫೋನ್
2: ಇಡುದಾಜೆಂಟ್ ಕೆಲಸ ಇತ್ತು.
1: ನಿಮ್ಗೆ ಫಸ್ಟ್ ಫ್ಯಾಮಿಲಿಯೇ ನಿಮ್ಮ ಆರ್ಮಿ ಅಲ್ಲ,
2: ಮತ್ತೆ ಅದನ್ನ ಆರ್ಮಿ ಅಲ್ಲಲ್ಲ.
1: ಇದನ್ ಹೆಂಡತಿಗೆ ಹೇಳಿದ್ಯಾ?
2: ಹೇಳಿದೆ ಗೊತ್ತವಳಿಗೆ,
1: ಎಷ್ಟು ಪ್ರೀತಿ ನಿಮ್ಗೆ ಆರ್ಮಿ ಬಗ್ಗೆ. ನಿಮ್ ಮಕ್ಳನ್ನೆಲ್ಲಾದ್ರೂ ಆರ್ಮಿ ಸೇರಿಸೋ ಪ್ಲಾನ್ ಇದೆಯಾ?
2: ನನ್ ಮಗಳ ಹೆಸರು ಸೈನ್ಯ.
1: ಹೌದಾ?
2: ನಿಜವಾಗ್ಲು ಸೈನ್ಯ ಅವಳು ಆಲ್ರೆಡಿ ಸೇರಿಸಿದೆ. ಅವಳಿ ಮೊದ್ಲು ಹೇಳಿದೆ ನೀ ಆರ್ಮಿಗೆ ಸೇರು ಅಂತೇಳಿ,
1: ಪ್ಲಾನ್ ಮಾಡಿ.
2: ದೊಡ್ಡವಳನ್ನ ಡಾಕ್ಟರ್ ಮಾಡ್ಬೇಕಂತ ಇದ್ದೀನಿ, ಸಣ್ಣ ಆರ್ಮಿಗೆ, ಅದಕ್ಕೆ ಅವಳು ಹೆಸರು ಸೈನ್ಯ ಅಂತ ಇಟ್ಟಿದ್ದೀನಿ.
1: ಇಟ್ಟಿದ್ದೀರಾ? ಆಗ್ಲಿ. ಸೊ ನಿಮ್ಮ ಆ ಸೈನ್ಯ ಪ್ರೀತಿ ನಮಗ್ ಭಾರಿ ಖುಷಿ ಆಯ್ತು ಕರುಣಾಕ. ಈಗ ಊರಿಗೆ ಬಂದು ಆರಾಮಾಗಿದ್ದೀರಿ ನೀವು?
2: ಆರಾಮಾಗಿದ್ದೆ. ನಿಮ್ಮಂತ್ರ ಕರ್ಕೊಂಡ್ರೆ ಒಂಚೂರು ಹಿಂಗೆ ಪುರಸ್ಕಾರ, ಈಗ ನಾಡ್ದು ಬಸ್ರೂರಲ್ಲಿ ಇದೆ ಒಂದ್ ಪ್ರೋಗ್ರಾಮ್ ಅಂತ ಬೆಳಿಗ್ಗೆ. ಅಶೋಕ ಅಣ್ಣ ಗೊತ್ತ ನಿಮ್ಗೆ? ಅವ್ರು ಫೋನ್ ಮಾಡಿರಿ ನಂಗೆ, ಖಂಡಿತ ಬರ್ಬೇಕು 20 ತಾರೀಕು ಇಲ್ಲಿ ಇದೆ ಅಂತ.
1: ಎಲ್ಲ ಕಡೆ ನಿಮ್ಮನ್ನ ಗೌರವಿಸ್ತಾರೆ,
2: ಸನ್ಮಾನ ಮಾಡ್ತಾರೆ.
1: ಸೊ ಅದೊಂದು ಖುಷಿ.
2: ಅದು ಬಸ್ರೂರಲ್ಲಿ ತುಂಬಾ ಪ್ರೀತಿ ಸಿಕ್ಕಿದ್ ನನಗೆ.
1: ಅಮ್ಮ ಎಂತ ಹೇಳ್ತೀರಿ ಈಗ? ಈಗ
2: ಅವ್ರಿಗೆ ಸ್ವಲ್ಪ ನೆಮ್ಮದಿ ಸಿಕ್ತು ಅಂತ ನೀವು ಬಂದ ಬಿಟ್ಟಲ್ಲ, ನನ್ ಕಣ್ಣೆದ್ರಿಗೆ ಇದ್ದ
1: ಇದ್ದಲ್ಲ, ನಮ್ ಹಳ್ತಿನ ಕಾಲಕ್ಕೆ ನಮ್ ಕಣ್ಣೆದ್ರಿ ಇದ್ದಲ್ಲ ಅಂತ ಸಮಾಧಾನ. ಆದ್ರೆ ನಿಮ್ಮನೆ ಆರ್ಥಿಕ ಪರಿಸ್ಥಿತಿ ನಿಮ್ಮ ಈ ಮಿಲಿಟರಿಯಿಂದ ಸುಧಾರಿಸ್ತ?
2: ಹಂಚಿನ ಮನೆಯಿಂದ ಸೀ ಸ್ಲ್ಯಾಬ್ ಮನೆ ಬಂದೆ. ಸೈಕಲ್ ಇಲ್ಲ ನನ್ನ ಹತ್ರ, ಈಗ ಕಾರ್ ಇದೆ, ಬೈಕ್ ಇದೆ, 2-3 ಸೈಕಲ್ ಇದೆ,
1: ಎಲ್ಲ ಇದೆ ಅಲ್ಲ.
2: ಅಂದ್ರೆ ನಿಜವಾಗ್ಲು ನಾವೊಂದು ಆರ್ಮಿಯಲ್ಲಿ ಒಂದ್ ಲೆವೆಲ್ ಬಂದ್ಬಿಡ್ತೀವಿ, ನಮ್ ಮಕ್ಳಿಗೆ ಒಂದ್ ಮುಂದೆ ಒಳ್ಳೆ ದಾರಿ ಸಿಗುತ್ತೆ.
1: ಸೊ ಹಾಂಗಾಯಿ ನಿಮ್ಗೆ ಅದೊಂದು ತುಂಬಾ ಸಂತೃಪ್ತಿ ಇದೆ
2: ಇದೆ
1: ಅಲ್ಲ ಇಲ್ಲಿ. ಸೊ ನಮ್ಮ ಊರಿನ ನಮ್ಮ ಕೋಟೇಶ್ವರದ ಅಲ್ಲಿಂದ ಈಗ ಬಸ್ರೂರು ಕರುಣಾಕರ ಗಾಣಿಗ ಅವರು ಸೈನಿಕರಾಗಿ ತಾವೇ ಅಂದ್ರೆ ತಾವೇ 24 ವರ್ಷ ಸೇವೆ ಸಲ್ಲಿಸಿ ನಿವೃತ್ತಿ ತಗೊಂಡು ಈಗ ಅವ್ರಿಗೆ ಬೇಜಾರ ಎಕ್ಸ್ ಅಂತ ಹೇಳಕ್ ಇಲ್ಲ ಅವ್ರ. ಎನಿವೇಸ್ ಯು ಆರ್ ಆಲ್ವೇಸ್ ಅ ಸೋಲ್ಜರ್, ಯು ಆರ್ ಆಲ್ವೇಸ್ ಅ ಸೋಲ್ಜರ್. ಯಾಕಂದ್ರೆ ನಿಮ್ಮ ಹಾರ್ಟೆ ಸೋಲ್ಜರ್ದು, ಅದನ್ನ ಮತ್ತಾವತ್ತಿನ್ನು ಬದಲಾಗುದಿಲ್ಲ. ನಿಮ್ಮ ಪ್ರೀತಿ ಅದ್ರ ಬಗ್ಗೆ ಇರುವ ನಿಷ್ಠೆ ಎಲ್ಲ ಇದೆಯಲ್ಲ, ತುಂಬಾ ಖುಷಿ ಆಯ್ತು ಕರುಣಾಕರ್ ಸರ್, ತುಂಬಾ ಧನ್ಯವಾದಗಳು ನಮ್ಮ ರೇಡಿಯೋ ಕುಂದಾಪುರ ಸ್ಟುಡಿಯೋಗೆ ಬಂದು ಮಾತಾಡಿದಕ್ಕೆ.
2: ಒಂದು ಮಕ್ಕಳಿಗೆ ಒಂದು ಮಾತು ಹೇಳುದಾ?
1: ಖಂಡಿತ ಹೇಳಿ.
2: ಆಯ್ತು, ನಾ ಒಂದು ಮಾತು ಹೇಳ್ತೇನೆ. ಈಗ ದೇಶಭಕ್ತಿ ಅಂದ್ರೆ ಕೆಲವರಿಗೆ ಗೊತ್ತಿಲ್ಲ. ನಾ ಮೊನ್ನೆ ಒಂದು ಕಾಲೇಜ್ ಹೋಗಿದ್ದೆ, ಒಂದು ಕ್ವಶನ್ ಕೇಳಿದೆ, ದೇಶಭಕ್ತಿ ಅಂದ್ರೆ ಏನು ಅಂತ ಹೇಳ್ಬಿಟ್ಟು. ನಮ್ಮಲ್ಲಿ ಎಂತ ಗೊತ್ತಾ, ದೇಶಭಕ್ತಿ ಅಂತ ಹೇಳಿದ್ರೆ ಆರ್ಮಿ ಸೇರೋದು ಅಥವಾ ಪೊಲೀಸ್ ಸೇರೋದು, ಸೇವೆ ಬಿ ಎಸ್ ಎಫ್ ಸೇರೋದು, ಕೆಲವರು ಆಗ್ತಾರೆ ಹೋಗ್ತಾರೆ, ಬಟ್ ಎಲ್ಲರಿಗೂ ಅದು ಅವಕಾಶ ಸಿಗಲ್ಲ. ನಾವೀಗ ಒಳಗಿದ್ದು ಏನ್ ಮಾಡ್ಬೇಕು? ಒಳಬೇಕಂದ್ರೆ ಬೆಳಗಿಂದ ಫ್ಲಾಗ್ ಹಾಸುದೊಂದು, ಸಂಜೆ ಫೋಲ್ಡ್ ಮಾಡಿ ಹೇಳಿದ್ನಲ್ಲ ಮೊನ್ನೆ ನೆನಪಿದ್ದೀನಿ, ಫೋಲ್ಡ್ ಮಾಡು ಒಂದು ಟ್ರಂಕಲ್ಲೋ ಬಾಕ್ಸ್ ಅಲ್ಲೋ ಹಾಕಿಡೋದು, ಮತ್ತೊಂದು 15 ನಾವು ವೇಟ್ ಮಾಡೋದು. ಅದಲ್ಲ ಆಕ್ಚುಲಿ ಎಂತ ಗೊತ್ತ ನೋಡಿ, ನಾ ಒಂದ್ ಮಾತು ಸಣ್ಣ ಸಣ್ಣ ಮಾತು, 4-5 ಜನ ಮಕ್ಕಳು ಬಸ್ ಅಲ್ಲಿ ಕೇಕೆ ಹೊಡೆಯೋದು, ಹಿರಿಯರು ಮುದುಕರು ಇದ್ರೆ ಅವ್ರಿಗೆ ಸೀಟ್ ಕೊಡುದಿಲ್ಲ ಅಲ್ದಾ. ಮತ್ತೆ ನಾನ್ ನೋಡ್ತಾ ಇದ್ದೆ, ಎಲ್ಲರು ಕಸ ಹಾಕ್ತಾರೆ, ಕೇಳಿದ್ರೆ ನಿಮ್ ಜಾಗನ ಅಂತ ಕೇಳ್ತಾರೆ. ನಿಮ್ಗೆ ಎಂತಕ್ಕೆ, ನಿಮ್ ಜಾಗನ, ಇದೆಲ್ಲ ಮಾಡ್ಬೇಡಿ ಅಲ್ದಾ. ಇದೆಲ್ಲ ದೇಶಭಕ್ತಿ ಅಂತಿಲ್ಲ. ಹಾ, ಫ್ಲಾಗ್ ಹಾರಿಸಿದ ತಕ್ಷಣ ನಾವು ದೇಶ ಇದು ಪ್ರೇಮಿ ಹೌದಾ?
1: ಸೊ ಹಾಂಗಾಯ್ ಇಂಥ ವಿಷಯಗಳಲ್ಲಿ ದೇಶ ಪ್ರೇಮ
2: ಬಳಸ್ಕೊಣಿ, ಒಬ್ರಿಗೆ ಹೆಲ್ಪ್ ಮಾಡಿ, ಸಹಾಯ ಮಾಡಿ ಅಲ್ದಾ,
1: ಸ್ವಚ್ಛತೆ ಉಳಿಸಿ.
2: ಈಗ ನೋಡಿ, ನಾನ್ ಎಂತ ಮಾಡ್ತೇನೆ, ಮಕ್ಳಿಗೆ ಸ್ವಲ್ಪ ಹೇಳಿಕೊಡ್ತೇನೆ ಅಂತ ಅಂದ್ರೆ, ಮುಂದೆ ಗೈಡ್ ಮಾಡ್ತೇವೆ ಅವ್ರು ನಮ್ಮನ್ನ ಹತ್ರ ಮಕ್ಕಳಿದ್ದ ಅವ್ರನ್ನೆಲ್ಲ ಬೇಕಂದ್ರೆ ನಾ ಸೇರ್ಸ್ಕೊಂತೆ ಸಂಜೆ ಈಗ 1-6 ಗಂಟೆಗೆ. ನೋಡಿ, ಹೇಳ್ತೆ ಗೈಡ್ ಮಾಡ್ತೇನೆ, ನೀ ಪೊಲೀಸ್ ಆಗ್ಬೇಕಾ, ಎಲ್ಲ ಗೈಡ್ ಮಾಡ್ತೇನೆ. ಹಾಗೆ ನಮ್ಮಂತರಲ್ಲ ಮಾಡ್ಲೇಬೇಕು.
1: ವೆರಿ ಗುಡ್, ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ. ಈಗ ನಮ್ ರೇಡಿಯೋ ಮೂಲಕ ಯಾರಾದ್ರೂ ಮಗು ಸೈನ್ಯಕ್ಕೆ ಸೇರ್ಕಂತ ಅನ್ಕೊಂತಿದ್ರೆ, ನೀವ್ ಹ್ಯಾಂಗ ಅವತ್ತು ನಾನು ಸೈನಿಕ ಆಯ್ಕೆ ಅನ್ಕೊಂಡಿದ್ರೆ, ಸೊ ಹಾಂಗೆ ಯಾವ್ದಾದ್ರು ಮಕ್ಳು ಅನ್ಕೊಂತಿದ್ರೆ ಎಂತ ಸಜೆಷನ್ ಅವ್ರಿಗೆ?

0: ಸೋ ನೈಸ್ ಆಫ್ ಯು. ಥ್ಯಾಂಕ್ ಯು ಸೋ ಮಚ್.
1: ಥ್ಯಾಂಕ್ ಯು ಮ್ಯಾಮ್.
0: ಕೇಳುಗ್ರೆ ನಿಮ್ಗೆ ಕೂಡ ಧನ್ಯವಾದಗಳು ನಮ್ಮ ಮಾತನ್ನ ಕೇಳಿಸ್ಕೊಂಡಿದ್ದಕ್ಕಾಗಿ. ನಾವು ಹೋಗಿ ಬರ್ತೋ. ನೀವು ಕೇಂತಾರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾವು ಮತ್ತೊಮ್ಮೆ ಸಿಕ್ವಾ.

ಪ್ರಿಯ ಕೇಳುಗ್ರೆ, ನಮ್ ಕುಂದಾಪುರ ಕನ್ನಡದಲ್ಲಿ ಇನ್ನೊಂದು ಪರಿಪೂರ್ಣ ಭಾವಗೀತೆ ಬಂದಿತ್ತು. ಇದನ್ನ ಬರೆದಿರೋರು ಶಿಕ್ಷಕರಾಗಿರೋ ವಿಜಯ್ ಕುಮಾರ್ ಕುಂಭಾಶಿ ಅವರು. ಇದಕ್ಕೆ ವಾದ್ಯ ಸಂಯೋಜನೆ ಮಾಡಿದವರು ಸಮೀರ್ ರಾವ್ ಅವರು. ಸಂಗೀತ ಮತ್ತು ಗಾಯನದಲ್ಲಿ ರಾಘವೇಂದ್ರ ಬೀಜಾಡಿ ಅವರು. ಈ ಹಾಡಕ್ಕೇನ್ಮೇಲೆ ಖಂಡಿತ ನಿಮ್ ಎದಿಯೊಳಗೂ ಒಂದ ಮಲ್ಲಿಗೆ ಬಳ್ಳಿ ಚಿಗ್ರತ್. ಬೇಕರ್ ಕಾಣಿ ಅಲ್ಲಲ್ಲ ಕೇಳಿ.

ರವಿ ಬಸ್ರೂರ್ ಅವರ ಮ್ಯೂಸಿಕ್ ಕಂಪೋಸಿಷನ್ ನಲ್ಲಿ ಡಾಕ್ಟರ್ ಶಿವರಾಜ್ ಕುಮಾರ್ ಮತ್ತು ಸಂಗೀತ ರವೀಂದ್ರನಾಥ್ ಅವರು ಹಾಡಿರೋ ಸಿಂಗಾರ್ ಹೂ.

0: 99.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ ಎಚ್ ಎಸ್ ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟಿರತಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ ನಿಮ್ಮೊಟ್ಟಿಗೆ. ಇವತ್ತು ನಮ್ಮ ಕುಂದಾಪುರ ಮಾತುಕತೆಯಲ್ಲಿ ಭಂಡಾರ್ಕಾಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರದಲ್ಲಿ ಯಾರಿದ್ರು ಅಂತ ಕೇಳ್ರೆ, ನಮ್ಮೊಟ್ಟಿಗೆ ಹೆಡ್ ಮಾಸ್ಟರ್ ಇದ್ರ. ಹೆಡ್ ಮಾಸ್ಟರ್ ಎಲ್ಲಿಂದ ಬಂದಿರಂದ್ರೆ, ನಿವೇದಿತಾ ಪ್ರೌಢಶಾಲೆ ಬಸರೂರಿನ ಹೆಡ್ ಮಾಸ್ಟರ್. ಹಾ, ಗೊತ್ತಾಯ್ತು, ನಮ್ಮ ಸುಬ್ಬಣ್ಣ ಮಾಸ್ಟರ್ ಅಲ್ದ ಅಂತ ನಿಮಗೆ ಹೇಳ್ತಿಕ್ಕು ಸಾಕ. ಹೌದು, ನೀವು ಸರಿಯಾಗಿ ಹೇಳಿರಿ. ಸುಬ್ಬಣ್ಣ ಕೋಣಿ ಅವರು ನಮ್ಮೊಟ್ಟಿಗೆ ಇದ್ರು. ಸರ್, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ಕಾರ. ನಮಸ್ಕಾರ.
2: ಹೇಗಿದ್ರಿ ಸರ್, ಹುಷಾರಿದ್ರಿಯಾ? ನಿಮ್ ಧ್ವನಿ ಲಾಯ್ಕಿತ್ತು ಸರ್. ಎಷ್ಟು ವರ್ಷದಿಂದ ಶಿಕ್ಷಕ ವೃತ್ತಿಯಲ್ಲಿ?
3: ನಾನು ಒಂದು 26 ವರ್ಷದಿಂದ.
2: 26 ವರ್ಷದಿಂದ?
3: 26.
2: ಎಚ್ ಎಂ ಹೆಡ್ ಮಾಸ್ಟರ್ ಆಗಿ ಎಷ್ಟು ಟೈಮ್ ಆಯ್ತು?
3: ಹೆಡ್ ಮಾಸ್ಟರ್ ಆಗಿ ಒಂದು 7 ವರ್ಷ ಆಯ್ತು.
2: 7 ವರ್ಷ ಆಯ್ತು. ಯಾವ್ದು ಲೈಕ್ ಆಯ್ತು?
3: ಅಡ್ಡಿಲ್ಲ, ಪರವಾಗಿಲ್ಲ.
2: ಅಲ್ಲ, ಈಗ ಬರೀ ಒಬ್ಬ ಶಿಕ್ಷಕ ಆಗಿರೋದು ಒಳ್ಳತ್ತ, ಈ ಹೆಚ್ಚಿನ ಜವಾಬ್ದಾರಿ ತಕೊಂಡು ಹೆಡ್ ಮಾಸ್ಟರ್ ಆಗೋದು ಒಳ್ಳತ್ತ?
3: ಅದು ನಾವು ಮಾಡುವಂತ ಕೆಲಸ ಇದ್ರ ಮೇಲೆ ಹೊಂದ್ಕೊಂಡಿರ್ತದೆ.
2: ನೀವು ಎಷ್ಟು ಪ್ರೀತಿಸ್ತೀರಿ ನಿಮ್ ಕೆಲಸ?
3: ನಾವು ನಮ್ಮ ವೃತ್ತಿಯನ್ನ ಗೌರವಿಸಬೇಕು, ಪ್ರೀತಿಸ್ಬೇಕು.
2: ತುಂಬಾ
3: ಪ್ರೀತಿಸ್ತೀವಿ.
2: ನಿಮ್ಗೆ ತುಂಬಾ ಇಷ್ಟ?
3: ಇಷ್ಟ. ಶಿಕ್ಷಕ ವೃತ್ತಿ ಮಕ್ಕಳಿಗೆ ಏನಾದ್ರು ಪಾಠ ಮಾಡುವಂತದ್ದು ಅಂತ ಹೇಳಿದ್ರೆ ಒಳ್ಳೇದಲ್ಲ.
2: ಯಾವ ಸಬ್ಜೆಕ್ಟ್ ಪಾಠ ಮಾಡ್ತೀರಿ ಸರ್?
3: ನಾನು ಹಿಂದೆ ಸೋಷಲ್ ಸೈನ್ಸ್ ಮತ್ತೆ ಕನ್ನಡ ಪಾಠ ಮಾಡ್ತಾ ಇದ್ದೆ.
2: ನಿಮ್ದೀಗ ಕನ್ನಡ ಮಾಧ್ಯಮ ಶಾಲೆ, ಸ್ಟ್ರೆಂತ್ ಹೆಂಗಿತ್ತು?
3: ಸ್ಟ್ರೆಂತ್ ಪರವಾಗಿಲ್ಲ, 120 ಚಿಲ್ಲರ ಇದೆ.
2: ಗುಡ್ ಸರ್. ಈ ಕಾಲಕ್ಕೂ 120 ಚಿಲ್ಲರಿ ಮಕ್ಕಳು ಇದ್ರಂದ್ರೆ ಅದು ಹೆಚ್ಚೆ. ಯಾವ ತರ ನೀವು ಆಕರ್ಷಣೆಗಳನ್ನೆಲ್ಲ ಇಟ್ಕೊಂಡಿರಿ ಈಗ ನಿಮ್ ನಿವೇದಿತ ಶಾಲೆಯಲ್ಲ?
3: ಮಕ್ಕಳನ್ನಂದ್ರೆ ಈಗ ಮಕ್ಕಳ ಸಂಖ್ಯೆ ಬಹಳ ಕಡಿಮೆ ಆಗಿದೆ. ನಾವು ಅದಕ್ಕೆ ಸ್ವಲ್ಪ ಗ್ರಾಮೀಣ ಭಾಗದ ಮಕ್ಕಳಿಗೆ ಜಾಸ್ತಿ ಅಂದ್ರೆ ಲೋಕಲ್ ಮಕ್ಕಳೆಲ್ಲ ಮನೆ ಬಾಗಿಲಿಗೆ ಈಗ ಎಲ್ಲ ವೆಹಿಕಲ್ ಬಂದಿದೆ, ಎಲ್ಲ ಕರ್ಕೊಂಡು ಹೋಗ್ತಾರೆ. ಬೇರೆ ಬೇರೆ ರೀತಿಯಾದಂತ ಅವರಿಗೆ ಸೌಲಭ್ಯಗಳನ್ನೆಲ್ಲ ಕೊಡ್ತಾ ಇದ್ರು. ನಾವು ಹಾಗೆ ಬೇರೆ ಬೇರೆ ಬೋದ ಅವ್ರ ಮಕ್ಕಳಿಗೆ ಬೇಕಾದಂತ ನೋಟ್ಸ್ ಪುಸ್ತಕವು, ಅವರಿಗೆ ಸಮವಸ್ತ್ರವು, ಹಾಗೆ ಅವರಿಗೆ ಬೇರೆ ಎಲ್ಲ ಪಾಠಕ್ಕೆ ಬೇಕಾದಂತ ಅವರಿಗೆ ಬೇರೆ ಬೇರೆ ಪರಿಕರಗಳನ್ನ, ಕಲಿಕಾ ಸಾಮಗ್ರಿಗಳನ್ನೆಲ್ಲ ಒದಗಿಸಿಕೊಂಡು ನಾವು ಇದ್ ಮಾಡ್ತಾ ಇದ್ದೇವೆ. ಮತ್ ನಮ್ಮಲ್ಲಿ ಒಂದು ಅಟಲ್ ಟಿಂಕರಿಂಗ್ ಲ್ಯಾಬ್ ಇದೆ, ಅದು ಸುತ್ತಮುತ್ತಲಿನ ಶಾಲೆಗಲ್ಲ, ಸ್ವಲ್ಪ ಫೀಡಿಂಗ್ ಸ್ಕೂಲಿಗಲ್ಲ. ನಾವು ಅವ್ರನ್ನ ಕರೆಸಿ ಸ್ವಲ್ಪ ಆ ರೀತಿ ಅದಕ್ಕೆ ಅವ್ರನ್ನ ನಮ್ ಶಾಲೆಗೆ ಬನ್ನಿ ಅಂತ ಹೇಳಿ ಆ ರೀತಿಯಾಗಿ ಮನವಸ್ಥೆ ಇತ್ತು
2: ಒಂದು ಕಾಲದಲ್ಲಿ ಸರ್. ನಾವು ಅಲ್ಲಿ ಹೈಸ್ಕೂಲಿಗೆ ಹೋಗಿಗೆ ನಮ್ಮ ಅಪ್ಪ ಬಿದಿಕೊಳ್ಳಿ ಹೋಗಿ ಅಲ್ಲಿ ಹೆಡ್ ಮಾಸ್ಟರ್ ಕಾಲ್ ಹಿಡಿಕಿತ್ತು. ನಮ್ಮ ಮಗಿಗೆ ಒಂದು ಸೀಟ್ ಕೊಡಿ, ಈ 250-247 ಅಂಕಲ್ ಆರಿತ್ತಲ್ಲ, ಮತ್ತೆ ಕೆಮ್ದ ಬೇಡ. ಅಲ್ಲಿ ಹೋಗಿ ದಮ್ಮಯ್ಯ ದಕ್ಕಯ್ಯ ಹೊಡೆದ್ರೆ ಮಾತ್ರ ಸೀಟ್ ಸಿಕ್ಕುದು, ಇಲ್ಲಿ ಸೀಟ್ ಸಿಗ್ತಾ ಇರ್ಲಿಲ್ಲ. ಆದ್ರೆ ಈಗ ಹಂಗಲ್ಲ, ನೀವು ಆ ಮಗಿಗೆ ಎಷ್ಟು ಮಾರ್ಕ್ ಬಂದ್ರು ಮಗಿನ ಕಾಲಿ ಬಿದ್ದೀಗ ಶಾಲೆ ಕರ್ಕ ಬರ್ಕ
3: ಅಂತ ಪರಿಸ್ಥಿತಿ ಬಂದಿದೆ.
2: ಆ ಪರಿಸ್ಥಿತಿ ಬಂದಿದೆ ಕನ್ನಡ ಮಾಧ್ಯಮದಲ್ಲಿ. ಈಗ ಇವಾಗ ನಿಮ್ಗೆ ತುಂಬಾ ಬೇಸರ ಅನ್ಸಲ್ವಾ? ಅಂದ್ರೆ ನಾನು ನನ್ನ ಅಣ್ಣ ಎಲ್ಲ ಟೀಚರ್ ಅವ್ರನ್ನ ಹತ್ರದಿಂದ ಕಂಡಂಗ ಅವ್ರು ತುಂಬಾ ಬೇಸರ ಪಟ್ಕೊಂಡು ಸುಮಾರು ಟೈಮ್. ಯಾಕೆ ಗೊತ್ತಾ, ದಮ್ಮಯ್ಯ ದಕ್ಕಯ್ಯ ಹಾಕಿ ಈಗ ಮಕ್ಕಳನ್ನ ಮಕ್ಕಳ ಅಬ್ಬಿ ದಿಕ್ಕಳಿಗೆ ದಮ್ಮಯ್ಯ ದಕ್ಕ ಅಪ್ಪ ಅಬ್ಬಿ ದಿಕ್ಕಳಿಗೆಲ್ಲ ರಿಕ್ವೆಸ್ಟ್ ಮಾಡಿ ಶಾಲೆ ಕರ್ಕೊಂಡು ಬರುವಂತಹ ಪರಿಸ್ಥಿತಿಯನ್ನ ಕನ್ನಡ ಮಾಧ್ಯಮ ಶಾಲೆಗಳು ತಲುಪಿದ್ದಾವೆ. ಅಲ್ಲಿ ಗುಣಮಟ್ಟ ಕಡಿಮೆ ಇತ್ತಂತಲ್ಲ, ನಿಮ್ಗೆ ಎಂತ ಅನ್ಸುತ್ತಾ ಬಗ್ಗೆ?
3: ಅದ್ರ ಬಗ್ಗೆ ಹೇಳ್ಬೇಕಂದ್ರೆ ಈಗ ಸ್ಪರ್ಧಾತ್ಮಕ ಯುಗ ಎಲ್ಲ ಕಡೆ ಈಗ ನಾವು ನೋಡ್ತೇವೆ. ಎಲ್ಲ ಅಣಬೆ ಹಾಗೆ ಎಲ್ಲ ಶಾಲೆಗಳು, ಇಂಗ್ಲಿಷ್
2: ಶಾಲೆಗಳು.
3: ಹಿಂದೆ STD ಬೂತ್, ನಾವು ಲೆಕ್ಕ ಹಾಕ್ಲಿಕ್ಕೆ ಹೋಗಿದ್ರು ಈ ನಾವು ಶಾಸ್ತ್ರಿ ಪಾರ್ಕ್ ಇಂದ ಸೀದಾ ಬಸರೂರು ಮೂರ್ಕೈ ಹೋಗೋ ತನಕ ಕೆಲವು
2: STD
3: ಬೂತ್ ಇದಿತ್. ಹಾಗೆ ಈಗ ಎಲ್ಲ ಕಡೆ ಅಣಬೆ ಹಾಗೆ ಶಾಲೆ ಇದಾಗಿದೆ ಆ ರೀತಿಯಾಗಿ. ಹಾಗೆ ಅಲ್ಲಿ ಅವರ ಒಂದು ಉದ್ದೇಶ ಆಗಿರ್ತದೆ. ಯಾಕೆ ಕೇಳಿದ್ರೆ ನಾವು ಒಳ್ಳೆಯ ಒಂದು ನಮ್ಮ ಸಂಸ್ಥೆ ಮುಂದುವರಿಬೇಕು, ಒಳ್ಳೆಯ ಶಿಕ್ಷಣ ಕೊಡಬೇಕು, ಪ್ರತಿಷ್ಠಿತವಾದಂಥ ಒಂದು ಸಂಸ್ಥೆ ಆಗಬೇಕು, ಒಂದು ಧ್ಯೇಯ ಇಟ್ಕೊಂಡು ಅವರು ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಆ ರೀತಿಯಾಗಿ ಮಾಡ್ತಾ ಇದ್ದಾರೆ. ಈಗ ಸ್ಪರ್ಧೆ ಅಲ್ಲ, ಎಲ್ಲ ಇದ್ರ ಎಲ್ಲ ರಂಗದಲ್ಲೂ ಸ್ಪರ್ಧೆ ಇದೆ.
2: ಓಕೆ, ನಾನು ಇನ್ವೈಟ್ ಮಾಡೋದು ಈ ವಿಷಯ ಡಿಸ್ಕಸ್ ಮಾಡಕಂತೂ ಅಲ್ಲ, ನಿಮ್ ಹೆಡ್ ಮಾಸ್ಟರ್ ಆಯಿಪ್ಪು ಕೋಯ್ ನಾನು ಈ ವಿಷಯ ಒಂಚೂರು ಎತ್ತದಷ್ಟೇ. ನೀವು ನಾವು ಇವತ್ತು ಮಾತಾಡ್ತಾ ಇರೋ ಕಾರಣ ಕುಂದಾಪುರ ಮಾತುಕತಿ. ಸೊ ಕುಂದಾಪುರ ಮಾತುಕತಿಯಲ್ಲಿ ನನಗೆ ತಿಳಿದ ಹಾಗೆ ಮೊನ್ನೆ ಸಾಹಿತ್ಯ ಸಮ್ಮೇಳನದಲ್ಲಿ, ನಾವು ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಭೇಟಿಯಾದಾಗ ನೀವು ಜನಪದ ಹಾಡುಗಳನ್ನ ಕುಂದಾಪುರ ಕನ್ನಡದಲ್ಲಿ, ನಮ್ಮ ಕುಂದಾಪುರ ಕನ್ನಡದ ಹಾಡುಗಳೇ ಇದ್ದಾವೆ, ನಾನು ಅದನ್ನ ಹಾಡ್ತೆ ಅಂತ ಹೇಳಿದ್ರೆ, ಎ ವಿ ನಾವುಡ್ರ ಜೊತೆಗೆ ನೀವು ತುಂಬಾ ಕೆಲಸ ಮಾಡಿದಿರಿ, ಅವರ ವಿದ್ಯಾರ್ಥಿ ಕೂಡ ಆಗಿದ್ರಿ ಅಂತ, ನಮ್ಮ ಭಂಡಾರಕಾಸ್ ಕಾಲೇಜಿನ ವಿದ್ಯಾರ್ಥಿ ನೀವು. ಸೊ ಒಂದ್ ಹಾಡಿಂದ ಶುರು ಮಾಡುವಲ್ಲ ಸರ್, ಯಾವ ಹಾಡು ತಯಾರಿತ್ತೀಗ?
3: ನಾನೀಗ ಕಾಳುವಾರದ ಕಾಳಿಂಗ ದೇವರ ಬಗ್ಗೆ ಒಂದು ವರ್ಣನೆ ಮಾಡುವಂತ ಒಂದು ಹಾಡಿದೆ, ಅದನ್ನ ಹಾಡ್ತೇನೆ.
2: ನಮ್ಗೆ ಕಾಳುವಾರ ಅಂದ್ಕೂಡ ನೆನ್ಪಪ್ಪದ್ ಕಾಳುವಾರ ಷಷ್ಠಿ.
3: ಹೌದು,
2: ಷಷ್ಠಿ ಬಂದ್ರೆ ಅದ್ರ ಕಾಳುವಾರ ಘಾತಿಲ್ಲ, ಷಷ್ಠಿ ಘಾತಿಲ್ಲ ಅಂದ್ರೆ ಕಾಳುವಾರಕ್ಕೆ ಹಬ್ಬದಂದ ಅರ್ಥ.
3: ಹೌದು.
2: ಸೊ ಈಗ ನೀವು ಕಾಳುವಾರದ ಕಾಳಿಂಗನ್ ಬಗ್ಗೆ ಬರ್ದಿರೋ ಪದ್ಯ ಅಂತ ಹೇಳ್ರಿ, ಹೇಳಿ ಸರ್.
3: ಬರ್ದದಲ್ಲ, ಹಿಂದೆ ಜನಪದ
2: ಮೊದ್ಲಿಂದನೇ ಇದ್ದದ್ದ
3: ಜನಪದರೆ ಅದನ್ನ ಇದ್ ಮಾಡಿದ್ದಾರೆ.
2: ವೆರಿ ನೈಸ್, ಬ್ಯೂಟಿಫುಲ್, ಹೇಳಿ ಸರ್.

0: ಓ ಸೂಪರ್, ಇಷ್ಟ ಎರಡಲ್ಲೇನ?
1: ಇದು ಅಂದ್ರೆ ದೇವರ ವರ್ಣನೆ ಅಂದ್ರೆ ಒಂದು ಅಂದ್ರೆ ಅಲ್ಲಿ ನಾವು ನೋಡ್ತೇವೆ ಉದಾಹರಣೆಗಳು ಬೇಕಾದ್ರೆ, ನಾಗ್ ದೇವ್ರು ಬನ ಅಂತ ಕ್ಷಣ ಅಲ್ಲಿ ಬಾಗಳ ಹೋಗಿದ್ದೇ ಇರ್ತದೆ, ಬಾಗಳ ಮರ
0: ಹೌದು,
1: ಅದ್ರ ಹೂವೆಲ್ಲ ಕೆಳಗ್ ಬಿದ್ದಿರ್ತದೆ, ಪರಿಮಳ ಆಗಿರ್ತದೆ. ಮತ್ ನಾಗ್ ದೇವರಿಗೆ ಬಹಳ ಪ್ರಿಯವಾದ ಸಿಂಗಾರ, ಸಿಂಗಾರ ಹೋಗಿ ಅಂದ್ರೆ ದೇವರು ಇದಾಗಿ ಅವರು ದರ್ಶನ ಇದೆಲ್ಲ ಆಗಿದ್ರು ಪ್ರಸಾದ ಕೊಡುದು ಸಿಂಗಾರ ಹೋಗಲ್ಲ,
0: ಕರೆಕ್ಟ್,
1: ಭಕ್ತಾದಿಗಳಿಗೆ ಕೊಡುವಂತದ್ದು ಸಿಂಗಾರದ ಹೋಗು ಅಂದ್ರೆ ಬಾಗಳ ಹೋಗು ಮತ್ತೆ ಸಿಂಗಾರ ಹೂ ಕೊನೆ ನಾಗ್ ದೇವರಿಗೆ ಅತ್ಯಂತ. ಮತ್ತೆ ನಾವು ಕೇದಗೆ ಕೇದಗೆ ಅದು ಬಹಳ ಪ್ರಿಯ ನಮ್ಗೆ. ಉದಾಹರಣೆಗೆ ನಾಗರ ಪಂಚಮಿಗೆ ಅದಿಲ್ದೆ ಆಗೋದೇ ಇಲ್ಲ,
0: ನಿಜ.
1: ಏನೇನಲ್ಲ
0: ಅದ್ರ ನೋಡಿ, ಆ ನಾಗದೇವರಿಗೆ ಅರ್ಪಿಸುವ ಹೂಗಳಲ್ಲಿ ಘಾಟಿನ ಹೂಗಲ್ಲ, ಯಾವ ಅಂದ್ರೆ ನೀವು ಬಾಗಳ ಹೂಗ್ ತಕೊಂಡ್ರು, ಬಾಗಳ ಹೂಗ್ ಸ್ಮೆಲ್ ಅಂದ್ರೆ ಮೈಲ್ಡ್ ಸ್ಮೆಲ್, ಅದು ತುಂಬಲ್ಲ, ಆದ್ರ ಆ ಸ್ಮೆಲ್ ಕೊಡುವಂತ ಆ ಖುಷಿ ಇದೆಯಲ್ಲ, ನೀವೀಗ ಹೇಳಿದ್ರಲ್ಲ ಬಾಗಳ ಮರದಡಿ ಬಾಗಳ ಹೂಗೆಲ್ಲ ಬಿದ್ದಿರುತ್ತ ಅಂತ, ಆ ಚಿತ್ರಣ ನಾವು ಶಾಣಕಿ ಪತಿ ಕಂಡದ್ದ. ಅದನ್ನ ಹೆಕ್ಕಿ ಹೆಕ್ಕಿ ಅದನ್ನ ಪೋಣಿಸಿ ಅದನ್ನ ಮಾಲೆ ಮಾಡಿ ಒಂದೇ ನಾವು ಮುಡ್ಕಂದು ಆ ತರದ್ದೆಲ್ಲ ಇರ್ತಿತ್ತಲ್ಲ. ಕೆಲವು ಮದ್ವೆಗಳಿಗೆ ಒಣಕಟ್ಟಿ ಆದ ಬಾಗಳ ಹೂವಿನ ಹಾರ ಬೇಕಿರತ್ತ. ಸೊ ಇದೆಲ್ಲ ಒಂದ್ಸಲಕ್ಕೆ ನೆನ್ಪು ಬರುತ್ತೆ, ತುಂಬಾ ಪರಿಮಳ ಅಲ್ಲ. ಇವನ್ ಕ್ಯಾದಗಿ ಕೂಡ ಅಂತ ಪರಿಮಳ ಅಲ್ಲ, ಅದು ಮಲ್ಲಿಗೆ ತರ ಘಮ್ಮನೋ ಪರಿಮಳ ಬರ್ತಿಲ್ಲ, ಆದ್ರೆ ಅದ್ರದೊಂದು ಪರಿಮಳ ಅಂತ ಮೂಗಲ್ಲಿ ಆಘ್ರಾಣಿಸುವಾಗ ಆ ಸ್ಮೆಲ್ ಇತ್ತಲ್ಲ, ವಾವ್, ಒಂಥರ ಬ್ಯೂಟಿಫುಲ್. ಈವನ್ ನಮ್ದು ಸಿಂಗರ್ ಹೂಗ, ಸಿಂಗರ್ ಹೂಗ ಅರಳುವತ್ತಿಗೆ ಅಡ್ಕೆ ಮರದಲ್ಲಿ ಅರಳುವತ್ತಿಗೆ ನಾವಲ್ಲಿ ಕೆಳಗೆ ನಾನು ಕುತ್ಕೊಂಡಿರ್ತ ಸುತ್ತಮುತ್ತ ತಿರುಗ್ತಾ ಇದ್ರ ಅದ್ರ ಪಕ್ಕದಲ್ಲೇ ಆ ಪರಿಮಳ ಅಷ್ಟೊತ್ತಿಗೆ ಒಂದ್ ಬತ್ತ ಕಾಣೆ, ಅದು ಒಂದ್ ಚಂದದ ಸ್ಮೆಲ್. ಅದಾದ ನಂತರ ಅದು ದೇವರಿಗೆ ಅರ್ಪಣೆ ಆಗಿ ಮತ್ತೆ ನಮ್ ಕೈಗ್ ಬಂದಾಗ ಅಲ್ಲಿರೋ ಎಲ್ಲ ಪರಿಮಳದೊಟ್ಟಿಗೆ ಬತ್ತಲ್ಲ ವಾಪಸ್, ಅದು ಇನ್ನೊಂಥರ ಏನೋ ಅಘ್ರಾಣಿಸುವಿಕೆ ಅಂದ್ರೆ ಅದೊಂದು ಖುಷಿ ಕೊಡುದೇ ಬೇರೆ. ಅದ್ ಯಾವ್ದು ಒಂಥರ ಘಾಟ್ ಅಲ್ಲ
1: ಆತರ
0: ಹೇಳಿ ಸರ್, ಮುಂದುವರಿಸಿ.
1: ಹೀಗೆ ಒಂದು ಕೊಲ್ಲೂರ ಮೂಕಾಂಬಿಕೆ ದೇವರು ನಾವು ನೋಡ್ತೇವೆ, ಅಮ್ಮನವ್ರ ದೇವಸ್ಥಾನ ದೇವಿ ದೇವಸ್ಥಾನ ಅಂತ ಹೇಳಿದ್ರೆ ಮಂಗಳವಾರ ಮತ್ತು ಶುಕ್ರವಾರ, ಅದರಲ್ಲೂ ಶುಕ್ರವಾರ ಬಹಳ ವಿಶೇಷ. ಈಗ ಒಂದು ಮನೆಯವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಕೊಲ್ಲೂರಿಗೆ ಆ ಮೂಕಾಂಬಿಕೆ ದೇವರನ್ನು ನೋಡ್ಕೊಳ್ಲಿಕ್ಕೆ ಹೋಗ್ತಾರೆ. ಆಗ ಹೋಗುವಾಗ ಕೊಲ್ಲೂರು ದೇವರ ಮೂಕಾಂಬಿಕೆ ದೇವಿಯನ್ನು ವರ್ಣನೆ ಮಾಡುವಂತ ಗೀತೆ ಕೊಲ್ಲ

0: ಅಂದ್ರೆ ದೇವರನ್ನ ದರ್ಶನ ಮಾಡ್ಲಿಕ್ಕೆ ಹೋಗಿದ್ದಾರೆ
1: ಕೊಲ್ಲೂರಮ್ಮ,
0: ಕೊಲ್ಲೂರಾಮನ ಎಲ್ಲ ಅವರ ಹರಕೆ ಇದೆಲ್ಲ ಇದ್ ಮಾಡ್ಕೊಂಡಿದ್ರು. ಆಗ ಅವ್ರಿಗೆ ಕೊಡ್ಲಿಕ್ಕೆ ಏನು ಇದಿಲ್ಲ, ತುಂಬಾ ಬಡಸ್ತಿ ಕೇಳಿ. ಆಗ ಅವರಲ್ಲಿ ಇದ್ದಂತ ಒಂದು
1: ಚಕ್ರ
0: ಸರವನ್ನೇ ದೇವಿಗೆ ಆ ರೀತಿಯಾಗಿ ಅರ್ಪಣೆ ಮಾಡ್ತಾರೆ. ಆ ಅರ್ಪಣೆ ಮಾಡಿದ್ರು ಅವ್ರಿಗೆ ಮನಸ್ಸಿಗೆ ಯಾವುದೇ ರೀತಿಯ ಬೇಜಾರಿಲ್ಲ. ಏನಾಗ್ತಾ ಆ ಗಳಿಗಿಂದ ಅವರಿಗೆ ಎಲ್ಲ ಇದು ಮುಟ್ಟದೆಲ್ಲ ಚಿನ್ನ ಆಯ್ತಂತೆ, ಶುಭ ಆಯ್ತಂತೆ.
1: ವಾವ್, ಇಷ್ಟು ಲೈಕ್ ಇತ್ತು ಕತೆ,
0: ಶುಭ ಆಯ್ತಂತೆ.
1: ಜನಪದ ಕತೆ, ಎಷ್ಟು ಲೈಕ್ ಇತ್ತು. ದೇವ್ರಿಗೆ ಅರ್ಪಿಸಿದ್ರು ನನ್ನ ಹತ್ರ ಎಂತ ಇಲ್ಲ ಅಂತ ಹಾಕೊಂಡು ಚಕ್ರಿ ಸರ ದೇವ್ರಿಗೆ ಅರ್ಪಿಸ್ಬಿಟ್ಟಿದ್ದು, ದೇವಿ ಖುಷಿ ಆಗ್ಬಿಡ್ತು. ಅದ್ರ ನಂತರ ಮುಟ್ಟಿದ್ದೆಲ್ಲ ಚಿನ್ನ ಅಂದ್ರೆ, ನಾವು ಯಾವುದೇ ಸ್ವಾರ್ಥವಿಲ್ಲದೆ ಒಳ್ಳೆ ಮನಸ್ಸಲ್ಲಿ ದೇವ್ರಿಗೆ ಏನೇ ಕೊಟ್ರು ಕೂಡ ಆ ದೇವ್ರು ಮೋಸ್ಟ್ಲಿ ಅನುಗ್ರಹಿಸ್ಬಿಡ್ತಾರೆ ಅಂತ. ಅಲ್ಲ ಸರ್, ನೀವು ಇದನ್ನೆಲ್ಲ ಹ್ಯಾಂಗ್ ಕಲೆಕ್ಟ್ ಮಾಡ್ರಿ? ಮತ್ತೆ ಈ ಹಾಡುಗಳು ಯಾಕೆ ಉದ್ದಕ್ಕಿಲ್ಲ, ಯಾಕೆ ಇಷ್ಟೊಂದು ಶಾರ್ಟ್ ಇದಾವೆ? ನಂಗೆ ಇನ್ನು ಕೇಳ್
0: ಅಂದ್ರೆ, ನಾ ಅಂದ್ರೆ ಸ್ವಲ್ಪ ಎಲ್ಲ ಸಣ್ಣ ಸಣ್ಣ ಅಂದ್ರೆ ಎಲ್ಲ ಸ್ವಲ್ಪ ತುಣುಕು ಇರ್ಲಿ ಅಂತ ಹೇಳಿ
1: ಸುಮಾರು ತಕ್ಕ ಬಂದಿರಿ.
0: ಸ್ವಲ್ಪ ಇದ್ ಮಾಡುದು, ಒಂದೇ ಹಾಡನ್ನ ಜಾಸ್ತಿಯಾಗಿ ಇದ್ ಮಾಡ್ಕೊಳ್ಲಿಲ್ಲ. ಈಗ ಉದಾಹರಣೆಗೆ ಹೇಳ್ಬೇಕಾದ್ರೆ, ಈಗ ಇದೆರಡು ಹಾಡಿದ್ದು ಸ್ವಲ್ಪ ಒಂದೊಂದು ಚರಣ ಮಾತ್ರ. ಈಗ ಒಂದು ಮಕ್ಕಳ ಸೊಗಸು ಅಂತ ಹೇಳಿ ಒಂದು ಗೀತೆ ಬರ್ತದೆ, ಆ ಮಕ್ಕಳ ವರ್ಣನೆ ಮಾಡುವಂತದ್ದು. ಅದು ಜನಪದರು ಹೀಗೆ ಮಗುವಿನ ಲಾಲನೆ ಪಾಲನೆ, ತಾಯಿ ಆದವರು ಮಗುವನ್ನ ಹೇಗೆ ಸಾಕಿ ಸಲುತ್ತಾರೆ, 9 ತಿಂಗಳು ಹೊತ್ತು ಹೆತ್ತು ಸಾಕಿ ಸಲಹಿ ಆ ಮಕ್ಕಳನ್ನ ಪೋಷಣೆ ಮಾಡುವಂತ ಇಲ್ಲಿ ವರ್ಣನೆ ಒಂದು ಗೀತೆಯಲ್ಲಿ ಬರ್ತದೆ. ಎಲ್ಲರ ಮಕ್ಕಳಂಗೆ ಎಲ್ಲರ

0: ಚಪ್ಪಾಳೆ ಲೈಕ್ ಐ ಸರ್, ಬಿಲ್ಲು ಹೋಲ್ತಾವೆ ಕುಡಿ ಹುಬ್ಬು,
1: ಮಗುವಿನ ವರ್ಣನೆ ಮಾಡುವಂತ
0: ಎಷ್ಟು ಲೈಕ್ ಅಲ್ಲ. ಹೆತ್ತಬ್ಬಿಗೆ ಹೆಗ್ಣ ಮುದ್ದಂಬ್ರ,
1: ಮಗು ಹೇಗೆ ಇರ್ಲಿ ಬಣ್ಣದಲ್ಲಿ ಆಕಾರದಲ್ಲಿ ದಷ್ಟಪಷ್ಟವಾಗಿ ಹೇಗೆ ಇರ್ಲಿ, ಹೆತ್ತವರಿಗೆ ತನ್ ಮಗುವೆ ಸರ್ವಸ್ವ, ತನ್ ಮಗುವೆ ಮುದ್ದು
0: ಅಲ್ದ, ಅದಷ್ಟು ಚಂದ ಬೇರೆ ಯಾವ್ದು ಇಲ್ಲ ಅಂತ. ಸೋ ನೈಸ್. ಸೋ ಇದನ್ನೆಲ್ಲ ನೀವು ನಿಮ್ ಮಕ್ಳಿಗೂ, ನಿಮ್ ಮಕ್ಳು ಅಂದ್ರೆ ನಿಮ್ಮ ವಿದ್ಯಾರ್ಥಿಗಳಿಗೂ ಹೇಳ್ಕೊಡ್ತೀರಾ?
1: ಹಾ, ನಾನಂದ್ರೆ ನನ್ನ ಕನ್ನಡ, ಈಗ ನಾನು ಪಾಠ ಮಾಡ್ತಾ ಇದ್ದೇನೆ, ಕನ್ನಡ ಪಾಠ ಮಾಡ್ತಿರುವಾಗ ಅಲ್ಲಿ ಇದು ಬರ್ತದೆ, ಭಾವಗೀತೆ ಬರ್ತದೆ, ಜನಪದ ಬರ್ತದೆ, ಲಾವಣಿ ಬರ್ತದೆ, ಅದನ್ನೆಲ್ಲ ನಾನು ರಾಗ, ಈಗ ಹೊಸ ಪಠ್ಯ ಬಂದಾಗಲೇ ರಾಗ ಹಾಕಿದ್ದೇನೆ. ಈಗ ನಮ್ ಕನ್ನಡ ಶಿಕ್ಷಕರ, ಭಾಷಾ ಶಿಕ್ಷಕರ ಕಾರ್ಯಾಗಾರ ಇರ್ತದೆ, ಅಲ್ಲಿ ನಮಗೆ ಹಾಡ್ಲಿಕ್ಕೆ ಎಲ್ಲ ಅವಕಾಶ ಕೊಡ್ತಾರೆ, ಎಲ್ಲ ಸಂಪನ್ಮೂಲ ವ್ಯಕ್ತಿಗಳು, ಮತ್ತೆ ನಮ್ಮ ಸರ್ ಅಲ್ಲ, ನಮ್ಮ ಬಿಒ ಆಫೀಸರು, ಮತ್ತೆ ನಮ್ಮ ಸಂಪನ್ಮೂಲ ವ್ಯಕ್ತಿಗಳು, ಅವರೆಲ್ಲ ನಮ್ಗೆ ಒಳ್ಳೆ ರೀತಿಯಲ್ಲಿ ಸಹಕಾರ ಕೊಡ್ತಾರೆ. ನನಗೆ ಈ ಸಂಗೀತಕ್ಕೆ ಜಾಸ್ತಿ ಒಲವು ಕೊಟ್ಟದು ಕೆ ಕೆ ಕಾಳವರ್ಕರ್ ಅಂತ. ಅವರು ನನಗೆ ಗುರುಗಳು, ಅವ್ರು ನನಗೆ ಗುರುಗಳು. ಯಾಕೆ ಕೇಳಿದ್ರೆ ಅವ್ರು ನನಗೆ ವೇದಿಕೆ ಪರಿಚಯಿಸಿದ್ದು. ನಾ ಸಾಧಾರಣ 4ನೇ ಕ್ಲಾಸಿನಿಂದ ಹಾಡ್ತಾ ಇದ್ದೇನೆ,
0: 4ನೇ ಕ್ಲಾಸಿನಿಂದ
1: ನಾನು ಶಾಲೆಯಲ್ಲಿ, ಕಟ್ಗೇರಿ ಶಾಲೆಗೆ ಹೋಗ್ತಾ ಇದ್ದೇನೆ. ಆಗ ಹೋಗುವಾಗಲೇ ಚೇತನ ಸಂಸ್ಥೆ ಕೋಟೇಶ್ವರ ಇದೆ, ಅವ್ರು ಒಂದು ಸ್ಪರ್ಧೆ ಇಟ್ಟಿದ್ರು, ಸಂಗೀತ ಸ್ಪರ್ಧೆ. ನಾವು 3 ಜನ ಹೋಗಿತ್ತು, ಒಬ್ಬ ಇನ್ನೊಬ್ಬ ಸುಬ್ಬಣ್ಣ ಅಂತ ಹೇಳಿ ನನ್ನ ಹೆಸರಿನ, ಮತ್ತೊಬ್ರು ಸದಾನಂದ ಐತಾಳ್ರ ಅಂತ. ನಾವು 3 ಜನ, ನಂಗ್ ಸಂಗೀತದಲ್ಲಿ ಪ್ರಥಮ, ಇನ್ನೊಬ್ರು ಚಿತ್ರದಲ್ಲಿ, ಸುಬ್ಬಣ್ಣನಿಗೆ ಪ್ರಥಮ, ಮತ್ತೊಬ್ರು ಅವರು ಸಾಮಾನ್ಯ ಜ್ಞಾನ, ಭಾಷಾ ಸಾಮಾನ್ಯ ಜ್ಞಾನದಲ್ಲಿ ಪ್ರಥಮ. ನಮ್ಗೆ ಪರ್ಯಾಯ ಫಲಕ ನಮ್ಗೆ ಸಿಕ್ಕಿತ್ತು ಚೇತನ ಸಂಸ್ಥೆ. ಅಲ್ಲಿಂದ ನಾವು ಸ್ಟಾರ್ಟ್.
0: ಅಂದ್ರೆ ನಿಮ್ಮ ಕಂಠ ಆಗ್ಲೇ ಕಂಚಿನ ಕಂಠ,
1: ಆಗಳಿಗೆ ಹಾಡ್ತಿದೆ.
0: ನಿಮ್ಮ ಹಾಡ್ಕೆ ಮತ್ತೆ ನಂಗೆ ಆಕ್ಚುಲಿ ಗಣೇಶ್ ಗಂಗೊಳ್ಳಿ ಅವ್ರ ನೆನಪಾಯ್ತು. ಅವರು ಈ ಸ್ಟುಡಿಯೋದಲ್ಲಿ ಬಂದೆಲ್ಲ ತುಂಬಾ ಹಾಡಿದ್ರು, ಅವ್ರು ಹಾಡುವಾಗ ಅದೊಂಥರ ವೈಬ್ರೇಷನ್, ಆ ವೈಬ್ರೇಷನ್ ನಿಮ್ಮ ಹಾಡಲ್ಲೂ ನನಗೆ ಅನ್ನಿಸ್ತು. ಆ ತರದೊಂದು ಆ ಸ್ವರದ ಕಂಠದ ತ್ರಾಣ ಇತ್ತಲ್ಲ, ತುಂಬಾ ತುಂಬಾ ಒಳ್ಳೇದೆ ಅದು, ಹೇಳ್ತಾರಲ್ಲ ಉಚ್ಚಾಯ ಮಟ್ಟದಲ್ಲಿದೆ. ಸೊ ತುಂಬಾ ಲಾಯ್ಕ ಇತ್ತು ಸರ್ ನೀವು ಹಾಡಿದ್ದು. ಈಗ ನಿಮ್ಮ ವಿದ್ಯಾರ್ಥಿಗಳಿಗೆ ನೀವು ಕ್ಲಾಸ್ ಅಲ್ಲಿ ಪಾಠ ಮಾಡುವಾಗ ಕನ್ನಡ ಪಾಠದಲ್ಲಿ ಹಾಡು ಬಂದ್ರೆ ಅದಕ್ಕೆ ರಾಗ ಸಂಯೋಜನೆ ನೀವೇ ಮಾಡಿ ನೀವು ಹಾಡ್ತೀರಿ? ಆಕ್ಚುಲಿ ಇದು ಮಕ್ಳಿಗೆ ತುಂಬಾ ಹೆಲ್ಪ್ ಆಗ್ತದೆ. ನಂಗೆ ಈಗಲೂ ನೆನಪಿದೆ, ನನ್ನ 8ನೇ ಕ್ಲಾಸ್ ಅಲ್ಲಿ ನರೇಂದ್ರ ಕುಮಾರ್ ಕೋಟ ನಮ್ ಕನ್ನಡಕ್ಕಿದೆಯ ವಿವೇಕದಲ್ಲಿ, ಅವ್ರು ನಮ್ಗೆ ಎಂತದೇ ಹಾಡು ಬಂದ್ರು ಅದಕ್ಕೊಂದು ಅವ್ರ ರಾಗ ಹಾಕುದು, ಹಾಡುದು, ಮತ್ ನಮ್ಮ ಹತ್ರ ಹಾಡ್ಸುದು. ಇವತ್ತಿಗೂ ನಂಗೆ ಈವನ್ ನನ್ನ ಮಗ ನನ್ನ ಮಗಳನ್ನ ತೊಟ್ಟಿಲ್ ತೂಗೋತಿಗೆ ನಾನು ಅದೇ ಹಾಡು ಎಲ್ಲೋ ಹುಡುಕಿದೆ ಇಲ್ಲದ ದೇವರ ನಂಗೆ ಮಾಸ್ಟರ್ ಎಂತ ಹೇಳಿಕೊಟ್ಟಿದ ಆ ರಾಗದಲ್ಲಿ ಹಾಡ್ತಾ ಇದ್ದೆ. ಓ ನನ್ನ ಚೇತನ, ಅವ್ರಾವತ್ ಎಂತ ಹಾಡಿರ್ಸಿರ, ಆಮೇಲೆ ನಾನು ಎಷ್ಟು ಹಾಡು ಕೇಳಿಕ್ಕೂ ಸಾಕು ಅದೇ ಲಿರಿಕ್ಸ್ ಬೇರೆ ಬೇರೆ ರಾಗದಲ್ಲಿ, ಆದ್ರೆ ನನ್ನ ಮಾಸ್ಟರ್ ನಂಗೆ ಕ್ಲಾಸ್ ಅಲ್ಲಿ ಎಂತ ಹೇಳಿಕೊಟ್ಟಿರ, ಅದನ್ನ ನಾನು ನನ್ನ ಮಕ್ಕಳಿಗೆ ತೊಟ್ಲು ತೂಗೋತಿ ನಾನು
1: ಹಾಡ್ತಿದ್ದೆ
0: ಅಂದ್ರೆ ಅದು ಮೆಮೊರಿಯಲ್ಲಿ ಅಷ್ಟು ಲೈಕ್ ನಿಂತಿತ್ತು. ಮತ್ತೆ ಈಸಿ ಅಂತ ಕೇಂದ್ರ ನಿಮ್ಗೆ ಅಲ್ಲಿ ಪದ್ಯದಲ್ಲಿ ಫಸ್ಟ್ ಲೈನ್ ಬರೀತಾರೆ, ಲಾಸ್ಟ್ ಲೈನ್ ಇರುತ್ತೆ, ಮಧ್ಯದಲ್ಲೆಲ್ಲ ಬಿಟ್ಟದ್ ತುಂಬಿಸಕಲ್ಲ. ಈ ರಾಗ ಸಂಯೋಜನೆ ಮಾಡಿ ಹಾಡಿಸಿದಾಗ ಅಥವಾ ನಾವ್ ಹಾಡಿದಾಗ ಮಕ್ಕಳಿಗೆ ಅದು ಲೈಕ್ ನೆನಪಿರುತ್ತೆ ಸರ್, ನೆನಪಿಟ್ಕೊಳ್ಳಿಕ್ಕೆ ಇದೊಂದು ಒಳ್ಳೆ
1: ಸ್ವಲ್ಪ ಅವರಿಗೆ ಆಸಕ್ತಿ ಬರ್ತದೆ. ಸ್ವಲ್ಪ
0: ಕನ್ನಡ ಮಾಸ್ಟರ್ ಅದಕ್ಕೆ ಇಷ್ಟ ಆಗ್ತಾರೆ, ತುಂಬಾ ಇಷ್ಟ. ಯಾರಂದ್ರೆ ಕನ್ನಡ ಮಾಸ್ಟರ್ ಅಂತ ಹೇಳ್ತಾರೆ. ಕ್ಲಾಸ್ ಅಲ್ಲಿ ಹಾಡ್ ಹಾಡಿ ಕ್ಲಾಸ್ ಅಲ್ಲಿ ಒಂದು ವೈಬ್ರೇಷನ್ ಕ್ರಿಯೇಟ್ ಮಾಡಿ ನಾವು ಸಹ ಅದೇ ಟ್ಯೂನ್ ಅನ್ನ ಗುನ್ಗುನ್ಸೋ ಹಂಗ್ ಮಾಡ್ಕೊಂಡು ನಾವು ಮನೆಗೆ ಹೋಗಿ ನಮ್ ರಾಗ ಲೈಕ್ ಇಲ್ದಿದ್ರು ಆ ರಾಗ ಕತ್ತೆ ರಾಗ ಆಗಿದ್ರು ನಾವು ಒಬ್ರು ಎಪ್ಪತ್ತಿಗೆ ಹೌದು ಅವ್ರು ಹಾಡತ್ತರ ನಾವ್ ಇನ್ನೊಂದ್ಸಲ ಹಾಡುದು, ಅಥವಾ ನಮ್ಮ ರಾಗ ಲೈಕ್ ಇತ್ತಂದ್ರೆ ಅವ್ರ ಕ್ಲಾಸ್ ಅಲ್ಲಿ ನಮ್ಗೆ ಹಾಡಿ ಮಕ್ಕಳೆಲ್ಲ ಓ ಲೈಕ್ ಆಯ್ತು ಹಾಡುದಂತ ಹೇಳುವಾಗ ಒಂದು ಸಿಗುವ ಆ ಕಾಂಪ್ಲಿಮೆಂಟ್ ನ ಖುಷಿ. ಸೊ ಅವೆಲ್ಲ ಆ ಕನ್ನಡ ಟೀಚರ್ ಅದಕ್ಕೆ ರಾಗ ಸಂಯೋಜನೆ ಮಾಡಿ ಹಾಡಿಸ್ತಾರಲ್ಲ ಅದ್ರಲ್ಲಿ ಸಿಗೋದು. ನೀವ್ ಇವತ್ತಿಗೂ ಅದನ್ನ ಮಾಡ್ತಾ ಇದ್ದೀರ ಅಂದ್ರೆ ಭಾರಿ ಖುಷಿ.
1: ನಾನು ಇವಾಗ್ಲೂ ಮಾಡ್ತಾ ಇದ್ದೇನೆ.
0: ಓಕೆ,
1: ಈಗ ನಾನು 10ನೇ ಕ್ಲಾಸಿಗೆ ಕನ್ನಡ ಮಾಡ್ತಾ ಇದ್ದೇನೆ. ಅಲ್ಲಿ ಜಿ ಎಸ್ ಶಿವರುದ್ರಪ್ಪ ಅವರದ್ದು ಒಂದು ಕೃತಿ ಬರ್ತದೆ, ಸಂಕಲ್ಪ ಗೀತೆ ಅಂತ.
0: ಓಕೆ,
1: ಆ ಸಂಕಲ್ಪ ಹೇಗಿತ್ತು,
0: ಯಾವ್ದು ಹೆಂಗಿತ್ತು,
1: ಯಾವ್ದು
0: ಆ ಸಂಕಲ್ಪ ಗೀತೆ ಯಾವ್ದು?
1: ಕಲು

0: ಸಾರತಿ ಆ ತರ ಟ್ಯೂನ್ ಅಲ್ಲಿ ಹಾಡಿದ್ ನೀವಲ್ಲ.
1: ಸೊ
0: ತುಂಬಾ ತುಂಬಾ ಲೈಕ್ ಇಸ್ ಸರ್. ನೀವೀಗ ಹಾಡಿದ್ದೀನಿ ಎರಡ್ ಸಲ ಹಾಡ್ರ ಅದ್ ಭಯಪಟ ಆತ್ ನಮ್ಗೆ, ಅಂದ್ರೆ ಆ ರಾಗದಿಂದ ಅದ್ ನಮ್ ಬೇಗ ಮನ ಮುಟ್ಟುತ್ತೆ ಅಂತ ಹೇಳ್ಕೊಂಡ ಭಾರಿ ಖುಷಿ ಆಯ್ತು. ಮುಂದಿನ ಹಾಡು ಯಾವ್ದಿದೆ ಹೇಳಿ?
1: ಮುಂದಿನ ಹಾಡು

0: ವಾ ವಾ ವಾ ವಾ ಸರ್, ಇದು ಆಕ್ಚುಲಿ ಕುಂದಾಪುರ ಕನ್ನಡದ್ದು ಹಾಡಲ್ಲ ಇದು, ನಮ್ಮ ಜನಪದದಲ್ಲಿ
1: ಜನಪದ ಸಂಗ್ರಹ. ಜನಪದ ಸಂಜೆ ಅವ್ರು ಊಟ ಮಾಡುವ ತನಕ ಸಂಜೆ ತನಕ ಏನೆಲ್ಲ ವಿಧಿ ವಿಧಾನ ಇತ್ತು ಅದನ್ನೆಲ್ಲ ದಾಖಲಾತಿ ಎಲ್ಲ ಮಾಡ್ಲಿಕ್ಕೆ ಅವ್ರು ನನ್ನ ಕರ್ಕೊಂಡು ಹೋಗಿದ್ರು. ಆ ರೀತಿಯಾಗಿ ಹಂಪಿ ವಿಶ್ವವಿದ್ಯಾಲಯಕ್ಕೂ ನನಗೆ ಈ ಸುತ್ತ ಪರಿಸರದಲ್ಲಿ ಉದಾಹರಣೆಗೆ ಬಳಕೂರು ಹಾಗೆ ಕಂದಾವರ ಕಾಳವರ ಕೋಣಿ ಈ ಭಾಗದಲ್ಲೆಲ್ಲ, ಯಾಕೆ ಕೇಳಿದ್ರೆ ನನ್ನ ತಾಯಿ ಚೆನ್ನಾಗಿ ಹಾಡ್ತಿದ್ರು. ತುಂಬಾ ಚೆನ್ನಾಗಿ ಚೆಂದು ಅಂತ ಅವ್ರು ತುಂಬಾ ಚೆನ್ನಾಗಿ ಹಾಡ್ತಿದ್ರು. ಆ ರಾಗ ಎನ್ನುವಂತ ನನಗೂ ಆ ರೀತಿಯಾಗಿ ದೈವದತ್ತವಾಗಿ
0: ಬಂದಿದೆ.
1: ಅದೇ ನಟ್ಟಿ
0: ಕೊಯ್ಲು
1: ಹಾಡ್ಕೊಂಡಿದ್ರು ಅವ್ರು ಹಾಡ್ತಿದ್ರು.
0: ಈಗ ಇದ್ರ
1: ಇಲ್ಲ, ಅವ್ರು ತೀರ್ಕೊಂಡ್ರು 2-3 ವರ್ಷದ ಹಿಂದೆ. ಹೌದು ಹೌದು.
0: ಆವತ್ತಿನ ತನಕ ಅಂದ್ರೆ ಕೊನೆ ಮೂಮೆಂಟ್ ತನಕ
1: ಹಾಡ್ತಿದ್ರು ಹಾಡ್ತಿದ್ರು
0: ಎಲ್ಲದಕ್ಕೂ, ನಗು ಅಳು ಖುಷಿ ದುಃಖ
1: ಎಲ್ಲ. ಅವರಿಗೆ ಶಾಲೆ ಹೋಗ್ಲಿಲ್ಲ, ಆದ್ರೆ ಸಮೇತ ಅವರು ಇದು ಜ್ಞಾಪಕ ಶಕ್ತಿ ಅಷ್ಟು ಉಂಟು ಹಾಡಿಂದ. ಇದು
0: ನೀವು ಅಬ್ಬಿಯಿಂದ ಯಾವ ಹಾಡು ಕಲೀಲಿಯಾ?
1: ಯಾವ್ದು
0: ಅಬ್ಬಿಯಿಂದ ಯಾವ ಹಾಡು?
1: ಅಲ್ಲ, ಅವರು ನನಗೆ ಸುಮಾರು ಯಾಕೆ ಕೇಳಿದ್ರೆ ಈ ಮಕ್ಕಳ ವರ್ಣನೆ ಇದ್ ಮಾಡುವಂತದ್ದು. ಉದಾಹರಣೆಗೆ ಈ ಸ್ಕೂಲಿಗೆ ಹೋದ್ ನನ್ ಮಗ ಕೆಸ್ಕೋರ ಹಳು ಸೇರಿ ಅಂದ್ರೆ ಆ ಪ್ರಾಸಬದ್ಧವಾಗಿ ಅವ್ರು ಹೇಗೆ ಜನಪದರು ತಮ್ಮ ಅಂದ್ರೆ ಇದಾಗಿ ಅವ್ರು ಕಟ್ಟಿ ಹಾಡ್ತಿದ್ರು ಅವರೇ ಪದ ಪದ ಸೇರಿ ಕಟ್ಟಿ
0: ಹಾಡ್ತಿದ್ರು.
1: ಇಸ್ಕೂಲಿಗೆ ಹೋದ್ ನನ್ ಮಗ ಕೆಸ್ಕೋರ ಹಳು ಸೇರಿ ಅಂದ್ರೆ ಅಲ್ಲಿ ಪ್ರಾಸ ಪದ ಹೇಗೆ ಇದನ್ನ ಹೇಳಿದ್ರು ಅಂದ್ರೆ ಆ ಮಗು ಉದಾಹರಣೆಗೆ ನನ್ನ ಹೆಸರು ಹೇಳ್ಕೊಂಡು ಸುಬ್ಬಣ್ಣ ಅಂದ್ರೆ ಶಾಲೆಗೆ ಮುಂದೆ ಹೋಗ್ಲಿ ಮುಂದೆ ಓದ್ಲಿ ನನ್ ಮಗ ಒಳ್ಳೆ ಇದಾಗ್ಲಿ ವಿದ್ಯಾವಂತನಾಗ್ಲಿ ಒಳ್ಳೆ ಉದ್ಯೋಗವನ್ನು ಹೊಂದ್ಲಿ ಅನ್ನುವಂಥದ್ದು. ಅಂದ್ರೆ ಅವರ ಆಸರಿಕೆ ಬೇಸರಿಕೆ ಅವರ ಒಂದು ನೋವು ನಲಿವು ಆ ದುಃಖ ದುಮ್ಮಾನ ದುಗುಡ ಇದೆಲ್ಲ ಆ ಹಾಡಿನ ಮೂಲಕ ಅಂದ್ರೆ ಅವರ ಏಕತಾನತೆ ಅಂದ್ರೆ ಅವರು ಆ ಕೆಲಸ ಬೇಗ ಸಾಗ್ಲಿ ಅನ್ನುವಂತ ಇದರಿಂದ ನಟ್ಟಿ ನೋಡುವಾಗಲೇ ಇರ್ಬೋದು ಕೆ ಜೆ ಪೋಗಿರ್ಬೋದು ಎಲ್ಲ ಸಮಯದಲ್ಲಿ ಅವರು ಆ ರೀತಿಯಾಗಿ ಹಾಡ್ತಿದ್ರು. ಉದಾಹರಣೆಗಳು ಬೇಕಾದ್ರೆ ಆ ಪಾರಿಜಾತದ ಹೂವು ಪಾಗರ ಕಬ್ಬಿತ್ತು ಆ ಪಾ ಪಾ ಎನ್ನುವಂತ ಆ ಪ್ರಾಸಬದ್ಧವಾದಂತ ಅಕ್ಷರ ಹೇಗೆ ನಿಯಮಿತ ಅವರು ಆಗಾಗ ಗುಣಕ್ತಿದ್ರು. ನಾ ಅದನ್ನ ಎಲ್ಲ ಸಾಹಿತ್ಯ ನಾವು ಬರ್ದಿಟ್ಟಿದ್ರೆ ಈಗ ನಂಗೆ ಎಣಿಸ್ತಿತ್ತು.
0: ಹೌದು,
1: ಇವ್ ನೋಡ್ರು ನನ್ಗೆ ಈ ಕಡೆ ಎಲ್ಲ ಜನಪದ ಹಾಡೇನಿತ್ತು ಆ ಶೋಭನೆ ಹಾಡೇನಿತ್ತು ಮತ್ತೆ ಈ ರಾಜ ರಾಣಿಯರ ಕತೆ ಜನಪದ ಕತೆ ಬರ್ತದಲ್ಲ ಗಾದೆಗಳ ಸಂಗ್ರಹ ಅದನ್ನೆಲ್ಲ ಮಾಡಿ ಆವಾಗೆಲ್ಲ ಅಂದ್ರೆ ಇಷ್ಟು ತಂತ್ರಜ್ಞಾನ ಮುಂದುವರಲಿಲ್ಲ. ಆಗ ಕ್ಯಾಸೆಟ್ ಎಲ್ಲ ಇದ್ ಮಾಡ್ಕೊಂಡು ನಾವು ರೆಕಾರ್ಡ್ ಮಾಡ್ಕೊಂಡು ಬಂದು ನಾವು ಅದನ್ನ ಬರೆದು ಅವರಿಗೆ ಆ ರೀತಿಯಾಗಿ
0: ವಾಕ್ಮನ್ಗಳನ್ನ ಯೂಸ್ ಮಾಡ್ತಿದ್ದಲ್ಲ ಸರ್.
1: ಹೌದು ಹೌದು,
0: ವಾಕ್ಮನ್ ತಕೊಂಡು
1: ರೆಕಾರ್ಡ್
0: ಮಾಡೋದು, ರಿವೈಂಡ್ ಮಾಡುದು, ಫಾಸ್ಟ್ ಫಾರ್ವರ್ಡ್ ಮಾಡುದು, ಅಲ್ಲ
1: ಪೆನ್ಸಿಲ್ ಹಾಕಿ ತಿರ್ಸ್ತಿರ್ಸುದ
0: ಆ ರೀಲ್ ಬೇರೆ ಅಲ್ಲಿ ಸಿಕ್ಕಾಕಂದ ಅದು ತುಂಡ ಹಾಪದು ಅದನ್ನ ಮತ್ತೆ ಗೊಮ್ಮಾಕಿ
1: ಉಣಸುವಂತ
0: ಮತ್ತೆ ಪೆನ್ ಇಟ್ಕೊಂಡು ಆ ಕ್ಯಾಸೆಟ್ ನೊಳಗೆ
1: ತಿರ್ಸಿ
0: ಅದನ್ನ ಸರಿ ಮಾಡಿ ಮತ್ತೆ ಹಾಕಿ ಅದ್ರಲ್ಲಿ ಒಂದ್ ನಾಲ್ಕು ಪದಗಳಲ್ಲೇ ಕೊಟ್ಟಾಯ್ತು, ಯಾಕಂದ್ರೆ ರೀಲ್ಲೇ ಕೊಟ್ ಮಾಡಿ ಹಾಕಿರತ್ತಲ್ಲ ನಾವು. ಸೊ ಈ ತರ ಎಲ್ಲ ಮಾಡ್ತಿತ್ತು. ಈಗ ಬಿಡಿ ಮೊಬೈಲ್ ಇಟ್ಕೊಂಡು ಹಿಂಗ ಅಂದ್ರೆ ಫೋಟೋ ವಿಡಿಯೋ ಆಡಿಯೋ ಎಲ್ಲ ಠಕ ಠಕ್, ಎಲ್ಲಿದ್ದೀರಿ ನೀವು, ಎಷ್ಟು ಡಿಗ್ರಿ ಕೋನದಲ್ಲಿದ್ದೀರಿ ಎಲ್ಲ
1: ಬರ್ತದೆ.
0: ಸೊ ಅಷ್ಟು ಈಗ ಟೆಕ್ನಾಲಜಿ ಇಂಪ್ರೂವ್ ಆಯ್ತು. ಆ ಕಾಲದಲ್ಲಿ ನೀವು ಎಲ್ಲರ ಮನೆಗೆ ಮನೆಗೆ ಹೋಗಿ ಹಾಡನ್ನೆಲ್ಲ
1: ಸಂಗ್ರಹ ಮಾಡ್ತೀವಿ. ಸಂಗ್ರಹ ಮಾಡಿ ನಾನು ಎಬಿ ನೋಡ್ರಿಗೆಲ್ಲ ನಾನು ಅದನ್ನ ಯಾವ್ದು ಬರ ರೂಪದಲ್ಲಿ ಬರೆದು ಅವರಿಗೆ ಕೊಡ್ತೇವೆ. ಕಡೆಗೆ ನಂಗೊಂದು ಒಂದು ಕ್ಷೇತ್ರ ಕಾರ್ಯ ಬಂತು. ಕ್ಷೇತ್ರ ಕಾರ್ಯ ನಂಗೆ ಹಂಪಿ ಯೂನಿವರ್ಸಿಟಿಗೆ ಕರ್ಕೊಂಡು ಹೋದ್ರು. ನಾನು ಕಡೆಗಲ್ಲೂ ಒಂದು ವಾರ ಇದ್ದಿದ್ದೇನೆ ಅಲ್ಲೇ ಇದ್ದು ಇದಕ್ಕೆ.
0: ಅಲ್ಲೋ ಎಂತ ಮಾಡಿದ್ ಸರ್ ನೀವು?
1: ಕ್ಷೇತ್ರ ಕಾರ್ಯ ಅಂದ್ರೆ
0: ಫೀಲ್ಡ್ ವಿಸಿಟ್
1: ಅದು ಅಂದ್ರೆ ಎಲ್ಲ ಒಂದು ಶಾಲೆಗಳಿಗೆಲ್ಲ ಭೇಟಿ ಕೊಡುವಂತದ್ದು. ಅಂದ್ರೆ ನಮ್ಮ ಕನ್ನಡ ಶಾಲೆಗಳಲ್ಲಿ ಯಾವ್ದೆಲ್ಲ ಒಂದು ಮೂಲಭೂತ ಸೌಲಭ್ಯಗಳ ಕೊರತೆ ಇತ್ತು ಅದೊಂದು ಪ್ರಶ್ನೆ ಒಳಿದಿತ್ತು. ಹಂಪಿ ಯೂನಿವರ್ಸಿಟಿ ಅವರೇ ಪ್ರಸಾರಾಂಗದವರೇ ಇದ್ ಮಾಡಿದ್ದು. ಅದನ್ನ ನಾವೆಲ್ಲ ಪ್ರಶ್ನೆಗಳಿಗೆ ಎಲ್ಲ ಶಾಲೆಗೆ ಭೇಟಿ ಕೊಟ್ಟು ಅಲ್ಲಿ ಮುಖ್ಯೋಪಾಧ್ಯಾಯರನ್ನ ಭೇಟಿಯಾಗಿ ಅದಕ್ಕೆಲ್ಲ ಇದ್ ಮಾಡು ಅಂತಾರೆ. ಮಕ್ಕಳ ಸಂಖ್ಯೆಯಿಂದ ಹಿಡ್ದ ಭೌತಿಕವಾದಂತ ಸೌಲಭ್ಯ, ನೀರಿನ ಸೌಲಭ್ಯ ಉಂಟ, ಮಕ್ಕಳಿಗೆ ಫರ್ನಿಚರ್ಸ್ ಡೆಸ್ಕ್ ಬೆಂಚ್ ಉಂಟ, ಆಟದ ಮೈದಾನ ಉಂಟ, ಎಲ್ಲ ರೀತಿಯ ಇದು ಅಂದ್ರೆ ಅದನ್ನು ಆಮೇಲೆ ಒಂದು ಕ್ರೋಢೀಕರಣ ಮಾಡಿ ಏನೋ ಒಂದು ಶಾಲೆಗಳಿಗೆ ಕೆಲವೊಂದು ಯೋಜನೆಗಳ ಮೂಲಕ ಸೌಲಭ್ಯಗಳನ್ನ ಕೆಲವೆಲ್ಲ ಒಂದು ಕೊಟ್ಟಿದ್ರು. ಆ ರೀತಿ ಅದು ಎ ವಿ ನೋಡ್ರಿ ನನ್ಗೆ ಆ ರೀತಿ ಅಲ್ಲಿ ಕರ್ಕೊಂಡು ಇವಾಗ್ಲೂ ನನ್ಗೆ ಮೊನ್ನೆ ಫೋನ್ ಮಾಡಿದ್ರು ಆ ರೀತಿಯಾಗಿ ಆ ಸಾಹಿತ್ಯ ಸಮ್ಮೇಳನದ ಏನೆಲ್ಲ ಕಾರ್ಯಕ್ರಮ ಆಗಿದೆ ಅದನ್ನೆಲ್ಲ ನನ್ಗೆ ಇಲ್ಲಿ ಕುಂದಾಪುರ ಇದು ಪೇಪರ್ ಸಿಕ್ಕುದಿಲ್ಲ ಅಂದ್ರೆ ಇಲ್ಲಿ ನಮ್ಮ ಕರಾವಳಿ ಎಲ್ಲ ಹೋಗುದಿಲ್ಲಲ್ಲ ಅಲ್ಲಿ ಬೇರೆ ಅಲ್ಲ ನನ್ಗೆಲ್ಲ ಕಳಿಸ ಅಂದ್ರೆ ನಾನ್ ಕಡೆ ಗ್ರೂಪ್ ಅಲ್ಲಿ ಇದ್ದ ಸಾಹಿತ್ಯ ಇದ್ರದ್ದೆಲ್ಲ ಕಳಿಸಿದ್ದೇನೆ ಆ ರೀತಿಯಾಗಿ. ಮತ್ತೆ ಕೋಟೇಶ್ವರದಲ್ಲಿ ಒಂದು ನಾಗನ ಇದಿತ್ತು ಒಂದು ಹುಟ್ಟು ಅಂತ ಹೇಳಿ ನಮ್ದು ನಾಗನ ಹುಟ್ಟ ಅಂತ ಹೇಳ್ತಾರಲ್ಲ ಅದು ಆಯಾ ಬೇರೆ ಬೇರೆ ಬಳಿ ಅಂತ ಬರ್ತದೆ ನಮ್ಮಲ್ಲಿ. ನಮ್ದೀಗ ಉದಾಹರಣೆಗೆ ಚಂದನ್ ಬಳಿ, ನಮ್ ಚಂದನ್ ಬಳಿಯವರು ನಾವು ಒಂದು ಕಡೆ ಹೋಗಿ ನಾವು ಅದು ಆ ದಿನ ಎಲ್ಲ ಯಾವಾಗ ನವಂಬರ್ ಇದು ಏಪ್ರಿಲ್ 14ಕ್ಕೆ ಅದು ನಮ್ದು ಯುಗಾದಿ ಬರುತ್ತಲ್ಲ ಆ ದಿನ ಹೋಗಿ ನಾವು ಅಲ್ಲಿಗೆಲ್ಲ ತುನು ಹಾಕೊಂಡು ಇದ್ ಮಾಡಿ ಬರುವಂತ ನಾವೇ ಪೂಜೆ ಎಲ್ಲ ನಾವೇ, ಯಾರು ಅರ್ಚಕರು ಬರುವುದಿಲ್ಲ. ನಮ್ಮ ಇದ್ರಲ್ಲೇ ಹಿರಿಯರು ಯಾರು ಹಿಂದೆ ಪೂಜೆ ಮಾಡ್ತಿದ್ರು ಅವರೇ ಇದ್ ಮಾಡುದು. ಅದನ್ನ ಕೋಟೇಶ್ವರದಲ್ಲಿ ಅದಕ್ ಬೇಕಾದಂತ ಎಲ್ಲ ತುಂಬಾ ಕಳಶ ತುಂಬಾ ನಾಗದೇವರ ಶಿಲೆ ಇದೆಲ್ಲ ಉಂಟು. ಅದನ್ನ ಅವರು ಫೋಟೋ ಎಲ್ಲ ತಕೊಂಡು ಹೋಗಿ ಅವರು ಅದ್ರ ಬಗ್ಗೆ ತುಂಬಾ ಅಧ್ಯಯನ ಮಾಡಿದ್ರು ಅವರು ಅಮೃತ ಸೋಮೇಶ್ವರರು ತುಂಬಾ ಅದ್ರ ಬಗ್ಗೆ ಎಲ್ಲ ಅಧ್ಯಯನ ಮಾಡಿ ಇದ್ ಮಾಡಿದ್ರು. ಹಾಗಾಗಿ ನಂಗೆ ಸ್ವಲ್ಪ ಜಾಸ್ತಿ ಪ್ರೇರಣೆ ಅವರೇ ಎ ವಿ ನೌಡ್ರು ದಂಪತಿಗಳು ಮತ್ತೆ ಕಾಳೋರ್ಕಾರು ಅವರು ನಮ್ಗೆ ಜಾಸ್ತಿ ನಮ್ಗೆ ಗುರುಗಳು ಅವರೇ.
0: ಈಗ ನೀವು ತಂದ ಹಾಡಂಗ ಇನ್ಯಾವ ಹಾಡು ಬಾಕಿತ್ತು ಸರ್ ಹೇಳುಕೆ?
1: ತಂದ ಹಾಡಲ್ಲಿ ಏನು ಇದು ಶಿವನೇ ನಿನ್ನ ಆಟವನ್ನು ಬಲ್ಲವರು ಯಾರು
0: ಹೇಳಿ ಹೇಳಿ ಕಮ್ಮ.
1: ಶಿವನೇ ನಿನ್ನ ಆಟವನ್ನು

0: ಸೂಪರ್ ಸರ್, ಇದು ಶಿವನೇ ನಿನ್ನ ಆಟವನ್ನು ಬಲ್ಲವರ್ಯಾರು. ಬಟ್ ನಾನ್ ನಿಮ್ಮನ್ನ ಅಬ್ಸರ್ವ್ ಮಾಡ್ದಂಗೆ, ಈಗ ನೀವು ಹಾಡುವತ್ತಿಗೆ ನಿಮ್ಗೆ ಹಾಡ್ ಹಾಡುವಾಗ ಟೊಮಕೆ ಅಂತಾರು ಹಿಡ್ಕಣ್ಕೆಯ?
1: ಹಾ, ಅದಂದ್ರೆ ಸ್ವಲ್ಪ ಈ ತಾಳ ಇದ್ರೆ ಜಾನಪದಕ್ಕೆ. ಈಗ ಉದಾಹರಣೆಗೆ ಈಗ ತಂಬೂರಿ ನೋಡ್ಸ್ಕೊಂಡು ಹಾಡ್ತಾರೆ. ಅಂದ್ರೆ ಈ ಹಿಂದೆ ಯೋಜನೆ ಮೇಳಕ್ಕೆಲ್ಲ ರಘುವೀರ್ ಕಾಳ್ವಾರ್, ಮೋಹನ್ ಚಂದ್ರ ಕಾಳ್ವಾರ್ ಅವರು ಕಾಳ್ವರ್ಕರ್ ಮಗ, ಸತೀಶ್ ಚಂದ್ರ ಕಾಳ್ವರ್ಕರ್, ಉಮೇಶ್ ಚಂದ್ರ ಕಾಳ್ವರ್ಕರ್ ಅವರೆಲ್ಲ ನಮ್ಗೆ ಹಿಮ್ಮೇಳಕ್ಕೆ ಸಹಕಾರ ಕೊಡ್ತಿದ್ರು. ನಾವು ಯುವಜನ ಮೇಳ ತುಂಬಾ ದೂರೆಲ್ಲ ಹೋಗಿದ್ದೇವೆ. ಯುವಜನೋತ್ಸವ ಕಲ್ಕತ್ತಕ್ಕೆ ಹೋಗಿದ್ದೇವೆ. ಯುವಜನೋತ್ಸವ ಏಕಾಂಕ ನಾಟಕ, ಕಾಳ್ವರ್ಕಾರದ ಕಾಲ ನಾಟಕ ಅಂತ ಹೇಳಿ,
0: ಕನ್ನಡದಲ್ಲ
1: ಅಲ್ಲ, ಅದು ಹಿಂದಿಯಲ್ಲಿ ಮಾಡ್ತಾವ ಯುವೋತ್ಸವದಲ್ಲಿ. ಅಲ್ಲಿ ನಾವು ಒಂದು 3 ದಿನ ಇದ್ದಿದ್ದೇವೆ. ಕರ್ನಾಟಕ ಇಲ್ಲಿಯ ತಂಡವನ್ನು ಪ್ರತಿನಿಧಿಸಿ ನಾವೊಂದು ಒಟ್ಟು ಕರ್ನಾಟಕದಿಂದ ಒಂದು 73 ಜನ ಹೋಗಿದ್ವಿ.
0: ನಾಟಕದ ಹೆಸರು ಎಂತ? ಕಾಲ
1: ಕಾಲ ಅಂತ.
0: ಕಾಲ ಕನ್ನಡ ಅಲ್ಲ ಪದ?
1: ಅಲ್ಲ, ಕಾಲ
0: ಕಾಲ್ ಆಗ್ಬೇಕಲ್ಲ.
1: ಅಲ್ಲ, ಕನ್ನಡದ್ದೇ ಅದು ನಾಟಕ.
0: ಹಿಂದಿಗೆ
1: ಭಾಷಾಂತರ ಮಾಡಿದ್ದು. ಹಿಂದಿಗೆ ಭಾಷಾಂತರ ಮಾಡಿ ಅಂದ್ರೆ ಅಲ್ಲಿ ಅವರಿಗೆ ಅಂದ್ರೆ ಪ್ರಾದೇಶಿಕ ಭಾಷೆ ಆಗಿದ್ರು ಅವರಿಗೆ ಅಲ್ಲಿ ಅಷ್ಟು ಇದಾಗುದಿಲ್ಲಲ್ಲ. ನಾವು ನಿಜವಾಗಿ ಅಲ್ಲಿ ಕುಂದಗನ್ನಡದ ಅದು ನಿಜವಾಗಿ ಕುಂದಗನ್ನಡದಲ್ಲಿ ನಾವು ಇಲ್ಲೇ ಮಾಧವ ಮಂಟಪದಲ್ಲಿ ಉಡುಪಿ ಜಿಲ್ಲೆ 6ನೇ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಇವರು ನಮ್ಮ ಎವಿ ನಾವಡ್ರ ತಂದೆಯವರು ಅಮ್ಮೆಂಬಳ ಶಂಕರ್ ನಾವಡ್ರ ಅಂತ ಅವರು ಸಾಹಿತ್ಯ ಸರ್ವಾಧ್ಯಕ್ಷರಾಗಿದ್ದಾರೆ ಇಲ್ಲೇ ಮಾಧವ ಮಂಟಪದಲ್ಲೇ ಬಂಡರ್ಸ್ಕಾಸ್ ಕಾಲೇಜ್ ಎಲ್ಲ ಆದದ್ದು. ಆಗ ಸಂಜೆ ನಾಟಕದಲ್ಲಿ ಉದ್ಘಾಟನೆಗೆ ಅವಾಗ ಇವ್ರು ಬಂದಿದ್ರು, ವೀರಪ್ಪ ಮೊಯ್ಲಿಯವರು ಮಿನಿಸ್ಟರ್ ಆಗಿದ್ರು, ಸಿಎಂ ಆಗಿದ್ರು ಆ ಸಮಯದಲ್ಲಿ. ಆಗ ನಾವು ಸಂಜೆ ಕಾರ್ಯಕ್ರಮಕ್ಕೆ ನಮ್ಗೆ ಯು ಎಸ್ ಶೇಣೆಯವರು ಎಲ್ಲ ಇದ್ರಲ್ಲಿ ಕಮಿಟಿಯಲ್ಲಿ ಇದ್ರು, ಮಂಜುನಾಥ್ ಕೆ ಎಸ್ ಅವರೆಲ್ಲರೂ ಆ ಕಮಿಟಿಯಲ್ಲಿ ಇದ್ದರು 6ನೇ ಜಿಲ್ಲಾ ಸಾಹಿತ್ಯ ಸಮ್ಮೇಳನದಲ್ಲಿ. ನಾವು ಕಾಲ ನಾಟಕ ಕುಂದಗನ್ನಡದಲ್ಲಿ ಅದನ್ನ
0: ಮಾಡಿದ್ರಿ?
1: ಮಾಡಿದ್ರು. ಕಾಳರ್ಕಾರದ್ದು ಅವರದ್ದು ಬಹಳ, ಅವರು ರಂಗನಟರು, ಹರಿದಾಸರು, ಹಾಗೆ ಗೀತ ರಚನೆಕಾರರು, ಎಷ್ಟೋ ಯಕ್ಷಗಾನ ಪ್ರಸಂಗ ಬರೆದಿದ್ದಾರೆ, ಒಳ್ಳೆ ಎಲೆ ಮೇರೆ ಕಾಯಿ. ಆದ್ರೆ ಸರ್ಕಾರ ಇನ್ನೂ ಯಾವುದೇ ರೀತಿ ಅವರಿಗೆ ಪ್ರಶಸ್ತಿ ಪುರಸ್ಕಾರ ಯಾವುದು
0: ಕೊಡ್ಲಿಲ್ಲ.
1: 2 ಸಲ ರಾಜ್ಯೋತ್ಸವಕ್ಕೆ ರಾಜ್ಯೋತ್ಸವಕ್ಕೆ ಹಾಕಿದ್ರು, ಸಿಗ್ಲಿಲ್ಲ. ಆದ್ರೆ ಒಳ್ಳೆ ಕಲಾವಿದರು.
0: ಬಟ್ ನಿಮ್ಮಂತವ್ರು ಅವ್ರ ಬಗ್ಗೆ ಒಳ್ಳೇದ್ ಮಾತಾಡ್ತಿರಲ್ಲ, ದೊಡ್ಡ ಪ್ರಶಸ್ತಿ ನೆನ್ಪಿಟ್ಕೊಂಡಿರ್ತಿರಲ್ಲ ಅವ್ರ, ಅದು ದೊಡ್ಡ ಪ್ರಶಸ್ತಿ. ಅದಕ್ಕೆ ಹೇಳುದು, ಒಬ್ಬ ಗುರುವಿನ ಮೇನ್ ತಾಕತ್ತು ಎಂತಂತ ಕೇಳಿದ್ರೆ ಆ ಗುರುವಿನ ಶಿಷ್ಯಂದ್ರು. ಅವ್ರು ಮಾತಾಡಿದ್ರೆ ಆ ಗುರು ಗೆದ್ದಂಗೆ ಪ್ರಪಂಚ ಮಾತಾಡಿದ್ರು. ಓಕೆ, ಈಗ ಸಾಕ್ರೆಟಿಸ್ಗೆ ಕೂಡ ಸಾಕ್ರೆಟಿಸ್ ಬಗ್ಗೆ ಮಾತಾಡಿದ್ದು ಅವನ ಸಿದ್ಧಾಂತಗಳನ್ನ ಪ್ರಪಂಚ ಕಂಚಿದ್ ಯಾರು ಕೇಳಿದ್ರೆ ಸಾಕ್ರೆಟಿಸ್ ನ ಶಿಷ್ಯಂದ್ರೆ ಅಲ್ದಾ. ಸಾಕ್ರೆಟಿಸ್ ಜೀವಂತ ಇದ್ದಾಗ ಎಷ್ಟು ಪ್ರಚಾರ ಮಾಡ್ಲಿಕ್ಕಾಯ್ತು ಗೊತ್ತಿಲ್ಲ, ಬಟ್ ಶಿಷ್ಯಂದ್ರ ಅದನ್ನ ತಗೊಂಡ್ರು. ಹಾಗೆ ಒಬ್ಬ ಗುರುವಿಗೆ ಅಂತ ಶಿಷ್ಯ ವರ್ಗ ಇದ್ರೆ ಆ ಗುರು ಗೆದ್ದಂಗೆ ಅಂತ. ಸರ್, ನೀವು ಈಗ ಈ ಜನಪದ ಹಾಡು ಕುಂದಾಪುರ ಕನ್ನಡದ ಕೆಲವು ಹಾಡಿದ್ರಿ, ಕೆಲವು ಹೀಗೆ ನಾರ್ಮಲ್ ಜನಪದ ಹಾಡುಗಳನ್ನು ಹಾಡಿದ್ರಿ, ಬಟ್ ನೀವು ಹೆಚ್ಚು ಜನಪದ ಹಾಡನ್ನೇ ಹಾಡುದಾ?
1: ಜನಪದ ಮತ್ತೆ ಸ್ವಲ್ಪ ಭಜನೆ ಹಾಡ್ತೇನೆ ನಾನು.
0: ಭಜನೆ
1: ಹಾಡ್ತೇನೆ ಮತ್ತೆ ಸ್ವಲ್ಪ ಈ ಸುಗ್ಗಿ ಹಾಡು.
0: ಸುಗ್ಗಿ ಹಾಡು ಒಂಚೂರು ಒಂದ್ ಸುರ್ಳು ಹೇಳಿ ಕಂಬ. ಸುಗ್ಗಿ ಹಾಡು ನೆನ್ಪಿತ್ತ?

0: ಓ ನೋಡ್ತಾ ಇತ್ತು ಕಾಂತಾ ಇತ್ತು ಲೈಕ್ ಇತ್ತು. ಓಕೆ, ಸೊ ಸುಗ್ಗಿ ಹಾಡು ಹಾಡ್ತೀರಿ ನೀವು, ಅದ್ರ ಜೊತೆಗೆ ಭಾವಗೀತೆಗಳನ್ನ ಹಾಡ್ತೀರಿ ಅಲ್ಲ?
1: ಭಾವಗೀತೆ.
0: ನಿಮ್ ಫೇವ್ರೇಟ್ ಒಂದು ಹಾಡು ಯಾವ್ದಾದ್ರು ಸರ್? ಚೂರು

0: ஓ ஓ ஓ ஓ
1: ಗಾಯಕ ನಲ್ಲ ಅಂದ್ರೆ ಇಷ್ಟ ಲೈಕ್ ಹಾಡ್ರು ತುಂಬಾ ಲೈಕ್ ಐ ಸರ್. ಸೊ ನಿಮ್ಗೆ ಒಂದು ಹಾಡು ಹಾಡೋದು ಎಷ್ಟು ಖುಷಿ ಕೊಡತ್ತೆ
2: ಅಂದ್ರೆ, ನಾನ್ ಮನೆಯಲ್ಲೋ ನನಗೆ ಎರಡು ಹೆಣ್ಮಕ್ಕಳು, ಅವ್ರ ನಾನು ಏನಾದ್ರೂ ಒಂದ್ ಸ್ವಲ್ಪ ಗುಣಕ್ತಾ ಇರ್ತೇನೆ, ಗುಣಕ್ತಾ ಇದ್ದಾಗ ಮಕ್ಕಳು ಹೇಳ್ತಾರೆ ನಿಮ್ದು ಎಂತ ಹಾಳು ರಗಳಿ ಪಾಪ, ದಿನೀಡಿ ಪದ್ಯ ಹಾಳ್ತಾ ಇಕ್ಕಂಬ ಯಾರು ನಗೆ ಆಡೋದಿಲ್ಲ ಒಂದ್ ಕೇಳ್ತಾರೆ. ಅದು ಮಗ ನಂದು ಮುಂಚಿಂದ ಹಾಗೆ ನನಗೆ
1: ಹುಟ್ಟುಗುಣ
2: ಅದು ಹಾಡ್ತಾ, ನಂಗ್ ಬೈಕ್ ಅಲ್ಲಿ ಹೋಗೋದಾದ್ರೂ ಏನಾದ್ರು ಹಾಡ್ತಾ ಇರ್ಬೇಕು, ಗುನುಗುನಿಸ್ತಾ ಇರ್ಬೇಕು. ಅಂದ್ರೆ ಹೇಳ್ತಾರೆ ಹಾಡಿ ಹಾಡಿ ರಗಳ ರಾಗ ಬೋಗುಳಿ ಬೋಗುಳಿ ರಾಗ ಅಂತ ಹೇಳ್ತಾರಲ್ಲ ಹಾಗೆ. ಅಂದ್ರೆ ನಾನೀಗ ಒಂದ್ ಕಾರ್ಯಕ್ರಮಕ್ಕೆ ಹೋಗೋದಾದ್ರೆ ಹಾಗೆ ಸ್ವಲ್ಪ ತಯಾರಿ ಮಾಡಿಕೊಂಡು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಮನೆಯಲ್ಲಿ ಸ್ವಲ್ಪ ಹಾಡ್ತೇನೆ. ಮನೆಯಲ್ಲಿ
1: ಹಾಡ್ತೀರಿ ಸರ್? ಹೆಂಡತಿ ಎದ್ರೆ ಹಾಡ್ತೀರಿ?
2: ಹಾಡ್ತೇನೆ.
1: ಯಾವ ಹಾಡು ಹಾಡ್ತೀರಿ? ಹೆಂಡತಿಗೆ ಎದ್ರೆ, ಹೆಂಡತಿಗೋಸ್ಕರ ಹೆಂಡತಿ ಸಿಟ್ಟು ಮಾಡ್ಕೊಂಡಿದ್ರ ಹೂ ಅಂತ ಇದ್ರೆ ಆಗ ಎಂತ ಹಾಡು ಹಾಡ್ತೀರಿ? ನಿಮ್ ಹೆಂಡತಿ ಸಿಟ್ಟು ಮಾಡ್ಕಂದ್ರೆ ನಂಗೆ ಗೊತ್ತಿಲ್ಲ.
2: ಒಳ್ಳೆ ಪ್ರೋತ್ಸಾಹ ಕೊಡ್ತ ಮಾಲತಿ ಅಂತ.
1: ಮಾಲತಿ
2: ಮಾಲತಿ
1: ಸಿಟ್ಟೇ ಮಾಡ್ಕಂತಿಲ್ಲ,
2: ಟೀಚರ್ ಆಗಿ
1: ಟೀಚರ್ ಅವರು.
2: ಹೌದೌದು,
1: ತುಂಬಾ ಪುಣ್ಯವಂತರು ಸರ್ ನೀವು. ಸಿಟ್ಟು ಮಾಡ್ಕೊಂಡಿದ್ದು ಹೆಂಡತಿ ಸಿಕ್ಕಿರ್ ನಿಮ್ಗೆ. ಓಕೆ, ಎನಿವೇಸ್ ಈಗ ಹೆಂಡತಿಗೆ ಒಂದು ಹಾಡು ಹಾಡೋದಾರೆ ನೀವು ಮನೆಗೆ.

0: ವಾವ್, ಹಿಂತಿಗೆ ದೇವಿಯ ಸ್ಥಾನವನ್ನೇ ಕೊಟ್ಬಿಟ್ಟಿದ್ರಿ ಸರ್, ವೆರಿ ಗುಡ್, ತುಂಬಾ ಖುಷಿ.
1: ಬೆಳಕು, ಜ್ಞಾನದ
0: ಎಲ್ಲ ಅವರೇ, ಎಲ್ಲ ಪಾಲಿಸೋರು ಅವರೇ,
1: ಎಲ್ಲ
0: ಮಂಗಳ ದಾತೆಯೂ ಅವರೇ,
1: ಮನೆಯನ್ನು ಬೆಳಗೋರು ಅವರೇ,
0: ಕರೆಕ್ಟ್, ಕರೆಂಟ್ ಹೋದಾಗ ದೀಪವೂ ಅವರೇ,
1: ಎಲ್ಲ ದೀಪ.
0: ಬ್ಯೂಟಿಫುಲ್, ತುಂಬಾ ಲೈಕ್ ಹೇಳಿದ್ರಿ. ಸೊ ಇಷ್ಟೋ ತನಕ ನಮ್ಮ ಕುಂದಾಪುರ ಮಾತುಕತೆಯಲ್ಲಿ ಸುಬ್ಬಣ್ಣ ಕೋಣಿ ಅವರು, ನಿವೇದಿತಾ ಪ್ರೌಢಶಾಲೆ ಬಸರೂರು ಇದರ HM ಹೆಡ್ ಮಾಸ್ಟರ್, ನಮ್ಮೊಂದಿಗೆ ಎಷ್ಟು ಲೈಕ್ ಮಾತಾಡ್ರು, ಮಾತಾಡೋದ್ ಕಡಿಮೆ ಆಕ್ಚುಲಿ, ಹಾಡಿದ್ದೇ ಜಾಸ್ತಿ, ಹಾಡುಮಯವಾಗಿತ್ತು ಈ ಕುಂದಾಪುರ ಮಾತುಕತೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್, ನೀವು ನಿಮ್ಮ ಇಷ್ಟು ಗಡಿಬಿಡಿ, ಇಷ್ಟು ಕೆಲಸ ಇದ್ರು, ನಾನು ಬರ್ತೆ ಅಂತ ಹೇಳಿ ಬಂದ ಇಷ್ಟೊಂದು ಚಂದದಲ್ಲಿ ಮಾತು ಹಾಡು ಎರಡನ್ನೂ ನಮ್ ಗುಣಪಡಿಸಿದ್ರಿ, ಧನ್ಯವಾದಗಳು ನಿಮ್ಗೆ.
1: ನಿಮಗೂ ತುಂಬಾ ಧನ್ಯವಾದಗಳು, ನಮ್ಗೆ ಅವಕಾಶ ಕೊಟ್ಟಿದ್ರಿ, ತುಂಬಾ ಧನ್ಯವಾದಗಳು.
0: ಥ್ಯಾಂಕ್ ಯು. ಕೇಳುಗ್ರೆ, ಇಷ್ಟು ತನಕ ಕುಂದಾಪುರ ಮಾತುಕತೆಯಲ್ಲಿ ನಮ್ಮೊಟ್ಟಿಗೆ ಹೆಡ್ ಮಾಸ್ಟರ್ ಸುಬ್ಬಣ್ಣ ಕೋಣಿ ಅವರಿದ್ರ, ಅವರು ಮಾತು ಹಾಡು ಎಲ್ಲ ತೊಟ್ಟಿ ನಮ್ಮ ಮನ ರಂಜಿಸಿದ್ರು, ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನಿಮ್ಮೆಲ್ರಿಗೂ ಒಳ್ಳೇದಾಗ್ಲಿ. ಮತ್ ಸಿಕ್ವ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM, ಭಂಡಾರ್ಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ, ನೀವೆಲ್ಲ ಕೇಂತಿಪ್ಪದ ಅಕ್ಕ. ಮತ್ ಸಿಕ್ವಕ, ಬಾಯ್ ಬಾಯ್.
2: ಕೊಡೇಶ್ವರ ಕುಂಬಾಜಿ ತೆಕ್ಕೆಟೆ ಕೋಟೆ ಸಾಲಿಗ್ರಾಮ ಸಾಸ್ತ್ರ.

ಭಾವಗೀತೆ ಲೋಕದ ಕಣ್ಣಿಗೆ ರಾಧೆಯೂ ಕೂಡ. ರಚನೆ ಮೈಸೂರು ಅನಂತಸ್ವಾಮಿ, ಹಾಡುವವರು ಮೀನಾ ಕಾರಂತ, ತಬಲ ರಾಮಕೃಷ್ಣ ಭಟ್ ಬಾರ್ಕೂರು, ಹಾರ್ಮೋನಿಯಂ ಮನೋಜ್ ಕಾರಂತ್.

0: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ, ನಿಮ್ಮೊಟ್ಟಿಗೆ ಭಂಡಾರ್ಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರದ ವಿಶೇಷ ಕಾರ್ಯಕ್ರಮ ಯಕ್ಷ ಸಮಾಗಮದಲ್ಲಿ ಈ ಸರಣಿ ಕಾರ್ಯಕ್ರಮ. ಹವ್ಯಾಸಿ ಯಕ್ಷಕಲಾ ತಂಡಗಳು ನಮ್ಮೂರಿನಿಂದ ಯಾರೆಲ್ಲ ಇದ್ದಾರೆ ಆ ತಂಡಗಳನ್ನ ಕರೆಸಿ ನಾವು ಅವ್ರ ಜೊತೆ ಮಾತುಕತೆ ಮಾಡ್ತಾ ಇತ್ತು. ಇದು ನಾಲ್ಕನೆಯ ಸಂಚಿಕೆ. ಈ ನಾಲ್ಕನೆಯ ಸಂಚಿಕೆಯಲ್ಲಿ ನಮ್ಮೊಟ್ಟಿಗೆ ಇವತ್ತು ಯಾರಿದ್ರು ಅಂತ ಕೇಳಿದ್ರೆ, ಶ್ರೀ ಮಹಾಲಿಂಗೇಶ್ವರ ಕಲಾರಂಗ ರಿಜಿಸ್ಟರ್ಡ್ ವಡ್ಡರ್ಸೆ ಈ ತಂಡದವರಿದ್ರ. ಇದರ ಈಗಿನ ಅಧ್ಯಕ್ಷರಾಗಿರುವ ಗುರುಪ್ರಸಾದ್ ಐತಾಳ್ ಅವರು, ಈಗಿನ ಕಾರ್ಯದರ್ಶಿಯಾಗಿರುವ ಪದ್ಮನಾಭ ಆಚಾರ್ಯ ಅವರು, ಸ್ಥಾಪಕಾಧ್ಯಕ್ಷರು ವಿಘ್ನೇಶ್ ಶೆಟ್ಟಿ ಅವರು ಮತ್ತು ಸ್ಥಾಪಕ ಕಾರ್ಯದರ್ಶಿಯಾಗಿದ್ದ ಶ್ರೀಕಾಂತ್ ಭಟ್ ಅವರು ಇವರೆಲ್ಲ ಇದ್ರೆ. ಎಲ್ರಿಗೂ ನಮಸ್ಕಾರ, ನಮ್ಮ ಯಕ್ಷ ಸಮಾಗಮಕ್ಕೆ ಸ್ವಾಗತ.
1: ನಮಸ್ಕಾರ.
0: ಶ್ರೀ ಮಹಾಲಿಂಗೇಶ್ವರ ಕಲಾರಂಗ ರಿಜಿಸ್ಟರ್ಡ್ ವಡ್ಡರ್ಸೆ, ವಡ್ಡರ್ಸೆಯ ಯಕ್ಷಗಾನದ ಹವ್ಯಾಸಿ ಕಲಾವಿದರ ಟೀಮ್ ಇದು. ಇದು ಹುಟ್ಟದ ಹೆಂಗ್ ಸರ್? ಮೊದಲ ಪ್ರಶ್ನೆ ಅದೇನೆ ನಿಮ್ಗೆ, ಹುಟ್ಟದ ಹೆಂಗ್ ಅಂದ್ರೆ ಯಾರಿಗೆ ಐಡಿಯಾ ಬಂತು ನಮ್ಮಲ್ಲೂ ಒಂದು ಯಕ್ಷ ತಂಡ ಬೇಕು, ನಮ್ಮೆಲ್ಲರಿಗೂ ಯಕ್ಷಗಾನದಲ್ಲೂ ಪಾರ್ಟ್ ಮಾಡ್ಕ, ನಮ್ದು ಒಂದು ತಂಡ ಇರ್ಕ, ನಮ್ದು ಒಂದಿಷ್ಟು ಸದಸ್ಯರು ಇರ್ಕ, ಈ ಯೋಚನೆ ಫಸ್ಟ್ ಬಂದದ್ದು ಯಾರಿಗೆ? ಪದ್ಮನಾಭ ಆಚಾರ್ಯರು, ಸ್ಥಾಪಕ, ಕೋಶಾಧಿಕಾರಿಗಳು, ನೀವ್ ಹೇಳಿ ಸರ್.
1: ನಮಸ್ತೆ ಮೇಡಮ್. ಮೊದಲನೇದಾಗಿ ರೇಡಿಯೋ 89.6 FM ಇವರಿಗೆ, ಶ್ರೀ ಮಹಾಲಿಂಗೇಶ್ವರ ಕಲಾರಂಗ ಇದ್ರ ನಮ್ಮ ಎಲ್ಲ ಸರ್ವ ಸದಸ್ಯರ ಪರವಾಗಿ ವಿಶೇಷವಾದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ.
0: ಥ್ಯಾಂಕ್ ಯು ಸರ್.
1: ಮಹಾಲಿಂಗೇಶ್ವರ ಕಲಾರಂಗ ವಡ್ಡರ್ಸೆ, ಇದು ಸಾಧಾರಣ ಒಂದು 14 ವರ್ಷಗಳ ಹಿಂದೆ ಒಂದು ಹುಟ್ಟಿಕೊಂಡಂತ ಸಂಸ್ಥೆ. ಈ ಹುಟ್ಟಿಕೊಳ್ಳಿಕ್ಕೂ ಒಂದು ಕಾರಣ ತುಂಬಾ ಇರುತ್ತೆ, ಒಂದು ಸಂಘ, ಸಮಾನ ಮನಸ್ಕರಿಂದ ಸೇರಿದಂತ ಸಂಘ. ವಡ್ಡರ್ಸೆ ಪರಿಸರದಲ್ಲಿ ಈ ಜಾತ್ರೆ ಎಲ್ಲ ಆಗುವಾಗ ಒಂದು ಹಬ್ಬದ ದಿವಸ ಮತ್ತೆ ಬಸವನ ಕಾಣಿಸಿ ಎರಡು ನಾಟಕಗಳಾಗ್ತಿತ್ತು. ಮೊದಲು ನಾವು ಹುಡುಗರ ಒಂದು ಟೀಮ್, ಆದರ್ಶ ಯುವಕಮಂಡಲದಲ್ಲಿ ಇರುವಂತ ಹುಡುಗರ ಒಂದು ಟೀಮು, ಹಾಗೆ ಸೀನಿಯರ್ಸ್ ಒಂದು ಟೀಮ್, ಎರಡು ತಂಡಗಳ ಒಂದು ನಾಟಕ ಆಗ್ತಿತ್ತು. ಹಾಗಾಗಿ ಸಮಾನ ಮನಸ್ಕರ ಒಂದು ಸೇರ್ಪಡೆ ನಮ್ಮಲ್ಲಿ ಇದ್ದಿತ್ತು. ಹೀಗೆ ಆದಂತ ಸಂದರ್ಭದಲ್ಲಿ ಅಲ್ಲಿ ಧರ್ಮಸ್ಥಳ ಸ್ವಸಹಾಯ ಸಂಘ ಅಂತ ಒಂದು 20 ವರ್ಷ ಹಿಂದೆ ಸ್ಥಾಪನೆ ಆಯ್ತು. ಅಲ್ಲಿ ನಾವು ಅಲ್ಲ ಅದೇ ಸಮಾನ ಮನಸ್ಕರ ತಂಡ, ಜೇಕರ್ ಶೆಟ್ಟಿ ಅವರ ಅಧ್ಯಕ್ಷತೆ ಇರ್ಬೋದು, ಒಂದು ಸ್ವಸಹಾಯ ಸಂಘ ಆಗ್ತದೆ. ಆ ಸಂಘದಲ್ಲಿ ಎಲ್ಲ ಸರ್ವ ಸದಸ್ಯರು ಇದ್ದಿದ್ದೆವು. ಹಾಗೆ ಸಂಘದ ಎಲ್ಲ ಕಾರ್ಯಕಲಾಪಗಳು ಪ್ರತಿ ಸಂಡೇ ದೇವಸ್ಥಾನದ ಹೆಬ್ಬಾಗ್ಲಲ್ಲಿ ಪ್ರತಿ ಸಂಜೆ 5 ಗಂಟೆಗೆ ಮೀಟಿಂಗ್ ಆಗ್ತಿತ್ತು. ಹೀಗೆ ಆಗುವಾಗ ಸಂಘದ ಎಲ್ಲ ಕಾರ್ಯ ಇದಾಗುವಾಗ ಸ್ವಾಗತ ಮಾಡೋದೊಬ್ಬರು, ಹೀಗೆ ಎಲ್ಲ ಚಟುವಟಿಕೆಗಳು ನಡೀತಾ ಇತ್ತು. ಒಗಟು ಬಿಡಿಸುವುದು, ಗಾದೆ ಹೇಳುವುದು, ಭಜನೆ ಮಾಡುವುದು, ಹೀಗೆಲ್ಲ ನಡೀತಾ ಇತ್ತ. ನಡೆದಾಗ ನಾವು ಸಂಡೇ ಹೆಬ್ಬಾಗ್ಲಲ್ಲಿ ಭಜನೆಯನ್ನು ಮಾಡ್ತಿತ್ತು. ಮಾಡ್ತಿರುವಂತ ಸಂದರ್ಭ ಅಲ್ಲಿ ರಾಮಕೃಷ್ಣ ಉಡುಪರ ಅಂತ ನಮ್ಮ ಪುರೋಹಿತರು ಇದ್ದಿದ್ರು, ಅವ್ರು ಹೇಳ್ತಿದ್ರು, ಅಲ್ಲ ಈ ಆದಿತ್ಯವಾರ ಯಾಕೆ ಭಜನೆ ಮಾಡ್ತೀರಿ ಮಾರ, ನಮ್ಮ ಕಾಲದಲ್ಲಿ ಅಚ್ಚನಹಳ್ಳರು, ನಾರಾಯಣ ಉಡುಪರು, ಮತ್ತೆ ಜನ್ನಾಚಾರ್ಯರು, ಮತ್ತೆ ನಮ್ಮ ಪ್ರಭಾಕರ್ ಶೆಟ್ಟರು ಗೊತ್ತಾಡಿ, ಇವ್ರದೆಲ್ಲ ಒಂದು ತಂಡ ಇದ್ದಿತ್ತು ಹಿಂದೆ, ನಾವು ಭಜನೆ ಮಾಡ್ತಿತ್ತು, ಈ ಭಜನೆಯನ್ನು ನೀವು ಸೋಮವಾರ ಮಾಡಿ ಒಳ್ಳೇದು ಈಶ್ವರನ ಸ್ಥಳ ಅಂತ ಹೇಳಿದ್ರು. ಅವರ ಮಾತಿಗೆ ಪುರಸ್ಕಾರ ಮಾಡಿ ಆವಾಗ ರಾಜು ಗೌಡ್ರು ಹಾಗೂ ದೇಜಪ್ಪ ಸಾಲಿ ಅಂತ ಧರ್ಮಸ್ಥಳ ಸಂಘದವರು ಒಂದು ಭಜನಾ ಸಂಘ ನಮ್ಮಲ್ಲಿ ಉದ್ಘಾಟನೆ ಆಗ್ತದೆ. ನಮ್ಮ ಮಾಲಿಂಗೇಶ್ವರದ ಮಾತೃ ಸಂಘವೇ ಮಾಲಿಂಗೇಶ್ವರ ಭಜನಾ ಮಂಡಳಿ. ಈ ಭಜನಾ ಮಂಡಳಿ ಆದವಾಗ ಎಲ್ಲ ಸೇರಿ ಒಂದು ಭಜನಾ ಸಂಘ ಸ್ಥಾಪನೆ ಆಯಿತು. ಜಯಕರ್ ಶೆಟ್ಟರ್ ಅಧ್ಯಕ್ಷರು, ನಮ್ಮ ವಿಘ್ನೇಶ್ ಶೆಟ್ಟಿ ಅವರು ಕಾರ್ಯದರ್ಶಿ ಆಗಿದ್ದು ಪ್ರಥಮದಲ್ಲಿ ಭಜನಾ ಸಂಘ. ಹೀಗೆ ಭಜನೆ ಆಗ್ತಾ ಇರುವಂತ ಸಂದರ್ಭ ಅಲ್ಲಿ ಉಪ್ಲಾಡಿದ ಶ್ರೀಕಾಂತ್ ಭಟ್ರು ಅಂತ, ಮತ್ತೆ ರಮೇಶ್ ಪೂಜಾರಿ ಇರ್ಬೋದು, ನಮ್ ಸಂಘದಲ್ಲಿರುವವರೆಲ್ಲ ನಮ್ಮ ಗುರು ಐತಾಳ್ರು ಎಲ್ಲರು ಸೇರ್ಕೊಂಡ್ರು, ಹುಡುಗರ ಎಲ್ಲ ಸೇರ್ಕೊಂಡು ಭಜನಾ ಸಂಘ ಭಜನೆ ಆಗ್ತಿತ್ತಂತ ಭಜನೆಗೆ ಸೇರ್ಕೊಂಡ್ರು. ಭಜನೆಗೆ ಸೇರ್ಕೊಂಡು ಒಂದು ತಂಡ ಆಗಿ ಅದು ಬೆಳೀತು ಸಮಾನ ಮನಸ್ಕರ. ಆಮೇಲೆ ಎಂತಾಯ್ತು, ಅಲ್ಲಿ ನಮ್ಮ ಅವಾಗಿನ ಮುಕ್ತೇಶ್ವರಾದಂತ ಶ್ರೀನಿವಾಸ್ ಅವರು ವಡ್ಡರ್ಸೆ ಒಂದು ಐತಿಹಾಸಿಕ ಕತೆ ಇರುವಂತ ಒಂದು ಇತಿಹಾಸ ಇದೆ, ಅದಕ್ಕೆ ವಡ್ಡರ್ಸ ಆಡಿದಂತ ಒಂದು ವಡ್ಡರ್ಸ ಮಹಾರಾಜ ಆಡಿದ ನೆಲ, ಮತ್ತೆ ಉದ್ಭವಲಿಂಗ ಮಾಲಿಂಗೇಶ್ವರ, ಮಹೋತ್ತಬಾರ ಮಾಲಿಂಗೇಶ್ವರ, ಅದರದ್ದೆಲ್ಲ ಒಂದು ಐತಿಹಾಸಿಕ ಕಥೆಯನ್ನ ಒಂದು ಯಕ್ಷಗಾನ ಮಾಡ್ಬೇಕಂತ ಬಹಳ ಆಸೆ ಅವ್ರಿಗೆ. ಅವರು ನಮ್ಮ ವಿಘ್ನೇಶ್ ಶೆಟ್ಟರ್ ಬಹಳ ಹತ್ರ ಇದ್ರು. ವಿಘ್ನೇಶ್ ಶೆಟ್ಟರಲ್ಲಿ ಇದೊಂದು ಏನಾದ್ರು ಮಾಡಿ ಒಂದು ಯಕ್ಷಗಾನ ಮಾಡ್ಬೇಕು ಮಾರಾಯ ಅಂತ ಇವ್ರ ಹತ್ರ ಹೇಳಿದ್ರು. ನಮ್ಮ ವಿಘ್ನೇಶ್ ಶೆಟ್ಟರ್ ಆವಾಗ ಆ ಕಥೆ ಸ್ವಲ್ಪ ಸಾರಾಂಶದ ಕಥೆಯನ್ನು ಹಿಡ್ಕೊಂಡು ನಮ್ಗೆ ಆವಾಗ ಇವರಿಗೆ ಮಾಲಿಂಗೇಶ್ವರನ ಅನುಗ್ರಹ ಎನ್ನುವಂತೆ ಪ್ರಸಾದ್ ಮಗಭಟ್ಟವರು ಸಿಗ್ತಾರೆ. ಅವರ ಮನೆಗೆ ಹೋಗಿ ವಿಘ್ನೇಶ್ ಶೆಟ್ಟಿ ಅವರು ಇದನ್ನು ಒಂದು ಪ್ರಸಂಗ ಮಾಡ್ಬೇಕು ಸರ್ ಅಂತ ಹೇಳಿ ಕೊಟ್ರು. ಅವರು ಅದನ್ನ ಒಂದು ಒಳ್ಳೆ ರೀತಿ ಚಂದಬದ್ಧವಾಗಿ, ಪ್ರಸಾದ್ ಮಗಭಟ್ ಅಂತ ಗೊತ್ತಿರ್ತಲ್ಲ, ಆವಾಗಲೇ 14 ವರ್ಷದ ಹಿಂದೆ ಅಷ್ಟು ಚಂದವಾಗಿ ಬರೆದಿದ್ರು. ವಡ್ಡರ್ಸೆ ವಸುಂದರೆ ಎನ್ನುವಂತ ಒಂದು ಟೈಟಲ್ ಕೊಟ್ಟು ಒಂದು ಒಳ್ಳೆ ಪ್ರಸಂಗ ಕೊಟ್ರು. ನಾನು ಆ ಪ್ರಸಂಗ ಅದನ್ನ ಮಾಡ್ಲೇಬೇಕು ಅಂತ ನಮ್ಮ ಮುಕ್ತೇಶ್ವರ ಬಾಳೆ ಇವರಿಗೆ ಇದ್ ಮಾಡಿದ್ರು. ಆವಾಗ ಅದಕ್ಕೆ ಪ್ರಥಮವಾಗಿ ಪರಿಶ್ರಮ ಪಟ್ಟವರು ವಿಘ್ನೇಶ್ ಶೆಟ್ಟರ್ ಇವರ ಇದರಲ್ಲಿ. ಆಮೇಲೆ ಒಂದು ಯಕ್ಷಗಾನ ಸ್ಟಾರ್ಟ್ ಆಯ್ತು. ಈ ಯಕ್ಷಗಾನಕ್ಕೆ ಒಂದು ಇದು ಕಾರಣ ಎಂಬಂತೆ, ಇಲ್ಲಿ ಇವರೆಲ್ಲ ಮೊದಲು ತುಂಬಾ ವೇಷ ಮಾಡ್ತಿದ್ರು, ಶ್ರೀಕಾಂತ್ ಭಟ್ರು, ವಿಘ್ನೇಶ್ ಶೆಟ್ಟಿ ಅವರು, ಸಚಿನ್ ಅವರು. ಅಲ್ಲಿ ಒಂದು ಮಧ್ಯವರ್ಜನ ಶಿಬಿರ ಆಗಿತ್ತು ಆವಾಗ, ಅಲ್ಲಿಂದ ಅಲ್ಲಿ ಒಂದು ಆಟವನ್ನು ಮಾಡಿದ್ರು ಇವರೆಲ್ಲ. ಅದೇ ಒಂದು ಸ್ಫೂರ್ತಿ ಆಯ್ತು ಎಲ್ಲರಿಗೆ. ಆಮೇಲೆ ಆ ಪ್ರಸಂಗವನ್ನ ಇದೇ ವಡ್ಡರ್ಸಿ ಹಬ್ಬದಲ್ಲೇ ನಮ್ಗೊಂದು ಆಟ ಆಗ್ಬೇಕು ಎನ್ನುವ ರೀತಿಯಲ್ಲಿ ಅವ್ರು ಹೇಳಿದ್ರು. ಅವರ ಬೇಡಿಕೆ ಪುರಸ್ಕಾರ ಮಾಡಿ ಆ ಪ್ರಸಂಗವನ್ನ ಆಮೇಲೆ ಆ ವರ್ಷ ಸ್ಟಾರ್ಟ್ ಆಯ್ತು. 2014 ಇರ್ಬೇಕು, 13ರಲ್ಲಿ ಶ್ರೀ ಮಹಾಲಿಂಗೇಶ್ವರ ಕಲಾರಂಗ ರಿಜಿಸ್ಟರ್ಡ್ ವಡ್ಡರ್ಸ್ ಎನ್ನುವ ನಮ್ಮ ಸಂಘ ಸ್ಥಾಪನೆ. ಈ ಸ್ಥಾಪನೆ ಆಗ್ಲಿಕ್ಕೆ ಇಷ್ಟು ಹಿನ್ನೆಲೆ ನಾವು ಅಲ್ಲಿದ್ದುಕೊಂಡಂತೆ.
0: ಅಂದ್ರೆ ಭಜನೆ ತಂಡ ಇದ್ದದನ್ನ ನೀವು ವಡ್ಡರ್ಸಿ ಮಹಾಲಿಂಗೇಶ್ವರ ಹಬ್ಬದ ಸುರಿಗೆ ನಾವು ಒಂದು ಆಟ ಮಾಡ್ಕಂತ ಅಂದ್ಕೊಂಡು ವಡ್ಡರ್ಸಿ ಮಹಾಲಿಂಗೇಶ್ವರನ ಕತೆ ಹೇಳುವಂತಹ ಪ್ರಸಂಗವೇ ಆಯ್ಕಂತ ಪ್ರಸಾದ್ ಮೊಗಬೆಟ್ಟು ಅವ್ರನ್ನ ಹಿಡ್ಕೊಂಡು ಒಂದು ಪ್ರಸಂಗ ರಚನೆ ಮಾಡಿಸಿ ವಡ್ಡರ್ಸೆ ವಸುಂಧರೆ ಅನ್ನೋ ಪ್ರಸಂಗನ ನೀವೆಲ್ಲ ಅಲ್ಲ ಅದ್ಭುತವಾದ ಹೆಸರಿನ ಒಂದು ಪ್ರಸಂಗನ ನೀವು ಆ ಮಹಾಲಿಂಗೇಶ್ವರ ಹಬ್ಬದ ದಿನ ಆಡ್ತ್ರಿ. ಅಷ್ಟೊತ್ತಿಗೆ ಜನರ ಪ್ರತಿಕ್ರಿಯೆ ಹೆಂಗಿತ್ತು ಹೆಂಗಿತ್ತಂತ ಹೇಳಿದ್ರಲ್ಲ.
1: ಇದೆಲ್ಲ ಇದ್ರ ಮುಂದಿನ ಒಂದು ನಮ್ಮ ಆಗಿನ ಅಧ್ಯಕ್ಷರಿಗೆ ಅವರು ಮಾತಲ್ಲ, ಅವರು ಬಾಯಿಲ್ಲ ಕೇಳಿ, ಅದೇ ಚಂದ
0: ಆಯ್ತು. ಹಂಗಾರೆ ನಮ್ಮ ವಿಘ್ನೇಶ್ ಶೆಟ್ಟರ್ ಸ್ಥಾಪಕ ಅಧ್ಯಕ್ಷರು ಹೆಂಗಿದಿತ್ತು ಸರ್ ವಡ್ಡರ್ಸೆ ವಸುಂಧರೆಯನ್ನ ಕಂಡ ವಡ್ಡರ್ಸೆ ಅವರೆಲ್ಲ ಎಂತ ಅಂಬಕ್ ಶುರು ಮಾಡ್ರ?
2: ನಾವು ಹೀಗೆ ಎಲ್ಲ ಒಟ್ಟಾಗಿ ಒಂದು ಆಟ ಮಾಡುವ ಅಂತೇಳಿ ಎಲ್ಲ ಒಟ್ಟಾಯ್ತು. ಆ ಸರಿಗೆ ಏನಂತ ಹೇಳಿದ್ರೆ ಪ್ರಸಂಗ ಯಾವ್ದೋ ಹಳೆ ಪ್ರಸಂಗ ನಾವು ಒಟ್ಟು ಮಾಡ್ರೆ ಎಲ್ಲರೂ ಎಂತ ಹೇಳ್ತಾರೆ ಬೇರೆ ಇದನ್ನ ಹೋಲಿಕೆ ಮಾಡ್ತಾರೆ. ಇದೀಗ ನಾವು ಹೊಸ ಪ್ರಸಂಗ ಮಾಡ್ರಿ ಯಾರಿಗೂ ಇನ್ನೊಬ್ರು ಅವ್ರು ಹಾಗೆ ಮಾಡಿರಿ ಇವ್ರು ಹೀಗೆ ಮಾಡಿರಿ ಅಂತೇಳಿ ಹೇಳುಕಾತಿಲ್ಲ. ಅದಕ್ಕೆ ನಾವು ಎಂತ ಶ್ರೀನ್ ಮಾಸ್ಟರ್ ಕತೆ ಕೊಟ್ಟಿದ್ರು, ಅದನ್ನ ಪ್ರಸಾದ್ ಗುರುಗಳ ಹತ್ರ ಕೊಡ್ತು, ಅವ್ರು ನಮ್ಗೆ ತರಬೇತಿ ಕೊಟ್ಟಿದ್ರು. ಅವ್ರ ಆಗಳಿಕೆ ಯಕ್ಷಗಾನ ಕೇಂದ್ರ ಉಡುಪಿಗೆ ಹೋಗ್ತಿದ್ದೀರು. ಅದ್ರ ಮಧ್ಯೆ ಅವ್ರು ಬಿಡುವು ಇಲ್ದೆ ಇದ್ರು ನಮ್ಗೆ ಹೇಳಿಕೊಟ್ಟು ಒಳ್ಳೆ ಟ್ರೈನಿಂಗ್ ಕೊಟ್ಟಿದ್ರು. ಆ ಆಟದ ದಿನ 1,500 ಜನ ನಮ್ಮನ್ನ ಗುರುತಿಸ್ತಾ ಇದ್ರು. ಹೇಗ್ ಮಾಡ್ತೀರಿ ಇವರು? ಅದಕ್ಕಿಂತ ನಮ್ಮ ಕ್ಷೇತ್ರದ ಅದು ನಮ್ಮ ಊರಿನ ಕತೆ ಇದು, ದೇವಿ ಮಹಾತ್ಮೆ ಆ ತರದ ಕತೆ ಅಲ್ಲ, ನಮ್ಮ ಕ್ಷೇತ್ರದ ಕತೆಗಳನ್ನ ಹೇಗೆ ಮಾಡ್ತಾರೆ ಅಂತೇಳಿ ಹೇಳಕ್ಕೆ ಕಾಮಕೆ ಅಂದೇಳಿ ಅದನ್ನ ಕಂಡ್ರ ಮೇಲೆ ಎಲ್ಲರೂ ಬಹಳ ಖುಷಿಯಾಗಿ ಎಲ್ಲರೂ ಹೊಗಳ್ರು. ಹಂಗಪ್ಪ ನಮ್ಗೆ ಇಷ್ಟು ಮತ್ತು ನಾವು ಒಂದು ಮುಂದವ್ರು ಕೈತ್ ಇಲ್ಲ ಇದ್ರೆ ಅವ್ರು ಹಾಗ್ ಮಾಡಿ ಇವ್ರ ಹೀಗೆ ಮಾಡಿದ್ರೆ ಅಂದ್ರೆ ನಾವು ಅಲ್ಲೇ ನರ್ವಸ್ ಆತಿದ್ದಿತ್ತು, ನಾವು ಅಲ್ಲೇ ಬಿಟ್ಟಿದ್ದೆ. ಹಂಗಾಗಿ ಆ ಆಟ ಅಂಬುದು ನಮ್ಗೆ ಸ್ಫೂರ್ತಿ. ಆದ್ರಿಂದ ಹೆಚ್ಚಿನ ನಾವು ಅಂತೇಳಿ ಅಲ್ಲ ಎಲ್ಲರೂ, ನಾವೊಂದು ಕಲಾರಂಗ ತೋರಿಸ್ಕೊಂಡದ್ದು, ನಮ್ಮ ಕಲಾವಿದರೆಲ್ಲರೂ ತೋರಿಸ್ಕೊಂಡದ್ದು, ಆಮೇಲೆ ಹೊಸ ಹೊಸ ಮಕ್ಕಳು ಹುಟ್ಟಕೊಂಡದ್ದು ಎಲ್ಲರೂ ಅಲ್ಲಿಂದ ಸ್ಟಾರ್ಟ್ ಆಯ್ತು ನಮ್ಮ ಜರ್ನಿ ಎಂಬುದು.
0: ಅಲ್ಲ ನೀವು ಭಜನೆ ಮಾಡ್ತಿದ್ರಿ, ಸ್ವಸಹಾಯ ಸಂಘದ ಮೀಟಿಂಗ್ ಮಾಡ್ತಿದ್ರಿ, ಆದ್ರೆ ಈ ಯಕ್ಷ ರಂಗವನ್ನ ಕಟ್ಟುಕೆ ಯಕ್ಷಗಾನನ್ನು ಮಾಡ್ತಾ ಇದ್ದೀರಿ ಮೊದ್ಲ?
2: ಸ್ವಲ್ಪ ಸ್ವಲ್ಪ ಮಾಡ್ತಿತ್ತೆ ಎಲ್ಲವದೆಲ್ಲೂ, ಎಲ್ಲರೂ ಅಲ್ಲ ಕೆಲವೊಂದು ಜನ ಮಾಡ್ತಿತ್ತು ನಾವು, ಒಂದು 3-4 ಜನ ಅಂದ್ರೆ ಸ್ವಲ್ಪ ಅದಕ್ಕೆ ಹಿಡಿತಾ ಇರ್ಲಿಲ್ಲ. ಈಗ ತಾಳ ಲಯ ಸಾಧಾರಣ ಗೊತ್ತಿದ್ದಿತ್ತು ಅಷ್ಟೇ, ಆದ್ರೆ ನಮ್ಗೆ ತಾಳ ಲಯ ಬದ್ಧವಾಗಿ ಕಲಿಕಂತೇಳಿ ಒಂದು ಅದು ಮನ್ಸಲ್ಲಿ ಇದ್ದಿತ್ತು. ಈ ಪ್ರಸಂಗ ಯಾವ್ದು ವಡ್ಡರ್ಸೆ ವಸುಂಧರೆ ಮಾಡುವಾಗ ಅದೆಲ್ಲದೂ ಇರ್ಲಿಲ್ಲ, ಅದ್ರ ಮೇಲೆ ನಾವು ಬೇರೆ ಬೇರೆ ಇದ್ರಲ್ಲಿ ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ಕಲಿತಾ ಬಂತು.
0: ವಡ್ಡರ್ಸೆ ವಸುಂಧರೆ ಮಾಡೋತಿ ನಿಮ್ ಹವ್ಯಾಸಿ ಅಂದ್ರೆ ಹವ್ಯಾಸಿ ಅಂದ್ರೆ ಹವ್ಯಾಸನು ಇರ್ಲಿಲ್ಲ ಅನ್ಸತ್ತ ಕಂಡ
2: ಇಲ್ಲ
0: ಅಲ್ಲ, ಇದು ಇದೊಂದು ಬರೀ ಉಮೇದಾಗ ಮಾಡದ್.
2: ಹೌದು, ಅದು ಎಲ್ಲಿಯವರಿಗೆ ಅಂತೇಳಿ ಹೇಳಿದ್ರೆ ನಮ್ಮ ಪ್ರಸಾದ್ ಗುರುಗಳಿಗೆ ಕೇಂದ್ರದಲ್ಲಿ ಇರುವಾಗ ಅವ್ರಿಗೆ ಬರ್ಲಿಕ್ಕೆ ಇರ್ಲಿಲ್ಲ, ಯಾಕಂದ್ರೆ ಅಲ್ಲಿ ಆ ಆಟಗಳೆಲ್ಲ ಮುಗಿಬೇಕಿತ್ತು. ಒಂದು ದಿವಸ ನಮ್ಗೆ ಸರಿಯಾಗಿ ಟ್ರಯಲ್ ಸಿಗ್ಲಿಲ್ಲ. ಒಂದು ದಿನ 11 ಗಂಟೆಗೆ ಬಂದಿದ್ರು ಅವ್ರು ಟ್ರಯಲ್ಗೆ,
0: ರಾತ್ರಿ
2: 11 ಗಂಟೆಗೆ. ನಮ್ಗೆ ಏನಂತ ಹೇಳಿದ್ರೆ ಎಲ್ಲರಿಗೂ ಟೆನ್ಷನ್, ಯಾಕಂದ್ರೆ ಆಟ ಒಳ್ಳೇದಾಗಿದ್ರೆ ಎಲ್ಲ ಜನರು ಹೇಳಿದ್ರು ಅದು ನಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಆಟ ಅಂದೇಳಿ 11 ಗಂಟೆಗೆ ಅವ್ರು ಬಂದ್ರು. ಅದರಿಂದ ಬೆಳಿಗ್ಗಿನ ಜಾವ 3-3.5 ಗಂಟೆವರೆಗೆ ಅಷ್ಟು ಗಂಟೆವರೆಗೆ ನಾವು ಟ್ರಯಲ್ ಮಾಡಿ ಆ ದಿನದ ಆ ಖುಷಿ ಎನ್ನುವಂತದ್ದು ನಾವು ಆ ಪ್ರದರ್ಶನದಲ್ಲಿ ತೋರಿಸಿತ್ತು.
0: ಅಲ್ಲ ಒಂದಿನ ಟ್ರಯಲ್ ಸಾಕಾಯ್ತು,
2: ಒಂದಲ್ಲ ಬೇರೆ ಮತ್ತೆ ಮಾಡಿತ್ತು, ಒಂದು ಕರೆಕ್ಟ್ ಆದ ಒಂದು ಟ್ರಯಲ್ ಬೇಕಿದ್ದು ನಮ್ಗೆ, ಇಲ್ಲ ಅಂತ ಹೇಳಿದ್ರೆ ಅದು ತುಂಬಾ ಪ್ರಾಬ್ಲಮ್.
0: ಸೊ ಎಷ್ಟು ಕಷ್ಟ ಆಯ್ತು ಈಗ ಕಾಣಿ, ಈಗ ಯಕ್ಷಗಾನದಲ್ಲೇ ಡೈಲಿ ಅದನ್ನ ಮಾಡುವರಾರು ಅಥವಾ ವರ್ಷಕ್ಕೊಂದು 5-6 ಯಕ್ಷಗಾನ ಮಾಡುವರಾರು ಅವ್ರಿಗೆ ಒಂದು ಹಿಡ್ತಾ ಇರುತ್ತ ಈ ಡೈಲಾಗ್ ಇರ್ಬೋದು, ಹೆಜ್ಜೆ ಇರ್ಬೋದು, ಎಂತದೇ ಇರ್ಬೋದು, ನಿಮ್ಗೆ ಎಂತ ಗೊತ್ತಿಲ್ಲ, ನಿಮ್ ಧೈರ್ಯ ಸಾಕು ಮಾರ್ರೆ.
2: ಅಲ್ಲ ಅದೇ ನಮ್ಗೆ ದೇವರೇ ಸ್ಫೂರ್ತಿ ಎಲ್ಲಕ್ಕಿಂತ, ಯಾಕೆಂದ್ರೆ ನಾವು ಹಲವು ಬದಿಯಾಗಿ ಆಟ ಎಲ್ಲ ಮಾಡಿತ್ತು. ನಮ್ಮ ಮಾಲಿಂಗೇಶ್ವರ ನಮ್ಮನ್ನು ಬೆಟ್ಟ ಹಾಕಿದ್ದು,
0: ಮಾಲಿಂಗೇಶ್ವರ ಬೆಟ್ಟ ಹಾಕದ್ದ
2: ಈಗ ನಮ್ದೇನು ಇಲ್ಲ, ಯಾಕಂದ್ರೆ ಹೇಳಿದ್ರೆ ನಾವು ತುಂಬಾ ಜೋಡಾಟ ಸ್ಪರ್ಧೆ ಜೋಡ ಎಲ್ಲ ಮಾಡಿತ್ತು. ಅದೆಲ್ಲದಕ್ಕೂ ಇತ್ತಲ್ಲ ನಮ್ಮ ದೇವರೇ ನಮ್ಮ ಸ್ಫೂರ್ತಿ. ನಮ್ಮ ಒಡ್ಡಸೆಯಲ್ಲಿ ಯಾವುದೇ ಮಾಡಲಿ ಅದಕ್ಕೊಂದು ಗೆಲುವು ಅಂದ್ ಕೊಟ್ಟದಿದ್ರೆ ನಮ್ಮ ದೇವರಿಗೆ.
0: ಸೊ ಒಡ್ಡರ್ಸೆ ವಸುಂಧರೆ ರೈಸಿ ಹೋಯ್ತು.
2: ಹೌದು, ಅದು ಒಂದು ಐದು ಪ್ರದರ್ಶನ ಮಾಡಿದ್ ನಾವು.
0: ಎಲ್ಲೆಲ್ಲ ಪ್ರದರ್ಶನ ಆಯ್ತು?
2: ಒಡ್ಡರ್ಸೆ ಪ್ರದರ್ಶನ ಇರದಂಗೆ ಅಚಿಲಾಡಿ, ಒಡ್ಡರ್ಸೆ, ಬನ್ನಾಡಿ, ಹೀಗೆ ಅದೇ ಕೊತ್ತಾಡಿ, ಮಾನಬಳ್ಳಿ, ಹೀಗೆ ಎಲ್ಲ.
0: ಎಷ್ಟು ಜನ ಇದ್ದಿದ್ರಿ ಆಗ ನಿಮ್ಮ ತಂಡದಲ್ಲಿ? ಎಷ್ಟು ಜನ?
2: ಅಗಳೊಂದು 10-12 ಜನ ಇದ್ದಿತ್ತು.
0: 12 ಜನ?
2: 12 ಜನ. ಅದು ಎಲ್ಲ ಎಲ್ಲ ಸಣ್ಣ ಒಂದು 25-30 ಏಜಿನವರು ಎಲ್ಲ ಇದ್ದಿದ್ದು. ನಮ್ಗೇನು ದೊಡ್ಡವರು ಸ್ಫೂರ್ತಿಯಾಗಿ ಇದ್ ಮಾಡಿದಲ್ಲ, ಹುಟ್ಟು ಇದ್ ಮಾಡ ಎಲ್ಲ ಮಾಡಿ ಅಂತ ಹೇಳುತ್ತಿದ್ರು ಬಿಟ್ರೆ ಯಾರು ಮುಂದೆ ಇದ್ವಲ್ಲ. ನಾವೇ ಒಟ್ಟಾಗಿ ನಮ್ಮ ವಯಸ್ಸಿನವರೇ ಮಾಡಿದ್ದು.
0: ಈಗ ಎಷ್ಟು ಜನ ಇದ್ರೆ ನೀವು ನಿಮ್ಮ ತಂಡದಲ್ಲಿ?
2: ಈಗ ನಮ್ಮ ತಂಡದಲ್ಲಿ ತುಂಬಾ ಜನ ಐತೆ. ಯಾಕಂತ ಹೇಳಿದ್ರೆ ಇದು ನಾವು ನೆಕ್ಸ್ಟ್ ಏನಾಯ್ತು ಅಂತ ಹೇಳಿದ್ರೆ ಒಡ್ಡರ್ಸೆಯ ಹಬ್ಬ ಟೈಮಿಗೆ ಆಟ ಮಾಡ್ತಾ ಇತ್ತು. ಆ ಆಟ ಎಂತ ಇತ್ತು, ಕಡೆಗೆ ಅಲ್ಲಿ ಕೆಲವರಿಗೆಲ್ಲ ಬೇರೆ ಹೊರದೆ ಪರ ಊರಿನೆಲ್ಲ ಬಪ್ಪವ್ರೆ, ಅವರಿಗೆಲ್ಲ ಆರ್ಕೆಸ್ಟ್ರಾ ಇದು ಲೈಕ್ ಹತ್ತು ಆ ತರ ಮೆಂಟಾಲಿಟಿ. ಅದಕ್ಕೆ ನಾವು ಅವ್ರಿಗೆ ತೊಂದ್ರೆ ಕೊಡುಕಾಗ ಅಂದೇಳಿ ಅದಕ್ಕೆ ಎಂತ ಇತ್ತು, ಶಿವರಾತ್ರಿ ಹಬ್ಬ. ಶಿವರಾತ್ರಿ ಹಬ್ಬಕ್ಕೆ ನಮ್ಮ ಅಲ್ಲಿ ಏನು ಪ್ರೋಗ್ರಾಮ್ ಇಲ್ಲ, ಈಶ್ವರ ಅಂತ ಹೇಳಿದ್ರೆ ಶಿವರಾತ್ರಿ, ಆ ದಿನಕ್ಕೆ ಏನಾದ್ರು ಪ್ರೋಗ್ರಾಮ್ ಮಾಡ್ಕಂದೆ. ನಾವು ಆ ಹಬ್ಬದ ಇದನ್ನ March 16 ಬರುವಂತಹ ಆಟನ ನಾವು ಶಿವರಾತ್ರಿಗೆ ಶಿಫ್ಟ್ ಮಾಡ್ತೇವೆ.
0: ಫೆಬ್ರವರಿ
2: ಜನವರಿ ಫೆಬ್ರವರಿ ಬರುತ್ತೆ, ಆ ಶಿವರಾತ್ರಿಗೆ ಇದು ಮಾಡ್ತೇವೆ. ನಾವು ಶಿವರಾತ್ರಿಯಲ್ಲಿ ಆಟ ಮಾಡಿ ಸ್ವಲ್ಪ ಟೈಮ್ ಒಂದು ವರ್ಷ ಆದ ಕೂಡ್ಲೆ ಇದಕ್ಕೆ ದೀಪೋತ್ಸವ, ಎಲ್ಲ ಕಡೆಯಲ್ಲೂ ದೀಪೋತ್ಸವ ಇರುತ್ತೆ. ನಮ್ಮ ಒಡ್ಡಸಿಲ್ಲ ಅಂತ ದೀಪೋತ್ಸವ ಎಲ್ಲೂ ಎದ್ದು ಕಾಣ್ತಿರ್ಲಿಲ್ಲ. ಅದಕ್ಕೆ ನಾವು ಅಲ್ಲಿಯೂ ಆಟ ಮಾಡ್ತೇವೆ. ದೀಪೋತ್ಸವಕ್ಕೊಂದು ಆಟ, ಶಿವರಾತ್ರಿಗೆ ಆಟ, ಆ ಎರಡು ಆಟಗಳನ್ನ ಮಾಡ್ತಾ ಇದ್ದಿತ್ತು. ಆ ಎರಡು ಆಟ ಮಾಡುವಾಗ ಏನು ಇವರು ವರ್ಷಕ್ಕೆ ಎರಡು ಆಟ ಮಾಡ್ತಾರೆ, ಇವ್ರನ್ನೇ ಕಾಣ್ತಾ ಇರುದ ಆ ತರ ಬರತ್ತಂತೇಳಿ ಹೇಳಿ ನೆಕ್ಸ್ಟ್ ವರ್ಷಕ್ಕೆ ನಾವು ಮಕ್ಕಳ ತರಗತಿ ಅಂತೇಳಿ ಆರಂಭ ಮಾಡುತ್ತೆ ಮಕ್ಕಳಿಗೆ ಕಲ್ಸೋಕೆ. ನಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ಒಂದು ಮುಜುಗರ ಅಂತ ಹೇಳಿದ್ರೆ ನಾವು ಮಾಡ್ರೆ ಬರ್ತಾರ ಇಲ್ವ ಮಕ್ಕಳು, ಅದಕ್ಕೆ ನಾವೊಂದು ಯಾವುದು ಕಂಡೀಷನ್ ಹಾಕ್ಲಿಲ್ಲ. ಯಾವ ಕಂಡೀಷನ್? ಯಾರು ಬರುವ ಮಕ್ಕಳೆಲ್ಲ ಬರ್ಲಿ. ಆವಾಗ ಸಾಧಾರಣ ಒಂದು 45-50 ಜನ ಮಕ್ಕಳು ಬಂದಿದ್ರು. ಅಷ್ಟು ಮಕ್ಕಳು, ಆ ಮಕ್ಕಳಿಗೆ ಕಲಿಸಿಕೊಡ್ಲಿಕ್ಕೆ ನಾವು ಪ್ರಸಾದ್ ಗುರುಗಳ ಹತ್ರ ಕೇಳ, ಅವರಿಗೆ ಆಲ್ರೆಡಿ ಬೇರೆ ಕಡೆಗಳೆಲ್ಲ ವಹಿಸ್ಕೊಂಡದ್ದು ಇದ್ದಿತ್ತು ಹೇಳಿಕೊಡು ತರಬೇತಿಗೆ. ಅದು ಆದಿತ್ಯವಾರವೇ ಆಯ್ಕೆ ಮಕ್ಕಳಿಗೋಸ್ಕರ. ಅದಕ್ಕೆ ಅವರ ಗುರುಗಳಾದಂತ ದೇವದಾಸರಾವ್ ಕೂಡ್ಲಿ, ಅವರು
0: ಕೂಡ್ಲಿ ಗುರುಗಳು
2: ಅವರನ್ನ ಇದು ಮಾಡ್ತು. ಅಲ್ಲಿ ಅವರು ಬಂದು ನಮ್ಗೆ ಮಕ್ಕಳಿಗೆ ಹೇಳಿಕೊಡ್ಲಿಕ್ಕೆ, ಅದರಲ್ಲೂ ಈಗ ನಾವು ಮನೆಯಲ್ಲಿರುವಂತ ಒಂದೆರಡು ಮಕ್ಕಳನ್ನೇ ಹಾಕೊಳ್ಲಿಕ್ಕೆ ಅಷ್ಟ, ಅಲ್ಲಿ 45-50 ಇರೋದು ಅದನ್ನು ನಾವು ಸಿಸ್ಟಮ್ಯಾಟಿಕ್ ಆಗಿ ಮಾಡಿತ್ತು. ಅವರ ಅಟೆಂಡೆನ್ಸ್ ತಕೊಳ್ಳೋದಿರ್ಲಿ, ಅವರನ್ನ ಅಡ್ಮಿಷನ್ ಇರ್ಲಿ, ಆ ಫೋಟೋ ತಕೊಂಡು ಈ ಒಂದು ಶಾಲೆ ಅಡ್ಮಿಷನ್ ಅಲ್ಲಿ ಮಾಡ್ತಾರಲ್ಲ ಆ ತರ ಮಾಡಿ ಅಷ್ಟು ಚೆಂದ ಅದನ್ನು ಅವ್ರ ಮಕ್ಳಿಗೆ ಹಾಗೆ ಹೇಳಿಕೊಡುವಂತದ್ನು ಹಾಗೆ ಈ ಹೆಜ್ಜೆ ಬೇಸಿಕ್ ಎಲ್ಲಿಂದ ಅದನ್ನೆಲ್ಲ ಹೇಳಿಕೊಟ್ಟು. ಅದು ಸಾಧಾರಣ ನಾವು ಮೇ ಇಂದ ಸ್ಟಾರ್ಟ್ ಮಾಡ್ತಿತ್ತು, ಮೇ ಇಂದ ನವೆಂಬರ್ ಡಿಸೆಂಬರ್ ಅವರಿಗೆ ಹೆಜ್ಜೆ ಕ್ಲಾಸ್ ಮಾಡಿ ಆಮೇಲೆ ಮಕ್ಕಳಿಗೆ ಪ್ರಸಂಗ ಇಟ್ಟು ದೀಪೋತ್ಸವಕ್ಕೆ ಯಕ್ಷಗಾನ ಮಾಡಿದ್ದು. ಅದರಲ್ಲೂ 50 ಮಕ್ಕಳು ಇರುವಾಗ ಆ ಮಕ್ಕಳಿಗೆ ವೇಷ ಕೊಡ್ಬೇಕಲ್ಲ, ಅದಕ್ಕೆ ಸಣ್ಣ ಸಣ್ಣ ಪ್ರಸಂಗ ಇಡೋಕ್ಕಾಗುದಿಲ್ಲ. ಈಗ ದಶಾವತಾರ 10 ಬರುತ್ತೆ, ಅದರಲ್ಲೂ ತೆಂಕು ಬಡಗಿನ ವೇಷಗಳನ್ನು ಮಾಡಿ ಹಾಗೆ ಇಲ್ಲದಿದ್ರೆ ಆ ಮಕ್ಕಳಿಗೆ ವೇಷ ಕೊಡೋಕ್ಕಾಗುದಿಲ್ಲ. ಆಮೇಲೆ ಮಾಯಾಪುರಿ ವೀರಮಣಿ ಆ ತರಗಳು ದೊಡ್ಡ ದೊಡ್ಡ ಪ್ರಸಂಗವೇ, ಇಲ್ಲದಿದ್ರೆ 45-50 ಮಕ್ಕಳಿಗೆ ವೇಷ ಕೊಡ್ಲಿಕ್ಕೆ ಆಗುದಿಲ್ಲ. ಹಾಗೆ ಜರ್ನಿ ಮಾಡ್ಕೊಂಡು ಬಂತು. ಹಾಗೆ ಈಗಲೂ ನಡೀತಾ ಉಂಟು, ಮಕ್ಕಳು ತುಂಬಾ ಚೆನ್ನಾಗಿ
0: ಪ್ರತಿ ವರ್ಷ ಈಗಲೂ ಮಾಡ್ತಿದ್ರಿ?
2: ಈಗಲೂ ಮಾಡ್ತಾ ಇದ್ ದೀಪೋತ್ಸವಕ್ಕೆ ಮಕ್ಕಳದಾಟ, ಶಿವರಾತ್ರಿಗೆ ನಮ್ಮದಾಟ.
0: ಶ್ರೀಕಾಂತ್ ಭಟ್ರೆ, ನೀವ್ ಹೇಳಿ ಮತ್ತೆ ಬೇರೆ ಯಾವ್ಯಾವ ಪ್ರಯೋಗಗಳನ್ನೆಲ್ಲ ನಿಮ್ಮ ಈ ಕಲಾ ತಂಡದಿಂದ ಮಾಡಿದ್ರಿ?
3: ಅದ್ ಹೇಳ್ತೇನೆ. ಆದ್ರೆ ಮೊದ್ಲಿಗೆ 2016 ನಾವು ಮಕ್ಕಳ ತರಗತಿಯನ್ನ ಪ್ರಾರಂಭ ಮಾಡಿದ್ದು. ಮಧ್ಯದಲ್ಲಿ ಒಂದು 2 ಕೊರೋನಾ ಬಂದ ವರ್ಷದಲ್ಲಿ ನಮ್ಗೆ ಮಾಡ್ಲಿಕ್ಕೆ ಆಗ್ಲಿಲ್ಲ. ಇಲ್ಲಂತಾಗಿದ್ರೆ ಈ ವರ್ಷ ನಮ್ದು ದಶಮಾನೋತ್ಸವ ಆಗ್ತಿತ್ತು, ಅದು ಕೂಡ ಆಗ್ಲಿಲ್ಲ. ಮತ್ತೆ ಹೆಮ್ಮೆ ವಿಚಾರ ಅಂತ ಹೇಳಿದ್ರೆ ಈ ಮೊದ್ಲೆಲ್ಲ ಒಂದು ಮಾತಿತ್ತು, ಯಕ್ಷಗಾನಕ್ಕೆ ಸೇರಿದ್ರೆ ಮಕ್ಕಳು ಓದುದಿಲ್ಲ ಇಂಥದ್ದೆಲ್ಲ ಇದ್ದಿತ್ತು. ಆದ್ರೆ ನಮ್ದು ಹಾಗಲ್ಲ, ನಮ್ಮ ಯಕ್ಷಗಾನ ತರಗತಿಯಲ್ಲಿ ಕಲಿತ ಮಕ್ಕಳು ತುಂಬಾ ಜನ ರ್ಯಾಂಕ್ ಬಂದವರು ಇದ್ದಾರೆ. ಅದಕ್ಕಿಂತಲೂ ನಮ್ಗೆ ಈ ವರ್ಷ ಅಂತೂ ಮತ್ತೂ ಹೆಮ್ಮೆ ವಿಚಾರ ಅಂತ ಹೇಳಿ, ತುಂಬಾ ಜನ ಬಂದವರು ಇದ್ದಾರೆ ಎಲ್ಲ ಹೆಸರಿಕ್ ಆಗುದಿಲ್ಲ, ಆದ್ರೂ ಕೂಡ ಈ ವರ್ಷ ಒಂದು ಹೆಮ್ಮೆ ವಿಚಾರ ಅಂತ ಹೇಳಿದ್ರೆ, ಸಾಧಾರಣ 2016 ನಾವು ತರಗತಿ ಪ್ರಾರಂಭ ಮಾಡಿದಾಗ ಇದ್ದಂತಹ ಇಬ್ರು ಸ್ಟೂಡೆಂಟ್ ಸುಪ್ರೀತ್ ಹಾಗೂ ಸುಶಾಂತ್ ಅಂತ, ಅವರಿಬ್ರು ಈ ವರ್ಷ SLC ಅಲ್ಲಿ, ಅಂದ್ರೆ ಹೋದ ವರ್ಷ ಇದು, ಈ ವರ್ಷ ಮೊನ್ನೆ SLC ಆಯ್ತು, ಅವರು ಅಷ್ಟೂ ವರ್ಷ ಕಂಟಿನ್ಯೂ ಒಂದು ವರ್ಷ ಕೂಡ ಬಿಡದೆ ಬಂದವರು. ಈ ವರ್ಷ ಎಸ್ ಎಲ್ ಸಿ ಅಲ್ಲಿ ಇಬ್ರು ಕೂಡ ರ್ಯಾಂಕ್ ನಮ್ಮ ವಡ್ಡರ್ಸೆ ಹೈಸ್ಕೂಲ್ ನಲ್ಲಿ, ಒಬ್ಬ 617 ಅಂಕ, ಇನ್ನೊಬ್ಬ 612 ಅಂಕಗಳನ್ನ ಗಳಿಸಿ ನಮ್ಮ ವಡ್ಡರ್ಸೆ ಕೀರ್ತಿ ಮಾತ್ರ ನಮ್ಮ ಕಲಾರಂಗದಲ್ಲಿ ಕೂಡ ನಮ್ಮ ಕೀರ್ತಿಯನ್ನು ಕೂಡ
4: ಹೆಚ್ಚು. ಕಂಗ್ರಾಚುಲೇಷನ್ಸ್ ಹೇಳಿ ಬಿಡಿ.
3: ಖಂಡಿತ ಖಂಡಿತ. ಆಯ್ತಾ, ಇದು ಹೇಗಂತ ಹೇಳಿದ್ರೆ, ನಾವು ಸಂಘ ಪ್ರಾರಂಭ ಮಾಡುವಾಗ ಹೇಗೆ ನಮ್ಮ ಆಗಿನ ಮುಕ್ತೇಶ್ವರಾದಂತಹ ಶೀನ್ ಮಾಸ್ಟರ್ ಶೀನಫ್ ಶೆಟ್ರು ಹೇಗೆ ನಮ್ಗೆ ಸಪೋರ್ಟ್ ಆಗಿ ನಿಂತರು, ಹೇಗೆ ಊರವರೆಲ್ಲ ಸಪೋರ್ಟ್ ಆಗಿ ನಿಂತರು. ನಂತರದಲ್ಲಿ ಬಂದವರು ನಮ್ಮ ದೇವಸ್ಥಾನದ ಅಧ್ಯಕ್ಷರಾಗಿ ಮುಕ್ತೇಶ್ವರಾಗಿ ಶ್ರೀಯುತ ಉದಯ್ ಕುಮಾರ್ ಶೆಟ್ಟಿ ಕೊತ್ತಾಡಿ, ಅವರು ವಕೀಲರು ಕುಂದಾಪುರದವರು. ಅವರು ಕೂಡ ಹಿಂದೆ ಹೇಗೆ ಶೀನ್ ಮಾಸ್ಟರ್ ನಮ್ಗೆ ಹೇಗೆ ಸಪೋರ್ಟ್ ಮಾಡಿದ್ರು, ಇವರು ಕೂಡ ಹಾಗೆ ಮಾಡಿ, ನೀವು ಆಟ ಮಾಡಿ, ನೀವು ದೀಪೋತ್ಸವಕ್ಕೆ ಮಾಡಿ, ಶಿವರಾತ್ರಿ ಮಾಡಿ, ಫುಲ್ ಸಪೋರ್ಟ್ ಇವತ್ತಿನವರೆಗೂ ಎಲ್ಲ ಅವು ಅಂಥವರ ಒಂದು ಸಪೋರ್ಟ್ ನಿಂದಾಗಿ ಇಂದು ನಾವು ಇಷ್ಟು ಎತ್ತರಕ್ಕೆ ಬೆಳೆಯುವುದಕ್ಕೆ ಸಾಧ್ಯ ಆಯ್ತು. ಹಾಗೆ ನಾವು ಏನು ಹೊಸತ್ತು ಮಾಡ್ತೇವೆ, ಈಗ ಹೀಗೆ ಮಾಮೂಲಿ ಒಂದು ಆಟ ಮಾಡ್ತಾ ಇತ್ತು ದೀಪೋತ್ಸವಕ್ಕೆ ಮಕ್ಕಳದ್ದು ಶಿವರಾತ್ರಿ ನಮ್ದು ಹಾಗೆ, ಬಟ್ ಏನಾದ್ರು ಹೊಸತು ಮಾಡಬೇಕು, ಒಂದು ಜನರಿಗೆ ಏನು ಹೊಸತನ್ನು ತೋರಿಸ್ಬೇಕಂತ, ಅದು ನಮ್ಮ ಸಾಧಾರಣ ನಮ್ಮ ಗುರುಗಳಾದಂತಹ ಮೊಗೆಬೆಟ್ಟವರಿಗೆ ಹಾಗೆ ಒಂದು ಹೊಸತನ್ನು ಮಾಡಬೇಕು ಅಂತ. ಹಿಂದೆಲ್ಲ ಹೇಗಂತ ಹೇಳಿದ್ರೆ, ಒಂದು ಯಕ್ಷಗಾನ ಆಗ್ತಿತ್ತು ಅವಾಗ ಸ್ಟೇಜ್ ಎಲ್ಲ ಇರಲಿಲ್ಲ, ನೆಲದಲ್ಲಿಯೇ, ಮತ್ತೆ ಈ ಧ್ವನಿ ಬೆಳಕು ವ್ಯವಸ್ಥೆ ಯಾವುದು ಕೂಡ ಇರಲಿಲ್ಲ ಅಂತ ಹೇಳಿದ್ರೆ, ದೊಂದಿ ಬೆಳಕಲ್ಲಿ ದಿವಟಿಗೆ ಬೆಳಕಲ್ಲಿ ಎಲ್ಲ ಯಕ್ಷಗಾನ ಮಾಡ್ತಿದ್ರಂತ. ಅಂತದ್ದನ್ನು ಒಂದು ಮಾಡಿ ತೋರಿಸುವ ನಾವು, ಒಂದು ಸನಾತನ ವಿನೂತನ ಅಂತ ಹೇಳಿದ್ರೆ ಹಿಂದೆ ಏನಾಗ್ತಿತ್ತು ಈಗ ಹೇಗಿದೆ ಅದನ್ನು ತೋರಿಸ್ಬೇಕಂತ ಒಂದು ವರ್ಷ ನಾವು ಶಿವರಾತ್ರಿಗೆ ಒಂದು ದೊಂದಿ ಬೆಳಕಿನ ಆಟ, ಕೋಟ ರಾಮಚಂದ್ರ ಆಚಾರ್ಯ ಅವರು ಅದಕ್ಕೆ ದೊಂದಿ ಬೆಳಕಿನ ವ್ಯವಸ್ಥೆ ಮಾಡಿದವರು ಅವರು. ಆಯ್ತಾ, ಒಂದು ಹೊಸ ಪ್ರಸಂಗ ಅಂತ ಹಿಡಿಂಬ ವಿವಾಹ ಅಂತ, ಅದರಲ್ಲಿ ಹಿಡಿಂಬಾಸುರನನ್ನು ಕೊಂದು ಹಿಡಿಂಬೆಯನ್ನ ಮದುವೆ ಆಗುವಂತ ಭೀಮನ ಸನ್ನಿವೇಶ, ಅಂದ್ರೆ ಅರಗಿನ ಅರಮನೆಗೆ ಬೆಂಕಿ ಕೊಟ್ಟವರು ಹೊರಗೆ ಕಾಡಿಗೆ ಬಂದ ಕತೆ, ಅದಕ್ಕಾಗಿ ಒಂದು ಅರಗಿನ ಮನೆ ಆಗ್ಬೇಕಂತ ಒಂದು ನಾವೇ ಎಲ್ಲ ಸೇರ್ಕೊಂಡು ಕೋಟ ರಾಮಚಂದ್ರ ಆಚಾರ್ಯ ಅವರ ನಿರ್ದೇಶನದಲ್ಲಿ ಒಂದು ಹುಲ್ಲಿನ ಮನೆಯನ್ನ ಕಟ್ಟಿ, ಅದು ನೆಲದಲ್ಲಿ ರಂಗಸ್ಥಳ, ನೆಲದ ರಂಗಸ್ಥಳ ಅಂತ ಹೇಳಿದ್ರೆ ಒಂದು 4 ಕೋಲನ್ನು ಹುಗಿಯುವಂತದ್ದು, ಅದಕ್ಕೆ ಮೇಲೆ ತೋರಣ ಕಟ್ಟುವಂತದ್ದು, ಹಿಂದೆ ಈ ಮಡ್ಲ್ ಅಂತ ಹೇಳ್ತೇವೆ ಆ ಓಲಿಯಿಂದ ಮಡ್ಲು ಮಾಡಿ ಅದನ್ನ ಕಟ್ಟಿ, ಭಾಗವತರು ಮೊದಲೇವರು ಕೂತ್ಕೊಳ್ಳುವುದಕ್ಕೆ ಹಡಿಮಂಚವನ್ನ ಇಂಥದ್ದನ್ನೆಲ್ಲ ವ್ಯವಸ್ಥೆ ಮಾಡಿ ಹಿಂದಿನ ಕಾಲದಲ್ಲಿ ಹೇಗಾತಿತ್ತು ಯಕ್ಷಗಾನ ಅದನ್ನ ತೋರಿಸ್ಬೇಕಂತ ಬಹಳಷ್ಟು ಜನ ಸೇರಿದ್ರು. ಏನ್ ಮಾಡ್ತಾ ಇದೆ ಒಂದು ಹೊಸ ಪ್ರಯೋಗ ನೋಡುವಂತ ತುಂಬಾ ಜನ ಸೇರಿದ್ರು. ಆಯ್ತಾ, ಆ ಮನೆಗೆ ಬೆಂಕಿ ಕೊಡುವಂತದ್ದು ಇದೊಂದು ಒಳ್ಳೆ ಒಂದು ಆ ಹಿಡಿಮ್ಮನ ಒಡ್ಡೋಲಗ, ಆ ದೊಂದಿ ಬೆಳಕಿನಲ್ಲಿ ಆ ರಕ್ಕಸನ ಒಡ್ಡೋಲಗ ಬಹಳ ಚಂದವಾಗಿ ಮೂಡಿ ಬಂತು. ಅದೇ ದಿನ ಪಕ್ಕದಲ್ಲಿ ಇನ್ನೊಂದು ವಿನೂತನ ಅಂತ ಹೇಳಿದ್ರೆ ಈಗಲಿನ ಕಾಲಕ್ಕೆ ಸರಿಯಾಗಿ ಒಂದು ಸ್ಟೇಜ್ ಹಾಕಿ, ಅಲ್ಲಿಯೂ ಕೂಡ ಸುದರ್ಶನ ವಿಜಯ, ಅಂದ್ರೆ ಸನಾತನ ವಿನೂತನ ಆಗಲಿದ್ದು ಈಗಲಿದ್ದು ಎಲ್ಲ ಎರಡನ್ನೂ ಕೇಳಿ ತೋರಿಸುವಂತ ಪ್ರಯತ್ನ ಅದನ್ನು ಮಾಡಿತ್ತು. ಆಮೇಲೆ ಈ ಜೋಡಾಟ ಯಕ್ಷಗಾನದಲ್ಲಿ ಒಂದು ಅಷ್ಟು ಒಂದು ಆಕರ್ಷಣೀಯವಾದಂತಹ ಒಂದು ಕೇಂದ್ರ ಬಿಂದು ಯಾವ್ದಂತ ಹೇಳಿದ್ರೆ ಒಂದು ಜೋಡಾಟ, ಯಕ್ಷಗಾನ ಜೋಡಾಟ. ಈಗ ಮೇಳದಲ್ಲಿ ಎಲ್ಲ ತುಂಬಾ ಜೋಡಾಟ ಆಗ್ತದೆ, ಈಗಲೂ ಕೂಡ ಆಗ್ತಾ ಉಂಟು, ನಾವು ನೋಡ್ತೇವೆ. ಆದ್ರೆ ಸಂಘದ ಒಂದು ಲೆವೆಲ್ ನಲ್ಲಿ ಜೋಡಾಟ ಆಗುವಂತದ್ದು ಬಹಳ ಕಡಿಮೆ. ಆ ಹೊತ್ತಿನಲ್ಲಿ ಕಾರ್ಕಳದಲ್ಲಿ ಶಿವರಾಮ ಕಾರ್ಕಳ ಅಂತ ಒಬ್ರು ಇದ್ದಿದ್ರು, ಅವರದಲ್ಲಿ ಒಂದು ಸಂಘ ಇತ್ತು. ಅವರ ಮಗ ನಮ್ಮಲ್ಲಿ ಯಕ್ಷಗಾನ ಕ್ಲಾಸಿಗೆ ಬರ್ತಿದ್ದ. ಆಯ್ತಾ, ಅವರಿಗೆ ಒಂದು ಆಲೋಚನೆ ಬಂತು, ನಮ್ಮ ಕಾರ್ಕಳ ಸಂಘಕ್ಕೂ ನಿಮ್ಮ ವಡ್ಡರ್ಸೆ ಸಂಘಕ್ಕೂ ಒಂದು ಜೋಡಾಟ ಮಾಡುವ ಅಂತ. ನಮ್ಗೆ ಆವಾಗ ಬಹಳ ಸಂತೋಷ, ಓ ಆಯ್ತು ಒಪ್ಪಿಗೆ ಕೂಡ್ಲೆ. ಅಲ್ಲಿ ಜೋಡಾಟ ಕೂಡ ಮಾಡಿತ್ತು, ಮಾಯಾಪುರಿ ವೀರಮಣಿ ಎರಡು ಪ್ರಸಂಗದ ಜೋಡಾಟ, ಭರ್ಜರಿ ಜೋಡ, ತುಂಬಾ ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಿದ್ರು. ಒಳ್ಳೆ ಒಂದು ಪ್ರದರ್ಶನ ಆಗಿತ್ತು, ಒಂದು ಆರೋಗ್ಯಕರವಾದಂತಹ ಒಂದು ಕಾಂಪಿಟೇಷನ್ ಅಂತ ಹೇಳ್ತೇವಲ್ಲ, ಎಲ್ಲ ನಮ್ಮವರೇ, ಆಚೆಗಿದ್ದವರು ನಮ್ಮವರೇ. ಆದ್ರೆ ಒಳ್ಳೆ ರೀತಿಯಲ್ಲಿ ಒಂದು ಜೋಡಾಟ ಮಾಡಿದ್ದೇವೆ,
4: ಕಾರ್ಕಳ ಮತ್ತು ವಡ್ಡರ್ಸೆ.
3: ಹೌದು, ಕಾರ್ಕಳ ಸಂಘಕ್ಕೂ ವಡ್ಡರ್ಸೆ ಸಂಘಕ್ಕೂ ಜೋಡಾಟ. ನಮ್ಮ ವಡ್ಡರ್ಸೆಯಿಂದ ಸಾಧಾರಣ ಒಂದು 300-400 ಜನ ಬಂದಿದ್ರು ನಮ್ಮ ತಂಡಕ್ಕೆ ಸಪೋರ್ಟ್ ಮಾಡ್ಬೇಕಂತ. ಹಾಗೆ ಅದೊಂದು ಅವಿಸ್ಮರಣೀಯ ಒಂದು ಅದು ನೆನಪಿನಲ್ಲಿ ಇಡಬೇಕಾದ್ದು ನಮ್ಗೆ ಜೋಡಾಟ ಅಂತ ಹೇಳಿದ್ರೆ. ಆಮೇಲೆ ಈ ಮಕ್ಕಳ ನಾವು ತರಗತಿಯನ್ನ ನಾವು ಮಾಡ್ತೇವೆ, ಅದರಿಂದ ಏನ್ ಪ್ಲಸ್ ಅಂತ ಹೇಳಿದ್ರೆ, ಈಗ ನಾವು ನಮ್ಮ ಹುಡುಗಾಟಿಗೆ ಕಾಲದಲ್ಲಿ ನಾವು ಮಾಡ್ತಾ ಬಂತು ಯಕ್ಷಗಾನ ಸಂಘವನ್ನ, ಆದ್ರೆ ತದನಂತರ ನಮ್ಮ ಸಂಘವನ್ನ ನಡೆಸ್ಕೊಂಡು ಹೋಗ್ಲಿಕ್ಕೆ ಬೇಕಲ್ಲ. ಈಗ ಎಲ್ಲಿವರೆಗೆ ಅಂತ ಹೇಳಿದ್ರೆ, ನಮ್ಮ ಮೊದಲಿಂದ ನಮ್ಮ ತರಗತಿಯಲ್ಲಿ ಕಲಿತಂತ ಮಕ್ಕಳು ಸ್ವಲ್ಪ ದೊಡ್ಡವರಾಗಿದ್ದಾರೆ, ಸಾಧಾರಣ ಒಂದು 4-6 ಮಂದಿ ಅಲ್ಲ ನಮ್ಮೊಟ್ಟಿಗೆ ಈಗ ಇದ್ದಾರೆ. ಸಂತೋಷ ಅಂತ ಹೇಳಿದ್ರೆ ನಮ್ಮ ವಯಸ್ಸಾದ್ರೂ ಕೂಡ ಮುಂದುವರಿಸಿಕೊಂಡು ಹೋಗ್ಲಿಕ್ಕೆ ಒಬ್ರು ಇದ್ದಾರಲ್ಲ, ಅದೊಂದು ಸಂತೋಷ. ಎಲ್ಲಾ ರೀತಿಯಿಂದ ನಮ್ಗದು ಪ್ಲಸ್ ಆಗಿತ್ತು. ಅದೇ ಈಗ ಹಲವಾರು ಪ್ರಯೋಗಗಳನ್ನ ಈಗೆಲ್ಲ ಮಾಡಿದ್ದೇವೆ ಆಯ್ತಾ.
4: ನೀವು ಹೇಳದ್ ಕೇಮತಿಗೆ ಗೊತ್ತಾಯ್ತು, ನೀವ್ ಅದನ್ನೆಲ್ಲ ಎಷ್ಟು ಎಂಜಾಯ್ ಮಾಡ್ಕೊಂಡು ಮಾಡಿದ್ರಿ.
3: ಖಂಡಿತ ಖಂಡಿತ ಅಲ್ಲ.
4: ಈಗ ನೀವ್ ಇಷ್ಟು ಯಕ್ಷಗಾನ ಈಗ ಇಷ್ಟು ವರ್ಷ ಆಯ್ತಲ್ಲ, ಎಷ್ಟು 10 ವರ್ಷ ಆಯ್ತಾ?
5: 14 ವರ್ಷ.
3: ಅಲ್ಲಿ 14 ವರ್ಷ ಆಯ್ತು.
4: ಅಲ್ಲಿ 2 ವರ್ಷ ಆಗ್ಲಿಲ್ಲ ಅಂತ ಹೇಳಿದ್ರಿ.
3: ಅಲ್ಲ, ಅದು ಮಕ್ಕಳ ತರಗತಿ ಆಗ್ಲಿಲ್ಲ.
4: 14 ವರ್ಷ ಆಯ್ತು. 14 ವರ್ಷದಲ್ಲಿ ಈಗ ನೀವೇನ್ ಯಕ್ಷಗಾನ ಪ್ರತಿ ವರ್ಷ ಮಾಡ್ಕ ಬರ್ತಿದ್ರಲ್ಲ, ಈಗ ಒಂದ್ ಮಟ್ಟಿಗೆ ಈಗ ಬತ್ತತ್ತ ಎಲ್ಲದು ಅಂದ್ರೆ ಮಾಡಬಲ್ಲೆ ಅನ್ನೋ?
3: ಖಂಡಿತ. ಈಗ ಎಲ್ಲಿವರೆಗೆ ನಾವು ಬೆಳೆದು ನಿಂತಿದ್ದೇವೆ ಅಂತ ಹೇಳಿದ್ರೆ, ಒಂದು ಯಾರಾದ್ರೂ ಒಂದ್ ಕಡೆ ಆಟ ಅಂತ ಹೇಳಿದ್ರೆ, ಅಥವಾ ನಮ್ಮಲ್ಲಿ ಯಾರು ಸಿಂಗಲ್ ಆಗಿರ್ಬೋದು, ಒಬ್ರನ್ನ ನಮ್ಮಲ್ಲಿ ಒಂದು ಆಟ ಇತ್ತು, ನೀವೊಂದು ವೇಷ ಮಾಡ್ಬೇಕು ಅಥವಾ ನಿಮ್ಮ ಸಂಘದ ವೇಷ ಆಗ್ಬೇಕಂತ ಹೇಳಿದ್ರೆ, ಒಂದು ಪ್ರಸಂಗ ಆಗ್ಬೇಕಂತ ಹೇಳಿದ್ರು ಕೂಡ ಧೈರ್ಯದಲ್ಲಿ ಹೋಗಿ ಮಾಡುವಂತ ಸ್ಥಿತಿಗೆ ನಾವು ತಲುಪಿದ್ದೆ.
4: ಇದಪ್ಪ ಬೇಕಿದ್ದು.
5: ಅವರಿಗೆಲ್ಲ ಹಂಗೆ ಐತಿ, ಯಾವ ವೇಷಕ್ಕೆ ಯಾವ ಸಂಘದಲ್ಲೂ ಯಾವ್ದಾದ್ರು ವೇಷದಲ್ಲೂ ಇಲ್ಲದೆ ಇದ್ರೆ ಒಡ್ಡರ್ಸಿ ಅವ್ರಿಗೆ ಹೇಳಿ ಯಾರು ಬಂದ್ ಮಾಡಿ.
4: ಆತರ ಆಯ್ತೀಗ.
3: ಮತ್ತೆ ಇಲ್ಲಿ ಶಾಂಭವಿ ಶಾಲೆಯಲ್ಲಿ ಕೊರೋನಾಕ್ಕಿಂತ ಮೊದಲೇ ಇರ್ಬಹುದು, ಜೋಡಿ ವೇಷ ಸ್ಪರ್ಧೆ ಆಗಿತ್ತು, ಯಕ್ಷ ಜೋಡಿ ವೇಷ ಸ್ಪರ್ಧೆ ಅಂತ. ಅದರಲ್ಲಿ ಕೂಡ ನಾವು ಭಾಗವಹಿಸಿ ಪ್ರಶಸ್ತಿಯನ್ನ ತಗೊಂಡಿದ್ದೇವೆ. ಜೋಡಿ ವೇಷದಲ್ಲಿ ಭಾಗವಹಿಸಿ ಪ್ರಶಸ್ತಿಯನ್ನ ತಗೊಂಡಿದ್ದೇವೆ. ಮತ್ತೆ ಕುಂದಾಪುರ ಭಂಡಾರ್ಕಾರ್ಸ್ ಕಾಲೇಜಿನಲ್ಲೂ ಕೂಡ ಯಕ್ಷಗಾನದ ಕಾಂಪಿಟೇಷನ್ ಆಗಿತ್ತು, ಹವ್ಯಾಸಿ ಕಲಾವಿದರ ಯಕ್ಷಗಾನದ ಕಾಂಪಿಟೇಷನ್ ಸ್ಪರ್ಧೆ, ಅದರಲ್ಲಿ ಕೂಡ ಭಾಗವಹಿಸಿ ನಮ್ಮ ತಂಡಕ್ಕೆ 2ನೇ ಪ್ರಶಸ್ತಿ, ಸೆಕೆಂಡ್ ಪ್ಲೇಸ್, ಹಾಗೂ ನಮ್ಮ ತಂಡದಲ್ಲಿದ್ದಂತಹ ನಾಗರಾಜ್ ಆಚಾರ್ ಅಂತ ಮಾಸ್ಟರ್ ಅವರು, ಅವರಿಗೆ 2ನೇ ವೇಷದ ಒಂದು ಸಿಂಗಲ್ ಇದರಲ್ಲಿ 2ನೇ ವೇಷ ಸ್ಪರ್ಧೆಯಲ್ಲಿ ಅವರಿಗೆ ಮೊದಲ ಪ್ರಶಸ್ತಿ ಸಿಕ್ಕಿತ್ತು. ಅದು ಕೂಡ ನಮಗೆ ಹೆಮ್ಮೆಯ ವಿಚಾರ.
4: ಸೊ ಇದೆಲ್ಲ ಈಗ ಒಂದ್ಸಲ ನೆನ್ಪ್ ಮಾಡ್ಕೊಂಬಾಯ್ತು.
3: ಖಂಡಿತ
4: ಅಲ್ವಾ?
3: ಖಂಡಿತ.
4: ಈಗ ಈಗ ನಿಮ್ದು ನೆಕ್ಸ್ಟ್ ಪ್ರದರ್ಶನ ಯಾವಾಗ? ಇನ್ನು ದೀಪೋತ್ಸವಕ್ಕ
3: ಇನ್ನು ನಾಡ್ದು ಆಗಸ್ಟ್ 22ಕ್ಕೆ ಸಾಲಿಗ್ರಾಮದಲ್ಲಿ ಒಂದು ಶ್ರಾವಣ ಶನಿವಾರಕ್ಕೆ ಒಂದು ನಮಗೆ ಒಂದು ಯಕ್ಷಗಾನ ಪ್ರದರ್ಶನಕ್ಕೆ ಅವಕಾಶ ಕೊಟ್ಟಿದ್ದಾರೆ. ನೆಕ್ಸ್ಟ್ ನಮ್ಮ ಸಂಘದ ನಮ್ಮ ವಡ್ಡರ್ಸಿಲಿ ಆಗುವಂತದ್ದು ದೀಪೋತ್ಸವಕ್ಕೆ ಮಕ್ಕಳ ಯಕ್ಷಗಾನ, ಸಾಧಾರಣ December 1ಗೆ ಬರುತ್ತೆ ಈ ಬಾರಿ. ಅದಕ್ಕೆ ನಾವು ಮಕ್ಕಳ ತರಗತಿಯನ್ನು ಈಗ ಪ್ರಾರಂಭ ಮಾಡ್ಲಿಕ್ಕಿದ್ದೇವೆ. ಅದು ಮಕ್ಕಳ ತರಗತಿಯೊಂದು ಹೆಜ್ಜೆ ತರಗತಿಯೊಂದು ಮಾಡಿ ನಂತರದಲ್ಲಿ ಅವರಿಗೆ ಪ್ರದರ್ಶನದ ಒಂದು ಟ್ರಯಲ್ ಕೊಟ್ಟು ನಂತರ ಅದೇ ಮಕ್ಕಳಿಂದ ಪ್ರದರ್ಶನ.
4: ನೀವು ಒಂದು ಪ್ರದರ್ಶನ ಅಂದ್ರೆ ಎಷ್ಟು ಟ್ರಯಲ್ ತಕಂತ್ರಿ?
3: ಈಗ ಮೊದಲು ನಾವು ಸಾಧಾರಣ ಮೊದಲು ನಾವು ಸ್ಟಾರ್ಟಿಂಗ್ ಮಾಡಿದ ಟೈಮ್ ಅಲ್ಲಿ ಒಂದು 8ರಿಂದ 10 ಟ್ರಯಲ್ ಎಲ್ಲ ಮಾಡಿದ್ದು ಉಂಟು. ಈಗ ಮಾತ್ರ ಒಂದು ತಪ್ಪಿದ್ರೆ 2 ಟ್ರಯಲ್
4: ಅಷ್ಟಕ್ಕೆ ಬತ್ತ.
3: ಖಂಡಿತ.
4: ಈ ಯಕ್ಷಗಾನಕ್ಕೆ ನೀವೇ ಈಗ ಟ್ರಯಲ್ ತಕೊಂಡು ನೀವೇ ಪ್ರದರ್ಶನ ಮಾಡೋದ್ರಿಂದ ಎಂತರ ಕಲ್ತ್ರಿ ನೀವು?
3: ನಾವು ಮಾತನಾಡ್ಲಿಕ್ಕೆ ಒಂದು ಮೊದಲು ಸತ್ಯ ಹೇಳ್ಬೇಕಂದ್ರೆ ನಾನು ನನ್ನ ವೈಯಕ್ತಿಕವಾಗಿ ಹೇಳ್ಬೇಕಂತ ಹೇಳಿದ್ರೆ ನಂಗೆ ಮಾತನಾಡ್ಲಿಕ್ಕೆ ಹೆದರಿಕೆ. ಮೊದಲು
4: ಇಷ್ಟ ಲೈಕ್
3: ನಂಗೆ ನಾನು ಎಲ್ಲಿ ಸ್ಟೇಜಲ್ಲೂ ಕೂಡ ಸಭೆಯಲ್ಲೂ ಕೂಡ ನನ್ನ ಹೆಸರು ಹೇಳಿದ್ರೆ ನಾನು ಬರುವುದಿಲ್ಲ ಅಂತ ಹೇಳುದು. ಹಾಗೆ ನಾನು ಬರುವುದಿಲ್ಲ. ನಾನು ಸಂಘದಲ್ಲಿ ಫಸ್ಟ್ ಕೂಡ ನಾ ಕಾರ್ಯದರ್ಶಿ ಆಗಿದ್ದಾಗ ಒಂದು ವಾರ್ಷಿಕ ವರದಿ ಓದ್ಲಿಕ್ಕೆಲ್ಲ ಅದು ಕಾರ್ಯದರ್ಶಿ ಓದ್ಬೇಕಂತೆಲ್ಲ ಅಧ್ಯಕ್ಷರು ಇವರೆಲ್ಲ ಹೇಳ್ತಿದ್ರು. ನಾನು ಬರುವುದಿಲ್ಲ, ನಾನು ನನ್ನನ್ನು ಕರಿಬೇಡಿ, ನಾ ಬರುವುದಿಲ್ಲ, ಕೆಲಸ ಏನ್ ಬೇಕಾದ್ರೂ ಮಾಡ್ತೇನೆ, ನನ್ನ ಕರಿಬೇಡಿ ಅಂತ.
4: ನೀವು ಹಿಮ್ಮೇಳ ಮಾತ್ರ?
3: ಹಾ ಖಂಡಿತ. ಹಿಂದಿನಿಂದ ಏನ್ ಕೆಲಸ ಆಗ್ಬೇಕು, ಕುರ್ಚಿ ಹಾಕುದು ಬೇಕಾದ್ರೂ ಹಾಕ್ತೇವೆ, ಅಲ್ಲಿ ಸ್ಟೇಜಿಗೆ ಒಂದು ಕರಿಬೇಡಿ. ಈಗ ಹಾಗಲ್ಲ, ಯಾರು ಕರೆದ್ರು ಕೂಡ ಯಾವ ಸಭೆಯಲ್ಲೂ ಕೂಡ ಮಾತನಾಡುವಂತ ಧೈರ್ಯ ಉಂಟು.
4: ಹಾಗೆ ಅದೀಗ ಕಾಣ್ತಾ ಇದೆ.
3: ಹಾ ಖಂಡಿತ. ಮತ್ತೆ ದೊಡ್ಡ ದೊಡ್ಡ ಕಲಾವಿದರೊಟ್ಟಿಗೆ ವೇಷ ಮಾಡುವಂತ ಅವಕಾಶ ಸಿಕ್ತು ಅಂತ ಹೇಳಿದ್ರೆ ನಾವು ಕಲೀಲಿಕ್ಕೆ ಹೋಗಿ ಎಲ್ಲ ಕಡೆ ಅವರು ಭಟ್ರದ್ದು, ಹಾ ಪದ್ಮಾಭಾಚಾರದ್ದು, ಹಾ ವಿಘ್ನೇಶ್ ಸಚಿನ್ ಶೆಟ್ರ್ ಅವರೆಲ್ಲ ವೇಷ ಮಾಡ್ತಾರೆ, ತೊಂದ್ರೆ ಇಲ್ಲ, ಅವ್ರಿಗೆ ಒಂದು ವೇಷ ಕೊಡುವ, ನಮ್ಮಲ್ಲಿ ಬರ್ಲಿ ಅಂತ. ಹಾಗೆ ಹಾಗೆ ಹೊರಗಡೆ ಹೋಗಿ ಒಂದು 4 ಜನರ ಒಂದು ಇದು ಸಿಕ್ತು. ಆದ್ರಿಂದ ಎಲ್ಲ ಕಡೆ
4: ನಿಮ್ಮ ಆತ್ಮವಿಶ್ವಾಸ ಜಾಸ್ತಿ ಆಯ್ತು.
3: ಖಂಡಿತ.
4: ಅಲ್ಲ, ಜೊತೆಗೆ ಇನ್ನೊಂದು ನಾನ್ ಅಬ್ಸರ್ವ್ ಮಾಡ್ದಂಗೆ, ಈಗ ಯಕ್ಷಗಾನದಲ್ಲಿ ನಾವ್ ಏನಾದ್ರೂ ಆಕ್ಟ್ ಮಾಡೋದು ಅಥವಾ ಹಿಮ್ಮೇಳ ಮುಮ್ಮೇಳ ಯಾವ್ದ್ರಲ್ಲಿದ್ರು ಎಲ್ಲ ಪೌರಾಣಿಕ ಪ್ರಸಂಗಗಳು ನಮಗ್ ಗೊತ್ತಾತ.
3: ಖಂಡಿತ.
4: ಅಲ್ಲ, ನೀವ್ ಅದಕ್ಕೆಲ್ಲ ಏನಾದ್ರೂ ಎಕ್ಸ್ಟ್ರಾ ಸ್ಟಡೀಸ್ ಆತರ ಎಲ್ಲ ಏನಾದ್ರು ಮಾಡೋದಿತ್ತ?
3: ಮಾಡ್ತೇವೆ. ಈಗ ಮೊಬೈಲ್ ಅಲ್ಲಿ ಕೂಡ ಯೂಟ್ಯೂಬ್ ಎಲ್ಲ ನೋಡಿದ್ರೆಲ್ಲ ಸಿಗುತ್ತೆ. ತಾಳ ಮೊದಲೇ ಅರ್ಥ, ತೆಂಕಿನ ತಿಪ್ಪಲಲ್ಲಿ ತಾಳ ಮೊದಲೇ ಎಲ್ಲ ಆಗ್ತದೆ ಹೆಚ್ಚಿಗೆ. ಅವರ ಅರ್ಥಗಳನ್ನು ನೋಡಿ ಕಲಿಯುವುದು ಉಂಟು, ಮತ್ತೆ ಪುಸ್ತಕಗಳನ್ನು ಓದಿ ಕೂಡ ಕಲಿತೇವೆ. ಅಂದ್ರೆ ಹೊಸ ಹೊಸ ವಿಷಯವನ್ನ ಹೇಳಲಿಕ್ಕೆ ಆಗ್ತದೆ.
4: ಹಾಗೆ ಓಕೆ. ಹಂಗಾರೆ ಈಗ ನಾವು ನಮ್ಮ ಗುರುಪ್ರಸಾದ್ ಐತಾಲ್ರು ಈಗಿನ ಅಧ್ಯಕ್ಷ ಇವ್ರ ಹತ್ರ ಮಾತಾಡುವ. ಸರ್, ಈಗ ನಿಮ್ಗೆ ಈ ಯಕ್ಷಗಾನ ಇಷ್ಟು 14 ವರ್ಷದಿಂದ ನಿಮ್ಮ ಶ್ರೀ ಮಹಾಲಿಂಗೇಶ್ವರ ಕಲಾರಂಗ ರಿಜಿಸ್ಟರ್ಡ್ ವಡ್ಡರ್ಸ್ ಏನ್ ನಡ್ಕೊಂಡು ಬಂತಲ್ಲ, ನೀವೆಲ್ಲ ಬಿಗಿನಿಂಗ್ ಇಂದ ಮೊದ್ಲಿಂದನು ಇದ್ದವ್ರೆ, ಈಗ ಅದು 14 ವರ್ಷದಿಂದ ಬೆಳೆದ ರೀತಿ ಕಾಂಬತಿಗೆ ನಮ್ಮ ಐತಾಳ್ರಿಗೆ ಎಂತ ಅನ್ಸುತ್ತೆ?
5: ಒಂದು ಸಂಘನ ಕಟ್ಟುದು ಭಾರಿ ಸುಲಭ, ಯಾಕೆಂದ್ರೆ ಅದೊಂದು ಉತ್ತರನ ಪೌರುಷ ಅಂತ ಹೇಳ್ದಂಗೆ. ಫಸ್ಟ್ ಒಂದ್ಸತಿ ಅದನ್ನ ನಡ್ಸ್ಕೊಂಡು ಹೋಗುದು ಇನ್ನು ಕಷ್ಟ. ಈ ಒಂದ್ ಸಂಘ ಈ 10 ವರ್ಷದ 12 ವರ್ಷದಲ್ಲಿ ಈಗ ಬಾರಿ ಸುಲಭದಲ್ಲಿ ಹೋಯ್ತು, ಮುಂದೆ ಹೋಯ್ತು. ಅದನ್ನ ಮುಂದುವರ್ಸ್ಕೊಂಡು ಹೋಗ್ತದೆ ಸ್ವಲ್ಪ ಕಷ್ಟ, ಯಾಕಂದ್ರೆ ಒಳ್ಳೆ ಸಂಘ ಅದನ್ನ ಈಗ ವಾಪಸ್ ಕೆಳಗ್ ಬಂದ್ರೆ ನಂಗೂ ಒಂಥರ ಬೇಜಾರ. ಅದಕ್ಕೆ ಇನ್ ಎಂತ ಆಯ್ಕೋ ಅನ್ಕಂಡ್. ಹಂಗಾಗಿ ನಮ್ ಸಂಘದಲ್ಲಿ ಶುರು ಮಾಡಿದ ಗತಿಗೆ ಎಲ್ಲ ನಾವು ವೇಷಭೂಷಣ ಎಲ್ಲ ನಾವು ಹೊರಗಿನ ತಗೊಂಬರ್ಕ, ನಮ್ಮಲ್ಲಿ ಎಂಥದ್ದು ಇರ್ಲಿಲ್ಲ. ನಾವು ಒಟ್ಟೊಂದು 8 ಜನ ಒಟ್ಟೊಂದು ಸುಮ್ಮನೆ ಒಟ್ಟೊಂದು ಹೋಗಿ ನಿತ್ಕೊಳ್ಳೋದು ಬಿಟ್ರೆ ಮತ್ ನಮ್ಮಲ್ಲಿ ಎಂತ ಇರ್ಲಿಲ್ಲ. ಅದಕ್ಕೆ ನಮ್ಮಲ್ಲಿ ಸ್ಥಾಪಕ ಅಧ್ಯಕ್ಷರು ಅವರೊಂದು ಉಮೇದ್ ಮಾಡ್ಕೊಂಡು, ನಮ್ಮ ಊರಲ್ಲಿ ಒಬ್ರು ಇದ್ದರು ರುದ್ರಾಚಾರ್ಯ ಅಂತೇಳಿ ಹಿರಿಯವರು, ಅವ್ರ ಆಚಾರ ಕೆಲಸದವರು, ಅವರು ನಿಮ್ಗೆಲ್ಲ ನಾನ್ ಮಾಡಿಕೊಡ್ತ ವ್ಯವಸ್ಥೆ ಅಂತ ಹೇಳಿ ಒಂದ್ ದೊಡ್ಡ ಸಿಂಹಾಸನ ಸಿಂಹಾಸನ ಅಂತ ಹೇಳಿ, ಅಷ್ಟು ಒಳ್ಳೆ ಸಿಂಹಾಸನ, ಒಂದ್ ಗಟ್ಟಿ ಒಂದು 5 ಜನ ಇದ್ದು ಎತ್ತು ಕೆಡಿಯ, ಅಷ್ಟು ದೊಡ್ಡ ಸಿಂಹಾಸನ ನಮ್ಗೊಂದು ಅವರೇ ಸ್ವಂತ ಅದನ್ನ ಮರ ಒಂದು ನಾವು ತಗೊಂಡೋಗಿ ಕೊಟ್ಟಿದ್ದಂತ
2: ಹೇಳಿದ್ರೆ ನಾವು ಮರ ಹೋಗಿ ಕಡಿದದ್ದು, ಅದು ಕೆಳಗೆ ಬೀಳ್ಲಿಲ್ಲ, ಅವ್ರಿನ್ನು ಓಡಿ ಹೋಗಿ ಅವ್ರನ್ನ ಕರ್ಕೊಂಡ್ ಬಂದಿದ್ದು, ಅದ್ರ ಮೇಲೆ ಅವ್ರು ಬಂದು ಅದಕ್ಕೆಲ್ಲ ನಮ್ಗೆ ತಯಾರಿ ಎಲ್ಲ ಮಾಡಿ ಸಿಂಹಾಸನ ಕಾಯ ಅದಕ್ಕೆ ಏನೇನ್ ಬೇಕು ಅದನ್ನೆಲ್ಲ ಅವ್ರು, ನಾವು ಮರ ತೆಗ್ತಾ ಇದ್ದಿತ್ತು ಒಂದು ಒಣ ಮರ ಇದ್ದಿತ್ತು ಅದು ದೊಡ್ಡ ಮರ, ಅದನ್ನ ತೆಗ್ದಾದ ಮೇಲೆ ನಮ್ಗೆ ಅದಕ್ಕೆ ಬೀಳ್ಸೋಕಾಗ್ಲಿಲ್ಲ, ಏನು ಮಾಹಿತಿ ಇಲ್ಲ, ನಾವೆಲ್ಲ ಹುಡುಗರು ಸಿಕ್ಕಬಿತ್ತು. ಅದಕ್ಕೆ ಅವ್ರು ಬಂದು ಎಲ್ಲ ಸರಿ ಮಾಡಿ ಕೊಟ್ಟು ಅದಕ್ಕೆ ಸಿಂಹಾಸನಕ್ಕೆ ಏನೇನ್ ಬೇಕು ಅದೆಲ್ಲ ವ್ಯವಸ್ಥೆಗಳನ್ನ ಮಾಡಿ ಅದಂತಲ್ಲ ಅದು ಮುಂದೆ
5: ಅದನ್ನೆಲ್ಲ ನಮ್ ಸಿಂಹಾಸನ ಅವ್ರು ಮಾಡಿಕೊಟ್ರು. ಮತ್ತ ಗಂಡ ಈಗ ಸಿಂಹಾಸನ ಆಯ್ತು. ಇನ್ನೀಗ ನಾವೀಗ ಆಗಲೂ ನಮ್ಮ ಶ್ರೀಕಾಂತ್ ಭಟ್ ಹೇಳಿದಂಗೆ ನಾವೀಗ ಹಳೆ ಆಟ ಮಾಡಿತ್ತು, ಯಾವ್ದು ಹಿಡಿಂಬ ವಿವಾಹ ಅಂತ ಹೇಳಿ ಮಾಡಿದ್ವಿ. ಅಷ್ಟೊತ್ತಿಗೆ ಈ ಸಿಂಹಾಸನ ಇಡೋಕಾತಿಲ್ಲ, ಹಳೆ ಕಾಲದಲ್ಲಿ ಸಿಂಹಾಸನ ಎಲ್ಲಿತ್ತು, ಅದಕ್ಕೊಂದ್ ಕಡೆ ಅವರೇ ಕಡೆ ರಥ ಮಾಡಿ ಕೊಟ್ರು. ಮತ್ ನಮ್ಗೊಂದ್ ನಮಗ್ ಬೇಕಾದ್ದು ಬಿಲ್ಲು ಬಾಣ ನಮ್ಗೆ ಯಾವ್ದಾವ್ದು ಆಯುಧ ಬೇಕು ಅವರೇ ಮಾಡಿ ಕೊಟ್ರು ಸ್ವಂತ. ಮತ್ತೆ ಕೊನೆಗೆ ಚಂಡಿ ಅವ್ರಿಗೆ ಕೂತ್ಕೊಂಬಿಕೆ ದೊಡ್ಡ ಸ್ಟೂಲ್, ಅದಕ್ಕೆ ಮತ್ತೆ ಚಂಡಿ ಟೇಬಲ್ ಚಂಡಿ ಇಟ್ಕೊಂಬಿಕೊಂದು ಎಲ್ಲ ಮಾಡಿ ಕೊಟ್ಟು ಫ್ರೀ ಆಫ್ ಕಾಸ್ಟ್. ನಮ್ಗೆ ಯಾವ್ದೇ ಇದು ತಕೊಂಡೆ ನಮ್ಗೆ ಅದು ಎಷ್ಟು ಹೇಳಿದ್ರು ನಮ್ ಸಾಕಾಗ್ತಿಲ್ಲ, ಯಾಕೆಂದ್ರೆ ಅವ್ರು ಮಾಡಿದ್ದು ಅವ್ರದ್ದು ಸ್ವಂತಕ್ಕೆ ಅಂತ ಇಲ್ಲ, ಬರೀ ಒಂದು ಸಂಘಕ್ಕೋಸ್ಕರ ಯಕ್ಷಗಾನದ ಮೇಲೆ ಅಭಿಮಾನಕ್ಕೋಸ್ಕರ ಇದು ಮಾಡಿ ಕೊಟ್ರು. ಮತ್ತೆ ನೆಕ್ಸ್ಟ್ ನಾವೀಗ ಅಂಬಲಪಾಡಿ ದೇವಸ್ಥಾನದಿಂದ ನಮ್ಗೆ ಒಂದು ಸಹಾಯ ಸಿಕ್ಕಿತ್ತು, ಯಾಕಂದ್ರೆ ನಾವು ಈ ವೇಷಭೂಷಣ ಎಲ್ಲ ಹೊರಗಿನ ತಗೊಂಬರ್ಕಿತ್ತು. ಅವ್ರು ಹೇಳಿದ್ರು, ನಮ್ಮ ಧರ್ಮದರ್ಶಿಗಳಾದಂತ ವಿಜಯ ಬಲ್ಲಾಡ್ರು ಹೇಳಿದ್ರು, ನಾವೊಂದ್ ಸ್ವಲ್ಪ ಸಹಾಯ ಮಾಡ್ತೇವೆ, ನೀವು ಒಂಥರ ಯಕ್ಷಗಾನ ವೇಷಭೂಷಣ ತಗೊಂಬಪ್ಪದಲ್ಲ ಹೊರಗಿಂದ, ನಾವೊಂದ್ ಸ್ವಲ್ಪ ದುಡ್ಡು ಕೊಡ್ತೇವೆ, ನೀವೊಂದು ಇದೇ ಮಾಡ್ಕಣಿ ಅಂತ ಹೇಳಿ. ಸೊ ನಮ್ಮ ಮಹಾಕಾಳಿ ದೇವರ ಪ್ರಸಾದವೇನು ಅದು ಸಿಕ್ಕಿತ್ತು. ನಾವೆಲ್ಲ ಸ್ವಂತ ವೇಷಭೂಷಣ ಎಲ್ಲ ಇದು ಮಾಡ್ಕೊಂಡಿದ್ವಿ, ಎಲ್ಲ ವೇಷಭೂಷಣ ಮಾಡ್ಕೊಂಡು ಕಾಯ್ದೆ ಇದ್ರು ಸಮೇತ ನಮಗೆ ಬೇಕಾದ ಮೂಲಭೂತ ಯಾವ್ದೆಲ್ಲ ಬೇಕು ಅದನ್ನೆಲ್ಲ ನಾವೇ ಇದ್ ಮಾಡ್ಕೊಂಡಿದ್ವಿ.
4: ಸೊ ಇಷ್ಟೆಲ್ಲ ನೀವೇ ತಯಾರಿ, ಅದ್ರಲ್ಲೂ ರಾಜರು ನೀವೇ ಈಗ ಸಿಂಹಾಸನ ಇಟ್ಕೊಂಡಿರಲ್ಲ,
5: ಹೊರಗಿನ ಎಲ್ಲಾ ಕಾರ್ಯಕ್ರಮಕ್ಕೂ ಅಷ್ಟೇ ಸಿಂಹಾಸನ ಇಲ್ಲದೆ ಒಡ್ಡರ್ಸಲಿತ್ತು ಗಟ್ಟಿ ಸಿಂಹಾಸನ
4: ಅಲ್ದ. ಅದ್ರ ಜೊತೆಗೆ ಈಗ ವೇಷಭೂಷಣಗಳು ಬೇಸಿಕ್ ಎಂತೆಲ್ಲ ಬೇಕು ಎಲ್ಲ ಇಟ್ಕೊಂಡು ನೀವು ತಯಾರಿ ಮಾಡ್ಕೊಂಡಿರಿ. ಆದ್ರೆ ಈ ಪ್ರಸಂಗಗಳನ್ನ ಡಿಸೈಡ್ ಮಾಡುವಾಗ ಈ ವರ್ಷಕ್ಕೆ ಈ ದೀಪೋತ್ಸವಕ್ಕೆ ಈ ಶಿವರಾತ್ರಿಗೆ ಯಾವ್ಯಾವ ಆಟ ಮಾಡುದು ಇದನ್ನೆಲ್ಲ ಹ್ಯಾಂಗ್ ಡಿಸೈಡ್ ಮಾಡ್ತೀರಿ ನೀವು? ಈಗ ನಿಮ್ಮ ಗುರುಗಳು ಒಂದು ಪ್ರಸಂಗ ಹೇಳೋರು, ಅದು ನಿಮ್ಮ ಮನಸ್ಸಲ್ಲಿ ಇನ್ನೊಂದು ಬಯಕೆ ಇರತ್ತೆ, ಇದನ್ನೊಂದು ಮಾಡ್ರೆ ಹ್ಯಾಂಗ್ ಇಪ್ಪು ಅಂತ ಹೇಳ್ಕೊಂಡ ಇದೆಲ್ಲ ಹ್ಯಾಂಗ್ ಡಿಸೈಡ್ ಆತ?
2: ಅದಕ್ಕೆ ನಾವು ಮೊದ್ಲೇ ಮೀಟಿಂಗ್ ಕರೆಯಿತ್ತು, ಮೀಟಿಂಗ್ ಕರೆದಲ್ಲಿ ಎಲ್ಲ ಒಟ್ಟಾಗಿ ಈಗ ಯಾವ ಪ್ರಸಂಗ ಹೇಗೆ ಅಂತೇಳಿ ಅದು ನಾವು ಆಗಿ ಡಿಸೈಡ್ ಮಾಡುದಿಲ್ಲ, ಆ ಮೀಟಿಂಗಿಗೆ ಗುರುಗಳನ್ನು ಕರೆಸತ್ತು. ಗುರುಗಳು ಕರೆಸಿ ಈಗ ಯಾವ ಪ್ರಸಂಗ ಮಾಡ್ಲಕ್ಕೆ, ಈಗ ಸಮಯ ಸಂದರ್ಭ, ಈಗ ದೀಪೋತ್ಸವಕ್ಕಾದ್ರೆ ಒಂದ್ ಎಂತ ಟೈಮ್ ಬರ್ತದೆ, ಶಿವರಾತ್ರಿಗಾದ್ರೆ ಈಶ್ವರನ್ ನಾವು ಸ್ಟಾರ್ಟಿಂಗ್ ಮಾಡುವಾಗ ಪ್ರತಿ ವರ್ಷ ಈಶ್ವರನ್ ಬರುವ ಕಥೆಗಳನ್ನೇ ಯಕ್ಷಗಾನ ಮಾಡ್ತಾ ಬಂದದ್ದು. ಅದ್ ಯಾಕಂದ್ರೆ ಕೆಲವೊಂದು ನಮ್ಗೆ ಗೊತ್ತಿಲ್ಲ, ಗುರುಗಳಿಂದ ಕೇಳದ್ದು, ಅದ್ರ ಕೆಲವೊಂದು ಪ್ರಸಂಗ ಹೊಸ ಪ್ರಸಂಗಗಳಿದ್ದಿರತ್ತೆ, ಆ ಪ್ರಸಂಗದಲ್ಲಿ ಯಾವ ವೇಷ ಬರುತ್ತೆ ನಮ್ಗೆ ಗೊತ್ತಿದ್ದಿಲ್ಲ, ಅದು ಗುರುಗಳಿಗೆ ಗೊತ್ತಿತ್ತು. ಅವ್ರೆ ನಾವು ಎಲ್ಲರೂ ಇರುವಾಗ ನಮ್ಮ ಎದ್ರಿಗೆ ಅವರು ಇಂಥ ವೇಷ ಇಂಥವ್ರಿಗೆ ಇಂಥ ಯಾರು ದೊಡ್ಡ ಒಂದ್ಸಲ ದೊಡ್ಡ ವೇಷ ಇರ್ಬೋದು, ಅವ್ರಿಗೆ ಇನ್ನೊಂದ್ಸಲ ಇನ್ನು ಸಣ್ಣ ವೇಷ, ಅದು ನಮ್ಮಲ್ಲಿ ಯಾವತ್ತೂ ಇದಿಲ್ಲ, ನನಗೆ ದೊಡ್ಡ ವೇಷ ಸಿಕ್ಕಿತ್ತು ನನ್ನ ಸಣ್ಣ ವೇಷ ಸಿಕ್ಕಿತ್ತು ಅದು ಯಾವುದೂ ಇಲ್ಲ ಇವತ್ತಿನವರೆಗೂ. ಮತ್ ಕೆಲವೊಂದು ವೇಷ ಯಾವ್ದು ಪ್ರಸಂಗ ಹಳೆ ಹಳೆ ಪ್ರಸಂಗಗಳು ನಮ್ ಗುರುಗಳು ಹೇಳುವಂತದ್ದು, ನಮ್ ಗೊತ್ತಿಲ್ಲದ ಪ್ರಸಂಗ ನಮ್ಗೆ ಎಲ್ಲಿ ಇರ್ಗಂತ ಹೇಳಿದ್ರೆ ಯಾವ ಪಾತ್ರ ಹೇಗೆ ಏನು ಎಂತ ನಮ್ ಗೊತ್ತಿಲ್ಲ, ಅವ್ರಿಗೆ ಗೊತ್ತಿರತ್ತಲ್ಲ, ಅದು ಯಾರಿಗೆ ತಾಕತ್ತ ಸಾಮರ್ಥ್ಯ ಉಂಟು ಅವರೇ ಡಿಸೈಡ್ ಮಾಡುವಂತದ್ದು.
4: ಸೊ ಎಲ್ಲ ಗುರುಗಳ ಕೈಯಲ್ಲೇ ಇರ್ಬೋದು, ನೀವು ಅದನ್ನ ಜಸ್ಟ್ ವಿಧೇಯ ಶಿಷ್ಯರಾಗಿ ಪ್ರದರ್ಶನ ಮಾಡಿ
2: ತೋರಿಸ್ತೀವಿ.
4: ಆ ಒಗ್ಗಟ್ಟು ಇದೆ ಅವತ್ತಿನಿಂದ ಇವತ್ತಿನವರೆಗೂ. ನಂಗೆ ತುಂಬಾ ಖುಷಿ ಅದ ನೀವೊಂದು ಯೂನಿಫಾರ್ಮ್ ಹಾಕೊಂಡು ಬಂದಿರಿ. ಸೊ ಕೇಳುಗರೆ, ಇವ್ರು ಹಾಕೊಂಡ್ ಬಂದ ಯೂನಿಫಾರ್ಮ್ ಕಲರ್ ಪಿಸ್ತಾ ಗ್ರೀನ್, ಅದು ಕಣ್ಣಿಗೆ ತುಂಬಾ ತಂಪು ತಂಪು ಅನ್ಸುತ್ತೆ. ಮತ್ತೆ ನೀವೆಲ್ಲ ಇನ್ನು ಯಂಗ್ ಕಾಣ್ತಿದ್ರಿ, ಅಂದ್ರೆ 14 ವರ್ಷದ ಹಿಂದೆ ಈ ಮಹಾಲಿಂಗೇಶ್ವರ ಈ ಕಲಾ ತಂಡ ನೀವು ಶುರು ಮಾಡ್ತೀವಿ ಹೆಂಗಿದ್ದೀರಿ? ಮೋಸ್ಟ್ಲಿ ಈಗ್ಲೂ ನಂಗೆ ಇವತ್ತು ಹಂಗೆ ಅದೇ ಉತ್ಸಾಹ ಅದೇ ಹುಮ್ಮಸ್ಸು ಅದ್ರಲ್ ನಂಗೆ ಕಾಣ್ತಾ ಇದೆ ಈಗಲೂ.
2: ನಮ್ಗೆ ನಮ್ಗೂ ಹಾಗೆ, ಈಗ ನಾವು ಇದೆಲ್ಲ ಕೇಳುವಾಗ ನಾವು ಈಗ 14 ವರ್ಷದ ಹಿಂದೆ ಹೋಗಿತ್ತೆ, ನಾವೀಗ ಮತ್ತೆ ಹುಡುಗರಾಗಿತ್ತು.
4: ಈಗ ಹುಡುಗರಾಗೇ ಇರ್ಕ
2: ನಮ್ಮನ್ನು ಹೀಗೆ ಯಾರೋ ಒಂದು ಗುರುತಿಸುವಂತ ಕಾರ್ಯಕ್ರಮಗಳಿದ್ರೆ ನಾವು ಹಿಂದಿನದ್ದು ಎಲ್ಲ ಹೇಳಲಿಕ್ಕಾಗತ್ತೆ. ತುಂಬಾ ಕಷ್ಟಗಳು ಪಟ್ಟಿತ್ತು. ಈಗ ಯಾಕಂತ ಹೇಳಿದ್ರೆ ನಾವು ಒಂದು ಆಟ ಮಾಡುವಾಗ ಡ್ರೆಸ್ಗಳು ಲಾಸ್ಟ್ ಮೂಮೆಂಟ್ ಕೈ ಕೊಟ್ಟಾಗ ಒಂದು ಶಿವರಾತ್ರಿ ಅಂತ ಮಾಡುವ, ಒಂದು ಡ್ರೆಸ್ ಕೈ ಕೊಡ್ತೇವೆ, ಒಬ್ರು ನಮ್ಗೆ ಈ ಸಲ ಬರ್ಲಿಕ್ಕೆ ಆಗೋದಿಲ್ಲ, ನಾವು ಎಲ್ಲಿ ಹುಡ್ಕೋದು ಹುಡುಗ, ಆಗಲೇ ಪರಿಸ್ಥಿತಿ ಆಗಿತ್ತು,
4: ಹ್ಯಾಂಗ್ ಮ್ಯಾನೇಜ್ ಮಾಡ್ತಿದ್ರಿ?
2: ಇನ್ನೊಂದು ಬೇರೆ ಯಾರಿಗಾರು ಕೇಳಿ ಏನಾದ್ರು ಒಂದು ಒದ್ದಾಟ, ತುಂಬಾ ಒದ್ದಾಟಗಳು ಉಂಟು. ಅವಾಗಲೇ ಹುಮ್ಮಸ್ಸಿನ ಹುಡುಗರೆಲ್ಲ ಇದ್ದಿತ್ತು, ಹಾಗಾಗ್ಲಿಕ್ಕೆ ಅದನ್ನ ನಡ್ಕೊಂಡ್ ಬಂತು. ಈಗ ಅಂತ ಹೇಳಿದೆ, ಈಗ ಸಂಘ ಬೆಳೆದಿದೆ, ಹಾಗಾಗ್ಲಿಕ್ಕೋಸ್ಕರ ಈಗ ಜವಾಬ್ದಾರಿಗಳು ಜಾಸ್ತಿ ಎಲ್ಲರಿಗೂ.
4: ಈಗಿರೋ ಸವಾಲುಗಳೆಂತ ನಿಮ್ ಪ್ರಕಾರ, ನಿಮ್ಮ ತಂಡದಲ್ಲಿ ಈಗಿರುವ ಸವಾಲುಗಳು, ನೀವು ಕಂಬಂಗೆ ಇದೆಲ್ಲ ನಮ್ ಸವಾಲುಗಳು ಈಗ ಇದ್ದಾವೆ, ಬಟ್ ನಾವು ರೆಡಿ ಇದ್ದೀವಿ ಅನ್ನೋ ತರ ಆದ್ರೆ ಯಾವ್ದದ್ದು?
1: ಸಂಘ ಬೆಳೆದಾಗೂ ಸವಾಲುಗಳು ಜಾಸ್ತಿ, ಅದನ್ನ ಮೇಂಟೈನ್ ಮಾಡೋದೇ ಜಾಸ್ತಿ. ಅದೇ ಈಗಳಿಂದ ಸವಾಲ್ ಅಂದ್ರೆ ಈ ಮಕ್ಕಳ ಕ್ಲಾಸ್ ನಮ್ಗೆ ದೊಡ್ಡ ಸವಾಲ್.
4: ಯಾಕೆ?
1: ಪ್ರತಿ ವಾರ ಅಲ್ಲಿ ಮಕ್ಕಳೊಟ್ಟಿಗೆ ಇದ್ದು ಇನ್ನು ದೇವದಾಸ್ ಗುರುಗಳು ಬರ್ತಾರೆ, ಈ ಪ್ರತಿ ಎಲ್ಲರೂ ಸಂಡೇ ಒಂದು ಫ್ರೀ ಇರುವಂತವ್ರು, ಅದರಲ್ಲಿ ಬಹಳ ಕಷ್ಟ. ನಮ್ಮ ನಾಗರಾಜ್ ಮಾಷು ಸ್ಟಾರ್ಟಿಂಗ್ ಅಲ್ಲಿ ನಮ್ ಶ್ರೀಕಾಂತ್ ಭಟ್ರು, ವಿಘ್ನೇಶ್, ನಾನು, ನಾಗರಾಜ್ ಮಾಷು ಒಂದು ಫೋರ್ ಪಿಲ್ಲರ್ ತರ, ಅದ್ ನಾವೇ ಹೇಳ್ಕೊಳ್ಬಾರ್ದೆ, ಒಂದು ಬೇಸ್ ಅಂತ ಕೊಟ್ಟಂತವ್ರು ನಾವು 4 ಜನ ತುಂಬಾ ಅದಕ್ಕೆ ಇದ್ ಮಾಡಿದ್ದೇವೆ. ಅದ್ರ ಮೇಲೆ ಈಗ ನಾಗರಾಜ್ ಮಾಷು ಇರ್ಬೋದು, ಕಳೆದ 3 ವರ್ಷ ಅಧ್ಯಕ್ಷ ಆದ ಸಚಿನ್ ಶೆಟ್ಟರ್ ಇರ್ಬೋದು, ಎಲ್ಲರೂ ಫ್ರೀ ಇದ್ದಲ್ಲಿ ಎಲ್ಲರೂ ಬರ್ತಾರೆ. ಈಗ ಅವರವರ ವೃತ್ತಿಯನ್ನ ಆವಾಗ ಮದುವೆ ಆಗದೆ ಹುಡುಗಾಟಿಗೆ ಅಂತ
4: ಇತ್ತು,
1: ಈಗ 4 ವರ್ಷದಲ್ಲಿ ಎಲ್ಲ ಈಗ ನಮ್ಗೆ ಮಕ್ಕಳಾಗಿ ಸಂಸಾರ ತಾಪತ್ರಯ ವೃತ್ತಿ
4: ಎಲ್ಲ ಇರುತ್ತೆ,
1: ಎಲ್ಲ ನಿಭಾಯಿಸ್ಕೊಂಡು ಸಂಘನು ಮಾಡುವುದು ಬಹಳ ಕಷ್ಟ. ಅದಕ್ಕಿಂತ ಮತ್ತೊಂದು ನಮಗಂದ್ರೆ ಈ 50 ಮಕ್ಕಳನ್ನ ಒಂದೆಡೆ ಇದ್ ಮಾಡಲಿಕ್ಕೆ ನಮ್ಮ ದೇವಸ್ಥಾನದ ಹಾಲ್, ನಮ್ಮ ಉದಯ ಕುಮಾರ್ ಶೆಟ್ಟರ್ ಇರುವಂತ 13 ವರ್ಷನು ಆ ಹಾಲ್ ನಮ್ಮ ಮನೆ ತರ, ಏನು ರಿಸ್ಟ್ರಿಕ್ಷನ್ ಇರಲಿಲ್ಲ ನಮ್ಗೆ, ನಾವೇ ಬೆಳಿಗ್ಗೆ ಕೀ ತೆಗೆದು ನಾವೇ ಹೋಪ ಕೀ ಹಾಕಿ ಕೊಡುವಂತ ವ್ಯವಸ್ಥೆ. ಅದು ಒಂದು ನಮ್ಗೆ ಒಂದು ದೇವಸ್ಥಾನ ಸನ್ನಿಧಿಯಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಇರುವಾಗ ಒಂದು ಒಳ್ಳೆ ಇದಾಯ್ತು. ಅದನ್ನ ಇದೆಲ್ಲ ಇದ್ದಿತ್ತು, ಬಟ್ ಇನ್ನು ಮುಂದುವರ್ಸ್ಕೊಂಡು ಹೋಗುದಿತ್ತಲ್ಲ ಅದು ಸ್ವಲ್ಪ ನಮ್ಗೆ ಇನ್ನು ಸವಾಲ್. ಇನ್ನು ನಾವು ವಯಸ್ಸು ನಮ್ಗೆ ಕಳೆದ ಹೆಚ್ಚು ಉಳಿದ ಕಡಿಮೆ ಅಂತ
4: ಇಲ್ಲಪ್ಪ, ನಿಮ್ಗೆ ಉಳಿದೇ ಹೆಚ್ಚು ಮಾರ್ರೆ.
1: ಹಾಗೆ ಇರುವಾಗ ಈ ಸವಾಲುಗಳು ಜಾಸ್ತಿ ಇದೆ ಇನ್ನು.
4: ಈಗ ನೀವು ಯಾವ್ದೆಲ್ಲ ಪ್ರಸಂಗಗಳನ್ನ ಈಗ ಪ್ರದರ್ಶನ ಮಾಡಿ ಆಯ್ತು, ನಿಮ್ಮ ಇಷ್ಟದ ಪ್ರಸಂಗಗಳು ಅಥವಾ ನಿಮಗೆ ತುಂಬಾ ಕಷ್ಟದ ಪ್ರಸಂಗಗಳು ಯಾವ್ದಿದಾವೆ ಯಕ್ಷಗಾನ ಪ್ರಸಂಗದಲ್ಲಿ?
1: ಯಕ್ಷಗಾನ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಈಸಿ ಪ್ರಸಂಗನೇ ಕೊಡ್ತಾರೆ ಎಲ್ಲರೂ, ಕಾಳಗಗಳು ಒಂದ್ ಜೋರ್ ಜೋರ್ ಪ್ರಸಂಗಗಳು, ಹೊಡಿ ಪುಡಿ ಅಂತ
4: ಮಾಡೋದು
1: ಎಲ್ಲರು. ಕಂಸ ದಿಗ್ವಿಜಯ ವಧೆ, ಶ್ವೇತ ಕುಮಾರ, ಮೈದ ದುಳಿದ, ಮಾಯಾಪುರಿ ವೀರಮಣಿ, ಇದೆಲ್ಲ ಸ್ವಲ್ಪ ಸುಲಭ. ಈಗ ನಮ್ ಮಕ್ಳಿಗೂ ಮಾಡ್ಲಿಕ್ಕೆ ಹೋಗಿ ನಮ್ಗೆಲ್ಲ ಬಾಯ್ಪಾಠ ಪದಗಳು ಬಾಯ್ಪಾಠ ಹೇಳಿಕೊಡ್ಲಿಕ್ಕೆ ನಾವು ಸ್ವಲ್ಪ
4: ಪದಗಳು ಬಾಯ್ಪಾಠ ಆಯ್ತು
1: ಅಂದ್ರೆ ಅದ್ ಮಾಡಿ ಮಾಡಿ ಪ್ರತಿ ಕ್ಲಾಸ್ ಅಲ್ಲಿ ಹೇಳಿಕೊಟ್ಟು
4: ಅಭ್ಯಾಸ ಆಯ್ತು
1: ಆಮೇಲೆ ಬರಬರುತ್ತಾ ಸ್ವಲ್ಪ ಈ ಹೊಡಿ ಪುಡಿ ಬಿಟ್ಟು ಸ್ವಲ್ಪ ಹೊರಗಿಂದಕ್ಕೆ ಆದ್ರೂ ಸ್ವಲ್ಪ
4: ಘನಗಾಂಭೀರ್ಯದ ಪಾತ್ರಗಳು
1: ಜೊತೆಗೆ ಸ್ವಲ್ಪ ಎಮೋಷನಲ್ ಇರ್ಬಹುದು, ಎಲ್ಲ ನವರಸಗಳಿಂದ ಕೂಡಿರುವಲ್ಲ, ಎಲ್ಲ ರಸಗಳನ್ನು ನಾವು ಅನುಭವಿಸಿ ಮಾಡ್ಬೇಕು ಅನ್ನೋ ನೆಲೆ. ಕೆಲವು ಪ್ರಸಂಗಗಳು ಇನ್ನೂ ನಮ್ಗೆ ಕಷ್ಟ.
4: ಯಾವ್ದಲ್ಲ?
1: ವಿಶ್ವ ವಿಜಯ ಇರ್ಬಹುದು, ಕಾರ್ತಿ ಹರಿಶ್ಚಂದ್ರ ಇರ್ಬಹುದು, ಆದ್ರೂ ನಾವು ಹೊರಗಿನ ಸಂಘದಲ್ಲಿ ಕೆಲವೆಲ್ಲ ವೇಷ ಮಾಡಿದ್ದೇವೆ ವಿಶ್ವ ವಿಜಯದಲ್ಲಿ. ಆದ್ರೆ ನಮ್ ಸಂಘದಲ್ಲಿ ಇನ್ನು ಮಾಡ್ಬೇಕಂದ ಆಸೆ ಉಂಟು. ದೇವಿ ಮಹಾತ್ಮೆ ಆಗ್ಲಿಲ್ಲ, ವಿಶ್ವ ವಿಜಯ ಆಗ್ಲಿಲ್ಲ, ಸತ್ಯ ಹರಿಶ್ಚಂದ್ರ ಆಗ್ಲಿಲ್ಲ, ಕರ್ಣಾರ್ಜುನ, ತಾಳಮದ್ಲ ಪ್ರಸಂಗಗಳು ಕೆಲವೆಲ್ಲ, ಅದಕ್ಕೆಲ್ಲ ಅಷ್ಟು ಹೋಯ್ ಅಂದ್ರೆ ಯಕ್ಷಗಾನದಲ್ಲಿ ಹೀಗೆ ಆಗ್ಬೇಕಂತ ಉಂಟು ಕೆಲವು, ನಾವು ಅದನ್ನ ಬಿಟ್ಟು ಹೊರಗೋಗ್ಲಿಕ್ಕಿಲ್ಲ ಚೌಕಟ್ಟು.
4: ಕರೆಕ್ಟ್.
1: ಅದೆಲ್ಲ ಇನ್ನು ಮಾಡ್ಬೇಕು, ಇನ್ನು ಪರಿಪಕ್ವರಲ್ಲ, ಕಲೀಲಿಕ್ಕೆ ಇನ್ನು ಉಂಟು, ಹಾಗಾಗಿ ಇನ್ನು ಚಾಲೆಂಜಿಂಗ್ ಇನ್ನು ತುಂಬಾ ಉಂಟು.
4: ಓಕೆ, ನೀವು ಯಕ್ಷಗಾನ ಜೊತೆಗೆ ತಾಳಮದ್ಲೆ ಮಾಡೋದೇನಾದ್ರೂ?
1: ತಾಳಮದ್ಲೇನು ಮಾಡಿದ್ದೇವೆ ಸ್ಟಾರ್ಟಿಂಗ್, ಅದು ನಮ್ಮ ಜೇಸಿ ಅಂತ ನಮ್ಮ ತುಂಬಾ ಸಂಘ ಉಟ್ಕೊಂಡಿದ್ದು, ನಮ್ಮಲ್ಲಿರುವ ಇನ್ನೊಂದು ಸಂಸ್ಥೆ ಜೇಸಿ ಒಡ್ಡರ್ಸಿ ಸಾಲಿಗ್ರಾಮ್ ಒಡ್ಡರ್ಸಿ ಸಿಟಿ, ಅದರಲ್ಲಿ ಕೊರೋನಾ ಟೈಮ್ ಅಲ್ಲಿ ಒಂದು ಈ ಎಲ್ಲ ಕಾರ್ಯಕ್ರಮಗಳು ನಿಂತೋಗಿತ್ತಲ್ಲ,
4: ಎಂತ ಇರ್ಲಿಲ್ಲ.
1: ಆವಾಗ ಜೇಸಿ ಅಲ್ಲಿ ಒಂದು ರೆಕಾರ್ಡಿಂಗ್ ಮಾಡಿ ಒಂದು ತಾಳ್ಮದ್ಲೆ ಮಾಡುವ ಅಂತ ಆಯ್ತು. ಅದಕ್ಕೆ ಒಂದು ಪ್ರಸಂಗ ಜಾಂಬವತಿ ಕಲ್ಯಾಣ, ನಮ್ಮ ಸದಸ್ಯರಿಗೆ 3-4 ಜನ ಇದ್ದಿದ್ರು, ನಾವೆಲ್ಲ ಇದ್ದಿತ್ತು, ಮಾಡಿ ಒಂದು ಜಾಂಬವತಿ ಕಲ್ಯಾಣ ಅಂತ ತಾಳ್ಮದ್ಲೆ ಪ್ರಸಂಗ, ಅದು ಒಳ್ಳೆ ರೀತಿ ಆಯ್ತು. ಆಮೇಲೆ ನಮ್ಮ ಸಮೀಪದ ಗಣೇಶೋತ್ಸವದಲ್ಲಿ ಒಂದು ತಾಳ್ಮದ್ಲೆ ಮಾಡಿತ್ತು. ಮತ್ತೊಬ್ಬರ ಗೃಹ ಪ್ರವೇಶ ಕಾವಡಿಯಲ್ಲೊಬ್ರು ನಮ್ಮ ಒಬ್ಬರ ಆತ್ಮೀಯರ ಲಕ್ಷ್ಮಣ ಪೂಜಾರದವ್ರ ಅಣ್ಣ ರಾಮ ಪೂಜಾರವ್ರ ಮನೆ, ಮತ್ತೆ ನಮ್ಮ ಸಂಘದ ನಾಗರಾಜ್ ಮಾಷವರ ಹಿರಿಯ ಮಗನ ಉಪನಯನದಲ್ಲಿ ಜಾಂಬೋತಿ ಕಲ್ಯಾಣ ಮಾಡಿತ್ತು. ಎರಡನೇ ಮಗನ ಉಪನಯನದಲ್ಲಿ ಮಕ್ಕಳಾಟ ಅಂತ ಎಲ್ಲ ಟ್ರಯಲ್ ಮಾಡಿತ್ತು. ಏನೋ ಬಾಯಿ ಇದರಿಂದ ಒಂದು ಸಮಸ್ಯೆ, ಪರ್ಸನಲ್ ಸಮಸ್ಯೆಯಿಂದ ಯಕ್ಷಗಾನ ಮಾಡ್ಲಿಕ್ಕೆ ಆಗ್ಲಿಲ್ಲ, ಅದೊಂದು ನೋವು ಉಂಟು.
6: ಹಾಗೆ ಸ್ಥಳೀಯರಾದಂತಹ ಹೇಮಲತಾ ಆರ್ಶೆಟ್ಟಿ ಅವರು, ಅವರ ತಮ್ಮ ಮಕ್ಕಳು ಅಮೆರಿಕ ಮತ್ತು ಇಂಗ್ಲೆಂಡ್ ನಲ್ಲಿ ಇರುವುದು, ಅವ್ರ ಊರಿಗೆ ಬಂದಾಗ ಮೊಮ್ಮಕ್ಕಳೆಲ್ಲ ನೋಡ್ಲಿ ಅನ್ನೋ ಉದ್ದೇಶದಿಂದ ವಡ್ಡರ್ ಶಿವಸುಂದರ ಎನ್ನುವ ಆಟೋವನ್ನ ನಮ್ಮ ಸಂಘದಿಂದ ಮಾಡಿಸಿದ್ರು. ಇದೊಂದು ಖುಷಿ. ಹಾಗೆ ಪ್ರಭಾಕರ್ ಹೆಗ್ಡೆಯವರು ಅವರು ತಮ್ಮ ಗೃಹ ಪ್ರವೇಶದ ನಮ್ಮ ಸಂಘದವನ್ನ ಆಟೋವನ್ನ ಮಾಡಿಸಿದ್ರು.
4: ಓಕೆ, ಈಗ ನಿಮ್ಗೆ ಮಾಡು ಖುಷಿ ಅಪ್ಪದಿ ಆಸೆ ಯಾವ್ದು? ಈಗ ಸ್ತ್ರೀವೇಷ ಕೊಟ್ರೆ ಯಾರಿಗಾದ ತುಂಬಾ ಇಷ್ಟ, ಸ್ತ್ರೀವೇಷ ಬೇಡ, ಹಾಸಿಗಾರ ಬೇಡ, ಈ ತರ ಎಲ್ಲ ಯಾರಿಗೆ ಹೆಂಗೆ ಒಂಚೂರು ಹೇಳಿಕಂಬ?
3: ಇಲ್ಲ, ಯಕ್ಷಗಾನದಲ್ಲಿ ಮೊದ್ಲಿಂದ ಇತ್ತದು, ನಮಗೂ ಕೂಡ ನಮ್ಮಲ್ಲಿ ನಮ್ಮಲ್ಲೂ ಹೆಚ್ಚಿನವರು ಅದೇ ಆಯ್ತಾ. ಎಂತ ಅಂತ ಹೇಳಿದ್ರೆ ಸ್ತ್ರೀವೇಷ ಒಂದು ಬೇಡ ಅಂತ.
4: ಯಾಕೆ ಅದು
3: ಸ್ತ್ರೀವೇಷ ಬೇಡ ಅಂತ? ಅದು
4: ಸೀರೆ ಉಡ್ಬೇಕಂತ?
3: ಅದು ಒಂದು ಅದು ಇರಬಹುದು, ಇಲ್ಲ ಅಂತಲ್ಲ. ಯಾಕಂದ್ರೆ ನಾವು ಗಂಡಾಗಿ ಹೆಣ್ಣಿನ ವೇಷ ಹಾಕೋದು ಯೋ ನಾಚಿಕೆ ಆಗ್ತದೆ, ಇದು ಒಂದು ಇದು ಕೂಡ ಇರಬಹುದು. ಮತ್ತೆ ಏನಂತ ಹೇಳಿದ್ರೆ ನಮ್ಗೆ ಯಕ್ಷಗಾನ ಅಂತ ಹೇಳಿ ನಾವು ಚಿಕ್ಕಂದಿನಿಂದ ನೋಡಿದ್ದೆ ಏನಂತ ಹೇಳಿದ್ರೆ ಅವ್ರು ಕುಣಿಯುವಂತದ್ದು, ಕ್ಯಾದೆಮನಲ್ಲಿ ಕಿರೀಟ ಹಾಕಿಕೊಂಡು ಆ ಮಂಡಿ ಹಾಕುವಂತದ್ದು. ನನಗೆ ನಾನು ಕೂಡ ವೈಯಕ್ತಿಕವಾಗಿ ಹೇಳ್ಬೇಕಂತ ಹೇಳಿದ್ರೆ ನಾನು ಯಕ್ಷಗಾನಕ್ಕೆ ಹೋಗುದಕ್ಕೆ ನಾನು ಮಂಡಿ ಹಾಕಬೇಕು ಆಯ್ತಾ. ಸ್ತ್ರೀವೇಷದಲ್ಲಿ ಅದು ಹಾಕ್ಲಿಕ್ಕೆ ಅವಕಾಶ ಇಲ್ಲ, ಈ ತರದ್ದೆಲ್ಲ ಇರಬಹುದು ಆಯ್ತಾ. ಅದಕ್ಕೋಸ್ಕರ ನಂಗೆ ಆ ವೇಷ ಬೇಡ. ಯಾರು ನಮ್ಮಲ್ಲಿ ಹೆಚ್ಚಿನವರು ಕೂಡ ಹಾಗೆ ಸ್ತ್ರೀವೇಷ ಹಾಕಿದ್ರೆ ನನಗೆ ಅದೊಂದು ಬೇಡ, ಬೇರೆ ಯಾವ್ದು ಬೇಕಾದ್ರೂ ಮಾಡ್ತೇನೆ ಹೀಗೆ ಆಯ್ತಾ. ಮತ್ತೆ ನಮಗೊಂದು ಮಹೋನ್ನತ ಮೈಲಿಗಲ್ಲ, ಅದು ಹೇಳಲಿಕ್ಕೆ ನೆನಪಾಯ್ತಾವಾಗ. ಈಗ ಒಂದು ಯಾವುದೇ ಒಂದು ಸಂಘ ಕೂಡ ಒಂದು 10 ವರ್ಷ ದಶಮಾನೋತ್ಸವ ಮಾಡುವುದಂತ ಹೇಳಿದ್ರೆ ಅದೊಂದು ಮಹೋನ್ನತ ಮೈಲುಗಲ್ಲ ಅಂತ ಹೇಳ್ತೇವೆ. ತದನಂತರ 20-25 ಬೆಳ್ಳಿ ಹಬ್ಬ ಹೀಗೆಲ್ಲ ನಾವು ಕೂಡ ದಶಮಾನೋತ್ಸವವನ್ನು ಮಾಡಿದ್ದೇವೆ. ದಶಮಾನೋತ್ಸವದ ಸಂದರ್ಭದಲ್ಲಿ ನಮ್ಮ ಸಂಘದ ಅಧ್ಯಕ್ಷರಾಗಿದ್ದವರು ಸಚಿನ್ ಶೆಟ್ಟಿ ಹಾಗೂ ಅವರ ಜೊತೆ ನಾವೆಲ್ಲ ಸೇರಿಕೊಂಡು ಒಂದು ಮಹೋನ್ನತವಾದ ಕಾರ್ಯಕ್ರಮ, ಉಡುಪಿ ಜಿಲ್ಲೆಯಲ್ಲಿ ಕೂಡ ಅಂತ ಒಂದು ಕಾರ್ಯಕ್ರಮ ಮಾಡಿರ್ಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಆ ಒಂದು ದಿನ ನಾವು ಆಯ್ದುಕೊಂಡದ್ದು ಸಂಪೂರ್ಣ ಕುರುಕ್ಷೇತ್ರ ಎನ್ನುವಂತಹ ಪ್ರಸಂಗ, 4 ಪರ್ವಗಳು, ಭೀಷ್ಮ ಪರ್ವ, ದ್ರೋಣ ಪರ್ವ, ಕರ್ಣ ಪರ್ವ, ಗದಾ ಪರ್ವ ಅಂತ. ಅದು ಯಾವ ರೀತಿ ಅಂತ ಹೇಳಿದ್ರೆ ಕೇವಲ ನಾವು ಮಾತ್ರ ವೇಷ ಮಾಡಿದ್ದಲ್ಲ, ಸಾಧಾರಣ ಉಡುಪಿ ಜಿಲ್ಲೆಯಲ್ಲಿ ಎಷ್ಟೊಂದು ಹಲವಾರು ಸಂಘಗಳಿವೆ. ಈಗ ಒಂದೊಂದು ಸಂಘದಲ್ಲಿ ಒಬ್ರು ಇಬ್ರು ಸಾಧಾರಣ ಒಳ್ಳೆ ವೇಷ ಮಾಡೋರು ಇರ್ತಾರೆ, ಎಲ್ಲಿಯೂ ಕೂಡ ಹಾಗೆ. ಅಂತ ಒಂದು ಯಾವ ಸಂಘದಲ್ಲಿ ನಮಗೆ ಎಲ್ಲಿ ಪರಿಚಯ ಉಂಟು ಅವರೆಲ್ಲ ಸಂಘಕ್ಕೂ ಒಂದು ಕರೆ ಕಳುಹಿಸಿ ನಿಮ್ಮ ಸಂಘದಿಂದ ಒಬ್ರು ಅಥವಾ ಇಬ್ರು ಬನ್ನಿ ಹೆಸರು ಕೊಡಿ ಯಾರಂತ. ನಾವು ಒಂದು ಸಂಪೂರ್ಣ ಕುರುಕ್ಷೇತ್ರ ಸಾಧಾರಣ ಸಂಜೆ ನಾವು 5:30 ಪ್ರಾರಂಭ ಮಾಡಿದ್ದೇವೆ, ಮುಗಿಯುವಾಗ ಬೆಳಿಗ್ಗೆ 4:30 ಆಗಿತ್ತು. ಅಂತ ದೊಡ್ಡ ಪ್ರಸಂಗ, ಕಲಾವಿದರು ಸಾಧಾರಣ ತುಂಬಾ ಜನ ಕಲಾವಿದರು ಬೇಕಾಗ್ತದೆ ಆ ಪ್ರಸಂಗಕ್ಕೆ, 60-70 ಜನ. ಮತ್ತೆ ಮೊದಲಿಗೂ ಕೂಡ ಮಕ್ಕಳಿಂದ ಒಂದು ಸಂಪ್ರದಾಯ ಬದ್ಧವಾದಂತಹ ಒಡ್ಡೋಲಗ, ಬಾಲಗೋಪಾಲ, ಪೀಠಿಕ ಸ್ತ್ರೀವೇಷ ಎಲ್ಲವನ್ನ ಮಾಡಿ ನಾವು ಪ್ರಾರಂಭ ಮಾಡಿದ್ದು. ಲೈವ್ ಅಲ್ಲಿ 5,000 ಜನ ಆ ಪ್ರೋಗ್ರಾಮ್ ಅನ್ನ ನೋಡಿದ್ದಾರೆ, ಅದು ಕೂಡ ಸಂತೋಷ. ಹಾಗೆ ಉಡುಪಿ ಜಿಲ್ಲೆ ಎಲ್ಲ ಹವ್ಯಾಸಿ ಆಯ್ದ ಹವ್ಯಾಸಿ ಕಲಾವಿದನ್ನ ಹಾಕಿಕೊಂಡು ನಾವು ಆ ಕಾರ್ಯಕ್ರಮವನ್ನ ಮಾಡಿದ್ದೇವೆ. ಆದ್ರಿಂದ ಮಾಲಿಂಗೇಶ್ವರ ಕಲಾರಂಗ ವಡ್ಡರ್ಸಿ ಅಂತ ಹೇಳಿ ಸಾಧಾರಣ ಉಡುಪಿ ಜಿಲ್ಲೆಯಲ್ಲಿ ಸಾಧಾರಣ ಹವ್ಯಾಸಿ ಒಂದು ಲೆವೆಲ್ ಅಲ್ಲಿ ಒಂದು ಎಲ್ಲರಿಗೂ ಕೂಡ ಪರಿಚಯ ಆಗಿದೆ. ನಾವು ದಶಮಾನೋತ್ಸವವನ್ನು ಅದ್ಭುತವಾಗಿ ಮಾಡಿದ್ದೇವೆ, ಮುಂದೆ ಕೂಡ 20th ವರ್ಷ 25th ವರ್ಷದವರೆಗೂ ಅದನ್ನು ಮಾಡಿ ಇನ್ನೂ ವಿಜೃಂಭಣೆಯನ್ನ ಮಾಡಬೇಕಂತ ನಮಗೆ ಮನಸ್ಸುಂಟು. ಆ ಮಾಲಿಂಗೇಶ್ವರನ ಅನುಗ್ರಹ ಉಂಟು ಅಂತಾದ್ರೆ ಖಂಡಿತ ಮಾಡ್ತೇವೆ ಎನ್ನುವಂತ ಮಾತನ್ನ ವಿಶ್ವಾಸವನ್ನ ಈ ಹೊತ್ತಿನಲ್ಲಿ ನಾನು ಹೇಳ್ತೇನೆ.
4: ತುಂಬಾ ಲಾಯ್ಕೆ ಹೇಳ್ರಿ ಮಾರ, ನಿಮ್ಮ ಖುಷಿ ಆ 10 ವರ್ಷದ ದಶಮಾನೋತ್ಸವ ಎಷ್ಟು ಸಂಭ್ರಮದಿಂದ ಆಯ್ತೆಂಬುದನ್ನ ನಾವು ಕಂಡಂಗಾಯ್ತು ಅಂತಾರ ನಿಮ್ಮ ಮಾತಲ್ಲಿ. ಸರಿ ಆಯ್ತಲ್ರ ಹೇಳಿ.
7: ನಾವು ಬರೀ ನಮ್ಮಲ್ಲೇ ಆಟ ಮಾಡ್ತಾ ಇಕ್ಕಂಡ್ರೆ ನಾವಿನ್ನು ನಮ್ಮಲ್ಲಿ ಎಷ್ಟು ಜನ ಕಾಣ್ತಾರೆ ಆಟಕ್ಕೆ? ಇವ್ರದ್ದು ಇದು ಪ್ರತಿ ವರ್ಷ ಇವ್ರದ್ದೇ ಮುಖ ಕಾಮದು ಅಂತ ಹೇಳಿ. ನಮ್ಮಲ್ಲಿ ಕೆಲವರು ಎಲ್ಲ ಒಳ್ಳೊಳ್ಳೆ ಪ್ರತಿಭೆಗಳು ಇದ್ರು, ನಾವು ನಮ್ಮ ಸಂಘ ಅಂತ ಹೊಗಳಕಂದಲ್ಲ, ನಮ್ಮಲ್ಲಿ 2 ವೇಷದವರು, ಪುಂಡು ವೇಷದವರು, ಈಗ ನಾನು ಹಾಸ್ಯದಲ್ಲಿ ಇದ್ದೆ. ಹಾಗಾಗಿ ನಮ್ಮಲ್ಲಿ ನಮ್ಮ 20 ಪ್ರತಿಭೆ ನಾವು ಬೇರೆ ಕಡೆ ಮಾಡ್ಬೇಕು. ಈಗ ಅಲ್ಲಿ ಅಲ್ಲಿ ಒಂದು ಕ್ಷೇತ್ರದಲ್ಲೂ ಬೇರೆ ಕಡೆ ಬೇರೆ ಬೇರೆ ಕಡೆಯಲ್ಲಿ ಮಾಡ್ಬೇಕು. ಹಂಗಾಗಿ ನಮ್ಮಲ್ಲಿ ಸುಮ್ಮನೆ ಹೋಗ್ಕೊಂಡು ಸಿಕ್ಕುದೆ ಅಲ್ಲಿ ಅಂತ ಒಂದು ವಿಶೇಷ ಇದ್ದಾಗ ನಮ್ಗೊಂದು ಅವಕಾಶ ಕೊಡಿ ಅಂತ ಅಂತೇಳಿ ನಾವು ಕೇಳಲಿಕ್ಕೆ ನಮ್ಗೆ ಅವಕಾಶ ಕೊಟ್ಟಿದ್ರು. ಎಲ್ಲಿ ನಾವೀಗ ನವರಾತ್ರಿ ಸಮಯದಲ್ಲಿ ಕಡಿಯಾಳಿಲಿ ಮಾಡಿದ್ದು ಆಟ, ಮತ್ತೆ ನೀಲಾವರ ದೇವಸ್ಥಾನದಲ್ಲಿ ಮಾಡಿತ್ತು, ಅಮೃತೇಶ್ವರಿ ದೇವಸ್ಥಾನದಲ್ಲಿ, ಆಮೇಲೆ ಅಂಬಲಪಾಡಿಯಲ್ಲಿ ಒಂದ್ 2-3 ಆಟ ಮಾಡಿತ್ತು ಅಲ್ಲಿ, ಆಮೇಲೆ ಮಾನಂಬಳ್ಳಿಯಲ್ಲಿ, ಕುಂದಾಪುರದಲ್ಲಿ ಕೆಲವು ಆಟ ಮಾಡಿತ್ತು, ಮತ್ತೆ ನವರಾತ್ರಿ, ಚೌತಿ, ಹೀಗೆಲ್ಲ ಸುಮಾರು ಕಡೆ ಆಟ ಮಾಡಿದ್ವಿ. ಹೋದಲ್ಲೆಲ್ಲ ಹೇಳ್ತಾರೆ ನಿಮ್ದೊಂದು ಅಲ್ಲೊಂದು ಆಟ ನಾವು ಕಂಡಿತ್ತು, ಭಾರಿ ಒಳ್ಳೆ ಆಟ ಮಾರ್ರೆ. ಒಂದ್ಸತಿ ಆಟ ಕಾಮ್ ಬಂದವರೇ ಸಮೇತ ಹೇಳಿದ್ದು, ನಾನು ಆಟಕ್ಕಂತೇಳಿ ಬಂದದ್ದಲ್ಲ, ದೇವಸ್ಥಾನಕ್ಕಂತೇಳಿ ಬಂದದ್ದು, ಕಂತೆ ನಿಮ್ದು ಆಟ ಆಗ್ತಾ ಇತ್ತು, ಭಾರಿ ಖುಷಿ ಆಯ್ತು. ನಾನು ಕೊನೆಯವರೆಗೂ ಕಣ್ಕೊಂಡು ಹೋದೆ, ನಮ್ಗೆ ಅವ್ರಿಗೆ ಅಂತ 10 ರೂಪಾಯಿ ಕೊಡುದು ಬೇಡ, ಯಾರು ಎಂತದ್ದು ಬೇಡ, ಆ ಕೊನೆಗೊಂದ ಹೇಳು ಮಾತಿತ್ತಲ್ಲ, ನಮಗೊಂದು 10,000 ರೂಪಾಯಿ ಸಿಕ್ಕಿದಂಗೆ.
4: ಕಾಂಪ್ಲಿಮೆಂಟ್
7: ಕಾಂಪ್ಲಿಮೆಂಟ್ ನಮ್ಗೆ ಯಕ್ಷಗಾನದವರಿಗೆ, ನಮ್ಗೆ ನಾವು ಯಕ್ಷಗಾನದವರಿಗೆ ಕಾಂಪ್ಲಿಮೆಂಟ್ ಸಿಕ್ಕುದಿತ್ತು, ಅದು ಭಾರಿ ಖುಷಿ. ಪ್ರಶಸ್ತಿ ಸಿಕ್ಕಿದಷ್ಟು ಖುಷಿ ಮಾತ್ರ ನಮ್ಗೆ.
4: ವಿಸಿಲ್ ಎಲ್ಲ ಹೊಡೆದಿತ್ತ ನಿಮ್ಮ ಆಟಪತಿಗೆಲ್ಲ?
7: ಕೆಲವು ಹೊಡೆದಿದ್ರು, ಸುಮಾರಾಯ್ತು. ಮತ್ತೆ ನಾವು ಅದೇ ಆಟ ಮಾಡ್ತಾ ಇಕ್ಕಂಡ್ರೆ ನಾವು ಬರೀ ಆಗ್ಲಿಲ್ಲ, ಅವ್ರು ನಮ್ಮ ಇವರು ಇನ್ನೊಬ್ಬ ನನ್ನ ಸ್ನೇಹಿತರೆಲ್ಲ ಹೇಳ್ತಾ ಇದ್ರು, ಬೇರೆ ಬೇರೆ ನಮ್ಗೆ ಈಗ ವೇಷದಲ್ಲಿ ಸವಾಲ್ ಇತ್ತು ಅಂತೇಳಿ. ನಾವು ಬರೀ ಕಿರೀಟ ಇದ್ದ ವೇಷ ಮಾಡುದು, ಬರೀ ಹೊಡಿ ಪುಡಿಯ ಮಾಡುದು ಆತಿರ. ಈ ವರ್ಷ ಮೊನ್ನೆ ಕಡೆಗೆ ಹೊಸ್ತು ಇದ್ದು ಮಾಡಿ ಬೇಡ್ರ ಕಣ್ಣಪ್ಪ ಅಂತ ಹಾಸ್ಯ. ಯಕ್ಷಗಾನದಲ್ಲಿ ಅದು ಸ್ವಲ್ಪ ಬೇಡ್ರ ಕಣ್ಣಪ್ಪ ಅದು ಸ್ವಲ್ಪ ಕ್ಲಿಷ್ಟವಾದ ಪ್ರಸಂಗ ಅಂತ. ಯಾಕಂದ್ರೆ ಅದರಲ್ಲಿ ರಂಗ ನಡೆಯಲು ಸ್ವಲ್ಪ ಕಷ್ಟ, ಯಾಕಂದ್ರೆ ಕೈ ಚುರುಕು ಕಾಲ್ ಚುರುಕು ಅದೆಲ್ಲ ಸ್ವಲ್ಪ ಬೇಕು. ಅದು ಒಂದು ನಾವು ಆಟ ಮಾಡಿ ಅದು ಪ್ರೇಕ್ಷಕರು ತುಂಬಾ ಖುಷಿ ಆಯ್ತು. ಮತ್ತೆ ಇನ್ನೀಗ ಮುಂದಿನ ಸತಿ ಈಗ ನಮ್ದು ಈಗ ಮಕ್ಕಳದೆಲ್ಲ ಆಟ ಮಾಡ್ತಾ ಇತ್ತು, ಇದೀಗ ಆಯ್ತು ಇಲ್ಲ ಆಲ್ರೆಡಿ 9 ವರ್ಷ ಆಯ್ತು. ಇನ್ನೀಗ ಮುಂದಿನ ವರ್ಷದಲ್ಲಿ ಈಗ ಮಕ್ಕಳು ದಶಮಾನೋತ್ಸವ ಕಾರ್ಯಕ್ರಮ, ಅದರಲ್ಲಿ ಇನ್ನೀಗ ನಾವು ಸ್ವಲ್ಪ ತಯಾರಿ ಸುಮಾರು ಇರುತ್ತೆ. ಇನ್ನೀಗ ಮಕ್ಕಳಿಗೂ ಎಲ್ಲ ನಮ್ದು 15ನೇ ವರ್ಷ, ಮಕ್ಕಳದು 10ನೇ ವರ್ಷ, ಹಂಗಾಗಿ ಸ್ವಲ್ಪ ನಮ್ಗೆಲ್ರಿಗೂ ಸ್ವಲ್ಪ ಜವಾಬ್ದಾರಿ ಜಾಸ್ತಿ ಇರುತ್ತೆ. ಈ ಜವಾಬ್ದಾರಿ ಒಟ್ಟಿ ನಮ್ಮಲ್ಲಿ ಈಗ ಸ್ನೇಹಿತರೆಲ್ಲ ಸಮಾನ ಮನಸ್ಕರೆಲ್ಲ ಸೇರ್ಕೊಂಡು ಒಂದ್ ಸ್ವಲ್ಪ ಚಂಡೆ ಮೊದಲೇ ಕ್ಲಾಸ್, ಈಗ ನಾವ್ ಎಲ್ಲದನ್ನ ಈಗ ನಮ್ ಹೆಜ್ಜೆ ಮಾತ್ರ ಕಲ್ತಾ ಇತ್ತು. ಸ್ವಲ್ಪ ಹಿಮ್ಮೇಳನ್ ಸ್ವಲ್ಪ ಕಲಿಯುವ ಅಂತ ಹೇಳಿ ನಮ್ ಗುರುಗಳನ್ನ ಒತ್ತಾಯ ಮಾಡ್ಕೊಂಡು ಅವ್ರ ಜೊತೆಗೆ ಕೂರಿಸ್ಕೊಂಡು ಅವರಿಗೆ ಅವ್ರಿಗೆ ಅನುಕೂಲ ನೋಡ್ಕೊಂಡು, ಯಾಕಂದ್ರೆ ಒಂದೇ ದಿವಸ ಅಂತ ಹೇಳಿ ಕಷ್ಟ, ಅವರಿಗೂ ಕಷ್ಟ ನಮ್ಗೆಲ್ರಿಗೂ ಕಷ್ಟ ಆಗಿತ್ತು. ಹಂಗಾಗಿ ನಮ್ಮಲ್ಲಿ ಭಾಗವತಿಗೆ ಚಂಡೆ ಆಮೇಲೆ ಮೊದ್ಲೇನ ಮುಖವರ್ಣಿಕೆಯನ್ನು ಸಮೇತ ನಾವೀಗ ಎಲ್ರು ಕಲಿತಾ ಇತ್ತು.
4: ನೀವು ಕಲಿತಿದ್ರೆ ನೀವೆಲ್ಲ
7: ಅಪರೂಪದಲ್ಲಿ, ಯಾಕಂದ್ರೆ ನಮ್ಮ ಈ ಕೆಲಸ ಅದು ಒಟ್ಟಿಗೆಲ್ಲ ಹಾಗೆ ಹೋಗ್ತಾ ಇರುತ್ತೆ. ಒಂದೊಂದು ನಾವೆಲ್ಲ ಆ ಸಣ್ಣ ಪುಟ್ಟ ವೇಷಕ್ಕೆಲ್ಲ ನಾವು ಮಾಡ್ಕೊಳ್ಳೋದು, ಯಾಕಂದ್ರೆ ಈಗ ನಾನ್ ಹೆಚ್ಚಾಗಿ ಮಾಡೋದು ಹಾಸ್ಯ ವೇಷ ಆಯ್ತಾ. ಸ್ವಲ್ಪ ನಂಗೊಂಚು ಆಚೆಗೀಚೆ ವೇಷ ಹೆಚ್ಚಿಗೆ ಮಾಡಿದ ತೊಂದರೆ ಇಲ್ಲ, ಹಂಗಾಗಿ ನನಗೊಂದು ವೇಷ ಮಾಡ್ಕೊಂಡು ನಂಗೆ ಸುಲಭ.

0: ಆ ನಂದು ಒಂದು ಪರ್ಸನಲ್ ನಂಗೊಂದು ಸೌಭಾಗ್ಯ ಈ ಒಂದು ಸಂಘದಲ್ಲಿ ನನಗೂ ಒಂದು ಸಿಕ್ಕಿದೆ. ಯಾಕಂದ್ರೆ ನಾನು ಬಂದದ್ದು ಅಚಾನಕ್ ಒಂದು ಸಣ್ಣ ಪಾತ್ರಕ್ಕಾಗಿ ಬಂದದ್ದು. ಕೊನೆಗೆ ಗುರುಗಳು ಹೇಳಿದ್ರು ಆಯ್ತಲ್ರ ನೀವೊಂದು ಈ ವೇಷ ಮಾಡ್ತೀರಿಯಾ ಅಂತೇಳಿ. ಕೊನೆಗೆ ನಂಗೆ ಎಂತ ಇದೆ, 14 ವರ್ಷದಲ್ಲೂ ನಾನು ಪೂರ್ತಿ ಮಾಡಿದ ಹೆಚ್ಚಾಗಿ ಒಂದು 90% ಪೂರ್ತಿ ಹಾಸ್ಯವೇ ನಾನು ಮಾಡಿದ್ದೆ. ಹೊರಗೂ ಅಷ್ಟೇ ಹಾಸಿ ಕೇಳಿದ್ರೆ ಅವ್ರು ಅಲ್ಲೊಬ್ರು ಇದ್ರು ಅವ್ರು.
1: ಓಕೆ, ಸೊ ಇದು ನಮ್ಮ ಶ್ರೀ ಮಹಾಲಿಂಗೇಶ್ವರ ಕಲಾರಂಗ ರಿಜಿಸ್ಟರ್ಡ್ ವಡ್ಡರ್ಸೆ ಅವರ ಪಯಣ ಮತ್ತು ಅವರ ಕತೆ.
0: ನಮ್ಮ ಈ ಸಂಘಕ್ಕೆ ಮತ್ತೆ ನಮಗೆ ಬೆನ್ನೆಲು ಭಾಗಿ ಸುಮಾರು ಜನ ಇದ್ರು. ಪಾಪ ಅವ್ರು ನಾವು ಈ ಸಮಯದಲ್ಲಿ ನಾವು ನೆನೆದೇ ಇದ್ರೆ ನಾವು ಒಂದು ಅವ್ರಿಗೆ ನಾವು ಮಾಡ್ಕೊಂಡು ನಮ್ಗೆ ಒಂದ್ ಸ್ವಲ್ಪ ಆತ್ಮವಂಚನೆ ಅನ್ಸುತ್ತೆ. ಅವ್ರೆಲ್ಲ ದುಡಿಮೆಯಲ್ಲಿ ದೊಡ್ಡ ದೊಡ್ಡ ಪಾಲನೆ ನಮ್ಗೆ ಕೊಟ್ಟಿದ್ರು. ಅವರೆಲ್ಲ ಜಗದೀಶ್ ಪೂಜಾರಿ ಇರ್ಬೋದು, ಆಮೇಲೆ ಮಹಾಬಲ ಯಾಳಕ್ಕಲು ಅಂತ ಇದ್ದಾರೆ, ಅವ್ರ ಪಾಪ ಬೇರೆ ಯಾವ್ದಕ್ಕೂ ಎಂತಕ್ಕೂ ಹೋಗೋರಲ್ಲ. ಪ್ರತಿ ವರ್ಷ ಲೈವಿಗೆ ನೀವು ಯಕ್ಷಗಾನ ಲೈವ್ ಮಾಡಿ ನಾನು ಕೊಡ್ತೇನೆ ಅಂತೆ ವರ್ಷಕ್ಕೆ 2 ಸತಿ. ಅವ್ರು ಪಾಪ ಬೇರೆ ಮೇಸ ಕೆಲಸದಲ್ಲಿ ಇಪ್ಪವ್ರು, ಹಂಗಾಗಿ ಇದು ಕೊಡ್ತಾ ಇದ್ರು. ಅವ್ರಿಗೆಲ್ಲ ನಮ್ದು ತುಂಬಾ ಸಪೋರ್ಟ್ ಮಾಡ್ತಾರ ಅವ್ರು.
1: ಹಾಗಿನಾರ ಅದೇ ಅದೇ ನಾನು ಅದನ್ನು ಕೇಳ್ಕೊಂಡ್ ಮಾಡಿದೆ. ಈಗ ನೀವ್ ಇದೆಲ್ಲ ಇಷ್ಟೆಲ್ಲ ಮಾಡ್ಕ ಅಂತಂದ್ರೆ ಪೈಸಾನು ಬೇಕಲ್ಲ, ಸೊ ಅದನ್ನ ಹೆಂಗೆಲ್ಲ ಮ್ಯಾನೇಜ್ ಮಾಡ್ತೀರಿ ನೀವು, ಯಾವ ತರ
2: ಪೈಸಾ ಅಂತ ಹೇಳ್ರೆ? ಸ್ಟಾರ್ಟಿಂಗ್ ತುಂಬಾ ಕಷ್ಟ ಆಯ್ತು, ಏನ್ ಮಾಡ್ಕ ಎಂತ ಅಂತ ಹೇಳಿ. ಎಂತ ಮಾಡುವ, ಅಸಲಿಗೆ ನಾವು ಎಲ್ರಿಗೂ ನಾವು ಸಂಘ ರಿಜಿಸ್ಟ್ರೇಷನ್ ಮಾಡೋಕೆ ದುಡ್ಡಿಲ್ಲ. ನಾವು ಸಂಘದ 1,000 ರೂಪಾಯಿ ರಿಜಿಸ್ಟ್ರೇಷನ್ ಇದು ಸದಸ್ಯತ್ವ ಶುಲ್ಕ ಅಂತೇಳಿ ಮಾಡಿ ರಿಜಿಸ್ಟ್ರೇಷನ್ ಮಾಡ್ತು. ರಿಜಿಸ್ಟ್ರೇಷನ್ ಮಾಡಿ ಮತ್ತೊಂದು ರಿಜಿಸ್ಟ್ರೇಷನ್ ಮಾಡುವ ಉದ್ದೇಶ ಅಂತ ಹೇಳಿ ಹೇಳ್ರೆ, ಏನಾದ್ರು ರಿಜಿಸ್ಟ್ರೇಷನ್ ಆದಿದ್ರೆ ಸಂಘದಿಗೆ ಗೌರ್ಮೆಂಟ್ ಏನಾದ್ರೂ ಸಿಗತ್ತೆ ನೋಡುವ ಅಂತೇಳಿ ಆಸೆಯಿಂದ ಅದ್ರಂಗೆ ಮಾಡಿ ನಮ್ಗೆ ಕನ್ನಡ ಸಂಸ್ಥೆ ಇಲಾಖೆಯಿಂದ ನಮ್ಗೆ ಸಿಕ್ಕಿತ್ತು. ಒಂದೊಂದು ಆಟಕ್ಕೆ 2-2 ಆಟಕ್ಕೆ ಎಲ್ಲ ಕೊಡ್ತಾ ಇದ್ರು ಅವ್ರು. ಅದ್ರಿಂದ ನಾವು ಸ್ವಲ್ಪ ಅದ್ರಲ್ಲೂ ಮೇಲೆ ಬಂದಿತ್ತು. ಇಲ್ಲದೆ ಇದ್ರೆ ನಮ್ಗೆ ಹಣಕಾಸಿನ ಸಮಸ್ಯೆ ಬರ್ತಿತ್ತು. ಆಮೇಲೆ ಆನಂದ್ ಕುಂದರ್ ಇರ್ಬೋದು, ಪ್ರಮೋದ್ ಭದ್ರರಾಜರು, ಹಾಗೆ ನಮ್ಮ ಶ್ರೀನಿವಾಸ ಶೆಟ್ರು, ಹಾಲಡಿ ಶ್ರೀನಿವಾಸ ಶೆಟ್ರು, ಮತ್ತೆ ತುಂಬಾ ಜನ ನಮ್ಮ ಫ್ರೆಂಡ್ಸಿನ ವಡ್ಡಸೆಯಲ್ಲಿ ತುಂಬಾ ಜನರು ದೇವಸ್ಥಾನದಿಂದ ನಮ್ಗೆ ದೀಪೋತ್ಸವಕ್ಕೆ ಟೈಮ್ಗೆ ಆಟ ಮಾಡುವಾಗ ದೀಪೋತ್ಸವಕ್ಕೆ ಲೈಟಿಂಗ್ ವ್ಯವಸ್ಥೆ ಮಾಡ್ಬೇಕು. ಅದಕ್ಕೆ ದೇವಸ್ಥಾನದ ಸಹಿತ ನಾವು ಮಾಡ್ತಿರ್ತೇವೆ. ದೀಪದ ವ್ಯವಸ್ಥೆಗಳಿಗೆ ಸೌಂಡ್ಸ್ ಮೈಕಿಗೆ ಅದೆಲ್ಲ ನಮ್ಗೆ ದೇವಸ್ಥಾನದಿಂದ ಕೊಡ್ತಾ ಇದ್ರು. ಆಮೇಲೆ ಫ್ರೆಂಡ್ಸ್ ವಡ್ಡರ್ಸೆ ಇರ್ಬೋದು, ಬೇರೆ ಬೇರೆ ಸಂಘಟನೆಗಳು, ನಮ್ಮ ತುಂಬಾ ಸಂಘ ಇತ್ತು, ಒಂದೆರಡಲ್ಲ. ನಮ್ ಮೊದಲು ಇದ್ರದ್ದು ಆದರ್ಶ ಯುವಕ ಮಂಡಲ ಒಂದೇ ಇದ್ದಿತ್ತು. ಆಮೇಲೆ ಏನಾಯ್ತು, ಬೇರೆ ಬೇರೆ ಜನರಿಗೆ ಬೇರೆ ಬೇರೆ ಆಸಕ್ತಿ ಇತ್ತು. ನಮ್ಗೆ ಯಕ್ಷಗಾನ ಆಸಕ್ತಿ, ಅದ್ರೊಟ್ಟಿಗೆ ಭಜನೆ, ಬೇರೆ ಇದ್ದವ್ರಿಗೆ ಆತರ. ಈ ಎಲ್ಲಿರಿಗೆ ಅಂತ ಹೇಳಿದ್ರೆ, ನಾವು ಯಕ್ಷಗಾನ ಮಾಡಿದ್ರಿಂದ ಬೇರೆ ಬೇರೆ ಸಂಘಗಳು ಹುಟ್ಟು ಹಾಕೊಂಡ್ರು, ಅವ್ರ ಮಾಡುವಂತ ಕಾರ್ಯಕ್ರಮಗಳು ಯಕ್ಷಗಾನವೇ ಆಗಿರುತ್ತಿತ್ತು. ಈಗ ಅತಿಥಿ ಕಲಾವಿದರನ್ನ ಕರ್ಕೊಂಡು ಅಥವಾ ಬೇರೆ ಒಂದೊಂದು ಮೇಳಗಳನ್ನ ಕರ್ಕೊಂಡು, ಒಳ್ಳೊಳ್ಳೆ ಒಂದೊಂದು ವರ್ಷಕ್ಕೆ ಒಂದೊಂದು ಮೇಳಗಳನ್ನ, ಒಳ್ಳೊಳ್ಳೆ ಮೇಳದ ಕಸ. ಇದಕ್ಕೆಲ್ಲ ಏನಂತ ಹೇಳಿದ್ರೆ, ನಾವು ಅಲ್ಲಿ ನಮ್ಮ ಊರಿನಲ್ಲಿ ಒಂದು ಯಕ್ಷಗಾನದ ಗುಂಪು ಅದೊಂದು ತಯಾರಿ ಆಯ್ತು. ಹಾಗಾಗಿ ಯಾವುದೇ ಕಾರ್ಯಕ್ರಮ ಇರಲಿ ನಮ್ಮಲ್ಲಿ ಯಕ್ಷಗಾನ ಉಂಟು.
1: ಹಂಗಾರೆ ನಿಮ್ದೊಂದು ಮೊಬೈಲ್ ನಂಬರ್ ಹೇಳಿಬಿಡಿ. ಈಗ ನಿಮ್ಮ ಮಾತು ಕೇಂತಿದ್ದಾರ, ಹಾಕೆ ನಮ್ದೊಂದು ಈ ಪ್ರೋಗ್ರಾಮ್ ಗೆ ಇವ್ನೊಂದು ಕರ್ಸುವ ಅಂತ ಹೇಳಿ ಹೇಳುದಾದ್ರೆ ನಿಮ್ಮ ಮೊಬೈಲ್ ನಂಬರ್ ಅವ್ರಿಗೆ ಹೆಲ್ಪ್ ಆಗ್ತ ಹೇಳಿ.
0: ಎಂತ ಇದ್ರು ಬೇಕಾದ ಯಾವ ಹೊತ್ತಿ ಬೇಕಾದ್ರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಲಕ್ಕ. ನನ್ನ ನಂಬರ್ ನಾ ಹೇಳ್ತೆ, 9964073216, 9964073216. ಗುರುಪ್ರಸಾದ್ ಆಯ್ತಾ?
1: ಆಯ್ತು ಕೇಳುಗ್ರೆ. ನಾವ್ ಇಷ್ಟು ತರಿಗೆ ಮಾತಾಡದ್ದು ಶ್ರೀ ಮಹಾಲಿಂಗೇಶ್ವರ ಕಲಾರಂಗ ರಿಜಿಸ್ಟರ್ಡ್ ವಡ್ಡರ್ಸೆ ಈ ತಂಡದವರೊಟ್ಟಿಗೆ, ಗುರುಪ್ರಸಾದ್ ಐತಾಳ್ರು, ಪದ್ಮನಾಭಾಚಾರ್ಯರು, ವಿಘ್ನೇಶ್ ಶೆಟ್ಟಿ ಅವರು ಮತ್ತು ಶ್ರೀಕಾಂತ್ ಭಟ್ ಅವರು, ಇವರ ಪ್ರತಿನಿಧಿಗಳಾಗಿ, ಈ ತಂಡದ ಪ್ರತಿನಿಧಿಗಳಾಗಿ ನಮ್ಮೊಟ್ಟಿಗೆ ಯಕ್ಷ ಸಮಾಗಮದ ಈ ಸರಣಿ ಕಾರ್ಯಕ್ರಮದಲ್ಲಿ ಮಾತಾಡ್ರ. ಭಾರಿ ಖುಷಿ ಆಯ್ತು, ಅಲ್ಲಿಂದ ಬಂದು ನಿಮ್ ಉಮೇದ್ಕೊಂಡೆ ಖುಷಿ ಆಯ್ತು. ಆಕ್ಚುಲಿ ಹೊತ್ತು ಕಂತಿತ್ತ, ಆದ್ರೆ ಅವ್ರ ಮುಖದಲ್ಲಿರೋ ಬ್ರೈಟ್ನೆಸ್ ಇತ್ತಲ್ಲ ಅದು ಹಾಂಗೆ ಇತ್ತ. ಅದು ಯೂನಿಫಾರ್ಮ್ ಎಲ್ಲ ಹಾಕೊಂಡು ಅಷ್ಟು ಗೊಡ್ಜಂಗ್ ರೆಡಿ ಆಗಿ ಆ ಉತ್ಸಾಹ ನಾನು ನಿಜವಾಗ್ಲೂ ತುಂಬಾ ಇಷ್ಟಪಟ್ಟೆ. ತುಂಬಾ ಧನ್ಯವಾದಗಳು ನಿಮ್ಗೆ. ಅದೇವ್ರು ಒಳ್ಳೇದ್ ಮಾಡ್ಲಿ, ಶ್ರೀ ಮಹಾಲಿಂಗೇಶ್ವರ ಕಲಾರಂಗ ರಿಜಿಸ್ಟರ್ಡ್ ವಡ್ಡಸೆ ಇನ್ನಷ್ಟು ಬೆಳೆಯಲಿ. ಥ್ಯಾಂಕ್ ಯು ಸೋ ಮಚ್,
2: ನಮ್ಗೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಗೂ ಧನ್ಯವಾದಗಳು.
1: ಸರಿ ಕೇಳುಗ್ರೆ, ಹಾಗಿದ್ರೆ ಇವತ್ತಿನ ಈ ಕಾರ್ಯಕ್ರಮ ಮುಗಿಸಿ ನಾವೆಲ್ಲ ಹೊರಡುವ. ಹೊರಡುತ್ತಾ ನೆಕ್ಸ್ಟ್ ಮುಂದಿನ ಸಂಚಿಕೆಗೆ ನೀವು ಕಾಯ್ತಾ ಇರಿ, ಮತ್ತೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಭಂಡಾರ್ಕರ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಮತ್ತೆ

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.

0: ಆನಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲೇ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ಹೇ ಲಕ್ಷ್ಮಣ, ಎಂತ ಗಡ ಮರ್ತಿದ್ಯಾ? ಎಂತೈತ್ ಗಡ, ಅಬ್ಬಿ ಎಂಬ ಕೂಳ ಹಾಕ್ಲಿಲ್ಲ, ಅಪ್ಪ ಕರ್ಚಿ ದುಡ್ಡು ಕೊಡ್ಲಿ?
1: ಅದಲ್ಲ ಮಗ, ನಾನು ಹೆಣ್ಣು ಬಿಟಿಕೆ ಹೋಯ್ತ ಮಗ.
0: ಈಗಂತ ಹೆಣ್ಣು ಬಿಟ್ಟಿಗೆ ಹೋಯ್ತಾ? ಈಗಳಿನ ಹೆಣ್ಗಳೇ ಅಷ್ಟೇ, ಅವಳಿಗೆ ಬೇಕಾದ ತೈಸಿ ಕೊಡ್ತೀರಿ ಬಿಟ್ಟಿಗೆ ಹೋದಾಳ, ಅವಳಂತೂ ಕೇಂದ್ರ ಹೇಳ, ನೀನ್ ಅದನ್ನ ತೈಸಿ ಕೊಡ್ಲ.

0: ಅದಕ್ಕೆ ಹೆಂಗ್ ಬಿಟ್ಟಿಗೆ ಹೋಯ್ತು
1: ಮಗ? ಅವಳಿಗೋಸ್ಕರ ನಾ ಎಂತೆಲ್ಲ ಮಾಡಿದೆ ಗೊತ್ತಾ? ಅವಳು ಕೆಫೆಗೋಯಿ ಕ್ಯಾಪಿಚಿನ ತೆಗಿಸಿ ಕೊಡಂದಾಳು, ನಾನು ಗಾಯಿ ಹಣ್ಣು ಕಿಮ್ಚಿ ಜ್ಯೂಸ್ ಮಾಡಿ ಕೊಟ್ಟೆ. ಅವಳು ಹೀಲ್ಸ್ ಮೆಟ್ಟು ಬೇಕನ್ನೇಳಿ ಹೇಳ್ದಾಳು, ನಾನು ಕುಂದಾಪುರ ಸಂತೆಗೆ 150 ರೂಪಾಯಿ ಜೋಡಿ ಮೆಟ್ ತ್ಯಾಕ್ಸಿ ಕೊಟ್ಟೆ. ಅವಳು ಡೈರಿ ಮಿಲ್ಕ್ ಇಟ್ಟಿಗೆ ಎಂದಾಳು, ನಾನು 8 ಅಣಿ ಕಚ್ಚೆ ಮ್ಯಾಂಗೋ ತ್ಯಾಕ್ಸಿ ಕೊಟ್ಟೆ. ಇಷ್ಟೆಲ್ಲ ಮಾಡಿಯು ಅವಳು ನನ್ ಬಿಟ್ಟಿಗೆ ಅಪ್ಪು ಸರಿಯ ಮಗ?
2: ಏ ಲಕ್ಷ್ಮಣ, ನಿಂಗೊಂದ್ ಮಾತು ಹೇಳ್ತಿ ಕೇಳ. ಮಳೆಗಾಲದ ಬಿಸಿಲು ನಂಬಿ ಚಡ್ಡಿ ಒಣಸಿ ಚಡ್ಡಿ ಚಂಡಿ ಯಾರ ತಪ್ಪು ಮಳಿದಲ್ಲ ಮಗ, ಆ ಬಿಸಿಲನ್ನ ನಂಬಿ ಚಡ್ಡಿ ಒಣಸ್ದನ.
3: ಏ ಬೊಬ್ಬರ್ಯಾ,

0: ಹೇ ಲಕ್ಷ್ಮಣ, ಎಂತ ಗಡ ಮರ್ತಿದ್ಯಾ? ಎಂತೈತ್ ಗಡ ಅಬ್ಬಿ ಎಂಬ ಕೂಳ ಹಾಕ್ಲಿಲ್ಲ, ಅಪ್ಪ ಕರ್ಚಿ ದುಡ್ಕೊಡ್ಲಿ.
1: ಅದಲ್ಲ ಮಗ, ನಾನು ಹೆಣ್ಣನ್ ಬಿಟ್ಟಿಗೆ ಹೋಯ್ತು ಮಗ.
0: ಅಂತ ಹೆಣ್ಣು ಬಿಟ್ಟಿಗೆ ಹೋಯ್ತಾ? ಈಗಳೇನ್ ಹೆಣ್ಗಳೇ ಅಷ್ಟಿಯಾ, ಅವಳಿ ಬೇಕ ತೈಸಿ ಕೊಡ್ತಿರ್ ಬಿಟ್ಟಿಗೆ ಹೋದಾಳ. ಅವಳಂತ ಕೇಂದ್ರ ನೀನ್ ಅದನ್ ತೈಸಿ ಕೊಡ್ಲ, ಅದಕ್ಕೆ ಹೆಣ್ಣು ಬಿಟ್ಟಿಗೆ ಹೋಯ್ತ
1: ಮಗ? ಅವಳಿಗೋಸ್ಕರ ನಾ ಎಂತೆಲ್ಲ ಮಾಡಿದೆ ಗೊತ್ತಾ? ಅವಳು ಕೆಫೆಗೋಯಿ ಕ್ಯಾಪಿಚಿನ ತೆಗ್ಸಿ ಕೊಡಂದಾಳ, ನಾನು ಗಾಯ ಹೆಣ್ಣು ಕಿಮ್ಚಿ ಜ್ಯೂಸ್ ಮಾಡಿ ಕೊಟ್ಟೆ. ಅವಳು ಈಸ್ ಮೆಟ್ ಬೇಕನ್ನೇಳಿ ಹೇಳ್ದಾಳ. ನಾನ ಕುಂದಾಪುರ ಸಂತೆಗೆ 150 ರೂಪಾಯಿ ಜೋಡಿ ಮೆಟ್ ತೆಗ್ಸಿ ಕೊಟ್ಟೆ. ಅವಳು ಡೈರಿ ಮಿಲ್ಕ್ ಕಿಟ್ಟಿಗೆ ಹೆಂಡಾಳ. ನಾನು 8 ಕಚ್ಚೆ ಮೇಗು ತೆಗ್ಸಿ ಕೊಟ್ಟೆ. ಇಷ್ಟೆಲ್ಲ ಮಾಡಿಯೂ ಅವಳು ನನ್ ಬಿಟ್ಟಿಗೆ ಅಪ್ಪು ಸರಿಯ ಮಗ?
0: ಏ ಲಕ್ಷ್ಮಣ, ನಿಂಗೊಂದ್ ಮಾತು ಹೇಳ್ತಿ ಕೇಳ. ಮಳೆಗಾಲದ ಬಿಸಿಲು ನಂಬಿ ಚಡ್ಡಿ ಒಣಸಿ ಚಡ್ಡಿ ಚಂಡಿ ಯಾರೆ, ತಪ್ಪು ಮಳಿದಲ್ಲ ಮಗ, ಆ ಬಿಸಿಲನ್ನ ನಂಬಿ ಚಡ್ಡಿ ಒಣಸ್ದನ.
2: ಏ ಬೊಬ್ಬರ್ಯಾ.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

ಪ್ರಿಯ ಕೇಳುಗರೆ, ನಮ್ ಕುಂದಾಪುರ ಕನ್ನಡದಲ್ಲಿ ಇನ್ನೊಂದು ಪರಿಪೂರ್ಣ ಭಾವಗೀತೆ ಬಂದಿತ್ತ. ಇದನ್ನ ಬರೆದಿರೋರು ಶಿಕ್ಷಕರಾಗಿರೋ ವಿಜಯ್ ಕುಮಾರ್ ಕುಂಭಾಶಿ ಅವರು. ಇದಕ್ಕೆ ವಾದ್ಯ ಸಂಯೋಜನೆ ಮಾಡಿದವರು ಸಮೀರ್ ರಾವ್ ಅವರು. ಸಂಗೀತ ಮತ್ತು ಗಾಯನದಲ್ಲಿ ರಾಘವೇಂದ್ರ ಬೀಜಾಡಿ ಅವರು. ಈ ಹಾಡಕ್ಕೇನ್ಮೇಲೆ ಖಂಡಿತ ನಿಮ್ ಎದೆಯೊಳಗೂ ಒಂದ ಮಲ್ಲಿಗೆ ಬಳ್ಳಿ ಚಿಗ್ರತ್. ಬೇಕರ್ ಕಾಣಿ ಅಲ್ಲಲ್ಲ ಕೇಳಿ.

ಈ ಹಾಡು ಪುರಂದರದಾಸರ ರಚನೆಯಲ್ಲಿ, ಹಾಡಿದವರು ಭೃಂಗಾಕೆ ಉಡುಪ ಮತ್ತು ತಬ್ಲಾದಲ್ಲಿ ವರಪ್ರಸಾದ ಎಂ ಬಿಜೂರು.

ರವಿ ಬಸ್ಟೂರ್ ಅವರ ಮ್ಯೂಸಿಕ್ ಕಂಪೋಸಿಷನ್ನಲ್ಲಿ ಡಾಕ್ಟರ್ ಶಿವರಾಜ್ ಕುಮಾರ್ ಮತ್ತು ಸಂಗೀತ ರವೀಂದ್ರನಾಥ್ ಅವರು ಹಾಡಿರೋ ಸಿಂಗಾರ್ ಹೂ.

0: ಬಳಿ ಜಾ ಬಿಸಾಕಿ ಕುಂದಾಪುರ ಕನ್ನಡ ಮಾತಾಡಿ.
1: ಜಿರಿ ಭಟ್ಟ ಕೆಕ್ಕಾರು ಅವರ ಸಾಹಿತ್ಯ ರಚನೆಯಲ್ಲಿ ಗೌರೀಶ್ ಯಾಜಿ ಕೂಜಳ್ಳಿ ಇವರ ಸಂಗೀತದಲ್ಲಿ ಈ ಹಾಡನ್ನ ಹಾಡ್ತಾ ಇದ್ದಾರೆ ಭೃಂಗ ಅವರು, ಮತ್ತು ತಬಲಾದಲ್ಲಿ ವರಪ್ರಸಾದ್ ಎಂ ಬಿಜೂರು. ಬನ್ನಿ ಕೇಳೋಣ.

0: ಮನಸೆ ನಿನ್ ಕಣ್ಣಂತೆ ನೆತ್ತಿ ಮೇಲೆ ಇಟ್ಕೊಂಡಿದ್ಯಾ? ನಾ ಬೆಳಿಗ್ಗೆ ಬೇಗ ಎತ್ಕೊ ಬಂದ್ಕ ಗೆದ್ದಿ ಕಡು ಕಟ್ಟಿಕೆ ಅವ್ರೆ, ನೀ ಬಂದ್ ಬಿಡ್ಸುದ? ಅಲ್ಲ ನಮ್ಮನೆ ಗೆದ್ದಿ ಹಾಕದ್ ಬೀಜ ಎಲ್ಲ ಕೊಳಿಲಿ ಅಂದಿಕ್ಕಿಯ?
1: ಅಲ್ಲ ಹೆಂಗ್ಸೆ, ಬೀಜ ಕೊಳಿತಂದೇಳಿ ನಾನೆಂತ ನೀರ್ ಕುಡುಕತ್ತ? ಮಳಿ ಬಂದದ್ ನೀರ್ ಕೆಳ ಹೋಗ್ಬೇಡ್ದ ಹಂಗಾರೆ. ಅಲ್ಲ ನಮ್ಮನೆ ಗೆದ್ದೆಗೆಂತ ಸುರಂಗ ಮಾಡಿದ ನಿನ್ ಗಂಡ?
0: ಕನ್ಸು ಶಿಲಾ, ನನ್ ಗಂಡನ್ ಸುದ್ದಿ ಬರ್ಬೇಡ, ದೇವ್ರ ಕಣ್ಣಾಗಿದ್ ಗಂಡಸಿನ ಬಗ್ಗೆ ಮಾತಾಡೋ ಒಳಗತ್ತಿಲ್ಲ ನಿಂಗೆ.
1: ಅದ್ಕೆ ನಿನ್ನ ದೇವ್ರ ದಿನ ಸಾಯಂಕಾಲ ಬಾರಿಗೆ ನೈವೇದ್ಯ ತಕ್ಕಂ ಹೋಗ್ದೇನು? ಅಲ್ಲ
0: ಬಾರಿಗಾರು ಒಬ್ರು ಆದ್ರೆ ಆಚೆಗಾರು ಒಬ್ರಲ್ಲ, ನಿಂಗೆಂತ ಕದಲ್ಲ
1: ನಂಗೆಂತ ಕೇಳ್ರಿ?
2: ಅಯ್ಯಬ್ಬೇ, ಅಲ್ಲ ಹೆಂಗ್ಸ್ರೆ ನಾಚಿಕೆ ಹತ್ತಿಲ್ಲ ನಿಮ್ಗೆ? ಬೆಳ್ ಬೆಳಗ್ಗೆ ಗೆದ್ದೆ ನಿತ್ಕ ಇಡ್ಕಂತ್ರಿ ಅಲ್ಲ, ಕಂಡರಿ ಅಂತ ಅನ್ಕಂತಿಲ್ಲ. ಅಲ್ಲ ನಂಗೆ ಆಡ್ದಿದ್ದ ಆರು ನರ್ಮನೇರಲ್ಲ ಅಂತ ಹೇಳುದಷ್ಟೇ.
0: ಅಲ್ಲ ಗಿರ್ಜಾ, ಇಲ್ಲಿ ಕಾಣ, ನಾ ಬೀಜ ಹಾಕಿ ಕಡು ಕೊಟ್ಟಿಕ್ಕೆ ಹೋಯ್ದೆ, ಇವ್ಳು ಬಂದ್ ಬಿಡ್ಸ್ಲಕ್ಕ?
3: ಮೊದ್ಲೇ ಈ ವರ್ಷ ಬ್ಯಾಸ ಇಲ್ಲ ಎಂತ ಇಲ್ಲ,
0: ಇವ್ಳು ಕಂಡ್ರೆ ಹಿಂಗ್ ಮಾಡ್ತಾರೆ.
1: ಹೌದ್ ಗಿರ್ಜಕ್ಕ, ಆಗ್ಲಿನ ಕಾಲದಾಗೆ ನಟ್ಟಿಗೆ ಆಳ್ ಸಿಕ್ತಿದ್ದೀರ, ನಟ್ಟಿ ಮಾಡ್ತಿದ್ದಿತ್ತ. ಈಗ ನಟ್ಟಿಗ್ ಜನೂ ಇಲ್ಲ, ನಟ್ಟಿಯೂ ಇಲ್ಲ, ಈಗ ಎಲ್ಲದಕ್ಕೂ ಹಾಳಾದ ಮಿಷಿನ್. ನೀನೇ ಹೇಳ, ಆಗ್ಲಿಕ್ಕೆಲ್ಲ ಈ ಮಿಷಿನ್ ಇದ್ದಿತ್ತ? ಎಲ್ಲ ಜನ್ರೆ ಮಾಡ್ತಿದ್ದೀರ, ಈಗ ಒಂದ್ ಮಿಷಿನ್ ಬಂದ್ ಎಲ್ಲರನ್ನೂ ಬಡ್ ಮಾಡಿ ಹಾಕಿತ್ತು.
2: ಅದೆಂತೂ ಹೇಳ್ತಾರಲ್ಲ, ಕಲ್ತದ್ ಹೆಚ್ಚಾರೆ ಕಾಲ್ ಮೇಲತ್ತ. ಹೌದು ಒಪ್ಕಂಬ, ಪ್ರಪಂಚದಗೆ ತಂತ್ರಜ್ಞಾನ ಮುಂದೊಯ್ತು, ಅದ್ರ ಜೊತೆಗೆ ಜನರ ಆಲಕ್ನಿಯು ಮುಂದೊಯ್ತು. ಹಂಗಂದಳಿ ಹಲ್ತಿನ ಕಾಲದಿಂದ ಮಾಡ್ಕ ಬಂದದ್ನೆಲ್ಲ ಬಿಡು ಕತ್ತ, ಹೇಳಿ ಪ್ರಯೋಜನ ಇಲ್ಲ, ಎಲ್ಲ ಕೈ ಮೀರಿ ಮುಂದ್ ಹೋಯ. ಆರು ಎಂತದೇ ಹೇಳಿ, ಆಗಳಿನ ಜೀವನವೇ ಚಂದ ಅಲ್ದ?
1: ಹೇ ಅಲ್ ಕಣ, ಅದೇರ್ ಮನಿದನು? ನಮ್ಮನೆ ಅಗಡೆ ಇತ್ತಲೇ
2: ಜಲ್ಜಾ, ಅದ್ ನಿಮ್ಮನಿದನು ಅಲ್ದಾ?

ರೇಡಿಯೋ ಕುಂದಾಪುರದ ಮುಳ್ಳಿ ಗಾನದಲ್ಲಿ ಮಲಾರೆ ಮೌನಮ್ಮ ಹಾಡು ಕೊಳಲಿನಲ್ಲಿ ನುಡಿಸ್ತಾರೆ ಶ್ಯಾಮ್ ಜಿ ಎನ್ ಪೂಜಾರಿ ಗಂಗೊಳ್ಳಿ.

पहली नजर मेरी जिंदगी के फैसले आजमाना दो अगर

पहली नजर मेरी जिंदगी के फैसले आजमाना हूँ अगर

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.
2: ಬಧಾಯಿ ಹೈ, ಬಧಾಯಿ ಹೈ,
3: ಬಧಾಯಿ ಹೈ, ಬಧಾಯಿ ಹೈ, ಬಧಾಯಿ ಹೈ, ಬಧಾಯಿ ಹೈ, ಆಜ್ ರಾಮ ಜನ್ಮ ಕೀ ಬಧಾಯಿ.

भर भर के कनक थाल, भर भर के कनक थाल, ठुमक ठुमक

老人的老的老的老的那些的呀可不着的我的那些的呀可不着的又不着的着的又不着的

老别老别老的，那黑的呀可不着的，我的那黑的呀可不着的，你不着的着的你不着。

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲೇ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

तेरा मेरा मेरा तेरा मेरा तेरा मेरा मेरा तेरा भाव है घटा।

ಚಂದ್ರಶೇಖರ್ ಕಂಬಾರರ ಸಾಲುಗಳಿಗೆ ಮಹೇಶ್ ಯು ಅವರು ಸಾಲುಗಳನ್ನ ಸೇರಿಸಿ ಹಾಡಿದ್ದಾರೆ. ಭೃಂಗಾಕೆ ಉಡುಪ ಮತ್ತು ಮಹೇಶ್ ಯು.

0: ಹೊಡಿ ಜಾಬ್ ಬಿಸಾಕಿ ಕುಂದಾಪುರ ಕನ್ನಡ ಮಾತಾಡಿ.
1: ಪ್ರಿಯ ಕೇಳುಗ್ರೆ, ನಮ್ ಕುಂದಾಪುರ ಕನ್ನಡದಲ್ಲಿ ಇನ್ನೊಂದು ಪರಿಪೂರ್ಣ ಭಾವಗೀತೆ ಬಂದಿತ್ತ. ಇದನ್ನ ಬರೆದಿರೋರು ಶಿಕ್ಷಕರಾಗಿರೋ ವಿಜಯ್ ಕುಮಾರ್ ಕುಂಭಾಶಿ ಅವರು. ಇದಕ್ಕೆ ವಾದ್ಯ ಸಂಯೋಜನೆ ಮಾಡಿದವರು ಸಮೀರ್ ರಾವ್ ಅವರು. ಸಂಗೀತ ಮತ್ತು ಗಾಯನದಲ್ಲಿ ರಾಘವೇಂದ್ರ ಬೀಜಾಡಿ ಅವರು. ಈ ಹಾಡಕ್ಕೇನ್ಮೇಲೆ ಖಂಡಿತ ನಿಮ್ ಎದೆಯೊಳಗೂ ಒಂದ ಮಲ್ಲಿಗೆ ಬಳ್ಳಿ ಚಿಗ್ರತ್. ಬೇಕಾರ ಕಾಣಿ, ಅಲ್ಲಲ್ಲ ಕೇಣಿ.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.
2: ರೇಡಿಯೋ ಕುಂದಾಪುರ ಎಲ್ಲರೂ ಕೇಳಿ, ರೇಡಿಯೋ ಕುಂದಾಪುರ 89.6 FM. ಎಲ್ಲ ಕೇಳಿ ಅಕ್ಕ.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ಹೇ ಲಕ್ಷ್ಮಣ, ಎಂತ ಗಡ ಮರ್ತಿದ್ಯಾ? ಎಂತೈತ್ ಗಡ, ಅಬ್ಬಿ ಎಂಬ ಕೂಳಾಕ್ಲಿಲ್ಲ, ಅಪ್ಪ ಕರ್ಚಿ ದುಡ್ಕೊಡ್ಲಿಯ?
1: ಅದಲ್ಲ ಮಗ, ನನ್ನ ಹೆಣ್ಣ ಬಿಟ್ಟಿಗೆ ಹೋಯ್ತು ಮಗ.
0: ಈಗಂತ ಹೆಣ್ ಬಿಟ್ಟಿಗೆ ಹೋಯ್ತಾ? ಈಗಳಿನ ಹೆಣ್ಗಳು ಎಷ್ಟಿಯಾ, ಅವಳಿಗೆ ಬೇಕ ತೈಸಿ ಕೊಡ್ತೀರಿ ಬಿಟ್ಟಿಗೆ ಹೋದಾಳ, ಅವಳಂತೂ ಕೇಂದ್ರ ಹೇಳ, ನೀನ್ ಅದನ್ನ ತೈಸಿ ಕೊಡ್ಲ, ಅದಕ್ಕೆ ಹೆಣ್ ಬಿಟ್ಟಿಗೆ ಹೋಯ್ತು.
1: ಮಗ, ಅವಳಿಗೋಸ್ಕರ ನಾ ಎಂತೆಲ್ಲ ಮಾಡಿದೆ ಗೊತ್ತಾ? ಅವಳು ಕೆಫೆಗೋ ಈ ಕ್ಯಾಪಿಚಿನ ತೆಗ್ಸಿ ಕೊಡಂದಾಳ, ನಾನು ಗಾಯಿ ಹೆಣ್ ಕಿಮ್ಚಿ ಜ್ಯೂಸ್ ಮಾಡಿ ಕೊಟ್ಟೆ. ಅವಳು ಹೀಲ್ಸ್ ಮೆಟ್ ಬೇಕನ್ನೇಳಿ ಹೇಳ್ದಾಳ, ನಾನು ಕುಂದಾಪುರ ಸಂತೆಗೆ 105 ರೂಪಾಯಿ ಜೋಡಿ ಮೆಟ್ ತೆಗ್ಸಿ ಕೊಟ್ಟೆ. ಅವಳು ಡೈರಿ ಮಿಲ್ಕ್ ಕಿಟ್ಟಿಗೆ ಹೆಂಡಾಳ, ನಾನು 8 ಅಣಿ ಕಚ್ಚೆ ಮೇಗು ತೆಗ್ಸಿ ಕೊಟ್ಟೆ. ಇಷ್ಟೆಲ್ಲ ಮಾಡಿಯು ಅವಳು ನನ್ ಬಿಟ್ಟಿಗೆ ಅಪ್ಪು ಸರಿಯ ಮಗ.
0: ಏ ಲಕ್ಷ್ಮಣ, ನಿಂಗೊಂದ್ ಮಾತು ಹೇಳ್ತಿ ಕೇಳ, ಮಳೆಗಾಲದ ಬಿಸಿಲು ನಂಬಿ ಚಡ್ಡಿ ಒಣಸಿ ಚಡ್ಡಿ ಚಂಡಿ ಯಾರೆ, ತಪ್ಪು ಮಳಿದಲ್ಲ ಮಗ, ಆ ಬಿಸಿಲನ್ನ ನಂಬಿ ಚಡ್ಡಿ ಒಣಸ್ದನ.
2: ಏ ಬೊಬ್ಬರ್ಯಾ.

0: 99.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ ಎಚ್ ಎಸ್ ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟದಕ್ಕಾಗಿ ಕೃತಜ್ಞತೆ ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ, ಭಂಡಾರ್ಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರದಲ್ಲಿ ಇವತ್ತು ಕುಂದಾಪುರ ಮಾತುಕತೆಯಲ್ಲಿ ನಾನು ಆರ್ಜೆ ಜ್ಯೋತಿ ನಿಮ್ಮೊಟ್ಟಿಗೆ. ನಮ್ಮೊಟ್ಟಿಗೆ ಯಾರಿದ್ರು ಅಂತ ಕೇಂದ್ರೆ, ಆಕ್ಚುಲಿ ಕುಂದಾಪುರ ಅಂದ ಕೂಡಲೇ ಮೊದಲೊಂದು ಕಾಲದಲ್ಲಿ ಕುಂದಾಪುರ ಕುಂದಾಪುರ ಕನ್ನಡವ ಅಂತ ಬೇರೆಯವರು ಒಂಥರ ಅಸಡ್ಡೆ ಮಾಡ್ತಾ ಇದ್ರು. ಈಗ ಹಂಗಲ್ಲ, ಎಲ್ಲ ಕಾಲ ಬದಲಾಯ್ತು ಕಾಣಿ, ಕಾಲಾಯ ತಸ್ಮೇ ನಮಃ ಅಂತ ಹೇಳ್ತಾರೆ. ಈಗ ಕುಂದಾಪುರ ಕನ್ನಡದ ಬಗ್ಗೆ ಇರೋ ಭಾವನೆ ಇರ್ಬೋದು, ಅದ್ರ ಬಗ್ಗೆ ಹೆಚ್ಚಾಗ್ತಾ ಇರೋ ಗೌರವ ಇರ್ಬೋದು, ಕುಂದಾಪುರ ಕನ್ನಡದವ್ರ ಬಗ್ಗೆ ಇರುವಂತಹ ಭಾವನೆಗಳಿರ್ಬೋದು, ಅಥವಾ ಅವರಿವತ್ತು ತೋರಿಸ್ತಾ ಇರುವಂತಹ ಸಾಧನೆಗಳಿರ್ಬೋದು. ಮೊದ್ಲಾಯಿದ್ರೆ ಈ ಕುಂದಾಪುರದವರೇ ಆಗಿದ್ರು ಒಂದ್ಸಲ ಬೆಂಗಳೂರಿಗೆ ಅಥವಾ ಗಾಂಧಿನಗರಕ್ಕೆ ಎಂಟ್ರಿ ತಕೊಂಡ್ಮೇಲೆ ಅವರಷ್ಟು ನಾವು ಕುಂದಾಪುರದವರು ಅಂತ ಹೇಳ್ಕೊಳ್ಳೋದ್ರಲ್ಲ ಆಸಕ್ತಿ ತೋರಿಸ್ತಾ ಇರ್ಲಿಲ್ಲ. ನಮ್ಗೆ ಎಲ್ಲೋ ಮತ್ತೆ ಗೊತ್ತಾಪದ ಅವರು ಕುಂದಾಪುರ ಮೂಲದವರಂಬ್ರು ಅಂತ ಹೇಳ್ಕೊಂಡೆ. ಆದ್ರೆ ಈಗಲ್ಲ, ನಾವು ಕುಂದಾಪುರದವರಂಬುದನ್ನ ಎದೆ ತಟ್ಟಿ ಹೇಳುವಂತಹ ಸ್ಥಿತಿ ಪರಿಸ್ಥಿತಿ, ಅದೊಂದು ಗರ್ವದಲ್ಲಿ ನಾವು ಕುಂದಾಪುರದವರಿದ್ದೋ. ಹಂಗೆ ಇವತ್ತು ನನಗೆ ಕುಂದಾಪುರ ಮಾತುಕತೆಯಲ್ಲಿ ಏನ್ ಖುಷಿ ಏನ್ ಸಂಭ್ರಮ ಅಂತ ಕೇಂದ್ರೆ, ನಮ್ಮೊಟ್ಟಿಗೆ ಸಚಿನ್ ಬಸ್ರೂರು ಅವರಿದ್ದಾರೆ. ಆಕ್ಚುಲಿ ಸಚಿನ್ ಬಸ್ರೂರು ಅಂದ್ರೆ ನಿಮ್ಗೊಂದು ಹಾಡ್ ನೆನ್ಪಾಪ, ಯಾವ ಹಾಡ್ ಗೊತ್ತಾ? ಇದು ನಮ್ಮೂರು ಇದು ನಮ್ಮೂರು ನಾವೆಲ್ಲಿಗೆ ಹೋದ್ರು. ಆ ಹಾಡನ್ನ ಒಂದ್ 10 ವರ್ಷದ ಹಿಂದೆ ರಿಲೀಸ್ ಮಾಡಿದಾಗ ಇದು ಯಾವ ಗಂಡು ಮರ ಇಷ್ಟ ಲೈಕ್ ಮಾಡಿತ್ತಲ್ಲ ಅಂತ ಇಡೀ ಊರವರೇ ಒಂದ್ಸಲ ಮೂಗ್ ಮೇಲೆ ಕೈ ಇಟ್ಕೊಂಡಿರ. ಆದ್ರೆ ಆ ಹಾಡು ಇವತ್ತಿಗೂ ತುಂಬಾ ಲೈಕ್ ಇತ್ತು, ಅಂಡ್ ರೇಡಿಯೋ ಕುಂದಾಪುರದಲ್ಲಿ ಪ್ಲೇ ಆತನೇ ಇರುತ್ತೆ. ಅಂತ ಚಂದದ ಹಾಡನ್ನ ಅವತ್ತು ಕಂಪೋಸ್ ಮಾಡಿದವರು, ಅದರೊಟ್ಟಿಗೆ ಅವರೇ ನಿಂತು ಆಕ್ಟ್ ಮಾಡಿದವರು ಸಚಿನ್ ಬಸ್ರೂರು ಅವರು. ಇವತ್ತು ಹಲವು ಮೂವಿಗಳಿಗೆ ಚಿಕ್ಕ ಚಿಕ್ಕ ಪುಟ್ಟ ಕೊಡುಗೆಯನ್ನ ಕೊಡ್ತಾ, ಈಗ ಕರಾವಳಿ ಅನ್ನುವಂತಹ ದೊಡ್ಡ ಮಟ್ಟದ ಚಿತ್ರಕ್ಕೆ ಮ್ಯೂಸಿಕ್ ಕೊಟ್ಟು ಮ್ಯೂಸಿಷಿಯನ್ ಆಗಿರುವಂತಹ ನಮ್ಮೂರಿನ ಹುಡುಗ ಸಚಿನ್ ಬಸ್ರೂರು ಅವರು ಇವತ್ತು ಕುಂದಾಪುರ ಮಾತುಕತೆಯಲ್ಲಿ ನಮ್ಮ ರೇಡಿಯೋ ಕುಂದಾಪುರದ ಸ್ಟುಡಿಯೋದಲ್ಲಿ. ಸಚಿನ್ ಬಸ್ರೂರು ಅವರಿಗೆ ನಮಸ್ಕಾರ, ನಮ್ಮ ಕುಂದಾಪುರ ಮಾತುಕತೆಗೆ ಸ್ವಾಗತ.
3: ನಮಸ್ಕಾರ. ನಮಸ್ಕಾರ.
2: ನಮಸ್ಕಾರ. ನಮಸ್ಕಾರ. ನಮಸ್ಕಾರ. ಹೆಂಗಿದ್ರಿ? ಅದೇನಾಕೇಂಡೆ ಸಚಿನ್ ಅವ್ರನ್ನ ಕಂಡು ಕೂಡ್ಲಕ್ಕೇಂಡೆ ಆ ಇದು ನಮ್ಮೂರು ಆಲ್ಬಮ್ ಸಾಂಗ್ ಅಲ್ಲಿ ನೀವೆಲ್ಲ ಆಕ್ಟ್ ಮಾಡದ್ದಂತೆ. ಅಷ್ಟೊತ್ತಿಗೆ ಅವ್ರು ಚೆನ್ನ ಗಂಡವ್ರ, ಈಗ ದೊಡ್ಡದಾಗ ಬೆಳೆದಿದ್ದಾರೆ. ಬರೀ ದೇಹದಲ್ಲಿ ವಯಸ್ಸಲ್ಲಿ ಮಾತ್ರ ಅಲ್ಲ, ಹೆಸರಲ್ಲೂ ಕೂಡ ಅಲ್ದಾ? ಇದ್ರ ಬಗ್ಗೆ ಎಷ್ಟು ಖುಷಿ ಇದೆ ಸಚಿನ್ ಬಸ್ರೂರ್ ಅವ್ರಿಗೆ?
3: ತುಂಬಾ ಖುಷಿ ಇತ್ತು ಅಂದ್ರೆ, ಇಲ್ಲಿಂದ ಎದ್ದೋ ಕನ್ಸು ಕಟ್ಕೊಂಡ ನನ್ನ ಮಾವನ ಜೊತೆಗೆ ಹೋಗಿ ಅಲ್ಲಿ ಮ್ಯೂಸಿಕ್ ಕಲ್ತು, ಸೊ ಈಗ ದೊಡ್ಡ ದೊಡ್ಡ ಸಿನಿಮಾಗಳಿಗೆ ಹಾಡ್ತಿದ್ದೆ, ಮ್ಯೂಸಿಕ್ ಮಾಡ್ತಾ ಇದ್ದೆ. ಬೇರೆ ಬೇರೆ ಮ್ಯೂಸಿಕ್ ಡೈರೆಕ್ಟರ್ ಜೊತೆ ವರ್ಕ್ ಮಾಡುವಂತ ಅವಕಾಶ ಸಿಕ್ತು, ತಮಿಳು ತೆಲುಗು ಕನ್ನಡ. ತುಂಬಾ ಖುಷಿ ಇತ್ತು.
2: ತುಂಬಾ ಖುಷಿ ಇದೆ. ಈಗ ನೀವು ಈ ಮ್ಯೂಸಿಷಿಯನ್ ಆಗ್ಲಿಕ್ಕೆ ಅಥವಾ ಇದೊಂದು ಜರ್ನಿ ಶುರು ಮಾಡೋಕೆ ರವಿ ಬಸ್ರೂರ್ ಅವರ ಇನ್ಫ್ಲೂಯೆನ್ಸ್ ಎಷ್ಟಿತ್ತು ಅದ್ರಾಗೆ? ನಿಮ್ಮ ಮಾವ ರವಿ ಬಸ್ರೂರ್.
3: ನಾನು ಚಿಕ್ಕ ವಯಸ್ಸಿಂದ ಅಂದ್ರೆ ಏಳಕ್ಕೆ ಬುದ್ಧಿ ಬಂತ ಆಗಳಕ್ಕಿಂತ ಮಾವನ ಜೊತೆಗೆ, ನನ್ನ ಮಾವ ಅಂದ್ರೆ ನಂಗೆ
2: ಜೀವ
3: ಜೀವದ ಗೆಂಟ್ ಜೀವದ ಗೆಂಟ್. ಮಾವನೊಟ್ಟಿಗೆ ಇರ್ತಿದ್ದೆ ಎಷ್ಟೊತ್ತಿಗೂ. ಮಾವ ಈಗಳಿಗೂ ಈಗಳು ಎಂತ ಕೆಲಸ ಮಾಡ್ಕೊಂಡು ಹೊರಟ್ರು ಅಷ್ಟು ಫಾಸ್ಟ್ ಆಗಿ ಕೆಲಸ ಮಾಡಿದ್ರೆ ಒಂದ್ ಸ್ವಲ್ಪವೂ ಇದು ಟೈಮ್ ವೇಸ್ಟ್ ಮಾಡೋದಿಲ್ಲ. ಸೊ ಅವ್ರ ಜೊತೆಗೆ ಮುಂಚೆಯಿಂದ ಹಂಗೆ ಅವ್ರ ಎಂತೆಲ್ಲ ಮ್ಯೂಸಿಕ್ ಆಗ್ಲಿ ಕಲಿನ ಕೆಲಸ ಆಗ್ಲಿ ಎಂತೆಲ್ಲ ವರ್ಕ್ ಮಾಡಿದ್ರು, ಎಫ್ ಎಂ ಅಲ್ಲಿ ವರ್ಕ್ ಮಾಡಿದ್ರು, ಸೊ ಅಲ್ಲೆಲ್ಲ ನಾನು ಕಂಡ್ಕೊಂಡ್ ಬಂದಿದ್ದೆ. ಸೊ
2: ಮಾವ ಕಲ್ಲಿನ ಕೆಲಸ ಶಿಲ್ಪ ಕಿತ್ತು ನೀವು ಅವ್ರ ಜೊತೆ ಇದ್ರ?
3: ಹೌದು.
2: ಓ ಓಕೆ. ನಿಮ್ಮ ಮಾವಳಿಯಾಗಿ ಎಷ್ಟು ವರ್ಷ ಡಿಫ್ರೆನ್ಸ್ ಅದು?
3: 10 ವರ್ಷ.
2: ಮಾವ ಅಂದ್ರೆ ನೀವು ಅಕ್ಕನ ಮಗ ರವಿ ಬಸ್ರೂರ್ ಅವ್ರದ್ದು. ಸೊ ಹುಟ್ಟಿನಿಂದನೇ ಮಾವನ್ ಮಾವನ ಜೊತೆನೆ, ಮಾವ ಎಂತ ಮಾಡ್ತಾರೋ ಮಾವನೇ ಆದರ್ಶ. ಮಾವ ಹೋದಲ್ಲೆಲ್ಲ ಅಳಿಯ ಸಚಿನ್ ಅವರು ಹಾಜರ್. ಅಷ್ಟು ಇನ್ಫ್ಲುಯೆನ್ಸ್.
3: ನಾನು ಶಾಲೆಗೆ ಬಿಟ್ಟು ಮಧ್ಯಾಹ್ನ ಊಟಕ್ಕೆ ಬಿಡ್ತಾರಲ್ಲ, ಸೀದಾ ಅಜ್ಜಿ ಮನೆಗೆ ಹೋಗ್ತಿದ್ದೆ. ಮನೆಗೆ ಜಾಸ್ತಿ ಇರ್ತಿರ್ಲಿಲ್ಲ ನಾನು,
2: ಅಜ್ಜಿ ಮನೆಗೆ
3: ಜಾಸ್ತಿ ಇರ್ತಿದ್ದೆ. ಅಲ್ಲಿ ಆಗಲಿಕ್ಕೆ ಸ್ಟುಡಿಯೋ ಮಾಡಿದ್ರು ಮನೆಗೆ, ಆಗಲಿಕ್ಕೆ ಸ್ಟುಡಿಯೋ ಮಾಡಿದ್ರು. ಸೊ ಅಲ್ಲಿ ಸಿಸ್ಟಮ್ ಅಂತ ಇರ್ಲಿಲ್ಲ, ಮಾವ ಎಫ್ ಎಂ ಅಲ್ಲಿ ವರ್ಕ್ ಮಾಡ್ತಿದ್ರಲ್ಲ ತಗೊಂಡೋಗಿದ್ರು. ಸೊ ಒಂದ್ಸಲ ಯಾರು ದಿನಕ್ಕೆ ಒಂದ್ಸಲ ಯಾರು ಸ್ಟುಡಿಯೋ ಒಳಗೆ ಹೋಗಿ ಯಾರ ಮನೆ ಬಾರಿಸಿ ಆ ಸ್ಟುಡಿಯೋ ಸ್ಮೆಲ್ ಅದನ್ನೆಲ್ಲ ಎಂಜಾಯ್ ಮಾಡ್ತಿದ್ದೆ. ಸೊ ಅದು ಅಲ್ಲ, ಆ ಒಂದು ನೆನಪನ್ನ ಇಲ್ಲಿ ತನಕನು ಕರ್ಕ ಬಂದಿತ್ತು.
2: ನಿಮ್ಗೂ ಶಿಲ್ಪಕಲೆ ಎಲ್ಲ ಬತ್ತುತ್ತಾ?
3: ಇಲ್ಲ, ನನ್ಗೆ ಅಷ್ಟು ಬತ್ತಿಲ್ಲ, ಬಟ್ ಒಂದ್ ರೇಂಜಿಗೆ ಮಾಡ್ಲಿಕ್ಕೆ.
2: ಈ ಮ್ಯೂಸಿಕ್ ಅನ್ನೋದು ಈಗ ಮಾವ ಹಾಡ್ತಾ ಇದ್ರು, ಮಾವ ಗುನ್ಗುನಿಸ್ತಾ ಇದ್ರು, ಮಾವ ಆಲ್ಬಮ್ ಸಾಂಗ್ ಗಳನ್ನ ಕುಂದಾಪುರ ಕನ್ನಡದಲ್ಲಿ ಪ್ರಪ್ರಥಮವಾಗಿ ಮಾಡಿದ್ರು. ಇಲ್ಲೇ ನಿಮ್ಗೆ ಅನ್ಸಿತ್ತ ಅಥವಾ ನಿಮ್ಗದು ನ್ಯಾಚುರಲಿ ಇತ್ತ? ಹ್ಯಾಂಗ್ ಅದು, ಯಾವ ತರ
3: ಅಂದ್ರೆ, ನಮ್ ಮನೇಲಿ ಎಲ್ಲರೂ ಸಂಗೀತವೇ, ಎಲ್ಲೆಲ್ಲೂ ಸಂಗೀತ. ನನ್ನ ಅಮ್ಮನ ಹೆಸರು ಸಂಗೀತ.
2: ಹೌದಾ?
3: ಅಮ್ಮ ಮತ್ತೆ ನಮ್ಮ ದೊಡ್ಡ ಮಾವ ಆರ್ಕೆಸ್ಟ್ರಾದಲ್ಲಿ ಹಾಡ್ತಿದ್ದೀರ. ಸೊ ಆಗಲಿಕ್ಕೆ ಆರ್ಕೆಸ್ಟ್ರಾ ಟೀಮ್ ಅವ್ರು ಸ್ವಲ್ಪ ಸ್ವಲ್ಪ ಫ್ಯಾಮಿಲಿ ಒಳಗೆ ಗಲಾಟೆ ಆಗಿ ಅವ್ರನ್ನ ತೆಗ್ದಾಕ್ರು,
2: ಇವರಿಬ್ರು.
3: ಹಾ, ಇಬ್ರನ್ನ ತೆಗ್ದಾಕ್ರು. ಆ ಒಂದು ಬೇಜಾರಲ್ಲ ನನ್ನ ಅದೇ ರವಿ ಬಸ್ರೂರ್ ಅವರು ಸ್ಟಾರ್ಟ್ ಮಾಡ್ರು ಒಂದು ಮ್ಯೂಸಿಕ್ ಆರ್ಕೆಸ್ಟ್ರಾ ಮಾಡ್ಬೇಕನ್ನೋದು. ಅಲ್ಲಿಂದ ಸ್ಟಾರ್ಟ್ ಆಯ್ತು, ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಯ್ತು. ಆ ಒಂದು ಇಂಪ್ಯಾಕ್ಟ್ ಗಳೆಲ್ಲ
2: ನಿಮ್ಮೇಲೆ ಆತ ಹೋಯ್ತು, ಯಾಕಂದ್ರೆ ಸಣ್ಣ ಮಗುವಿಂದ ಅದನ್ನ ಕಂಡ್ಕೊಂಡ್ಬಂದರು. ಓಕೆ.
3: ಸೊ ಅಲ್ಲಿಂದನು ಎಲ್ಲಾ ಜರ್ನಿಯಲ್ಲೂ ನಾನು ಜೊತೆಗಿದ್ದೆ, ಅವ್ರ ಜೊತೆಗೆ ಇಪ್ಪದೇ ಒಂದು ಖುಷಿ.
2: ಖುಷಿ ಅಲ್ಲ, ತುಂಬಾ ತುಂಬಾ ಸರಳವಾಗಿರೋ ವ್ಯಕ್ತಿತ್ವ ರವಿ ಬಸ್ರವ್ರದ್ದು. ಸಿಂಪಲ್ ಅಲ್ಲಿ ಸಿಂಪಲ್, ನಾನ್ ಕಂಡಿರೋ ಅಂತ ದೊಡ್ಡ ಮ್ಯೂಸಿಷಿಯನ್ ಅವರು ಎಲ್ಲೂ ಒಂಚೂರು ಗೊತ್ತೇ ಇಲ್ಲ, ಒಂಚೂರು ಗೊತ್ತಿಲ್ಲ. ಹತ್ರ ನಿಂತ್ರೆ ಇದಾರ ಪಕ್ಕದ ಮನೆ ಅಣ್ಣನೋ ಹಾಂಗೇನೋ ಆತರ ಫೀಲ್ ಬಂದ್ಬಿಡ್ತು ಬಿಟ್ರೆ, ಆ ದೊಡ್ಡ ಸ್ಟಾರ್ ಇವರು ಆತರ ಎಲ್ಲ ಅವ್ರು ತೋರಿಸ್ಕೊಳ್ಳೋದೇ ಇಲ್ಲ, ಅದವರ ವ್ಯಕ್ತಿತ್ವ. ಇದ್ರಲ್ಲಿ ನೀವು ಹೋತ ಹೋತ ಫಸ್ಟ್ ಗೆ ಮಾವನ ಜೊತೆಗೆ ಹಾಡದ ಹಾಡು ಯಾವ್ದಾರು ನೆನಪಿತ್ತ?
3: ಫಸ್ಟ್ ಆಲ್ಬಮ್ ಅಲ್ಲಿ ನಾನು
2: ಪಣಕ್ ಮಕ್ಕಳಲ್ಲಿ
3: ಹಾಡ್ಲಿಲ್ಲ, ಬಟ್ ಅದ್ರಲ್ಲಿ ವರ್ಕ್ ಮಾಡಿದೆ.
2: ನೀವೆಂತ ಮಾಡಿದ್ರಿ ಅದ್ರಲ್ಲಿ?
3: ಅಂದ್ರೆ ಮ್ಯೂಸಿಕ್ ಓರಿಯೆಂಟೆಡ್ ವರ್ಕ್ ಮಾಡಿದೆ. ಅದಾದ್ಮೇಲೆ ಫಸ್ಟ್ ಮಾವಂಗ್ ಹಾಡದ್ ಅಂತ ಹೇಳಿದ್ರೆ, ನಾನು ಪ್ರೋಗ್ರಾಮಿಂಗ್ ಎಲ್ಲ ಮಾಡ್ತಿದ್ನಲ್ಲ, ಅಂಜನಿ ಪುತ್ರ ಅನ್ನಳಿ ಒಂದು
2: ಪಿಕ್ಚರ್
3: ಬಂತು. ಸೊ ಅದ್ರಲ್ಲಿ ನಾನು ಒಂದ್ ಆಲ್ರೆಡಿ ಒಂದ್ ಕಂಪೋಸ್ ಮಾಡಿದೆ ಒಂದ್ ಸಾಂಗ್, ಇದನ್ ಕೇಳಿಸ್ದೆ ಇದು ಮಾವನಿಗೆ. ಮಾವನಿಗೆ ಖುಷಿ ಆಯ್ತು, ಅದನ್ನ ಹರ್ಷ ಮಾಸ್ಟರ್ ಕಳ್ಸ್ರು ಡೈರೆಕ್ಟರಿಗೆ.
2: ವೆರಿ ನೈಸ್.
3: ಅವ್ರ ಸೂಪರ್ ಇತ್ತು ಹಾಡಿದ, ಇದ್ನಿಟ್ಕಂಬ ನಾಳೆ ಹೇಳ್ರಿ. ಕಡಿಕೆ ಸಿಂಗರ್ಸ್ ಯಾರ ಅಂದಳಿ ಬಂದಗಳಿಗೆ, ಸಿಂಗರ್ಸ್ ಬೇರೆ ಯಾರು ಬೇಡ, ಅವ್ರು ಅದೇ ವಾಯ್ಸ್ ಇರ್ಲಿ, ಅದು ವೋಕಲ್ ಸೂಟ್ ಆತಿತ್ತು. ಆ ಒಂದಿದ್ರಲ್ಲಿ ನನ್ನ ವೋಕಲ್ ಹಂಗೆ ಇತ್ತು.
2: ಯಾವ ಹಾಡದು?
3: ಮಗರಿಯ.
2: ಒಂಚೂರು ಬಿಟ್ಟು ಒಂಚೂರು ನಮ್ ನೆನ್ಪ್ ಮಾಡಿಸಿ ಕಂಬ. ಅಂಜನಿ ಪುತ್ರದ್ದು.
3: ಒಂಟಿ ರೋಡಲ್ಲಿ ನಡೆದು ಒಬ್ಬಂಟಿಯಾದ ಈ ಹುಡುಗ ಮಗರಿಯ
2: ಮಗರಿಯ.
3: ಸೊ ಆ ಹಾಡನ್ನ ಟ್ರ್ಯಾಕ್ ಹಾಡಿದೆ ಫಸ್ಟ್ ಗೆ, ಅಂದ್ರೆ ಕಂಪೋಸಿಂಗ್ ಮಾಡ್ತಾ ಲಿರಿಕ್ ಅಂತ ಬದತ್ತು ಅದನ್ನ ಹಾಡಿದಿದೆ. ಆ ವೋಕಲ್ನ ಇಟ್ಕೊಂಬ ಅಂತ ಹೇಳ್ತಾರೆ. ಸೊ ಅದು ಫಸ್ಟ್ ಹಾಡ್ ನಂದು, ಅಂದ್ರೆ ಸಿನಿಮಾಗೆ ಹಾಡ್ ಫಸ್ಟ್
2: ಸಿನಿಮಾದಲ್ಲಿ ಬಳಕೆ ಆಗಿರೋದು.
3: ಅಂದ್ರೆ ನನ್ನ ಸಾಂಗ್ ನಾ ಹಾಡ್ದ ಅಂತ ಹೇಳಿದ್ರೆ ಇದು ನಮ್ಮೂರ ಸಾಂಗ್.
2: ಎಸ್. ಈಗ ಕುಂದಾ ಪ್ರಕರಣ, ನೀವು ಲಾಯಕ್ ಕುಂದಾ ಪ್ರಕರಣ ಮಾತಾಡ್ತೀರಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲಿಗೋರು ನೀವು ಮರ್ತಿಲ್ಲಲ್ಲ ನಮ್ಮ ಭಾಷೆ,
3: ಇನ್ನೊಬ್ರಿಗೆ ಕಲ್ಸಿ ಕೊಡ್ಬೇಕಾರ
2: ಅಲ್ಲ. ಸೊ ಅದ್ರಲ್ಲಿ ಇದು ನಮ್ಮೂರು, ಇದು ನಮ್ಮ ಸಕ್ಕದಾಯ್ತ ಲಾಯಕ್ ಇತ್ತ ಹಾಡಂತೂ. ಸೊ ಹ್ಯಾಂಗ್ ಅದು, ಎಲ್ಲಿಂದ ಇನ್ಸ್ಪಿರೇಷನ್ ಬಂತು? ಮಾವ ಒಂದ್ ಆಲ್ಬಮ್ ಸಾಂಗ್ ಮಾಡಿ ನಾನು ಒಂದ್ ಮಾಡ್ಕೆ ಅಂತನಾ, ಅಥವಾ ಹ್ಯಾಂಗ್ ಅದು?
3: ಶೂಟಿಂಗ್ ಟೈಮ್ ಅಲ್ಲೆಲ್ಲ, ಅಂದ್ರೆ ಆ ಶೂಟಿಂಗ್ ಟೈಮ್ ಅಲ್ಲೇ ಆದ್ದು, ಗರ್ಗರ್ಮಂಡಲ ಶೂಟಿಂಗ್ ಟೈಮ್ ಅಲ್ಲೇ ಇದನ್ನು ಒಂದ್ ಗ್ಯಾಪ್ ಅಲ್ಲಿ ಮಾಡು ಹೊಡ್ಸಿ ಬಿಡುವ ಅಂತ ಹೇಳಿ ಶುರು ಮಾಡದ್ದು. ಅಷ್ಟೊತ್ತಿಗೆ ಆಲ್ರೆಡಿ ಒಂದ್ ಮಾವ ಮಾಡಿದಿರಿ, ಯಾವ್ದ ಎಂತ ಚಂದ ನಮ್ ಭಾಷಿ ಕೇಂಬುಕೆ. ಸೊ ಆ ಹಾಡು ಮಾಡಿದಿರ. ಸೊ ನನ್ಗೆಂತ ಹೇಳ್ರಿ, ಇಡೀ ಕುಂದಾಪುರದ ಎಲ್ಲೆಲ್ಲ ಜಾಗ ಐತಿ ಎಲ್ಲದನ್ನು ತೋರ್ಸ್ಕೊಳ್ಳಿ ಆಸೆ ಮಾವ. ಅದ್ರಲ್ಲಿ ಆ ಹಾಡಲ್ಲಿ ನಮ್ ಕಲ್ಚರ್ ಬಗ್ಗೆ, ಅಂದ್ರೆ ಎಂತೆಲ್ಲ ಆಡ್ತಿತ್ತು ನಾವು, ನಮ್ಮ ಕಣ್ಮುಂದೆ ಎಂತೆಲ್ಲ ತೋರುತ್ತ ಅದನ್ನೆಲ್ಲ ತೋರ್ಸಿರ. ಸೊ ನನ್ಗೆ ಇಡೀ ಕುಂದಾಪುರ ಸಿಟಿನೆಲ್ಲ ತೋರ್ಸ್ಕೊಳ್ಳಿ ಭಾರಿ ಆಸೆ ಇತ್ತು. ಶುರು ಮಾಡಿದೆ ಕ್ಯಾಮರಾ ಇಟ್ಕೊಂಡು, ಕ್ಯಾಮರಾ ಆಲ್ರೆಡಿ ಇದಿತ್ತು ನಮ್ಮ ಹತ್ರ, ಶೂಟಿಂಗ್ ಕ್ಯಾಮರಾವೇ ಸ್ಟಿಲ್ ಕ್ಯಾಮರಾ ಇದ್ದಿತ್ತು. ಅದನ್ನ ಇಟ್ಕೊಂಡು ಎಲ್ಲರಿಗೆ ಹೇಳಿದೆ ನಾನು, ಒಂದಿಷ್ಟು ಫ್ರೆಂಡ್ಸ್ ಗೆಲ್ಲ ಹೇಳಿದೆ. ಹೇಳದೆ ಈಗ ಬತ್ರ ಈಗ ಬತ್ರ ಅಂತ ಕಾಯತೆ ಕಂಡೆ
2: ಫ್ರೆಂಡ್ಸ್.
3: ಯಾರು ಬರ್ಲ. ಎಷ್ಟು ಬೇಜಾರಾಯ್ತಂದ್ರೆ ನಂಗೆ, ಅಂದ್ರೆ ಡ್ಯಾನ್ಸಿಗೆ ಡ್ಯಾನ್ಸ್ ಓರಿಯೆಂಟೆಡ್ ಅದೆಲ್ಲ ಮಾಡಿ
2: ಹಾಡು ರೆಡಿ ಇತ್ತ.
3: ಹಾಡು ರೆಡಿ ಇತ್ತು.
2: ಅದಕ್ಕೆ ನೀವು ವಿಜುವಲ್ ತಗೊಳಕ್ಕೆ ಇವೆಲ್ಲ ಬೇಕಿತ್ತು. ಯಾರು ಬರ್ಲ,
3: ಯಾರು ಬರ್ಲ.
2: ಅಯ್ಯೋ,
3: ನನಗೆ ಎಷ್ಟು ಬೇಜಾರಾಯ್ತಂದ್ರೆ ಮಧ್ಯಾಹ್ನ ಉಂಡೆ ಅಲ್ಲಿ
2: ನಂಬಲೇ ಬಾರ್ದು ಅಂತ
3: ಸೀದಾ ಬಸ್ ಸ್ಟ್ಯಾಂಡ್ ನಡೆದೆ. ಬಸ್ ಸ್ಟ್ಯಾಂಡಿಗೆ ಟ್ರೈಪಾಡ್ ಮತ್ತೆ ಕ್ಯಾಮರಾ ಹಿಡ್ಕೊಂಡು ಒಂದ್ ಬ್ಯಾಗ್ ಹಾಕೊಂಡು ಹೊರಟೆ. ಬಸ್ ಸ್ಟ್ಯಾಂಡಿಗೆ ಹೋಗಿ ಅಲ್ಲಿ ಆಟೋದವ್ರ ಹತ್ರ, ಬಂಡ ಕೆತ್ತವ್ರ ಹತ್ರ, ಅದ್ರ ಎಲ್ಲ ಒಂದಿಷ್ಟು ವಿಜುವಲ್
2: ತಗೊಂಡ್ರೆ,
3: ಇದು ನಮ್ಮೂರ, ಇದು ನಮ್ಮೂರ ಅಂದ್ರೆ ಹೇಳಿ ಸಾಕು ಅಂತ ಹೇಳಿ ಒಂದಿಷ್ಟು ವಿಜುವಲ್ ಹಾಂಗೆ ಒಂದಿನ ಫುಲ್ ಆಟೋದಾಗ ಜರ್ನಿ ಮಾಡಿ ಒಂದಿಷ್ಟು ವಿಜುವಲ್ ತಗೊಂಡ್. ಕಡೆಗೆ ನನ್ನ ಎರಡನೇ ಮಾವ ರಾಧಾಕೃಷ್ಣ ಬಸರು, ನನಗೆ ಅವರು ಇಲ್ಲ ನಾನು ಬತ್ತೆ ನೀವು ಒಬ್ಬನೇ ಇದ್ ಮಾಡು ಬೇಡ ನಾಳೆ.
2: ನಿಮ್ ಮಾವದಿಕ್ಕಳ ಸಪೋರ್ಟ್ ಒಳ್ಳೆ ಇತ್ತಲ್ಲ.
3: ಹೌದು
2: ಹೌದು, ಗುಡ್ ಲಕ್.
3: ಮಾವದಿಕ್ಕಳ ಸಪೋರ್ಟ್ ಇದ್ದಾರೆ. ಸೊ ಅಲ್ಲಿಂದ ಸ್ಟಾರ್ಟ್ ಆಯ್ತು. ಒಳ್ಳೊಳ್ಳೆ ವಿಜುವಲ್ ತಗೊಂಡೆ. ನಿಮ್ ಕಾಲೇಜ್ ಇದು ಗ್ರೌಂಡ್ ಇದು ಅಲ್ಲಿ ಗಾಂಧಿ ಮೈದಾನ, ತುಂಬಾ ವಿಜುವಲ್ ಅಲ್ಲಿ ತಕೊಂಡೆ. ಆಚೆಗೆ ಸೋಮೇಶ್ವರ ಬೀಚ್, ಸೊ ಅಲ್ಲೆಲ್ಲ ಶೂಟ್ ಮಾಡಿದೆ. ಒಂದ್ ರೇಂಜ್ ಬಂತು, ಖುಷಿ ಆಯ್ತು ನಂಗೆ. ಎಡಿಟ್ ನಾನೇ ಮಾಡಿದೆ, ಡಿ ಐ ಕಲರ್ ಗ್ರೇಡಿಂಗ್ ಎಲ್ಲ ಇತ್ತಲ್ಲ ಅದೆಲ್ಲ ನಾನೇ ಮಾಡಿದೆ.
2: ನಿಮ್ಗೆ ಅದೆಲ್ಲ ಅಷ್ಟು ಬತ್ತಿದ್ದಿತ್ತು
3: ಅಲ್ಲ, ಅದೇ ಕಲ್ತದ್ ನಾನು.
2: ಅದಕ್ಕೋಸ್ಕರ
3: ಕಲ್ತದ್ದು. ಕ್ಯಾಮರಾ ವರ್ಕ್ ನಾನ್ ಇಲ್ದಿದ್ ಪೋರ್ಷನ್ ಎಲ್ಲ ನಾನೇ ಶೂಟ್ ಮಾಡದ್ದು. ನಾನ್ ಡ್ಯಾನ್ಸ್ ಮಾಡದ್ ಪೋರ್ಷನ್ ಎಲ್ಲ ನನ್ನ ಮಾವನ ಹತ್ರ ಇನ್ನು ಹತ್ತ ಇದು ಫ್ರೇಮಿಂಗ್ ಎಲ್ಲ ಇಟ್ಟು ಇಟ್ಕೊಟ್ಟು ಬಂದು.
2: ಓಕೆ,
3: ಡ್ಯಾನ್ಸ್ ಮಾಡುದು
2: ಮಾವ ಬಂದು ಉಪಯೋಗ ಆಯ್ತು ತುಂಬಾ ನಿಮ್ಗೆ ಡ್ಯಾನ್ಸ್ ಮಾಡೋಕೆ.
3: ಹೌದು, ಕಡೆಗೆ ಒಂದಿಷ್ಟು ಡ್ಯಾನ್ಸರ್ಸ್ ನೆಲ್ಲ ಅಪ್ರೋಚ್ ಆದೆ.
2: ಫ್ರೆಂಡ್ಸ್ ಇಲ್ಲ ಈಗ?
3: ಫ್ರೆಂಡ್ಸ್ ಇಲ್ಲ.
2: ನೋ ಫ್ರೆಂಡ್ಸ್? ಕೈ ಕೊಟ್ಟಿದಾರ?
3: ಕೈ ಕೊಡು, ಫ್ರೆಂಡ್ಸ್ ಇಲ್ಲ. ಕಡೆಗೆ ಡ್ಯಾನ್ಸರ್ಸ್ ಅಪ್ರೋಚ್ ಆಗಿ ಒಂದಿಷ್ಟು ಸ್ಟೆಪ್ ಗಳನ್ನೆಲ್ಲ ಮಾಡಿ ಅದನ್ನ ಬೀಚ್ ಅಲ್ಲಿ ಶೂಟ್ ಮಾಡೋ ಅಂತ ಹೇಳಿ ಬೀಚ್ ಅಲ್ಲಿ ಶೂಟ್ ಮಾಡಿ ಅದನ್ನ ಆಲ್ಬಮ್ ಕಂಪ್ಲೀಟ್ ಆಯ್ತು.
2: ಈ ಮಾತು ಕೇಂಬತ್ತಿ ನಂಗೆ ಇನ್ನೊಂದ್ಸಲ ಹೋಗಿ ಕಾಣ್ಕದನಂತ ಅನ್ಸ್ತಿದೆ. ಯೂಟ್ಯೂಬಿಗೆ ಹೋಗಿ ಇದು ನಮ್ಮೂರು, ಇದು ನಮ್ಮೂರು ಕಂಡಿತ್ತು. ಆದ್ರೂ ನೀವು ಹೇಳಿದ್ರಲ್ಲ ಬೊಂಡ ಕೇತರು ಎಲ್ಲ ನೆನಪಾತಿತ್ತು, ಕಣ್ಣು ಸುಮಾರು ದಿನ ಆಯ್ತಾ. ಈಗ ಇನ್ನೊಂದ್ಸಲ ಕಾಣ್ಕ, ಅದಕ್ಕಿಂತ ಮುಂಚೆ ಒಂದ್ಸಲ ನಮ್ ಕೇಳುಗರಿಗೂ ಕೇಳಿಸಿ ಬಿಡುವ ಅಂತ ಇದು ನಮ್ಮೂರು ಹಾಡನ. ಸೊ ಕೇಂತ ಇನ್ನೊಂದ್ಸಲ ಯೂಟ್ಯೂಬಿಗೆ ಹೋಗಿ ಕಾಣಿ ಇದು ನಮ್ಮೂರು ಹಾಡು. ಈಗಷ್ಟೇ ಅವ್ರು ಎಕ್ಸ್ಪ್ಲೈನ್ ಮಾಡ್ರಲ್ಲ ಆ ಶಾರ್ಟ್ಸ್ ಎಲ್ಲ ಹ್ಯಾಂಗ್ ತಕೊಂಡ್ರ, ಫ್ರೆಂಡ್ಸ್ ಕೈ ಕೊಟ್ಟಂಗ ಅದು ಬೇಜಾರು. ಆ ಬೇಜಾರಲ್ಲಿ ಕ್ಯಾಮ್ರಾನ್ ತಾವೇ ಹಾಕೊಂಡು ಹೋಗಿ ತಾವೇ ಒಬ್ಬರೇ ನಿಂತ್ಕೊಂಡು ವಿಶ್ವಾಸ ತಕೊಂಡ ಮತ್ತೆ ಮಾವ ಬಂದ ಮಾವನ್ ಕಿಟ್ಕೊಂಡ ಇವರು ಡಾನ್ಸ್ ಮಾಡೋದನ್ನ ಮಾವ ಶೂಟ್ ಮಾಡಿ ಅಲ್ದಾ?
3: ಅಲ್ಲ, ಮೋಸ್ಟ್ಲಿ ಅವ್ರು ಕೈ ಕೊಡ್ತೀರಿ ಈ ತರ ಇಷ್ಟ ಒಳ್ಳೆ ಸಾಂಗ್ ಬತ್ತಿಲ್ಲ ಐತೆ.
2: ಎಕ್ಸಾಕ್ಟ್ಲಿ, ಆಪದೆಲ್ಲ ಒಳ್ಳೇದಕ್ಕೆ.

0: ಅದೊಂದು ಮೆಮೊರಿ ಆಯ್ತು ನಿಮ್ದು ಫಸ್ಟ್ ಆಲ್ಬಮ್ ಸಾಂಗ್ ಅದು. ನಿಮ್ ಮಾವ ಪಣಕ್ ಮಕ್ಕಳ ಸಾಂಗ್ ಆಲ್ಬಮ್ ಅನ್ನ ರಿಲೀಸ್ ಮಾಡಿದಾಗ ಎಲ್ಲೇ ಮೆಹಂದಿ ಮನೆ ಇದ್ರು ಎಂತದೇ ಫಂಕ್ಷನ್ ಇದ್ರು ಕೇನ್ ತಿಪ್ಪದು ಅದೇ ಹಾಡ ಅಪ್ಪಯ್ಯ ಕಾಣಿ ಅನಿತಾ ಓ ಅನಿತಾ ಇದೇ ಕೇನ್ ತಿಪ್ಪದು. ಅದು ನಿಮ್ಮಲ್ಲಿ ಯಾವ ತರ ಒಂದು ವೈಬ್ರೇಷನ್ ಕ್ರಿಯೇಟ್ ಮಾಡ್ತು? ಕುಂದಾಪುರ ಕನ್ನಡದಲ್ಲಿ ಬಂದಿರುವಂತ ಅಂದ್ರೆ ಎಲ್ಲಾ ಕಡೆ ಹೆಸರಾಗಿರುವಂತಹ ದ ಫಸ್ಟ್ ಆಲ್ಬಮ್ ಸಾಂಗ್ ಅದು ಪಣಕ್ ಮಕ್ಕಳ, ನಿಮ್ಗದ್ ಹೆಂಗೆ ಒಂದು ವೈಬ್ರೇಟ್ ಕ್ರಿಯೇಟ್ ಮಾಡ್ತು, ಇನ್ಸ್ಪಿರೇಷನ್ ಆಯ್ತು?
1: ನಾನ್ ಬೆಂಗಳೂರಿಗೆ ಹೋದಾಗಳಿಗೆ ಅದ ಸಿ ಡಿ ಎಲ್ಲ ಪ್ರಿಂಟ್ ಆಗ್ತಿತ್ತು. ಅಂದ್ರೆ ನಾನ್ ಮಾವನಟ್ಟಿ ಜಾಯ್ನ್ ಆದ್ನೇ ಕ್ಲಾಸ್ ಪಾಸ್ ಆದ್ಮೇಲೆ ರಿಸಲ್ಟ್ ಕಾಣಲ ನಾನು ಡೈರೆಕ್ಟ್ ಬೆಂಗಳೂರಿಗೆ ನಾನ್ ಹೋಯ್ ಬತ್ತೆ ಮಾವನ್ ಮನೆಗಿರ್ತೆ ಅಂತ ಹೇಳಿ ಅಪ್ಪನ ಹತ್ರ ಹೇಳಿ ಅಪ್ಪ ಅಮ್ಮನ ಹತ್ರ ಹೇಳಿ ಬೆಂಗಳೂರಿಗೆ ಹೋದ್ ಮಾವನಟ್ಟಿಗೆ ರಜಿಗೆ ಇರ್ತೇನೆ ಹೇಳಿ ಹೋಯ್ ಅಲ್ಲಿಂದ ಫೋನ್ ಮಾಡಿ ನಾನು ಇನ್ ಬತ್ತಿಲ್ಲ
0: ಅಂತ ಹೇಳಿದ್ದು. ಇನ್ನು ಹತ್ತನೇ ಕ್ಲಾಸ್ ಓದಿದ್ದ?
1: ಹತ್ತನೇ ಕ್ಲಾಸ್.
0: ವೆರಿ ಗುಡ್. ಯಾಕೆ ಹೇಳಿ, ಯಾಕೆ ವೆರಿ ಗುಡ್ ಅಂತ ಅಂದ್ರೆ ಲೈಕ್ ನಿಮ್ಗೆ ಗೊತ್ತಿತ್ತು ನಿಮ್ದು ಪ್ಯಾಷನ್ ಏನು ಅಂತ. ಸುಮ್ನೆ ಅಲ್ಲಿ ವೇಸ್ಟ್ ಮಾಡಿದೆ, ಕರೆಕ್ಟ್ ಆಗಿ ಅದೇ ದಾರಿಗೆ ಏನ್ ಬೇಕೋ ಅದಕ್ಕೆ ಇನ್ವೆಸ್ಟ್ ಮಾಡ್ತಾ ಹೋದ್ರೆ ನೀವು. ಸೊ ಓದೋದು ವೇಸ್ಟ್ ಅಂತಲ್ಲ,
1: ಈಗ ಬೇಕೇ ಬೇಕು ಓದು, ಓದು ಬೇಕೇ ಬೇಕು.
0: ಈಗ ನಿಮ್ಗೆ ಅನ್ಸುತ್ತೆ ನನ್ನ ಟೆಂತ್ ನಂತರ ಓದ್ಬೇಕಿತ್ತು ಅಂತ
1: ಅನ್ಸುತ್ತೆ?
0: ಯಾಕೆ ಅನ್ಸುತ್ತೆ?
1: ಕೆಲವೊಂದ್ ಕಡೆ ಅದೇ ಕಮ್ಯುನಿಕೇಶನ್ ಅದ್ ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಮತ್ ಇನ್ನು ಏನೋ, ಈಗ ನಾವು ಇಲ್ಲ ಹೊರಗೆ ಹೊರಗಿನ ಪ್ರಪಂಚದೊಟ್ಟಿಗೆ ಎಂತಾರು ಕಮ್ಯುನಿಕೇಶನ್ ಮಾಡೋದಿದ್ರೆ ಅದಕ್ಕೆಲ್ಲ ತುಂಬಾ ಇಂಪಾರ್ಟೆಂಟ್ ಎಜುಕೇಶನ್ ಬೇಕೇ ಬೇಕು.
0: ಕೇಳುಗ್ರೆ ಪ್ಲೀಸ್ ನೋಟ್, ಎಜುಕೇಶನ್ ಬೇಕೇ ಬೇಕು,
1: ಎಜುಕೇಶನ್ ಬೇಕೇ ಬೇಕು. ಬಟ್ ಅದ್ರ ಜೊತೆಗೆ ಪ್ಯಾಷನ್
0: ಇಂಪಾರ್ಟೆಂಟ್,
1: ಮತ್ತೆ ಮನೆಯವರು ಸಪೋರ್ಟ್ ಬೇಕು.
0: ಈಗ ನಿಮ್ ಅಪ್ಪ ಅಮ್ಮ ಎಂತಂದ್ರ ಗಡ ವಾಪಸ್ ಬತ್ತೇ ಇಲ್ಲ ಕೇಂದ್ರ ಅಥವಾ ಇಲ್ಲ ಮಗ ಅಡ್ಡಿಲ್ಲ ಅಂದ್ರ?
1: ಇಲ್ಲ, ನಾ ಅಷ್ಟೊತ್ತಿಗೆ ಒಂದ್ ಇಮೋಷನಲಿ ಒಂದ್ ಸ್ವಲ್ಪ ಡೈಲಾಗ್ ಹೊಡೆದಿದೆ. ಎಂತ ಹೇಳಿದ್ರೆ, ಇದ್ರಲ್ಲೇ ನಾನ್ ದುಡ್ದು ನಿಮ್ನೆಲ್ಲ ಕಣ್ಕಂತೆ, ನಾನ ಒಂದಲ್ಲ ಒಂದಿನ ಕಣ್ಕಂತೆ ಅನ್ನಲ್ಲಿ ಹೇಳಿ
0: ಒಂದಿನ ಗೆದ್ದೆ ಬರ್ತೀನಿ ಅಮ್ಮ,
1: ಗೆದ್ದು ಬರ್ತೇನೆ.
0: ನೀವೊಬ್ರೇ ಮಗನ?
1: ನನ್ನ ತಂಗಿ ಇದ್ದಾಳ.
0: ಓಕೆ.
1: ಸೊ ಹಂಗ ಸ್ಟಾರ್ಟ್ ಆಯ್ತು. ಅಲ್ಲ ಸಿ ಡಿ ಎಲ್ಲ ಮಾಡ್ತಾ ಇದೀರ, ಹೊರ ಕೂಡ ಸಾಂಗ್ಸ್ ಎಲ್ಲ ಕೇಳಿಸ್ರು ಮಾವ ಕೇಳಿಸ್ರು ಕೂಡ್ಲೆ ಅದೇ ಅಪ್ಪಯ್ಯ ಕಾಣಿ ಸಖತ್ ಇಷ್ಟ ಆಯ್ತು ನಂಗೆ. ಅಂದ್ರೆ ರೆಗ್ಯುಲರ್ ಎಲ್ಲರ ಮನೆಗೆ ಇಪ್ಪದೇ ಅಲ್ಲ ಸಿಚುವೇಶನ್.
0: ಅಪ್ಪಯ್ಯ ಕಾಣಿ
1: ಇಲ್ಲ ಅದನ್ ಅದ್ ಕಡಿಕೆ ಸೀದಾ ಊರಿಗೆ ಬಂತು. ಊರಿಗೆ ಬಂದು ರಿಲೀಸ್ ಮಾಡ್ತಿಲ್ಲ ಬಸರೂರಲ್ಲೇ ಶಾಲೆಯಲ್ಲಿ ರಿಲೀಸ್ ಮಾಡ್ತು. ಒಂದಿಷ್ಟು ಇಲ್ಲ ಕೋಟೇಶ್ವರ ಹಬ್ದಾಗೆ ಸಿ ಡಿ ಎಲ್ಲ ಮಾರಿತ್ ನಾವು.
0: ಹೌದಾ? ನೀವೇ ನಿಂತ್ಕೊಂಡು ಮಾವಲಿ?
1: ನಮ್ ಟೀಮ್ ಟೋಟಲ್ ಟೀಮ್ ಇದ್ದಿತ್ತು, ಒಂದ್ ಹತ್ತರಿಂದ ಹದಿನೈದು ಜನ ಇದ್ದೀರಿ ಟೀಮ್ ಅಲ್ಲ. ಸೊ ಎಲ್ಲ ಇದ್ರಲ್ಲ ಕೋಟೇಶ್ವರ ಹಬ್ದಾಗೆ ಎಲ್ಲ ಹಬ್ಬ ಇರುತ್ತೆ ಅಲ್ಲ ಒಂದು ಸ್ಟಾಲ್ ಹಾಕಂದು. ಅಂದ್ರೆ ನಮ್ದು ಉದ್ದೇಶ, ಮಾವನ ಉದ್ದೇಶ ಅಷ್ಟೇ, ಎಲ್ಲರೂ ರೀಚ್ ಆಯ್ಕ ಇದ್ರಾಗ ನಮ್ ಭಾಷೆಲ್ಲೂ ಹಾಡ್ ಮಾಡ್ಲಕ್ಕ, ಅದನ್ನ ಸಿನಿಮಾ ಸಾಂಗ್ ತರ ಕೇಳಲಕ್ಕ ಮುತ್ತರ ಪೋಟ್ರ ಮಾಡ್ಕಿದಿತ್ತು. ಸೊ ಅದು ವರ್ಕ್ ಆಯ್ತು. ಬಟ್ ಅದ್ ನಮ್ಗ್ ಗೊತ್ತಾದ್ದು ಒಂದ್ ವರ್ಷ ಆದ್ಮೇಲೆ, ಅಂದ್ರೆ ಹಿಟ್ ಆಯ್ತು ಇದು ಸಾಂಗ್. ಈಗ ನಿಮ್ಗೆ ಸೋಶಿಯಲ್ ಮೀಡಿಯಾ ಸ್ಟ್ರಾಂಗ್ ಇತ್ತು, ಇನ್ಸ್ಟಾಗ್ರಾಮ್ ರಪ್ಪ ಗೊತ್ತಾಯ್ತು
0: ಎಷ್ಟ್ ಶೇರ್ ಆಯ್ತು, ಎಷ್ಟ್ ಲೈಕ್ ಆಯ್ತು, ಎಲ್ ಹೋಯ್ತು, ಎಲ್ ಬಂತ.
1: ಮುಂಚೆ ಗೊತ್ತಾತಿಲ್ಲ ಇತ್ತು. ಫೇಸ್ಬುಕ್ ಮಾತ್ರ ಐತಲ್ಲ ಬಂದದಷ್ಟೇ ಅನ್ಸುತ್ತೆ, ಮೋಸ್ಟ್ಲಿ ವಾಟ್ಸ್ಆಪ್ ಅಷ್ಟೇ. ಆಗಳಿಕ್ ಅಷ್ಟು ಗೊತ್ತಿರ್ಲಿಲ್ಲ ನಮ್ಗೆ ಅಷ್ಟು ಹಿಟ್ ಆಯ್ತು ಅಂದಳಿ. ಯಾವ್ದೋ ಪ್ರೋಗ್ರಾಮ್ ಯಾವ್ದೋ ಇದ್ ಕೊಟ್ರ ಕೂಡಲೇ ಗೊತ್ತಾದ್ ಅಷ್ಟೊತ್ತಿಗೆ ಜಾಸ್ತಿ ರೀಚ್ ಆಯ್ತು, ಇದು ಒಳ್ಳೆ ರೀಚ್ ಆಯ್ತು ಅನ್ನಳಿ. ಸೊ ಅದಾದ್ಮೇಲೆ ಸಿನಿಮಾ ಮಾಡಕ್ ಸ್ಟಾರ್ಟ್ ಮಾಡದ್ದು.
0: ಓಕೆ. ಸೊ ಇನ್ನು ರೀಚ್ ಆತಾನೆ ಇತ್ತು ಆಲ್ಬಮ್ ಸಾಂಗ್, ಆಲ್ಬಮ್ ಇದೆಯಲ್ಲ ತುಂಬಾ ರೀಚ್ ಆಗ್ತಿತ್ತು. ನಮ್ದೆಲ್ಲ ಫೇವ್ರೆಟ್ ಹಾಡ್ಗಳದೇ ಕುಂದಾಪುರ ಕನ್ನಡದಲ್ಲಿ. ಓಕೆ, ಇದಾದ್ಮೇಲೆ ನೀವು ಆಲ್ಬಮ್ ಸಾಂಗ್ ನಿಮ್ದೇ ಮಾಡ್ತೀರಿ, ಇದು ನನ್ನೋರು ನನ್ನೋರು ಅಂತ ಹೇಳಕ, ಅದಕ್ಕೆಲ್ಲ ರಿಯಾಕ್ಷನ್ಸ್ ನಿಮ್ಮ ಕೈ ಕೊಟ್ಟ ಫ್ರೆಂಡ್ಸ್ ಎಲ್ಲ ಎಂತಂದ್ರು ಕಡಿಕೆ? ಉಳಿದವರೆಲ್ಲ ಹೆಂಗೆ
1: ಮೆಸೇಜ್ ಮಾಡಿದ ಕಡಿಕೆ ರಿಲೀಸ್ ಆದ್ಮೇಲೆ? ಶಾ ನನ್ ಕರಿಕಿತ್ ಮರ ನೀನು ವಾಲಿ ಕಳಿತ ಹೇಳಿ ಅವತ್ತು ಮಾತಾಡ್ಸಲ್ಲ ನಾನು, ಮೆಸೇಜ್ ಹಾಕಿ ಸುಮ್ಮನೆ ಕಂಡೆ.
0: ಲೈಕ್ ಇತ್ತಲ್ಲ.
1: ಸೊ ಅದಾದ್ಮೇಲೆ ಇನ್ನೊಂದ್ ಸಾಂಗ್ ಮಾಡಿದೆ ಕುಂದಾಪುರದ, ಅಂದ್ರೆ ಇಲ್ಲಿನ ಆರ್ಟಿಸ್ಟ್ ನೆಲ್ಲ ಇಟ್ಕೊಂಡು ಅಮ್ಮ ಸಾಂಗ್ ಅಂಗಡಿ ಮಾಡಿದೆ. ಸೊ ಅದು ಒಳ್ಳೆ ರೀಚ್ ಆಯ್ತು. ಈಗಳು ಕಮೆಂಟ್ಸ್ ಎಲ್ಲ ಬರ್ತಾ ಇರತ್ತೆ ಅದಕ್ಕೆ.
0: ಹೌದು, ಅಮ್ಮ ಒಳ್ಳೇದು.
1: ಅದೊಂದು ಇಮೋಷನಲಿ ಕನೆಕ್ಟ್ ಇತ್ತು.
0: ನಿಮ್ಮಮ್ಮನಿಗೆ ಸಂಗೀತ ಅಮ್ಮನಿಗೆ ಮಾಡಿದ್ದು
1: ಇಲ್ಲ, ಎಲ್ಲರಿಗೂ ಎಲ್ಲ ಕಂಡ್ರೆ ಎಲ್ಲರಿಗೂ ಟಚ್ ಆತ್. ಅದಾದ್ಮೇಲೆ ನನ್ನೂರೇ ಚಂದ ನಳಿ ಒಂದ್ ಸಾಂಗ್ ಮಾಡಿದೆ. ನಾ ಹೇಳದನ್ನಲ್ಲಿ ಯಾರಿಗೆ ಹೇಳ್ಬೇಡ,
0: ನಮ್ದು ಫೇವ್ರೇಟ್ ಮಾರೋದು.
1: ಅದ್ರ ಹಿಂದೆ ದೊಡ್ಡ ಕತ್ತಿ ಇತ್ತು.
0: ಅದೆಂತ ಕತ್ತಿ?
1: ನಾ ಹೇಳದನ್ನಲ್ಲಿ ಯಾರಿಗೆ ಹೇಳ್ಬೇಡ ಅದಿತ್ತಲ್ಲ. ನಾವು ಶೂಟಿಂಗ್ ಮಾಡ್ತಾ ಇತ್ತು, ನಮ್ಮ ಗಿರ್ಮಿಟ್ ಶೂಟ್ ಆತಿತ್ತು. ಆ ಟೈಮಲ್ಲ ಯಾರೋ ಒಬ್ರು ನಮ್ಮ ಗೂಡ್ಸ್ ಗಾಡಿ ಬೇಕಿತ್ತು ನಮ್ಗೆ, ನಾವು ಫೋನ್ ಮಾಡಿತ್ತು ಅವನಿಗೆ ಹುಡುಗಂಗೆ, ಅವ ಹೊರಟಿದ ಬಸ್ ಸ್ಟ್ಯಾಂಡ್ ಇಂದ. ಬಸ್ ಸ್ಟ್ಯಾಂಡ್ ಬಪ್ಪತಿಗೆ ಒಬ್ರು ನಮ್ ತುಂಬಾ ಒಳಗಿನರೇ, ನಮ್
0: ಕ್ಲೋಸ್
1: ಕ್ಲೋಸ್ ಇಪ್ಪರೆ ಆಯ್ತಾ. ಎಲ್ಲಿಗೆ ಹೋಗ್ತಿದ್ದೆ ಕೇಳ, ನಾನು ಇಲ್ಲ ರವಿ ಬಸ್ರವ್ರದ್ದು ಪಿಕ್ಚರ್ ಆತಿತ್ತಲ್ಲ ಅಲ್ಲಿ ಹೋಗ್ತಿದ್ದೆ ಅಂದಳಿ ಹೇಳ್ದ. ಇಲ್ಲ ಅಲ್ಲ ದುಡ್ಡೆಲ್ಲ ಕಮ್ಮಿ ಕೊಡೋಕಿದ್ರ, ದುಡ್ಡೆಲ್ಲ ಕಮ್ಮಿ ಕೊಡ್ತಾರವ್ರು ಜಾಸ್ತಿ ಕೇಳಿ ಅಂದಳಿ ಹೇಳ್ತಾರ. ಕಡೆಗೆ ಅವ್ರ ಇಲ್ಲ ಇಲ್ಲ ಕರೆಕ್ಟ್ ಕರೆಕ್ಟ್ ಕೊಡ್ತಾರ ಅವ್ರ ಪೇಮೆಂಟ್ ಎಲ್ಲ ಕರೆಕ್ಟ್ ಮಾಡತ್ರ ಅದ್ರಲ್ಲೆಲ್ಲ ಎಂತ ಇಲ್ಲ ಅದ ನಾ ಹೇಳ್ದಂದಳಿ ಯಾರು ಹೇಳ್ಬೇಡ ಅಂದ್ರು. ಲಾಸ್ಟಿ ಅದು ರೆಕಾರ್ಡ್ ಮಾಡಿ ನಂಗೆ ಕೇಳಿಸಿದೀರ ಆ ಫೋನ್ ಕಾಲ್, ಇದನ್ನ ಇಟ್ಕೊಂಡು ಮಾಡ್ತೆ ಬಾಕಿ ಹೇಳಿ ಅದ್ರ ಮೇಲೆ ಸಿಟ್ಟಿಗೆ ಮಾಡುದು ಸಾಂಗ್.
0: ಬಟ್ ಅದು ಹಾಡು ಮಾತ್ರ ಭಾರಿ ಲೈಕ್ ಆಯ್ತಾ, ಸೂಪರ್ ಆಗಿ ಮಾಡಿದಿರಿ. ನಮ್ಗೆಲ್ಲದಕ್ಕೂ ನಾ ಹೇಳದಂದಳಿ ಯಾರಿಗೆ ಹೇಳ್ಬೇಡ ಅಂತ ಹೇಳ್ಕೊಂಡು,
1: ಅದು ಎಲ್ಲರೂ ಹೇಳುದಂಗಿಲ್ಲ, ಎಲ್ಲ ಹೇಳ್ಕೊಂಡು ಕಡಿಕ್ ನಾ ಹೇಳದನ್ನ ಹೇಳ್ಬೇಡ
0: ಹೇಳ್ಬೇಡ ಅಂತ. ಅಲ್ಲಿ ಹುಟ್ಟಿದ ಹಾಡದು,
1: ಒಂದ್ ಸಿಟ್ಟಲ್ಲಿ ಹುಟ್ಟದೆ
0: ಸಿಟ್ಟಲ್ಲಿ. ಬಟ್ ನಮ್ಗೊಳ್ಳೆ ಎಂಟರ್ಟೈನ್ಮೆಂಟ್ ಹೌದಲ್ಲ ಹೌದಲ್ಲ ಹೌದಲ್ಲ ಅಂಬಗಾತಿತ್ತು. ಸೊ ಅದು ಹಿಟ್ ಆಯ್ತು, ಆ ಹಾಡು ತುಂಬಾ ಹಿಟ್ ಆಯ್ತು. ಆ ನಂತರ
1: ಅದಾದ್ಮೇಲೆ ಇದು ಸಾಲ ಸಾಲ ಸಾಂಗ್ ನಾಳೆ ಸಾಲದ್ದೇ ಪಟ್ಟಿ ಇಡೀ ಸಾಲದ್ದೇ ಸಾಂಗ್.
0: ಅದ್ ಯಾವ ಹಾಡು ಒಂಚೂರು ಹೇಳಿ ಕಂಬ.
1: ಅಯ್ಯಯ್ಯೋ ಎಂತ ಸಾಲ ನನ್ ಸಾಲ ಹನುಮಂತನ್ ಬಾಲ ಅನ್ನೋಳಿ ಒಂದ್ ಸಾಂಗ್ ಇತ್ತು, ನಂಗೆ ಲಿರಿಕ್ ನೆನ್ಪು ಬರ್ತಿಲ್ಲ. ಅದು ಇಲ್ಲ ಜೆ ಕೆ ಇದ್ರ ಮೇಲೆ ಒಂದ್ ಪರ್ಮಿಷನ್ ಕೊಟ್ಟರೆ, ಸೊ ಅಲ್ಲೆಲ್ಲ ಸೆಟಪ್ ಮಾಡಿ ಸಾಯಂಕಾಲ 6 ಗಂಟೆಗೆನ ಹೋಯ್ತು. ಕಣ್ಕಂಡು ಲೊಕೇಶನ್ ಕಣ್ಕಂಡು ಧೂಳಲ್ಲಿ ತೆಗ್ ಬಂತು. ಕಡಿಕೆ ರಾತ್ರಿ
0: ಓಡುದು ನೀವೇ?
1: ನಮ್ ಟೀಮ್ ಎಲ್ಲ ಒಂದಿಷ್ಟು ಜನ ಇದ್ರು ನಮ್ಮ ಟೀಮ್ ಅಲ್ಲಿ, ಸೊ ಒಂದ್ 15-20 ಜನ ಇದ್ರು, ಎಲ್ಲ ಬಂದ್ರು ಸಪೋರ್ಟ್ ಮಾಡ್ರು. ನಮ್ ಟೀಮ್ ಅದಕ್ಕೆ ಹಿಂದ್ ಮುಂದ್ ಕಾಂತಿಲ್ಲ,
0: ಎಲ್ಲ ರೆಡಿ
1: ರೆಡಿ
0: ಎಲ್ಲದಕ್ಕೂ.
1: ಈ ಮಧ್ಯಾಹ್ನ ಸಾಂಗ್ ಮಾಡುವ ಹೇಳ್ರು ರೆಡಿ
0: ರೆಡಿ ಇರ್ತಾರೆ,
1: ಅಷ್ಟು ಜೋಶಲ್ಲಿ ಇರ್ತಾರೆ. ಸಾಯಂಕಾಲ 8 ಗಂಟೆಗೆ ಹೋಯ್ತು ಸೆಟಪ್ ಮಾಡೋಕೆ, ಬಾರ್ ಸೆಟಪ್ ಎಲ್ಲ ಫುಲ್ ಲೈಟಿಂಗ್ ಎಲ್ಲ ಮಾಡಿ, ಬೆಂಚ್ ಗಿಂಚ್ ಎಲ್ಲ ಸರಿಯಾಗಿ ಇಟ್ಟು ಲೈಟಿಂಗ್ ಎಲ್ಲ ಮಾಡಿ, ಆರ್ಟಿಸ್ಟ್ ನಮ್ಮವರೇ, ಧೂಳವಾಡದವ್ರು ಕುಕಂದವ್ರೆ,
0: ಇದು ಲೈಕ್ ಇತ್ತು
1: ನಮ್ಮವರೇ ಎಲ್ಲ ಟೀಮ್ ಅವರೇ ಕುತ್ಕೊಂಡದ್ದು. ಸೊ ಅಲ್ಲ 2 ಗಂಟೆ ತನಕ ಮಾಡ್ತಲ್ಲ, 2 ಗಂಟೆ ತನಕ ಶೂಟ್ ಮಾಡ್ತ, ಬರೀ ಒಂದ್ 2-3 ಅವರ್ಸ್ ಅಲ್ಲಿ ಶೂಟ್ ಮಾಡ್ತ ಬಂತ, ಅದು ಒಳ್ಳೆ ರೀಚ್ ಆಯ್ತು.
0: 3 ಅವರ್ಸ್ ಅಲ್ಲಿ ಶೂಟ್ ಆಯ್ತು,
1: ಶೂಟ್ ಆಯ್ತು.
0: ಸೊ ಸಚಿನ್ ಅವ್ರದ್ದು ಒಂದ್ ವಿಶೇಷತೆ ಏನಂದ್ರೆ, ನೀವೇ ಲಿರಿಕ್ಸ್ ಬರತ್ರಿ, ನೀವೇ ಮ್ಯೂಸಿಕ್ ಕಂಪೋಸ್ ಮಾಡ್ತ್ರಿ, ನೀವೇ ಹಾಡ್ತ್ರಿ, ಪ್ಲಸ್ ನೀವೇ ಟೀಮ್ ಕರ್ಕೊಂಡು ಹೋತ್ರಿ, ನೀವೇ ಶೂಟ್ ಮಾಡ್ತ್ರಿ, ನೀವೇ ವಿಜುವಲ್ಸ್ ತಕ್ಕಂತ್ರಿ, ನೀವೇ ಎಡಿಟ್ ಮಾಡ್ತ್ರಿ, ನೀವೇ ಪ್ರೊಡಕ್ಷನ್ ಮಾಡ್ತ್ರಿ, ಎವ್ರಿಥಿಂಗ್.
1: ನಂಗೆ ಅದು ಆ ಪ್ರೊಡಕ್ಷನ್ ಮಾಡೋದಿತ್ತಲ್ಲ ತುಂಬಾ ಇಷ್ಟ, ಆ ಜರ್ನಿ ಇರುತ್ತಲ್ಲ. ಈಗ ನಿಮ್ಗೆ ರಿಲೀಸ್ ಆದ್ಮೇಲೆ ಬಪ್ಪು ಅಂತ ಖುಷಿಗಿಂತ ಆ ಜರ್ನಿ ಇರುತ್ತಲ್ಲ, ಆ ಜರ್ನಿಯೇ ಮಜಾ.
0: ಬಟ್ ಅದ್ರಲ್ಲಿ ನೀವು ಅದೃಷ್ಟವಂತರು, ಯೂಶುವಲಿ ಕೆಲವರಿಗೆ ಒಂದ್ ಮಾತ್ರ ಮಾಡೋಕೆ ಆಗ್ಬೋದು, ಒಂದು ಲಿರಿಕ್ಸ್ ಬರೀತಾರೆ, ಒಂದು ಮ್ಯೂಸಿಕ್ ಕಂಪೋಸಿಷನ್ ಮಾಡ್ತಾರ, ಅಲ್ಲ ಒಂದು ಸಿಂಗಿಂಗ್ ಮಾಡ್ತಾರ, ಅಲ್ಲಿಗೆ ಅವ್ರ ಕೆಲಸ ಆಯ್ತು. ಅಥವಾ ಇಲ್ಲಿ ಬಂದು ಆಕ್ಟ್ ಮಾಡ್ತಾರ, ಅಥವಾ ಇಲ್ಲಿ ಬಂದು ಸಿನಿಮಾಟೋಗ್ರಫಿ, ಓಕೆ ಇದೆಲ್ಲ ಬೇಕು, ಈ ಶಾರ್ಟ್ಸ್ ಬೇಕು, ಆ ಶಾರ್ಟ್ಸ್ ಬೇಕು ಆಯ್ತು. ಅದಾದ್ಮೇಲೆ ಇನ್ನೊಬ್ರು ಯಾರೋ ಪ್ರೊಡಕ್ಷನ್ ಎಡಿಟ್ ಮಾಡ್ತಾರ, ಪ್ರೊಡಕ್ಷನ್ ಮಾಡ್ತಾರ. ಸೊ ಒಂದೊಂದು ಈ ತರದ ಒಂದ್ ಸಾಂಗಿಗೆ ಒಂದ್ 5 ತರದ ಜನ ಬೇಕಾಗ್ತಲ್ಲ ಅಲ್ದಾ. ಬಟ್ ಸಚಿನ್ ಇದು ವಿಶೇಷತೆ ಅಂತಂದ್ರೆ, ಸಚಿನ್ ಅವರು ಆಲ್ ಇನ್ ಒನ್ ಎಲ್ಲ ಅವರೇ ಮಾಡ್ತಾರೆ. ಅಂಡ್ ಇಟ್ ಇಸ್ ವೆರಿ ಗುಡ್ ಬಿಕಾಸ್ ಯು ನೋ ದ ಫೀಲ್. ನೀವು ಬರೆಯುವಾಗ್ಲೇ ನೀವು ಯಾವ ಫೀಲ್ ಕೊಟ್ಟಿರ್ತೀರಿ, ನಿಮ್ ತಲೆ ಒಳಗೆ ಒಂದು ವಿಜುವಲ್ ಇರುತ್ತೆ, ಎಕ್ಸ್ಪ್ಲೈನ್ ಮಾಡೋದೇ ಬೇಡ.
1: ಸಾಂಗ್ ಮಾಡೋತ್ತಿಗೆ ನಾನು ಒಂದಿಷ್ಟು ವಿಜುವಲ್ ಅನ್ಕೊಂಡಿರುತ್ತೆ, ನಾವು ಶೂಟಿಂಗ್ ಹೋದಾಗಳಿಗೆ ಅದಿನ್ನು ಡಬಲ್ ಆಯ್ತು.
0: ಯಸ್, ನಾನು ನಿಮ್ಮ ಮಗು, ನಿಮ್ಮ ಕಲ್ಪನೆಯ ಕೂಸು, ಅಲ್ಲಿ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಇನ್ನೂ ಚಂದ ಬರುತ್ತೆ.
1: ನಾನು ಇದು ನಮ್ಮೂರು ಸಾಂಗ್ ಅಲ್ಲಿ ನೀವು ಸಾಂಗ್ ಕಂಡ್ರೆ ಅದ್ರಲ್ಲಿ ತುಂಬಾ ಲಾಟ್ಸ್ ಆಫ್ ಶಾರ್ಟ್ಸ್ ಇತ್ತು, ತುಂಬಾ ಶಾರ್ಟ್ಸ್ ಇತ್ತು, ನಾನು ತುಂಬಾ ಶಾರ್ಟ್ಸ್ ತೆಗ್ದಿದ್ದೆ ಅದ್ರಲ್ಲಿ. ಯಾವ್ದೆಲ್ಲ ಇಂಪ್ಯಾಕ್ಟ್ ಆಗ್ತ ಅದನ್ನ ಮಾತ್ರ ಹಾಕಿ ಎಡಿಟ್ ಮಾಡಿ ಇಡ್ತಿದ್ದೆ ಸಾಂಗ್. ಸಾಲ ಸಾಂಗು ಹಂಗೆ.
0: ಸಾಲ ಸಾಂಗ್ ಎಂತ ಇತ್ತು ಕಡಿಕ್ ಅದ್ರ ಕತಿ? ಎಲ್ಲ ಸಾಂಗ್ ರಿಲೀಸ್ ಆಯ್ತು ಕಡಿಕೆ ಅಂತ ಆಯ್ತು, ಅದು
1: ಅದು ಸ್ವಲ್ಪ ರೀಚ್ ಕಮ್ಮಿ ಆಯ್ತು ಅಷ್ಟೇ,
0: ರೀಚ್ ಕಮ್ಮಿ.
1: ಬಟ್ ಕೇಂದ್ರದೆಲ್ಲ ಸೂಪರ್ ಇತ್ತು ಅಂತಿದ್ರು.
0: ಸಾಲ ಮಾಡಿದವರಿಗೆಲ್ಲ ಇಷ್ಟ ಆಗಿರುತ್ತೆ ಖಂಡಿತವಾಗ್ಲು,
1: ಅಂದ್ರೆ ಎಲ್ಲ ಈಗ ತುಂಬಾ ಒಳಗೊಳಗೆಲ್ಲ ಇರ್ತಾರಲ್ಲ ಅವ್ರ ಮನೆಯಲ್ಲೆಲ್ಲ ಎಂತ ಸಾಲ ಇರುತ್ತಲ್ಲ, ಸೊ ಅದೆಲ್ಲ ಪಟ್ಟಿ ಮಾಡ್ಕೊಂಡು.
0: ಅದ ಎಲ್ಲಿ ಡೀಟೇಲ್ಸ್ ಎಲ್ಲಿ ತಗೊಂಡ್ರು ಅಷ್ಟೊಂದು ಸಣ್ಣ ಹುಡುಗಂಗ ಅಷ್ಟು ದೊಡ್ಡ ಸಾಲದ ಪಟ್ಟಿಗಳೆಲ್ಲ?
1: ಅಲ್ಲ ಎಲ್ಲ ನಮ್ ಟೀಮ್ ಇದ್ರಿ ಎಲ್ಲರಲ್ಲ
0: ಹಂಗೇನಿದ್ರ
1: ಲಿರಿಕ್ ಬರೋತ್ತಿಗೆ. ಅದೇ ಕೆಲವೊಂದು ಕೊಡದ್ ಸಂಘದ್ 50,000 ಆಟದ ಏನೋ ಒಂದಿಷ್ಟು ಲಿರಿಕ್ ಎಲ್ಲ ಇಟ್ಕೊಂಡು
0: ಹಾಡೊಂದು ಹುಡುಕಿ ಹಾಕಕ್ ಈಗ ನಾನು
1: ಫುಲ್. ಅದೇ ಸಾಲದ್ದೇ ಸಾಂಗ್, ಅದು ಸಾಲದ ಪಟ್ಟಿದ್ದೇ ಸಾಂಗ್. ಸಾಂಗ್ ರಿಲೀಸ್ ಆದ್ಮೇಲೆ ಒಂದಿಷ್ಟು ಜನ ಕೇಳಿರ್ ತುಂಬಾ, ಒಂದ್ 1 lakh ತನಕ ಏನೋ ರೀಚ್ ಆಯ್ತು. ನಾ ಹೇಳದಂದ್ರೆ ಯಾರು ಹೇಳ್ಬೇಡ, ಅದು ಒಳ್ಳೆ ರೀಚ್ ಆಯ್ತು. ಅಂದ್ರೆ ವಾಟ್ಸ್ಆಪ್ ಆಗಲಿಕ್ಕೆ ಒಳ್ಳೆ ಇದಿತ್ತು, ಒಳ್ಳೆ ಎಲ್ಲ ವೈರಲ್ ಆಯ್ತು.
0: ಅದು ತುಂಬಾ ಒಳ್ಳೆ ಆಯ್ತು, ಅದು ನಮ್ದೆಲ್ಲ ಫೇವ್ರೆಟ್ ಸಾಂಗ್ ಲಿಸ್ಟ್ ಅಲ್ಲಿ ಇದೆ ಅದು. ಈಗ ನೀವೊಂದು ಹಾಡ್ ಮಾಡ್ಕರೆ ನಿಮ್ ಖರ್ಚು ಕೂಡ ಬತ್ತಲ್ಲ ಸಚಿನ್, ಅದನ್ನೆಲ್ಲ ಹೆಂಗೆ ನೀವು ಬೇರ್ ಮಾಡ್ತೀರಿ? ಅಂದ್ರೆ ಸಣ್ಣೇಜು ಹೆಂಗಲ್ಲ ಅಂದ್ರೆ ಬ್ಯಾಲೆನ್ಸ್ ಮಾಡ್ಬೇಕಲ್ಲ ಎಲ್ಲಾನು. ಅದ್ ನಿಮ್ದೇ ಕ್ಯಾಮ್ರಾ, ನಿಮ್ದೇ ಶೂಟ್ ಟೈಮ್ ಅಲ್ಲಿ ಏನೇ ಅದನ್ನ ಮಾಡ್ಕಂತಿದ್ರಿ, ಅಥವಾ ಲೈಕ್ ಇಂಡಿವಿಜುವಲಿ ನೀವು ಒಪ್ಪುದಾದ್ರೆ. ಈಗ ನಾವು ಕಂಡ್ರೆ ನಮ್ಗೆ ಅಂತ ಶೂಟಿಂಗ್ ಮಾಡ್ಕೊಂಡ್ ನಮ್ಗೂ ಅತ್ತ, ಅದ್ ಖರ್ಚು ಒಪ್ಪದೆಲ್ಲ ಕಂಡಾಗ್ಲಿಕ್ ಒಂಚೂರಿ ಹಿಂದ ಅತ್ ನಾವು. ಸೊ ನೀವ್ ಹೆಂಗೆ ಮ್ಯಾನೇಜ್ ಮಾಡ್ತಾ ಇದ್ರಿ ನಿಮ್ಮ ಹಾಡು?
1: ನಂಗ್ ಶೂಟ್ ಆಯ್ಕೆ ಅಷ್ಟೇ
0: ಅಷ್ಟೇ
1: ಅಷ್ಟೇ.
0: ಯು ಡೋಂಟ್ ಥಿಂಕ್ ಅಬೌಟ್ ಎನಿಥಿಂಗ್ ಎಲ್ಸ್?
1: ಪ್ಯಾಷನ್, ನಂಗ್ ಪ್ಯಾಷನ್ ಬಿಡಕ್ ಇಷ್ಟವೇ ಇಲ್ಲ. ಅದಕ್ಕೆ ಇಲ್ದಿರ ಅವತ್ ಬಸ್ ಸ್ಟ್ಯಾಂಡ್ ಒಬ್ಬನೇ ನಡ್ಕೋತಿಲ್ಲ ಇತ್ತೆ ಟ್ರೈಪಾಡ್ ಇಟ್ಕೊಂಡು. ಆ ಪ್ಯಾಷನ್ ಇಪ್ಕೋಯ್ ಅದು ಈಗಳು. ನಾನು ಮೊನ್ನೆ ಫೋನ್ ಮಾಡಿ ಒಂದ್ ಸಾಂಗ್ ಮಾಡುವ ಅಂತಿದ್ದೆ. ತುಂಬಾ ಟೈಮ್ ಆಯ್ತು, ತುಂಬಾ ವರ್ಷ ಆಯ್ತು. ನಾನು ಅಂದ್ರೆ ಸಿನಿಮಾ ಹೋದ್ಮೇಲೆ ಸಿನಿಮಾ ಅಲ್ಲಿ ಪ್ರೆಷರ್ ಜಾಸ್ತಿ. ಒಂದಿನಕ್ಕೆ ಎರಡ್ ಸಾಂಗ್ ಡೆಲಿವರಿ ಕೊಡೋದಿರತ್ತ, ರೀಲ್ ಕಳ್ಕೊಡೋದಿರತ್ತ, ತೋರಿಸೋದಿರತ್ತ. ಸೊ ಆ ಬ್ಯುಸಿಯಲ್ಲ ಇದ್ ಮಾಡ್ಕಂ ಕಾಯಿಲ್ಲ ಸ್ವಲ್ಪ. ಅದಕ್ಕೆ ಈಗ ಸ್ವಲ್ಪ ಫ್ರೀ ಇದ್ದೆ, ಕರಾವಳಿ ಎಲ್ಲ ರಿಲೀಸ್ ಆಯ್ತಲ್ಲ. ಸೊ ಈಗ ಸ್ವಲ್ಪ ಒಂದ್ ಯಾವ್ದಾದ್ರು ಸಾಂಗ್ ಮಾಡುವ ಕುಂದಾಪುರಕ್ಕೆ ನಳಿ
0: ಅಂತ.
1: ಆಲ್ರೆಡಿ ಒಂದ್ ರೆಡಿ ಇತ್ತ.
0: ವಿಜುವಲ್ಸ್ ಎಲ್ಲ ಆಯ್ತಾ?
1: ವಿಜುವಲ್ ಇಲ್ಲ, ಬಟ್ ವಿಜುವಲ್ ಶೂಟ್ ಮಾಡ್ಕೊಂಡಿತ್ತು. ಯಾರು ಆರ್ಟಿಸ್ಟ್ ನಂಗೆ ಕೆಲವೊಬ್ರು ಸಿಕ್ಕಲಿಲ್ಲ. ಮದಿ ಆತಿಲ್ಲ ನಾಳೆ.
0: ನಿಮ್ ಬಗ್ಗೆ
1: ಇಲ್ಲ, ನಂಗ್ ಮದಿ ಆಯ್ತು.
0: ಆಯ್ತಾ? ಓಕೆ, ಸಚಿನ್ ಬಸ್ರು ಅವ್ರಿಗೆ ಮದ್ದೆ ಆಯ್ತು, ಆದ್ರೆ ಅವ್ರ ಮದಿ ಆದ್ಮೇಲೆ ಬರ್ದಿರೋ ಹಾಡು ಮದಿ ಆತಿಲ್ಲ ಅಂತ ಏನೋ ಇರ್ಬೇಕು. ಓಕೆ, ಹಾ,
1: ಎಂತ ಹೇಳ್ರೆ, ಲಿರಿಕ್ ಒಳ್ಳೆ ಇತ್ತು, ಅದ್ರದ್ದು ಮಜಾ ಇತ್ತು ಸಾಂಗ್ ಇದ. ಅದ ರಿಲೀಸ್ ಮಾಡ್ತೀನಿ ಸ್ವಲ್ಪ ದಿನದಲ್ಲ.
0: ಆಯ್ತು, ನಾವು ಕಾಯ್ತೋ
1: ಕಾಯಿನಿ. ಅದು ಸಿಚುವೇಶನ್ ಅಂತ ಹೇಳ್ರೆ, ಅಬ್ಬಿಗೆ ಮಗಳಿಗೆ ಹುಡುಗನ್ ಹುಡುಕಿ ಹುಡುಕಿ ಹುಡುಕಿ ಹುಡುಕಿ ಸಾಕಾಗಿ ತಲೆ ತಿರುಗಿ ಬಿದ್ದಿರ್ತಾಳ
0: ಅಬ್ಬಿ.
1: ಹಾ, ಅದನ್ನ ಕಣ್ಕೊಂಡು ಅಪ್ಪಯ್ಯ ಸಾಂಗ್ ಹೇಳುದು.
0: ಓ, ಅಪ್ಪನ ಮದಿ ಆಯ್ತಲ್ಲ, ಮತ್ತೆ ಅಪ್ಪಯ್ಯ ಮದಿ ಆಯ್ತಿಲ್ಲ ಅಂದ್ ಯಾರಿಗೆ ಹೇಳುದು?
1: ಅಲ್ಲಲ್ಲ, ಮಗಳಿ ಅವಳು ಹೇಳುದು ಸಾಂಗ್. ಅವಳು ಮದ್ಯ, ಅವಳ ಪೋಷಣ ಬತ್ತ.
0: ಓಕೆ ಓಕೆ, ಅವಳು ಮದಿ ಆಯ್ತಿಲ್ಲ ಅಂತ ಮಗಳು
1: ಹೇಳುದು.
0: ಓಕೆ, ಇವತ್ತಿನ ಸಿಚುವೇಶನ್ ಇದು ತುಂಬಾ ಸೂಟ್ ಆಗುತ್ತೆ ಅಂತ ಅನ್ನಿಸ್ತಾ ಇದೆ. ಬಹುಶಃ ಸಚಿನ್ ಬಸ್ರೂರು ಅವರು ಅದನ್ನೆಲ್ಲ ಕಂಡು ಇನ್ಫ್ಲುಯೆನ್ಸ್ ಆಗಿ ಬರದೇನು ಅಲ್ಲ.
1: ಹೌದೌದು.
0: ಓಕೆ, ಹಂಗಾರ ಕಾಣ್ಕ ಈಗ ಮೋದಿ ಆದವರು ಕಾಣ್ಕ, ಮೋದಿ ಆಯ್ದವರು ಕಾಣ್ಕ, ಮೋದಿ ಆತಿಲ್ಲ ಅಂಬರು ಕಾಣ್ಕ, ಕಾಮ ಏಗಳಿಗೆ ಬದ ತೆರೆ ಮೇಲೆ ಅಂತ ಹೇಳ್ಕೊಂಡು. ಈಗ ಇಷ್ಟೆಲ್ಲ ಆಲ್ಬಮ್ ಸಾಂಗ್ ಮಾಡ್ತಾ ಇದ್ದ ಸಚಿನ್ ಬಸ್ರೂರು ಅವರು ಸಿನಿಮಾ ಅನ್ನುವಂತಹ ಹಿರಿ ತೆರೆಗೆ ಪದಾರ್ಪಣೆ ಮಾಡಿದ್ದು ಯಾವ್ದ್ರಿಂದ ಹ್ಯಾಂಗೆ?
1: ನಂಗೆ ಫಸ್ಟ್ ನನ್ನ ಫಸ್ಟ್ ಸಿನಿಮಾ ಸದ್ದು ವಿಚಾರಣೆ ನಡೆಯುತ್ತಿದೆ ನೋಡಿ ಕನ್ನಡದ. ಒಂದ್ ಸಾಂಗ್ ಕೇಳಿದಿರಿ, ಎಲ್ಲೋ ಸಾಂಗ್ ಯಾರೋ ಕೇಳಿಸಿದಿರ, ಆ ಸಾಂಗ್ ಯಾರು ಮಾಡೋದ ನಾಳೆ ಕೇಳ್ಕೊಂಡು ಬಂದ್ರು. ಸೊ ಇಲ್ಲ, ಇದು ಇದ್ರ ಮೇಲೆ ಸಾಂಗ್ ಇದ್ರ ಮೇಲೆ ಒಂದ್ ಪಿಕ್ಚರ್ ಮಾಡ್ತಿದ್ದೋ ನಾವು ಅಲ್ಲಿ ಹೇಳಿ, ಆ ಪಿಕ್ಚರ್ ಫಸ್ಟ್ ನಂದು ಸದ್ದು ವಿಚಾರಣೆ ನಡೆಯುತ್ತೆ.
0: ಮ್ಯೂಸಿಕ್ ಕಂಪೋಸರ್,
1: ಮ್ಯೂಸಿಕ್ ಕಂಪ್ಲೀಟ್ ನೀವೇ ಮಾಡ್ಕೊಂಡು ಹೇಳಿ ನೀವೇ ಮಾಡ್ರಿ.
0: ಅದ್ ಹೆಂಗಾಯ್ತು, ಹೆಂಗ್ ಓಡ್ತು, ಹೆಂಗಿತ್ತು?
1: ಅದೇ ಆವರೇಜ್ ಓಡ್ತು. ಅಂದ್ರೆ ಅಂತ ದೊಡ್ಡ ಮೇಕಿಂಗ್ ತರ ಏನಿರ್ಲಿಲ್ಲ. ಓಕೆ, ಅಂದ್ರೆ ಒಂದ್ ರೇಂಜಿಗೆ ಒನ್ ಟೈಮ್ ವಾಚಬಲ್ ತರ ವರ್ಕ್ ಆಯ್ತಾ. ಬಟ್ ಮ್ಯೂಸಿಕ್ ವೈಸ್ ಎಲ್ಲಾರು ರೆಕಗ್ನೈಸ್ ಮಾಡ್ತಿದ್ದೀರಿ,
0: ಇಷ್ಟಪಟ್ಟು.
1: ತುಂಬಾ ಜನ ನಂಗೆ ಅದಾದ್ಮೇಲೆ ಸಿಕ್ಕದವರೆಲ್ಲ ಆ ಪಿಕ್ಚರ್ ಕಂಡಿದೆ ನಾನು, ಮ್ಯೂಸಿಕ್ ಒಳ್ಳೆ ಮಾಡಿರಿ ಅದಕ್ಕೆ ಆ ಸಿನಿಮಾಗ ಅಂತ ಹೇಳ್ರು. ಅದಾದ್ಮೇಲೆ ಸತ್ಯ ಸನ್ ಆಫ್ ಹರಿಶ್ಚಂದ್ರ ನಿರೂಪ್ ಭಂಡಾರಿ ಅವ್ರದ್ ಸಿನಿಮಾ. ಸೊ ಅದು ಆಲ್ರೆಡಿ ರಿಲೀಸಿಗೆ ರೆಡಿ ಇತ್ತು, ಅದ್ರದ್ದು ಆ ಒಂದು ಸಿನಿಮಾ ಬಂತು. ಅದಾದ್ಮೇಲೆ ಸನ್ ಆಫ್ ಮುತ್ತಣ್ಣ, ಆಮೇಲೆ ಚೌಕಿದಾರ್. ಅದಾದ್ಮೇಲೆ ಚೌಕಿದಾರ್ ಬಂದದ್ ಹೆಂಗ ಅಂತ ಹೇಳಿದ್ರೆ, ಕರಾವಳಿ ಟೀಸರ್ ರಿಲೀಸ್ ಆಯ್ತು, ಪ್ರೆಸ್ ಮೀಟ್ ಅಲ್ಲೇ ನನ್ಗೆ ಅವ್ರು
0: ಆಫರ್
1: ಕೊಟ್ಬಿಟ್ರೆ ಟೀಸರ್ ಕಂಡ್ಕೊಂಡು. ಸೊ ಆ ಸಿನಿಮಾದ್ದು ಸಾಂಗ್ಸ್ ಮಾತ್ರ ನಾನು ಮಾಡಿದೆ. ಅದಾದ್ಮೇಲೆ ಕರಾವಳಿ ಬಂತು. ಈ ಸಿನಿಮಾ 100% ನನ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇತ್ತು
0: ತುಂಬಾ.
1: ಕತಿ ಕೇಂದ್ ಕೂಡ್ಲೆ ಇದಕ್ಕೂ ಒಂದು ಎಫರ್ಟ್ ಹಾಕಿ ಕೆಲಸ ಮಾಡ್ಕ. ಅಂದ್ರೆ ಇಷ್ಟು ವರ್ಷ ಆಯ್ತು ನಾನು ಸಿನಿಮಾದಲ್ಲಿ ವರ್ಕ್ ಮಾಡಿ, ಮಾವನ್ ಜೊತೆ ಈಗಳು ವರ್ಕ್ ಮಾಡ್ತಿದ್ದೆ. ಆಸ್ ಎ ಮ್ಯೂಸಿಕ್ ಡೈರೆಕ್ಷನ್ ಮಾಡೋದು ರೇಂಜಿಗೆ ಒಂದು ಕರೆಕ್ಟ್ ಅದ್ ಒಂದು ಸ್ಟೇಜ್ ಬೇಕು, ನಮ್ಮಲ್ಲಿರೋ ಟ್ಯಾಲೆಂಟ್ಗಳನ್ನ ಹೊರಗಾಕೋದಕ್ಕೆ ಒಂದು ಕರೆಕ್ಟ್ ಅದ್ ಸಿನಿಮಾ ಬೇಕು. ಸೊ ಅದು ಕರಾವಳಿ ಎಲ್ಲಿ ಇತ್ತು ನಾಳೆ 100% ಗೊತ್ತಾಯ್ತು. ಅದ್ರಲ್ಲಿ ನೀವು ಸ್ಕೋರ್ ಎಲ್ಲ ಕೇಳಿದ್ರೆ ಕರೆಕ್ಟ್ ಗೊತ್ತಾಯ್ತು, ಎಲ್ಲ ಚಂಡಿ ನಮ್ಮ ಇಲ್ಲಿ ಕುಂದಾಪುರದ ಅಂತೆಲ್ಲ ಇನ್ಸ್ಟ್ರೂಮೆಂಟ್ ಇತ್ತು,
0: ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್,
1: ಟ್ರೈಬ್ ಇನ್ಸ್ಟ್ರೂಮೆಂಟ್, ಕಂಸಾಳೆ, ಚಂಡಿ, ಅದರ ತುಂಬಾ ಇನ್ಸ್ಟ್ರೂಮೆಂಟ್ ಇತ್ತಿಲ್ಲ. ಸೊ ಅದನ್ನೆಲ್ಲ ಇದ್ರಲ್ಲಿ ಯೂಸ್ ಮಾಡ್ಕೆ ಅಂತ ಹೇಳಿ ಸ್ಕೋರ್ ಎಲ್ಲ ಫಿನಿಶ್ ಮಾಡಿದೆ.
0: ಅವರೇ ಅಪ್ರೋಚ್ ಮಾಡಿದ್ರ ಅಥವಾ ನೀವು ಅಪ್ರೋಚ್ ಮಾಡಿದ್ರ ಹೆಂಗಾಯ್ತದ?
1: ಅವರು ಡೈರೆಕ್ಟರ್ ಮುಂಚೆನೆ ಪರಿಚಯ, ಅವರ ಅಂಬಿ ನಿಂಗೆ ವಯಸ್ಸಾಯ್ತು ಸಿನಿಮಾ ಮಾಡಿದವ್ರು, ಅದಕ್ಕಿಂತ ಮುಂಚೆ ಪರಿಚಯ ನಂಗೆ. ಒಂದ್ ಸಿನಿಮಾ ಮಾಡಕ್ ಮಾರ ಅವ್ರು ನಮ್ಮ ಇಲ್ಲೇ ಬಸರೂರಲ್ಲಿ ಕಲ್ತದ್ದು ಹಾಸ್ಟೆಲ್ ಅಲ್ಲಿ. ಸೊ ಆ ಒಂದ್ ಕನೆಕ್ಷನ್ ಇತ್ತು ಮೋಸ್ಟ್ಲಿ ಫಸ್ಟ್ ಇಂದ. ಒಂದ್ ಸಿನಿಮಾ ಮಾಡಕ್ ಮರ ಒಟ್ಟಿಗೆ ಮಾಡುವ ಅಂತ ಹೇಳ್ರಿ. ಅದಾದ್ಮೇಲೆ ಒಂದ್ ಪಿಕ್ಚರ್ ಬಂತು, ಅದು ಓಕೆ ಇಲ್ಲ ಅಂದ್ರೆ ಇಬ್ರಿಗೂ ಅವರು ಅವ್ರನ್ನು ಅವರಿಗೂ ಓಕೆ ಇಲ್ಲ ಆ ಸಿನಿಮಾ, ನಂಗೂ ಓಕೆ ಇಲ್ಲ. ಎಂತ ಎಂತ ಆತಿತ್ತಲ್ಲ ಇದು ನಾಳೆ ಕಡಿ ಕರೆಕ್ಟ್ ಅದು ಕರಾವಳಿಗೆ
0: ಕನೆಕ್ಟ್
1: ಕೂಡ್ಕಂತ ಅಲ್ಲಿ ಕೂಡ್ಕಂತ ಅವರು ಕತಿ ಕಾರಲ್ಲಿ ಹೇಳ್ರ ಹಿಂಗ ಹಿಂಗ ಇತ್ತು ಸಿಚುವೇಶನ್, ಹಿಂಗ ಹಿಂಗ ಕತಿ ಇತ್ತ ನರೇಶನ್ ಹೇಳ್ರ. ಸೊ ಇದಕ್ಕೆ ತುಂಬಾ ಎಫರ್ಟ್ ಹಾಕಿ ವರ್ಕ್ ಮಾಡಕ್ ನಾವು ನಿಲ್ಸ್ಕಿ ಸಿನಿಮಾನ ನಳಿ ಹೇಳ್ರ ಒಂದಿಷ್ಟು ರಿಸರ್ಚ್ ಮಾಡಿತ್ತು ನಾವು. ಕಂಬಳದ ಓರಿಯಂಟೆಡ್ ಅಲ್ಲ, ಸೊ ಕಂಬಳಕ್ಕೆ ಹೋಗಿ ಒಂದಿಷ್ಟು ಸೌಂಡ್ ರೆಕಾರ್ಡ್ ಮಾಡ್ಕೊಂಡ್ ಬಂದಿದ್ದೆ.
0: ಒರಿಜಿನಲ್?
1: ಹಾ, ಒರಿಜಿನಲ್ ಸೌಂಡ್. ಅಲ್ಲಿಂದ ಇದು ಆಂಬಿಯನ್ಸ್ ಅಲ್ಲ, ಅಲ್ಲಿ ಎಂತೆಲ್ಲ ಪ್ಲೇ ಮಾಡ್ತಾರ ಈಗ ಕೊಂಬು ಕಹಳೆ, ಕಂಸಾಳೆ, ಚಂಡಿ, ಡೋಲ್, ಫ್ಲೂಟ್, ಈ ತರದ್ರಲ್ಲೆಲ್ಲ ರೆಕಾರ್ಡ್ ಮಾಡ್ಕೊಂಡ್ ಬಂದು ಅದನ್ನೆಲ್ಲ ಸ್ಯಾಂಪ್ಲಿಂಗ್ ಅಂತ ಹೇಳ್ತಾರೆ, ಮ್ಯೂಸಿಕಲಿ ಹೇಳ್ದ ಸ್ಯಾಂಪಲ್ ಮಾಡ್ಕೊಂಡ ಅದಕ್ಕೆ ಒಂದಿಷ್ಟು ಪ್ಲಗ್ಇನ್ ಗಳನ್ನೆಲ್ಲ ಪರ್ಚೇಸ್ ಮಾಡಿ ಹೊಸ ತರ ಸೌಂಡ್ ನ ಕೊಡ್ಕಂತ ಹೇಳಿ ಅದನ್ನ ಅಚೀವ್ ಮಾಡುತ್ತೆ.
0: ಓಕೆ.
1: ಸೊ ಸಾಂಗ್ ಫಸ್ಟ್ ಸಾಂಗ್ ಕಂಪೋಸ್ ಆದ್ದೆ ಇದು ಮುದ್ದುಗುಮ್ಮ ಸಾಂಗ್. ಅದಾದ್ಮೇಲೆ ನಮ್ಮ ಕರಾವಳಿದ ಒಂದು ಸಾಂಗ್ ಟೈಟಲ್ ಟ್ರ್ಯಾಕ್ ತರ ಬೇಕಿದ್ದಕ್ಕೆ ನಲ್ಲಿ ಹೇಳದ ಕಳಿಕೆ ಒಂದು ಟೈಟಲ್ ಟ್ರ್ಯಾಕ್ ತರ ಮಾಡಿದೆ. ಅದು ಒಂದು ಒಳ್ಳೆ ಓಡಿತ ಸಾಂಗ್. ಕಡಲಿಂದ ನಾಡು ಕಡಲಿಂದ
0: ಕಾಡು
1: ಒಡಲಾಗೂಡು. ಸೊ ನಮ್ ಕಲ್ಚರಿಗೂ ಸೂಟ್ ಆಯ್ಕು ಮತ್ತೆ ಆ ಸಿನಿಮಾಗೂ ಸೂಟ್ ಆಯ್ಕು. ಸಿನಿಮಾ ಬಿಟ್ಟು ಯಾರು ಕೇಳ್ರು ಅದು ಕನೆಕ್ಟ್ ಆಯ್ಕೆ ಅಂದ್ರೆ ಅವ್ರವ್ರ ಊರಿಗೆ ಕನೆಕ್ಟ್ ಆಯ್ಕೆ ಅಂತ ಹೇಳಿ.
0: ಲಿರಿಕ್ಸ್ ಯಾರು ಬರ್ದಿದ್ದಾರೆ ಇದಕ್ಕೆ?
1: ಇದಕ್ಕೆ ಪ್ರಮೋದ್ ಮರವಂತೆ ಬರೋದು.
0: ಪ್ರಮೋದ್ ಮರವಂತೆ ಎಲ್ಲಾ ಹಾಡುಗಳಿಗೂ ಅವ್ರದ್ದು ಲಿರಿಕ್ಸ್?
1: ಒಂದು ನಾಲ್ಕು ಹಾಡಿಗೆ ಬರ್ದಿರೋರು.
0: ಮ್ಯೂಸಿಕ್ ಕಂಪೋಸಿಷನ್ ನಿಮ್ದು? ಸಿಂಗರ್ಸ್?
1: ಸಿಂಗರ್ಸ್ ಸಿದ್ದಶ್ರೀರಾಮ್ ಅಂದಳಿ ಹಾಡದ್ದು. ಆಮೇಲೆ ವರಾಹ ರೂಪಂ ಹಾಡಿರಲ್ಲ, ಸೊ ಅವ್ರ ಇದಕ್ಕೆ ಹಾಡದ್ದು ಕಡಲಿಂದ.
0: ಅದಕ್ಕೆ ಅವ್ರು ಹಾಡಿದ್ದಾರೆ. ಸಿ, ನನ್ಗೊಂದು ಯಾವಾಗಲೂ ಕುತೂಹಲ ಎಂತ ಕೇಂದ್ರೆ, ಈ ಮ್ಯೂಸಿಷಿಯನ್ಸ್ ಗಳು ಅಥವಾ ಮ್ಯೂಸಿಕ್ ಕಂಪೋಸರ್ಸ್ ಗಳು ಸಿಂಗರ್ಸ್ ನ ಹುಡುಕೋವಾಗ ನಾನು ಯಾವಾಗಲೂ ಅಂದ್ಕೊಳ್ಳೋದು, ಸಿ ಮೊದಲೆಲ್ಲ ಆಗಿದ್ರೆ ಎಸ್ ಪಿ ಬಿ ಚಿತ್ರ, ಎಸ್ ಪಿ ಬಿ ಜಾನಕಿ, ಇಂತ ದ ಫೇವರೇಟ್ ಮ್ಯಾಚಸ್ ಗಳನ್ನೇ ಜಾಸ್ತಿ. ಮತ್ತೆ ಒಂದ್ಸಲ ಪಾಪ್ಯುಲರ್ ಆದ ಜೋಡಿಗಳಿದ್ರೆ, ವಾಯ್ಸಸ್ ಗಳಿದ್ರೆ ಅವ್ರಿಗೇನೆ ಅವಕಾಶ. ಈಗ ಮಂಗ್ಳಿನ ಕರ್ಕೊಂಡ್ ಬಂದು ನಮ್ಮ ಕನ್ನಡ ಸಿನಿಮಾದಲ್ಲಿ ತುಂಬಾ ಅವಕಾಶ ಎಲ್ಲ ಕೊಟ್ರು. ಹಾಕಂಡ್ರೆ ನಮ್ಮಲ್ಲೂ ಎಷ್ಟೋ ವಾಯ್ಸಸ್ ಗಳು ಇನ್ನೂ ಹೊರಬರ್ದು. ಅವರಿಗೆ ಅವಕಾಶಗಳೇ, ಯಾಕಂದ್ರೆ ಜನ ನೋಡೋದು ನಮ್ ಸಕ್ಸಸ್ ಬೇಕು. ಜನ ಆನ್ ಒನ್ ಶಾಟ್ ದೇ ಹ್ಯಾವ್ ಟು ಲೈಕ್ ಇಟ್. ಓಕೆ, ಚಿತ್ರ ಹಾಡಿದಾರೆ ಅಂದ್ಕೊಂಡು ನಮ್ಗೆ ಇಷ್ಟ ಆಗ್ಬಿಡುತ್ತೆ. ಚಿತ್ರನ ವಾಯ್ಸ್ ಮೇಲೆ ನಮ್ಗೆ ಯಾವ್ದು ಅಪನಂಬಿಕೆನೆ ಇಲ್ಲ. ಶ್ರೇಯಾ ಘೋಷಾಲ್ ಅಂಡ್ ಸೋನು ನಿಗಮ್ ಬರಕ್ ಶುರು ಆದ್ರು. ಸೊ ನೀವ್ ಯಾವ ತರ ಆಸ್ ಅ ಮ್ಯೂಸಿಕ್ ಕಂಪೋಸರ್ ಹೆಂಗ್ ಸೆಲೆಕ್ಟ್ ಮಾಡ್ತೀರಿ ಹಾಡುಗಳ ವಾಯ್ಸ್ ಗಳನ್ನ?
1: ನಂಗೆ ಆಕ್ಚುಲಿ ಹಂಗ ಫೇಮಸ್ ಆದನ್ ಹಾಕಂಕ್ ಇಷ್ಟವೇ ಇಲ್ಲ.
0: ಇಲ್ಲ,
1: ಯಾಕಂದ್ ಹೇಳ್ರೆ ಹೊಸಬರು ಹೇಗಳಿಗೆ ಬಪ್ಪುದು ಹೊರಗೆ?
0: ಕರೆಕ್ಟ್.
1: ಈಗ ಫೇಮಸ್ ಮ್ಯೂಸಿಕ್ ಡೈರೆಕ್ಟರ್ ಹಾಕೊಂಡ್ ಹೇಳ್ರೆ ನಾನು ಹೇಗಳಿಗೆ ಹೊರಗೆ ಬಪ್ಪುದು?
0: ರೈಟ್
1: ಅಲ್ಲ. ಸೊ ಆ ಒಂದ್ ಥಾಟ್ ನಾನ್ ನೆಕ್ಸ್ಟ್ ಈಗ ಸಿನಿಮಾ ತಕೊಂಡ್ರೆ, ಈಗ ಆಲ್ರೆಡಿ ಒಂದು ಒಬ್ಬರ ಹತ್ರ ಜಗಳ ಮಾಡ್ಕೊಂಡ್ ಬಂದೆ ನಾನು ಒಂದ್ ಸಿನಿಮಾದಲ್ಲಿ. ಎಲ್ಲರೂ ಫೇಮಸ್ ಇದ್ದವ್ರೆ ಹಾಕೋದಾರ ಏನ್ ಪ್ರಯೋಜನ? ಈಗ ಅವ್ರು ಹಾಡಿರೋ ಅಂದಳಿ ಅದು ಸಿನಿಮಾ ಸಾಂಗ್ ಹಿಟ್ ಆತಿಲ್ಲ. ಅದು ಈಗ ಸೋನ್ ನಿಗಮ್ ಹಾಡಿರೋದು ಎಷ್ಟೋ ಒಂದ್ ಎಷ್ಟೋ ಸಾಂಗ್ ಫ್ಲಾಪ್ ಇತ್ತು. ಸಿದ್ದಶ್ರೀರಾಮ್ ಹಾಡದ್ದು ಹಾಡುಗಳು ಎಷ್ಟೋ ಫ್ಲಾಪ್ ಇತ್ತು. ಅವ್ರು ಹಾಡಿರೋದಾಳಿ ಹಿಟ್ ಆತಿಲ್ಲ ಅಲ್ಲ, ಅದು ಎಲ್ಲರದು ಒಂದು ಕಾಂಟ್ರಿಬ್ಯೂಷನ್ ಇಂದ ಸಾಂಗ್ ಹಾಪುದು, ಅದೊಂದ್ ಮೆಲಡಿ ಹಿಟ್ ಹಾಪುದು. ನನ್ಗ ಅದು ಇದೇ ಇಷ್ಟ ಆತಲ್ಲ ನಂಗೆ. ಹೊಸಬ್ರು ವರ್ಕ್, ಹೊಸಬ್ರು ಬರ್ದಿದ್ರೆ ಅದು
0: ಹೊಸಬರಿಗೆ ಅವಕಾಶ ಕೊಡ್ಕೊಂಡು
1: ಅವಕಾಶ ಬೇಕು.
0: ಅಡ್ಡಿಲ್ಲ ಮರ, ಖುಷಿ ಆಯ್ತು.
1: ನಾನ್ ನೆಕ್ಸ್ಟ್ ಈಗ ಎಲ್ಲಾನು ಹಂಗೆ ಹಿಡಿತ ಈಗ.
0: ಅಂತ ಪೆಕ್ಯುಲರ್ ಯೂನಿಕ್
1: ಪೆಕ್ಯುಲರ್ ವಾಯ್ಸ್ ಇತ್ತು ನಮ್ಮಲ್ಲಿ, ಇತ್ತು ನಮ್ ಕುಂದಾಪುರದಲ್ಲೇ ಸುಮಾರು ಜನ. ಅವ್ರು ಯಾರು ಹೊರಗ್ ಬರ್ತಾ ಇಲ್ಲ. ಒಂದು ಈ ಸೋಶಿಯಲ್ ಮೀಡಿಯಾ ಅದ್ರಲ್ಲಿ ಸ್ವಲ್ಪ ಹಾಡ್ರೆ ಈಗ ಅದನ್ನ ಯೂಸ್ ಮಾಡ್ಕೊಂಡ್ ಯಾವ ತರ ಇನ್ಸ್ಟಾಗ್ರಾಮ್ ಹ್ಯಾಂಗಿತ್ತು ಅದನ್ನ ಯಾವ ತರ ಯೂಸ್ ಮಾಡ್ಕೊಂಡ್ಕ ಆ ತರ ಯೂಸ್ ಮಾಡ್ಕೊಂಡ್ರೆ ಮಾತ್ರ ಅವ್ರ ಟ್ಯಾಲೆಂಟ್ ಹೊರಗ್ ಬದತ್ತು. ಎಲ್ಲರೂ ವ್ಲಾಗ್ ಮಾಡ್ತೇನೆ ನಾನು ದುಡ್ಡು ಬತ್ತ ಹೇಳಿ ವ್ಲಾಗ್ ಮಾಡ್ರ ಆತ್ಲ. ಸೊ ಅವರಲ್ಲಿ ಬೇರೆ ಏನೋ ಒಂದು ಟ್ಯಾಲೆಂಟ್ ಇರುತ್ತೆ, ಅದನ್ನ ಹುಡ್ಕಂತಿಲ್ಲ. ಏನ ಕಾಣ್ತಿದ್ದೆ ಸುಮಾರು ರೀಲ್ಸ್ ಗಳ ಇದೆಲ್ಲ ಬರ್ತಿತ್ತು, ದುಡ್ಡು ಕೊಡ್ತಾರ, ಅದು ವರ್ಕ್ ಆತಿಲ್ಲ, ಜಾಸ್ತಿ ದಿನ ಬತ್ತಿಲ್ಲ.
0: ನಮ್ಮಲ್ಲಿ ಹೆಂಗಂದ್ರೆ ಒಬ್ರು ಹೋಟ್ಲ್ ಹಾಕ್ರಿ, ಎಲ್ಲರೂ ಉದ್ದಕ್ಕೂ ಹೋಟ್ಲೇ ಹಾಕೋದು, ಒಬ್ರು ಬೀಡಂಗಡಿ ಹಾಕ್ರಿ, ಎಲ್ಲರೂ ಉದ್ದಕ್ಕೂ ಬೀಡಂಗಡಿ ಹಾಕೋದು, ಅವರು ಬ್ಲಾಗ್ ಮಾಡಿದ್ರೆ ನಾನು ಅದನ್ನೇ ಮಾಡ್ತೆ ಅಂತ ಹಾಪರ್. ಸೊ ಅದಂತೂ ತುಂಬಾ ಜಾಸ್ತಿನೇ. ಅಂದ್ರೆ ನೀವು ಹೇಳೋದು, ನೀವು ಅರ್ಥ ಮಾಡ್ಕೊಳ್ಳಿ ನಿಮ್ ಪ್ರತಿಭೆ ಯಾವ್ದು.
1: ಹೌದು ಹೌದು ಹೌದು. ಮತ್ತೆ ಮನೆಯವರು ಹಂಗೆ ಸಪೋರ್ಟ್ ಮಾಡ್ತ, ನೀವು ಬ್ಲಾಗೇ ಮಾಡ್ರೆ ದುಡ್ಡು ಮಾಡ್ಲಕ್ಕ, ರೀಲ್ಸ್ ಮಾಡಿ ದುಡ್ಡು ಮಾಡ್ಲಕ್ ಅಂತ ಹೇಳ್ರೆ, ಅದನ್ನ ಅವ್ರು ತಿಳ್ಕಣ್ಕ, ಅದು ಅವ್ರಕಿನ್ ಜಾಸ್ತಿ ಇವ್ರಿಗೆ ಗೊತ್ತಿರತ್ತೆ ಮಕ್ಕಳಿಗೆ, ನಾನು ಎಂತ ಅಚೀವ್ ಮಾಡಕ್ ಮುಂದೆ, ನನ್ನ ಗೋಲ್ ಎಂತ, ಅದನ್ನ ಫಸ್ಟ್ ತಿಳ್ಕೊಂಡು ಮುಂದೆ ಹೊರ ಒಳ್ಳೇದು. ಈ ಇಂಟರ್ನೆಟ್ ಇನ್ಸ್ಟಾಗ್ರಾಮ್ ಎಲ್ಲ ಬ್ಯಾನ್ ಆಯ್ತು, ಎಂತ
0: ಮಾಡುದು, ಕರೆಕ್ಟ್,
1: ಎಂತ ಮಾಡುದು,
0: ಒಂದಿನ ಬ್ಯಾನ್
1: ಆಯ್ತು, ಬ್ಯಾನ್ ಆಯ್ತು 100% ಈ ತರ. ಈಗ ಟಿಕ್ಟಾಕ್ ಕಾಣಿ ಅಂತ ಎಲ್ಲಿ ಪೀಕಿಗೆ ಹೋಯ್ ಅದು ಬ್ಯಾನ್ ಆಗಿಬಿಡ್ತಿಲ್ಲ ಇಂಡಿಯಾದಲ್ಲಿ. ಸೊ ಇನ್ಸ್ಟಾಗ್ರಾಮ್ ಏನು ಅದೇನು
0: ದೊಡ್ಡ ವಿಷಯ ಅಲ್ಲ,
1: ದೊಡ್ಡ ವಿಷಯವೇ ಅಲ್ಲ.
0: ಅಂತದ್ರ ಮೇಲೆ ಡಿಪೆಂಡ್ ಆಗಿ ಕೂಕೊಂಡ್ಬೇಡಿ,
1: ಡಿಪೆಂಡ್ ಆಗಿಬಿಡಿ ಅಷ್ಟೇ.
0: ಈಗಿನ ಸಣ್ಣ ಮಕ್ಕಳು ಮೊಬೈಲ್ ಹಿಡ್ಕೊಂಡು ಹಲೋ ಫ್ರೆಂಡ್ಸ್ ನಾನು ಅಂತ ಹೇಳಿ ಎಲ್ಲರೂ ವಿಡಿಯೋ ಮಾಡೋರೆ
1: ಅಲ್ಲ. ಅದಕ್ಕೆ ಕಾಮತಿ ಬೇಜಾರತ್ತ, ನಾನು ಅದೇ ಹೇಳಲ್ಲ, ಆ ಸಾಂಗ್ ಶೂಟ್ ಮಾಡೋತ್ತಿಗೆ ಇದು ನಮ್ಮೂರ ಎಲ್ಲ ರೋಡ್ ಮೇಲೆಲ್ಲ ಆರಾಮ್ಸೆ ತಿರ್ಕೊಂಡು ಮಕ್ಕಳೆಲ್ಲ ಆಟ ಆಡ್ಕೊಂಡಿದ್ದೀರ, ಅದಾಯಿ ಒಂದ್ ಅಲ್ಲ 10 ವರ್ಷ ಅಲ್ಲ, ಒಂದ್ 7-8 ವರ್ಷ, 5-6 ವರ್ಷ, 5-6 ವರ್ಷ ಅನ್ಕೊಂಡು ನನ್ನೂರ ಚಂದ ಸಾಂಗ್ ಶೂಟಿಂಗ್ ಹೋದೆ. ಎಲ್ಲೂ ಮಕ್ಕಳೇ ಇಲ್ಲ,
0: ಎಲ್ಲ ಮನೆ ಒಳಗೆ ಮೊಬೈಲ್ ಇಟ್ಕೊಂಡಿದ್ದ.
1: ನಂಗೆ ಎಷ್ಟು ಬೇಜಾರಾಯ್ತಂದ್ರೆ, ಹೊರಗೆ ಎಲ್ಲ ಶೂಟ್ ಮಾಡ್ತಿದ್ದೆ, ಯಾರು ಮಕ್ಕಳಿಲ್ಲ ಆಟ ಆಡ್ತಾರೆ, ಕಡೆಗೆ ಯಾರೋ ಇಬ್ಬರನ್ನ ಕರ್ಕ ಬನ್ನಿ ಮಾರ ಶೂಟ್ ಮಾಡುವ ಎಳಕ ಬಂದ ಕೇಸರ ಗಾಡಿ ಅಂದ್ರೆ ಹೇಳಿ
0: ಇದು ನನ್ನೂರು. ಅಲ್ಲ ಈಗ ಹಂಗೆ ಆಯ್ತು ಹಾಯ್, ಮೊದ್ಲೆಲ್ಲ ಕಂಡ್ರೆ ಮಕ್ಕಳ ಶಾಲೆ ಬಿಟ್ಟು ಬಂದವ್ ಬ್ಯಾಟ್ ಹಿಡ್ಕೊಂಡು ಆಡುದು, ಗೋಲಿ ಆಡುದು, ಈಗ ಮಳೆಗಾಲ ಅಂತಂದ್ರೆ ಗೋಲಿ ಆಡುದು, ಅಂತದೆಲ್ಲ ಆಟಗಳಿತ್ತು. ಈಗ ಕಾಣಿ, ಈಗ ನಮ್ದು ಕಾಲೇಜಲ್ಲಿ ಮಧ್ಯಾಹ್ನ ಒಂದೊಂದು ಬ್ರೇಕ್ ಕೊಡ್ತಾರೆ, ಕೊಟ್ಟಾಗಳಿಗೆ ನೀವ್ ಎಂತ ಮಾಡ್ಬೋದು, ಶಾಸ್ತ್ರಿ ಸರ್ಕಲ್ ಇರೋ ಕೆಲವು ಹೋಟೆಲ್ಗಳಿದ್ದಾವೆ ಅಲ್ಲಿ, ಅದು ಸ್ವೀಟ್ಸ್ ಇದು ಒಂದು ಅಂಗಡಿ ಅಂತ ಇದೆ, ಜಸ್ಟ್ ಉದ್ದಕ್ಕೂ ಕುರ್ಚಿ ಹಾಕಿರ್ತಾರೆ ಮಕ್ಕಳಿಗೆ ತಿನ್ಬೇಕಂದಲ್ಲಿ ಹೇಳಿ, ಮಕ್ಕಳಿಗಂತಲ್ಲ ಯಾರೇ ಬಂದ್ರು. ನೀವು ಆ ಮಧ್ಯಾಹ್ನ ಹೊತ್ತಿಗೆ ಕಾಣ್ ಕಲ್ಲು ಹೋಯ್, ಒಂದ್ ಗಂಟೆ ಒಂದು ಕಾಲು ಹೊತ್ತಿಗೆ ಹೋಯ್ನಿ, ಎಲ್ಲ ಮಕ್ಕಳು ಕೂಕೊಂಡು ಉದ್ದಕ್ಕೂ ಕೂಕೊಂಡಿದ್ರು, ಎಲ್ಲರ ಕೈಲೂ ಮೊಬೈಲ್, ಎಲ್ಲರೂ ಗೇಮ್ ಮಾಡ್ತಾ ಇರ್ತ, ಎಂತ ಸೀನ್ ಅದು, ಅಯ್ಯೋ ದೇವ ಭಾರತ ಎತ್ತ ಸಾಗುತ್ತಿದೆ ಅಂತ.
1: ಅತ್ಲ ಬದಿ ಮುಳುಗಿ ಹೋಗ್ತಿದ್ರು
0: ಗೊತ್ತಾತಿಲ್ಲ, ಓಕೆ ನೀವ್
1: ಆಲ್ರೆಡಿ ನೀರ್ ಬಂದ್ರು.
0: ಸೊ ಅಷ್ಟು ಬದಲಾಯ್ತು ಅಂದ್ರೆ, ನೀವು ನಾವೆಲ್ಲ ವೆರಿ ಲಕ್ಕಿ ಅಂತ ಕೇಳಿ, ಆ ಕಾಲದಲ್ಲಿ ಅಷ್ಟೊಬ್ಬ ಮೊಬೈಲ್ ಸಿಕ್ಲ, ಸಿಕ್ಕೆ ಸಚಿನ್ ಬಸ್ರು ಅಂತ ಸಚಿನ್ ಬಸ್ರು ಹುಡ್ತಾ ಇದ್ರು ಅಲ್ವಾ,
1: ಮೋಸ್ಟ್ಲಿ ಗೇಮ್ ಹಿಡ್ಕೊ ಓಡಾಡ್ತಿದ್ದೀನಿ.
0: ಅಲ್ದಾ ಅಲ್ದಾ, ನೀವು ಮಾವನ ಹಿಂದೆ ಓಡಾಡ್ರಿ, ಮಾವನ ಒಟ್ಟಿಗೆ ಓಡಾಡ್ರಿ. ಸೊ ಮಾವನ ಇನ್ಫ್ಲುಯೆನ್ಸ್ ತುಂಬಾ ಆಯ್ತು. ಇವತ್ತು ಮಾವ ಒಂದ್ ದೊಡ್ಡ ಮರ ಆದ್ರೆ, ನೀವು ಅದ್ರ ಕೆಳಗಿರುವ ಒಂದು ಸಸಿಯಾಗಿ ಬೆಳೀತಾ ಇದ್ದೀರಿ ಅಲ್ಲ. ಸೊ ಈ ಇನ್ಫ್ಲುಯೆನ್ಸ್ ಗಳು ಆಯ್ಕೆ ಮಕ್ಕಳೇ, ಬಟ್ ಇವತ್ತಿನ ದಾರಿಗಳು ಹಿಂಗ್ ಹಿಂಗ್ ಹಿಂಗ್ ಆಗಿಬಿಟ್ಟಿದೆ.
1: ಮತ್ ಇನ್ನೊಂದು, ಈಗ ನಮ್ ಜೊತೆ ಯಾರು ಇರ್ತಾರ ಅವ್ರನ್ನ ಫಿಲ್ಟರ್ ಮಾಡ್ಕೊಂಡು, ಈಗ ನಾವು ಒಂದು ಏಜಿಗೆ ಬಂದ ಕೂಡಲೇ ಅವ್ರನ್ನ ಫಿಲ್ಟರ್ ಮಾಡ್ಕೊಂಡು, ಯಾಕಂತ ಹೇಳ್ರೆ ಮುಂದ್ ನಾವು ಜೀವನ ಮಾಡಕ್ ನಮ್ಮ ಮನೆಯವ್ರನ್ನ ಕಾಣ್ಕೊಂಡ್ಕ ಅಂತ ಹೇಳ್ರೆ, ಒಂದಿಷ್ಟು ಜನರ ಫಿಲ್ಟರ್ ಮಾಡ್ಕೊಂಡು ಮುಂದೋಯ್ ಅವ್ರನ್ನ ಇಟ್ಕೊಂಡು ಅವ್ರ ಜೊತೆಗೆ ಇಟ್ಕೊಂಡ್ರೆ ಹಾಳೆ ಹೋತ್. ಈಗ ನಂಗೆ ಹೆಂಗ್ ಮಾವ ಸಿಕ್ಕರು, ಎಲ್ಲರ ಜೀವನದಲ್ಲೂ ಒಬ್ರು ಇದ್ದೇ ಇರ್ತಾರ,
0: ಬಂದೇ
1: ಬತ್ತರ. ಸೊ ಆತರ
0: ಈಗ ನೀವು ಶಾಸ್ತ್ರೀಯವಾಗಿ ಸಂಗೀತ ಕಲ್ತೀರಿಯಾ ಅಥವಾ
1: ಎಂತದು ಮಣ್ಣು ಇಲ್ಲ,
0: ಇಲ್ಲ
1: ಎಂತ ಮಣ್ಣು ಇಲ್ಲ,
0: ಶಾಸ್ತ್ರೀಯವಾಗಿ ಕಲ್ಸಿಲ್ಲ. ಆದ್ರೆ ನೀವು ಒಂದು ಹಾಡನ್ನ ಜಡ್ಜ್ ಮಾಡುವಾಗ ಅಥವಾ ಹಾಡನ್ನ ಹಾಡುವಾಗ ಶ್ರುತಿ ಲಯ ತಾಳ ಆತರ ಬದ್ಧವಾಗಿ ಅಂತ ಹೇಳ್ತಾರಲ್ಲ, ಸೊ ಅದಕ್ಕೆ ನಿಮ್ಗೆ ಶಾಸ್ತ್ರೀಯವಾಗಿ ಕಲಿದೇ ಇರೋದು ಇಲ್ಲ, ಆದ್ರೆ ತೊಂದರೆ ಕೊಟ್ಟಿದ್ದೀಯಾ ಆತರ ಏನಾದ್ರು
1: ಅಂದ್ರೆ? ಕೆಲವೊಂದ್ ಕಾಂಪೋಸಿಷನ್ ಹಂಗಾತು ಅಂದ್ರೆ, ಈಗ ತುಂಬಾ ಕ್ಲಾಸಿಕಲ್ ಕರ್ನಾಟಕ ಕೇಂದ್ರ ಸ್ವಲ್ಪ ಕಷ್ಟ ಆತು ಅಂದ್ರೆ ನಮ್ಗ, ಬಟ್ ಆ ನೋಟ್ ಎಲ್ಲ ರೀಚ್ ಮಾಡ್ಲಕ್ ನಾನು
0: ಮಾಡ್ತೀರಿ,
1: ಆ ಕ್ಯಾಪಬಿಲಿಟಿ ಇತ್ತು, ಕಾನ್ಫಿಡೆನ್ಸ್ ಇತ್ತು. ನಾನು ಎಂತ ಇಂಥದ್ ಮಾಡ್ಲ ಹೇಳಲ್ಲ, ಎಲ್ಲ ಎಲ್ಲಾ ತರವೂ ಸಾಂಗ್ ಮಾಡಿದೆ, ಎಲ್ಲಾ ತರವೂ ಪ್ರೋಗ್ರಾಮಿಂಗ್ ಮಾಡಿದ್ದೇನೆ, ಎಲ್ಲರಿಗೂ ಸಾಂಗ್ ಮಾಡಿದೆ. ತಮಿಳ್ ಜಿ ವಿ ಪ್ರಕಾಶ್ ಅವರಿಗೂ ವರ್ಕ್ ಮಾಡಿದೆ, ರೆಹಮಾನ್ ಅವರ ಅಳಿಯ, ರೆಹಮಾನ್ ಅವರ ಅಳಿಯಂಗೆ ರವಿ ಬಸ್ರವ್ರ ಅಳಿಯ ಕೆಲಸ ಮಾಡಿದೆ.
0: ವಾವ್, ಗುಡ್ ಕಾಂಬಿನೇಷನ್.
1: ಅವರಿಗೂ ಪ್ರೋಗ್ರಾಮಿಂಗ್ ಮಾಡಿದೆ ಧನುಷ್ ಸಿನಿಮಾದಲ್ಲಿ, ತುಂಬಾ ಅವ್ರದ್ದ ಸಾಧಾರಣ ಒಂದು 20 ಪಿಕ್ಚರ್ ಮೇಲೆ ವರ್ಕ್ ಮಾಡಿದೆ ನಾನೀಗ.
0: ಹೌದಾ?
1: ಸೊ
0: ನಿಮ್ಗೊಂದು ಒಳ್ಳೆ ಕಾನ್ಫಿಡೆನ್ಸ್ ಇದೆ ಈಗ, ಎಂತದ್ದೇ ಹಾಡು ಯಾವ ತರದ್ದು ಬೇಕಂದ್ರು ನೀವು ಮಾಡಬಲ್ರಿ ಅಂತ ಹೇಳ್ಕೊಂಡು. ಈಗ ಹಾಡುದಿಲ್ಲ ನೀವು?
1: ಹಾಡ್ತೆ.
0: ಅಂದ್ರೆ ನೀವ್ ಯಾವ್ದಾದ್ರು ಸಿನಿಮಾ ಹಾಡಿದ್ದೀರಾ? ನೀವು ಮ್ಯೂಸಿಕ್ ಕಂಪೋಸ್ ಮಾಡಿರೋದು ಅಂಡ್ ನೀವು ಹಾಡಿ?
1: ನಾನು ಹಾಡಿದೆ.
0: ಯಾವ್ದು?
1: ಸ್ಪಾರ್ಕ್ ಈಗ ನಡೆದು ನೆಕ್ಸ್ಟ್ ಮಂತ್ ರಿಲೀಸ್ ಆತಿತ್ತು.
0: ತಮಿಳ?
1: ಇಲ್ಲ ಇಲ್ಲ,
0: ಕನ್ನಡ.
1: ಕನ್ನಡವೇ.
0: ಓಕೆ.
1: ಉಪೇಂದ್ರ ಅವರ ಅಣ್ಣನ ಮಗ ನಿರಂಜನ್ ನನ್ನಲ್ಲಿ. ಸೊ ಅವ್ರ ಸಿನಿಮಾದಲ್ಲಿ ನಾನೇ ಮ್ಯೂಸಿಕ್ ಡೈರೆಕ್ಟರ್,
0: ನೀವೇ ಸಿಂಗರ್?
1: ಹಾ, ಒಂದ್ಸ ಸಿಂಗರ್ ಹತ್ರ ಹಾಡ್ಸಿತ್ತು ಒಂದು ಆಲ್ರೆಡಿ, ಹಿಂದಿ ಸಿಂಗರ್ ಹತ್ರ ಹಾಡ್ಸದ್ದು ಆಯ್ತಾ, ಪ್ರೊಡ್ಯೂಸರ್ ಹಿಂದಿಯವರೇ ಆಯ್ತಾ ಆ ಸಿನಿಮಾಗೆ, ಅವರಿಗೆ ನನ್ನ ವಾಯ್ಸೇ ಬೇಕು ಅವ್ರಿಗೆ, ನಾನ್ ಹಾಡದೇ ಬೇಕಂದ್ರೆ ನಾನ್ ಟ್ರ್ಯಾಕ್ ಹಾಡಿರ್ತೆ ಫಸ್ಟ್, ನಾನು ಕಂಪೋಸಿಂಗ್ ಮಾಡ್ತಾ ಲಿರಿಕ್ ಅಂತ ಟ್ರ್ಯಾಕ್ ಹಾಡಿರ್ತೆ, ಹಾಗೆ ಹೇಳಲ್ಲ ಮಗರಿ ಅದು ಹಂಗೆ. ಅದ್ ಎಂತ ಅಂತ ಹೇಳ್ರೆ, ಕೇಂಡ್ ಕೇಂಡ್ ಕೇಂಡ್ ಕೇಂಡ್ ಕೇಂಡ್ ಬೇರೆ ಯಾರು ವಾಯ್ಸ್ ಹಾಕ್ರು ಇಷ್ಟ ಆಗ್ತಿಲ್ಲ, ಸೋನ್ ನಿಗಮ್ ವಾಯ್ಸ್ ಹಾಕ್ರು ಇಷ್ಟ ಆಗ್ತಿಲ್ಲ. ಅದು ಒಂದ್ಸಲ ಮೈಂಡಲ್ಲಿ ಫಿಕ್ಸ್ ಆರೆ ಆ ಏರಿಳಿತಗಳು, ಆ ಮೆಲಡಿ, ಆ ವೋಕಲ್ಗೆ ಸೆಟ್ ಆಗಿ ಬಿಡುತ್ತೆ. ಅದಾದ್ಮೇಲೆ ಯಾರು ಹಾಡ್ರು ಅದು ಇಷ್ಟ ಆಗ್ತಿಲ್ಲ. ಅದೀಗ ಫೈನಲ್ ನಂದೇ ಇತ್ತು ಈಗ ವಾಯ್ಸ್.
0: ಹೌದಾ? ಓಕೆ. ನೀವು ನಮ್ಮ ಕುಂದಾಪುರದ ಯಾವ್ಯಾವ ಹೊಸ ಧ್ವನಿಗಳಿಗೆ ಈಗ ಆಲ್ರೆಡಿ ಅವಕಾಶಗಳನ್ನ ಕೊಟ್ಟಿದ್ದೀರಿ? ಯಾಕೆಂದ್ರೆ ರವಿ ಬಸ್ರೂರ್ ಅವ್ರು ಹಾಂಗೆ ನಮ್ಮಲ್ಲಿರೋ ಎಷ್ಟೋ ಧ್ವನಿಗಳನ್ನ ಇವತ್ತು ಹೊರ ತೆಗ್ದಿರ, ಎಷ್ಟೋ ಧ್ವನಿಗಳಿಗೆ ಇವತ್ತು ಒಂದು ವೇದಿಕೆ ಸಿಕ್ಕಿದೆ ರವಿ ಬಸ್ರೂರ್ ಅವರಿಂದ. ಸೊ ಸಚಿನ್ ಬಸ್ರೂರ್ ಅವ್ರ ಆತರ ಮಾವನ್ ತರನೇ ಯಾರ್ಯಾರ ಧ್ವನಿನೆಲ್ಲ ಆಯ್ದುಕೊಂಡಿದ್ದೀರಿ ನೀವು?
1: ನನ್ನ ಸಿನಿಮಾಗೆಲ್ಲ ನಮ್ಮ ಟೀಮಲ್ಲೇ ಹಾಡ್ತಾರೆ, ಅಂದ್ರೆ ನಮ್ಮ ಸ್ಟುಡಿಯೋದಲ್ಲಿ ಯಾರು ಬರ್ತಾರೆ ಅವ್ರ ಹತ್ರ ಎಲ್ಲ ಹಾಡ್ಸಿದೆ. ನಮ್ಮ ವಿಜಯಲಕ್ಷ್ಮಿ ಮೆಟ್ಟಿನೊಳೆ, ಆಮೇಲೆ ಶ್ರೇಯಾ ನಳಿ ಇದೆ ಕಾಲೇಜ್ ಮೋಸ್ಟ್ಲಿ ಸಿಂಗರ್, ಆಮೇಲೆ ಇನ್ನೂ ಒಂದಿಬ್ರು ಮೂರ್ ಜನ ಇದ್ರು ಇಲ್ಲಿನಾರೆ, ಎಲ್ಲ ಇಲ್ಲಿನಾರೆ ಆರ್ಟಿಸ್ಟ್.
0: ಅದೊಂದು ನಮ್ ಖುಷಿ, ಯಾಕಂದ್ರೆ ರವಿ ಬಸ್ರೂರ್ ಅವರು ನಮ್ಮ ಬದಿ ಒಬ್ಬ ಮ್ಯೂಸಿಷಿಯನ್ ಅಂತ ಗುರುತಿಸಿಕೊಂಡ್ಮೇಲೆ ಕೊಂಡಾಗ್ಲೂ ಕೊಂಡಿಲ್ದೆ ಇದ್ದಾಗ್ಲೂ ಅವ್ರು ಇಲ್ಲೇ ಧ್ವನಿಗಳನ್ನೇ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ಈಗ ವಿಜಯಲಕ್ಷ್ಮಿ ಮೆಟ್ಟಿನಹೊಳೆ ಅಂತವ್ರಿಗೆಲ್ಲ ದೊಡ್ಡ ದೊಡ್ಡ ಸಿನಿಮಾಗಳಲ್ಲಿ ಹಾಡುವ ಅವಕಾಶ ಸಿಕ್ತು, ಅದು ಬಿಕಾಸ್ ಆಫ್ ರವಿ ಬಸ್ರೂರು. ಅದ್ರ ಜೊತೆ ಅವ್ರದ್ದು ಊರ್ ಮೇಲಿರೋ ಪ್ರೀತಿ ಅಭಿಮಾನ, ಮತ್ತೆ ಇಲ್ಲೇ ಒಂದು ಸ್ಟುಡಿಯೋ ಹಾಕೊಂಡವ್ರು ಇಪ್ಪದು, ಸೊ ಇದೆಲ್ಲ ಕಾರಣ ಆಯ್ತು. ಸೊ ಹಾಗಾಗಿ ಅಂತ ಅಂಶಗಳನ್ನು ನೀವು ಅಡಾಪ್ಟ್ ಮಾಡ್ಕೊಂಡಿರಿ.
1: ನಂಗೆ ಅದೇ ನಾ ಹೇಳಲ್ಲ, ಹೊಸಬರು ವರ್ಕ್ ಹೊಸತನ ಬರ್ಕೆ ನಾವು ನಮ್ದು ಇಂಡಸ್ಟ್ರಿ ಹಂಗೆ ಆತಿತ್ತು ಅಂತ ಹೇಳ್ರೆ, ಕೆರೆಲಿಪ್ಪು ನೀರ್ ಆತಿತ್ತು, ಕೆರೆಲಿಪ್ಪು ನೀರ್ ಹಾಪ್ಕಾಗ ನದಿ ಕಣಂಗ್ ಹರಿತಾ
0: ಇರ್ಬೇಕು
1: ಅಂದ್ರೆ ಒಬ್ರು ಅವ್ರದ್ದು ಲೆಗಸಿ ಮುಗ್ದ ಮೇಲೆ ಇನ್ನೊಬ್ರು ಬರ್ಲೇಬೇಕು, ಇನ್ನೊಬ್ರು ಬಂದೇ ಬತ್ರ, ಅದನ್ನ ಹುಡುಕಕ್ಕ ನಮ್ಗೊಂದು
0: ತಾಳ್ಮೆ ಹಾಕೊಂಡು ಬೇಕು.
1: ಹೌದು, ಆ ಪ್ಲಾಟ್ಫಾರ್ಮ್ ಬೇಕು, ಗುರುತಿಸುವವ್ರು ಬೇಕು ಫಸ್ಟ್.
0: ಈಗ AI ಮ್ಯೂಸಿಕ್ ಅಂತ ಒಂದ್ ಬಂತಲ್ಲ ಮಾರ್ರೆ, ಮ್ಯೂಸಿಷಿಯನ್ಸ್ ಬೇಡ, ಯಾರು ಬೇಡ, ನಾವೇ ಲಿರಿಸಿಸ್ಟ್ ಹಿಂಗ್ ತೆಗ್ದು ಹಾಕಿರ್ಸೆ ಎಂತ ಮ್ಯೂಸಿಕ್, ಒಂದ್ ಹಾಡಿ ನಾಲ್ಕು ಬಗೆ ಹತ್ತು ಬಗೆ ಅದು ಹಾಡಿ ಹಾಡಿ ಕೊಡುತ್ತ. ಸೊ ಇದು ನಿಮ್ಗೆ ಅನ್ಸುತ್ತ ಲೈಕ್ ಇನ್ನೊಂದಿನ ಫ್ಯೂಚರ್ ಅಲ್ಲಿ ನಮ್ಮಂತ ಮ್ಯೂಸಿಷಿಯನ್ ಗಳಿಗೆ ಜಾಗ ಇಲ್ದಂಗ ಆಗ್ಬಹುದೇ ಅಂತ? ಏನಾದ್ರು
1: ಚಾನ್ಸೇ ಇಲ್ಲ. ಮಾವ ಮೊನ್ನೆ ಒಂದ್ ಇಂಟರ್ವ್ಯೂ ಹೇಳ್ರಿ, ಭಗವಂತ ನಮ್ಗೆ ಆಲ್ರೆಡಿ AIಕ್ಕಿಂತ ಡಬ್ ಎಷ್ಟೋ ಪಟ್ಟು ಇದನ್ನ AI ನಮ್ ಬಾಡಿಯಲ್ಲಿ ಕೊಟ್ಟಿದ, ನಮ್ ತಲೆಯಲ್ಲಿ ಕೊಟ್ಟಿದ, ಅದನ್ನ ನಾವು ಯೂಸ್ ಮಾಡ್ಕೊಂತ ಇಲ್ಲ ಅಷ್ಟೇ. ಈಗ ಅದ್ರಲ್ಲಿ ಎಂತಕ್ಕೆ ಅಂತ ಹೇಳಿ ಕ್ವಶನ್ ಕೇಂತಲ್ದ, ನಾವೇ ಕ್ವಶನ್ ಕೇಂದಲ್ದ, ನಮ್ ತಲೆಯೊಳಗೆ ಓಡಿ ಅದ್ ನಾವ್ ಬಾಯಲ್ಲಿ ಕೇಂದ. ಸೊ ನಮ್ ಇದ್ರೊಳಗೆ ಇತ್ತ ಆಲ್ರೆಡಿ ಅದು AI. ಮ್ಯೂಸಿಕ್ ಅಂತ ಎಫೆಕ್ಟ್ ಆತಿಲ್ಲ,
0: 100%
1: ಆತಿಲ್ಲ. ಬಟ್ ಅದೇ ಎಂತ ಹೇಳ್ರೆ, ನಿಮ್ಗೆ ಕೇಂದ್ ಕೂಡಲೇ ಗೊತ್ತ AI ಮ್ಯೂಸಿಕ್ AI ವೋಕಲ್ಲ ಕೇಳಿಕೊಳ್ಳೆ ಆಗೋದತ್ತ. ನಾ ಮೊನ್ನೆ ಕುಂದಾಪುರ ಹಬ್ಬದ ದಿನ ಯಾವ್ದೊಂದ್ AI ಸಾಂಗ್ ಮಾಡಿ ಹಾಕಿದ್ರು ಕೇಳಿಕೊಳ್ಳೆ ಗೊತ್ತಾಯ್ತು. ಅಂದ್ರೆ ಲಿರಿಕ್ಕಿಗೆ, ಈಗ ಲಿರಿಕ್ಕಿಗೆ ಒಂದ್ ಮೀಟರ್ ನಳಿರುತ್ತ, AI ಪದಕ್ಕೆ ಮೀಟರ್ ನಳಿರುತ್ತ, ಆ ಮೀಟರ್ ಇಂದ ಹೊರಗ್ ಬಂದ್ರೆ ಕೂಡ ಅದು ಟ್ಯೂನ್ ಎಲ್ಲ ಚೇಂಜ್ ಮಾಡಿ ಕೊಡತ್ತ, ಎಂತಲ್ಲ ಇವತ್ತ
0: ಪ್ರೊನೌನ್ಸಿಯೇಷನ್ ತಪ್ಪ ಇರುತ್ತೆ.
1: ಹೌದು, ಇದಕ್ಕೆ ಎಫೆಕ್ಟ್ ಆತಿಲ್ಲ, ಮ್ಯೂಸಿಕ್ಗೆ ಎಫೆಕ್ಟ್ ಆತಿಲ್ಲ.
0: ಸೊ ಸಚಿನ್ ಬಸ್ರೂರ್ ಅವರಿಗೆ ಮುಂದೊಂದಿನ ಇನ್ನೊಂದು 5 ವರ್ಷದಲ್ಲಿ ಎಲ್ಲಿ ನಿಮ್ಮನ್ನ ನೀವು ಕಾಣ್ಕಂತ ಒಂದು ಕನ್ಸಿತ್ತ?
1: ಅಂದ್ರೆ
0: ಇವತ್ತು ಕರಾವಳಿಯಲ್ಲಿ ಇದ್ದೀರಿ ನೀವು, ನಾಳೆ ಎಲ್ಲಿ ಯಾವ ತೀರದಲ್ಲಿ ಇರ್ಬೇಕು, ಅಂದ್ರೆ ಎಲ್ಲಿ ನಿಮ್ಮನ್ನ ನೋಡ್ಬೇಕು?
1: ಅಂದ್ರೆ ಮ್ಯೂಸಿಕ್ ಡೈರೆಕ್ಷನ್ ನನ್ ಗೋಲೆ, ಮ್ಯೂಸಿಕ್ ಡೈರೆಕ್ಷನ್ ಟಾಪ್ 1 ಮ್ಯೂಸಿಕ್ ಡೈರೆಕ್ಟರ್ ಅಲ್ಲಿ ನಾನು ಒಬ್ಬ ಇರ್ಕೊಂಡಿ ಆಸೆ. ಇಂಟರ್ನ್ಯಾಷನಲ್ ಸಾಂಗ್ ಮಾಡ್ಕೊಂಡಿ ದೊಡ್ಡ ಆಸೆ ಇತ್ತು ನಂಗೆ. ಇಂಟರ್ನ್ಯಾಷನಲ್ ಯಾರೆಲ್ಲ ಮ್ಯೂಸಿಕ್ ಆರ್ಟಿಸ್ಟ್ ಇದ್ರ, ಸೊ ಅವ್ರ ಜೊತೆ ಕೊಲ್ಯಾಬ್ ಮಾಡ್ಕೊಂಡಿ ಒಂದ್ ಇದಿತ್ತು, ಮಾಡಿಯೇ ಮಾಡ್ತೇವೆ ಒಂದಿನ ಯಾವ್ದಾದ್ರು ಟಾಪ್
0: ಮ್ಯೂಸಿಕ್ ಕಂಪನಿ ಜೊತೆಗೆ ಟೈ ಅಪ್ ಮಾಡ್ಕೊಳ್ಬೇಕಂತ ಆಸೆ ಇಂಟರ್ನ್ಯಾಷನಲ್ ಲೆವೆಲ್ ನಲ್ಲಿ. ಓಕೆ, ಗುಡ್. ಈಗ ನೀವು ಹೊತ್ತ ಈಗ ಕರಾವಳಿ ನಂತರ ಇನ್ನೆಷ್ಟು ಸಿನಿಮಾಗಳು ನಿಮ್ಮ ಕೈಯಲ್ಲಿದೆ ಸಚಿನ್ ಅವರ?
1: 4 ಸಿನಿಮಾ ಇತ್ತು, ಇನ್ನು
0: 4 ಸಿನಿಮಾಗಳು.
1: ಸತ್ಯಸನ್ ಅಫರಿಶಂದ್ರ, ಆಮೇಲೆ ಟೈಗರ್ ಸಫಾರಿ, ಅತಿಕಾಯ, ಆಮೇಲೆ ಇನ್ನೊಂದ್ ಸಬ್ಜೆಕ್ಟ್ ಕಾಮಿಡಿ ವರಂಟ್ ಸಬ್ಜೆಕ್ಟ್, ಅದಿನ್ನು ಡಿಸ್ಕಷನ್ ಅಲ್ಲಿ ಇತ್ತು.
0: ಓಕೆ,
1: ಸೊ ಅದು ಒಂದಿತ್ತು.
0: ಒಬ್ಬ ವ್ಯಕ್ತಿ, ಒಬ್ಬ ನಾಯಕನಾಗಿ, ಒಬ್ಬ ನಿರ್ದೇಶಕನಾಗಿ, ಅಥವಾ ಒಬ್ಬ ಮ್ಯೂಸಿಕ್ ಕಂಪೋಸರ್ ಆಗಿ, ಅವರ ಬಾಳುವಿಕೆ ಇದೆಯಲ್ಲ, ಯು ಕಾಂಟ್ ಸೇ ಇಟ್ ಇಸ್ ಎ ಲಾಂಗ್ ಟರ್ಮ್. ಒಬ್ಬ ಮ್ಯೂಸಿಕ್ ಕಂಪೋಸರ್ ಆಗಿ ಕೂಡ ಈಗ ನಾವು ನಮ್ಮ ಕನ್ನಡ ಚಿತ್ರರಂಗನೆ ತಕೊಂಡ್ರೆ ಎಲ್ಲಿಂದ ಬಂತು ಅಲ್ಲ. ಸೊ ಆ ಮ್ಯೂಸಿಕ್ ಕಂಪೋಸಿಷನ್ ನಾವು ಆಕಾಶವಾಣಿಯಿಂದ ಹೆಸರು ಕೇಂತಿದ್ರಿಂದ ಇವತ್ತು ರವಿ ಬಸ್ರೂರು ಸಚಿನ್ ಬಸ್ರೂರು ಅವ್ರಿಗೆ ಬಂದ್ ನಿಂತಿದೆ ಅಂದ್ರೆ ಆ ಪೀರಿಯಡ್ ಆಫ್ ಟೈಮ್ ಇದೆಯಲ್ಲ, ಇಟ್ ಈಸ್ ನಾಟ್ ದ ಲಾಂಗ್ ಟರ್ಮ್. ಒಂದು ಟೈಮ್ ಅಲ್ಲಿ ಅವ್ರು ರೈಸಿ ಹೋತಾರೆ, ನೀವ್ ಯಾರನ್ನೇ ತಕೊಂಡಿದ್ರು ಆ ಟೈಮಿಗೆ ಅವ್ರು ಹಿಟ್. ಇದು ವಿ ಹರಿಕೃಷ್ಣ ಮ್ಯೂಸಿಕ್ ವಾವ್, ಅಥವಾ ಇನ್ನೊಬ್ರು ಮ್ಯೂಸಿಕ್ ಇಳೆಯರಾಜ, ಇಳೆಯರಾಜ ಆಲ್ ಟೈಮ್ ಅವರು ಇದ್ರು. ಸೊ ಇರ್ಲಿ ಹಂಗೆ. ಸೊ ಆತರ ಅಪ್ಪದ ಅಪರೂಪಕ್ಕೆ ಈ ನಿಮ್ಗೆ ಈ ತರದೊಂದು ಇನ್ಸೆಕ್ಯೂರಿಟಿ ಫೀಲ್ ಏನಾದ್ರೂ ಇದೆಯಾ? ನಾಯಕನೇ ಆಗ್ಲಿ, ನಟಿಯೇ ನಾಯಕ ನಟಿಯೇ ಆಗ್ಲಿ, ಅದೊಂದು ಟೈಮಿಗೆ ಅವರು ಪೀರಿಯಡ್ ಇರ್ತಾರೆ, ಮತ್ತೆ ಅವ್ರು ಇಪ್ಪುದಿಲ್ಲ. ಸೊ ನಿಮ್ಗೆ ಆ ತರದೊಂದು ಇನ್ಸೆಕ್ಯೂರ್ ಫೀಲ್ ಏನಾದ್ರೂ ಇದೆಯಾ ಆತರ? ಅಥವಾ ಹೌ ಐ ಶುಡ್ ಬಿ ಪ್ರಿಪೇರ್ಡ್ ಆತರ ಆಗುವಾಗ ನಾನು ಏನಕ್ಕೆಲ್ಲ ರೆಡಿ ಆಗಿರ್ಬೇಕು ಅನ್ನೋದಕ್ಕೆ ಆತರ ಏನಾದ್ರು ಇದೆಯಾ?
1: ನಾನು ಇನ್ನೂ ಒಂದು 10 ವರ್ಷ ಕಾಪಷ್ಟು

0: ಅರ್ಜುನ್ ಜನ್ಯ ಸರ್ ಆಗಲಿ, ಹರಿಕೃಷ್ಣ ಸರ್ ಆಗಲಿ, ಅವರೆಲ್ಲ ಪ್ರೋಗ್ರಾಮರ್ಸೇ, ಬಟ್ ಮ್ಯೂಸಿಕ್ ಡೈರೆಕ್ಷನ್ ಬಂದಮೇಲೆ ಪ್ರೋಗ್ರಾಮಿಂಗ್ ಮಾಡೋಕೆ ಆತಿಲ್ಲ, ಈಗ ಕಂಪೋಸಿಂಗ್ ಮಾಡಿ ಕೊಡ್ಲಕ್ಕಷ್ಟೇ, ಅದ್ರ ಬ್ಯಾಕಿಂಗ್ ಬ್ಯಾಕಿಂಗ್ ಕೀಬೋರ್ಡ್ ಎಲ್ಲ ಪ್ಲೇ ಮಾಡೋದೆಲ್ಲ ಇರೋದಲ್ಲ, ಅದೆಲ್ಲ ಮಾಡ್ತಕ್ಕೂ ಕಮ್ಮಿ ಆತಿಲ್ಲ, ಪುರ್ಸೋತಿ ಬಿದ್ದಿಲ್ಲ, ಅವ್ರನ್ನ ಓಕೆ ಮಾಡಿಸ್ಕ ಇವ್ರನ್ನ ಓಕೆ ಮಾಡಿಸ್ಕ. ಸೊ ಅದು ಹೆಂಗತ್ತ ಹೇಳ್ರ, ಪ್ರೋಗ್ರಾಮರ್ಸ್ ಕೈ ಕೊಡ ಶುರು ಮಾಡ್ತಾರೆ ಕೆಲವೊಬ್ರು. ಸೊ ಅವ್ರದ್ದು ಏನೋ ಫ್ಯಾಮಿಲಿ ಪ್ರಾಬ್ಲಮ್, ಅದು ಬೇರೆ ಅಂತೂ ಫೈನಾನ್ಷಿಯಲಿ ಪ್ರಾಬ್ಲಮ್. ಪ್ರೋಗ್ರಾಮರ್ಸ್ ಯಾವಾಗ ಕೈ ಕೊಡೋ ಶುರು ಮಾಡ್ತಾರೆ ಆಗಳಿಗೆ ಸ್ವಲ್ಪ ಇವ್ರದ್ದು ಮ್ಯೂಸಿಕ್ ಡೈರೆಕ್ಷನ್ ಮಾಡ್ತಾರಲ್ಲ ಅವ್ರದ್ದು ಸ್ವಲ್ಪ ಕಮ್ಮಿ ಆತ ಬಂತು, ಆ ಕ್ವಾಲಿಟಿ ಕೊಡುಕ್ ಆತ ಇಲ್ಲ. ನಮ್ದು ಹೆಂಗ್ ಎಂತ ಪ್ಲಸ್ ಪಾಯಿಂಟ್ ಅಂತ ಹೇಳ್ರೆ, ನಾನು ಪ್ರೋಗ್ರಾಮರೇ, ಸೊ ನಾನು ಎಂತ ಬೇಕಾದ್ರೆ ಮಾಡ್ಲಕ್ಕೆ, ನಾನು ಈ ಮ್ಯೂಸಿಕ್ ಡೈರೆಕ್ಷನ್ ಬಿಟ್ಟು ನಾನು ಪ್ರೋಗ್ರಾಮಿಂಗ್ ಮಾಡ್ಕೊಂಡೆ ಇರ್ತೇನೆ ಹೇಳ್ರು,
1: ಇರ್ಲೇ
0: ಮ್ಯೂಸಿಕ್ ಡೈರೆಕ್ಷನ್ ಮಾಡ್ಕೊಂಡು ನಾನು ಪ್ರೋಗ್ರಾಮಿಂಗ್ ನಾನೇ ಮಾಡ್ತೇನೆ ಈಗ.
1: ಸೊ ಇನ್ಸ್ಟ್ರೂಮೆಂಟ್ಸ್ ಅಂತ ಬಂದ್ರೆ ನೀವು ಎಂತೆಲ್ಲ ನುಡಿಸ್ತೀರಿ, ಯಾವ್ದೆಲ್ಲ ಬರುತ್ತೆ ನಿಮ್ಗೆ?
0: ನಾನು ಇದು ಪಿಯಾನೋ ಪ್ಲೇ ಮಾಡ್ತೆ, ಅದೇ ಪಿಯಾನೋ ಒಂದೇ ಕರೆಕ್ಟ್ ಆಗಿ
1: ಪ್ಲೇ ಮಾಡ್ತೀರಿ. ಸೊ ಇಷ್ಟೆಲ್ಲ ಇರೋ ನಿಮ್ಗೆ, ನಿಮ್ಮ ಫೇವರೇಟ್ ಮ್ಯೂಸಿಕ್ ಡೈರೆಕ್ಟರ್ ಯಾರು?
0: ರವಿ ಬಸ್ರೂರ್
1: ಅವರೇ, ಅವರೇ ನಿಮ್ಮ ಫೇವರೇಟ್? ಆ ರವಿ ಬಸ್ರೂರ್ ಅವರನ್ನ ಒಬ್ಬರನ್ನ ಬಿಟ್ರೆ
0: ಮುಂಚೆ ಅವ್ರಂತ ಕಂದ್ರೆ ಹಂಸಲೇಖ ಸರ್, ಅವ್ರದ್ದು ಸಾಂಗ್ಸ್ ಈಗಳು ಎವರ್ ಗ್ರೀನ್. ಮೊನ್ನೆ ಊರಿನ ಬಾಪತಿಗೂ ಸಾಂಗ್ ಕೇಳ್ಕಂತ ಬತ್ತೆ, ಇಲ್ಲಿನ ಬಾಪತಿಗೂ.
1: ಇದನ್ನ ನಂಗೆ ನಿಮ್ಗೊಂದು ಕೇಮ್ಕಿತ್ತು, ನೀವು ನಿಮ್ದು ಉತ್ತರ ಹೇಳಿ, ನಂಗೆ ಇನ್ನೊಂದು ಪ್ರಶ್ನೆ ಕೇಮ್ಕಿತ್ತು ಹೇಳಿ.
0: ಅದೇ ಅವ್ರದ್ದೆಲ್ಲ ಲೆಗಸಿ, ಅದಿನ್ನು ಇಂಪ್ಯಾಕ್ಟ್ ಹಾಂಗೆ ಇತ್ತು, ಅದು ಮುಂದಿನ ಜನರೇಷನ್ಗೆ ಗೊತ್ತಿಲ್ಲ, ಬಟ್ ನಮ್ಮೆಲ್ಲ ಇಂಪ್ರೆಷನ್ ಇತ್ತಲ್ಲ ಅದು ಹಾಗೆ ಇತ್ತು. ಮತ್ತೆ ಆಗಳಿಕೆ ಅಂತಂದು ಹೇಳಿದ್ರೆ ಜಾಸ್ತಿ ಸಾಂಗ್ ರಿಲೀಸ್ ಆಗ್ತಿಲ್ಲ ಇತ್ತು, ಈಗ ಸಾಂಗ್ ಈಗ ನೀವು ಕಾಣ್ತೀರಿ ಹಿಂಗೆ ಮೊಬೈಲಾಗಿ ಹಿಂದೋಡಿ ಬಿಡ್ತೀರಿ ಅಷ್ಟೇ. ಒಂದು ಸಾಂಗ್ ಬಂದರೆ ಮುದ್ದುಗುಮ್ಮ ಸಾಂಗ್ ಬಂತಂದು ಅನ್ಕೊಣಿ, ಆಯಿತಾ, ಹಿಂಗೆ ಕಣ್ರಿ ಸ್ಕ್ರಾಲ್ ಮಾಡಿರಿ,
1: ಮತ್ತೊಂದು ಬಂದು
0: ಹಾಂ ಅಷ್ಟೇ ನೆನಪಿಪ್ಪುದು. ಮುಂಚೆ ಯಾರ ಕ್ಯಾಸೆಟ್ ಹಾಕು ಫಾರ್ವರ್ಡ್ ಮಾಡೋಕಾತಿಲ್ಲ ಇತ್ತು, ಇದ್ರಲ್ಲ ರೇಡಿಯೋದಲ್ಲ ಇಡೀ ಸಾಂಗ್ ಕೇಳಕ್ಕೆ ಇನ್ನೊಂದು ಸಾಂಗ್ ಬರ್ತಾರೆ. ಸೊ ಆಗಳಿಕೆ ಸಿನಿಮಾನೂ ಹಾಗೆ ಜಾಸ್ತಿ ಸಿನಿಮಾ ಬತ್ತಿಲ್ಲ ಇತ್ತು, ಬಂದ್ರೆ ಒಂದು 100 ಡೇಸ್, ಈಗ ಒಂದು ವಾರ ಓಡ್ರೆ 100 ಡೇಸ್ ಓಡ್ದಂಗೆ ಆ ಲೆವೆಲಿಗೆ ಬಂತು. ಸೊ ಅದೇ ಮ್ಯೂಸಿಕ್ ಅವಾಗೆಲ್ಲ ಅವರೆಲ್ಲ ಲಕ್ಕಿ.
1: ಈಗ ಎಷ್ಟು ಕಾಂಪಿಟೇಷನ್,
0: ಕಾಂಪಿಟೇಷನ್ ಕಿಂತ ಅದೇ ಸಸ್ಟೈನ್ ಆತಿಲ್ಲ
1: ಕರೆಕ್ಟ್. ನೀವ್ ಹೇಳಿದ್ದು ಈಗ ನಮ್ಗೆ ಅಂತಾಕ್ಷರಿ ಹಾಡು ಕೂಕೊಂಡಿರ್ತಲ್ಲ, ಈಗಿಂದ ಯಾವ್ದು ಹಾಡು ಬತ್ತಿಲ್ಲ. ಈ ಮಕ್ಕಳಿಗೂ ನನ್ನ ಸ್ಟೂಡೆಂಟ್ಸ್ಗೂ ಈಗ 19-20 ವರ್ಷದ ಮಕ್ಕಳು ಹಾಡುದು ಹಳಿ ಹಾಡ್ನೆ, ಯಾಕೆಂದ್ರೆ ಅವ್ರ ಇದ್ರಲ್ಲಿ ರಿಜಿಸ್ಟರ್ ಆಗಿರೋದು ಅದೇ ಲಿರಿಕ್ಸ್ ಗಳು. ಒಂದು ಆ ಲಿರಿಕ್ಸ್ ಗಳು ಅಷ್ಟು ಲೈಕ್ ಇಂಪ್ಯಾಕ್ಟ್ ಇರ್ತಾ ಇತ್ತು ಅದ್ರಲ್ಲಿ, ಅಂದ್ರೆ ನಮ್ ನೆನ್ಪು ಉಳಿತಾ ಇತ್ತು, ಅಂದ್ರೆ ನಮ್ ಮನಸ್ಸಿಗೆ ತಾಕ್ತಾ ಇತ್ತು ಅಂತ ಅರ್ಥ. ಈಗಿನ ಲಿರಿಕ್ಸ್ ಗಳು ಹಿಂಗ್ ಬತ್ ಹಿಂಗ್ ಗೊತ್ತ ಹಿಂಗ್ ಬತ್, ಅದ್ರ ಮ್ಯೂಸಿಕ್ ಅಥವಾ ಅದ್ರ ಟ್ಯೂನೋ ಅದ್ರ ಇನ್ನೊಂದ್ ಯಾವ್ದೋ ನಮ್ಗೆ ನೆನಪಲ್ಲಿ ಉಳಿಯುತ್ತೆ. ಬಟ್ ಸಾಹಿತ್ಯ ಅಂತ ಬಂದಾಗ ಅದು ಹಳೆಯ ಹಾಡುಗಳ ಸಾಹಿತ್ಯಗಳೇ ನಮ್ ತಲೆಯಲ್ಲಿ ಉಳಿದು. ಈಗ ಸಚಿನ್ ಬಸ್ರೂರ್ ಕೇಳಲಿ, ಅವ್ರ ಪಕ್ಕದಲ್ಲಿ ಕೂತಿರೋ ಅಟಲ್ ಅವ್ರನ್ನ ಕೇಳಿ, ನೀವ್ ಯಾರನ್ನ ಕೇಳಿ, ಅಥವಾ ನನ್ನ ಕೇಳಿ, ಆ ಲಿರಿಕ್ಸ್ ಹಿಂದಕ್ಕೆ ಹೋಗ್ಬಿಡುತ್ತೆ ನಾವು. ಸೊ ಅದೇ ನೀವ್ ಹೇಳುದು, ಒಂದು ನಮ್ಗೆ ತುಂಬಾ ಕೇಂಬಷ್ಟು ಟೈಮ್ ಇಲ್ಲ ಈಗ, ಮತ್ತೊಂದು ನಾವೆಂತ ಹೇಳ್ತೇವೆ ತುಂಬಾ ಸಿಕ್ಕಾಪಟ್ಟೆ ಮ್ಯೂಸಿಕ್ ಒಳಗಿದ್ದೀವಿ ನಾವೀಗ.
0: ದಿನಕ್ಕೆ ಎಷ್ಟು ಸಾಂಗ್ ರಿಲೀಸ್ ಆಗ್ತದೆ, ಎಷ್ಟು ಲಕ್ಷ ಸಾಂಗ್ ರಿಲೀಸ್ ಆಗ್ತದೆ, ಅದರಲ್ಲಿ ಯಾವ್ದೋ ನಮ್ದು ಒಂದು. ಮುಂಚೆ ಹಾಂಗಲ್ಲ, ಒಂದಿಷ್ಟು ಲಿಮಿಟೆಡ್, ಒಂದ್ ಪಿಕ್ಚರ್ ಇದು ಒಂದ್ ಕ್ಯಾಸೆಟ್ ಬಂದಿರುತ್ತೆ ಅದರಿಂದ ಕೇಂತ ಇರುತ್ತೆ, ನಾವು ಇನ್ನೊಂದ್ ಪಿಕ್ಚರ್ ಪಾಪುಲರಿಗೂ ಅದೇ ಕೇಂತ ಇರುತ್ತೆ.
1: ಕರೆಕ್ಟ್.
0: ನಂಗೆ ಇನ್ನೂ ನೆನಪಿತ್ತು, ನಾನು ಶ್ರೀಮಂಜನಾಥ ಪಿಕ್ಚರ್ ಇದ್ ಸಾಂಗ್ ಎಷ್ಟು ಸಲ ಕೇಳಿದೆ, 3 ಕ್ಯಾಸೆಟ್ ಹಾಳು ಮಾಡಿದೆ ಕೇಂಡ್.
1: ಓಕೆ, ಸೊ ಸಚಿನ್ ಅವ್ರದ್ದು ಫೇವ್ರೇಟ್ ಹಾಡ್ ಯಾವ್ದು? ರವಿ ಬಸ್ರೂರ್ ಹಾಡ್ಗಳನ್ನ ಬಿಡಿ, ಅದ್ ಬಿಟ್ಟು ಬೇರೆ ಹಾಡ್ಗಳು.
0: ಪರವಶನಾದೇನು ಹರಿಯುವ ಮುನ್ನವೇ ಪರಿಚಿತನಾಗಲಿ ಹೇಗೆ ಹರಿಯುವ ಮುನ್ನವೇ ಆ ಸಾಂಗ್.
1: ಪರಮಾತ್ಮ, ನೀವು ಕಂಪೋಸ್ ಮಾಡಿರೋ ಹಾಡು, ನಿಮ್ದೇ ಮಗು, ಮಕ್ಕಳಿದ್ದಾರೆ ಈಗ ನಿಮ್ಗೆ ತುಂಬಾ, ಅಷ್ಟೊಂದು ಹಾಡುಗಳನ್ನ ಕಂಪೋಸ್ ಮಾಡಿದ್ದೀರಿ ಈಗ. ಸೊ ಅದ್ರಲ್ಲಿ ನಿಮ್ದು ಇಷ್ಟದ ಹಾಡು ಯಾವ್ದು?
0: ಮುದ್ದುಗುಮ್ಮ ಸಾಂಗ್ ಫೇವರೇಟ್.
1: ಒಂಚೂರು ನಮ್ಗೆ ಹೇಳ್ತೀರ ನಾವು ಒಂಚೂರು ಕೇಂತೋ?

0: நின்னே முத்துகும்ம முத்துகும்ம நீனே சத்து மாடதேனே கத்து ஹோதே நன்னே.
1: வாவ் சூப்பர் பியூட்டிஃபுல் பியூட்டிஃபுல். ಕೇಳಿದ್ರೆ ಇದು ಕೇನ್ ಮೇಲೆ ನಿಮಗೂ ಮುದ್ದ ಗುಮ್ಮ ಹಾಡನ್ನು ಒಂದ್ಸಲ ಕೇನ್ಕ ಕಾಣ್ಕಂದ್ ಅನ್ಸುತ್ತೆ ಅನ್ಸುತ್ತೆ. ಕರಾವಳಿ ಚಿತ್ರದ ಹಾಡಲ್ಲ. ಓಕೆ, ನಮ್ಮ ಸಚಿನ್ ಬಸ್ರೂರು ಅವರು ಮ್ಯೂಸಿಕ್ ಕಂಪೋಸ್ ಮಾಡಿರುವಂತಹ ಹಾಡು. ಲಾಸ್ಟ್ ಪ್ರಶ್ನೆ ಒಂದು ಕೇಂಕಿತ್ತ. ಯೂಶ್ವಲಿ ನಾವು ಕೇಳುಗರಾಗಿ ಅಥವಾ ಹಾಡನ್ನ ಪ್ರೀತಿಸುವವರಾಗಿ ಹಾಡು ಕೇಂಬತ್ತಿಗೆ ಒಬ್ಬೊಬ್ರಿಗೆ ಒಂದೊಂದು ಲೈಕ್ಸ್ ಅಂಡ್ ಡಿಸ್ಲೈಕ್ಸ್ ಇರುತ್ತೆ. ಲೈಕ್ ನನಗೆ ರೊಮ್ಯಾಂಟಿಕ್ ಹಾಡುಗಳು ಇಷ್ಟ, ನನಗೆ ಪ್ಯಾಥೋಸ್ ಇಷ್ಟ, ನನಗೆ ಫುಲ್ ಜೋಶ್ ಫುಲ್ ಸಾಂಗ್ ಇಷ್ಟ, ನನಗೆ ಟಪ್ಪಾಂಗುಚ್ಚು ಇಷ್ಟ, ಹಾಂಗೆಲ್ಲ ಇರುತ್ತೆ. ನಿಮ್ಗೆ ಆಸ್ ಅ ಕಂಪೋಸರ್, ನೀವು ಕಂಪೋಸ್ ಮಾಡುವಾಗ ಇದೊಂದು ಸಾಂಗ್ ಅವ್ನು ಹೇಳ್ತಾರೆ, ಈಗ ಡೈರೆಕ್ಟರ್ ನಮ್ದೊಂದು ಸಿಚುವೇಶನ್ ಹೆಂಗಿತ್ತು, ಅವಳು ಮರ್ತಿರ್ತಾಳ, ಅವ್ನು ಮರ್ತಿರ್ತಾ, ಈ ತರ ಒಂದು ಸಿಚುವೇಶನ್, ಅಥವಾ ಅವರಿಬ್ರು ಪ್ರೀತಿ ಮಾಡೋ ಸಿಚುವೇಶನ್, ಇಂಥ ಸಿಚುವೇಶನ್ ಬಂದಾಗ ನೀವು ಯಾವ ಹಾಡನ್ನ ಫುಲ್ ಜೋಶಲ್ಲಿ ಕಂಪೋಸ್ ಮಾಡಕ್ ಇಷ್ಟಪಡ್ತೀರಿ? ರೊಮ್ಯಾಂಟಿಕ್, ಪ್ಯಾಥೋಸ್, ಆರ್ ಜಾಯ್, ಆರ್ ಯಾವ ತರದ್ದು?
2: ನಂಗೆ ಯೂಶಲಿ ಡಿಫ್ರೆಂಟ್ ಆಗಿ ಕೊಡ್ಕೊಂಡ್ರೆ ನಂಗೆ ಆಸೆ. ಎಲ್ಲ ಸಿನಿಮಾದಲ್ಲೂ ಡಿಫ್ರೆಂಟ್ ಡಿಫ್ರೆಂಟ್ ಕೈಂಡ್ ಆಫ್ ಜಾನರ್ ಇರುತ್ತಲ್ಲ, ಸೊ ಎಲ್ಲ ಜಾನರಲ್ಲೂ ಸಾಂಗ್ ಮಾಡ್ಕೊಂಡ್ರೆ ಆಸೆ. ಬಟ್ ನಿಮ್ಗೆ ಫೈನಲಿ ಅದು ಜಾಸ್ತಿ ತಲೆಯಲ್ಲಿ ಉಳಿದ ಮೆಲಡಿ ಸಾಂಗ್ಸ್. ಮೆಲಡಿ ಸಾಂಗ್ಸ್ ನೀವು ಈಗ ಯಾವ್ದಾರು ಹಳೆ ಸಾಂಗ್, ಯಾವ್ದಾರು ರೇಜ್ ಸಾಂಗ್ ಗಳು ನೆನ್ಪು ಮಾಡ್ಕೊಂಡು, ಯಾವ್ದು ನೆನ್ಪಿಗೆ ಬರ್ತಲ್ಲ ಅಷ್ಟೇ, ಮೆಲಡಿ ಸಾಂಗ್ಸೇ ನೆನ್ಪಿಗೆ ಹೋಗ್ಬೋದು. ಸಾಂಗ್ಸ್ ಅದ್ ನನ್ ಫೇವ್ರೇಟ್ ಸಾಂಗ್
1: ಗೀತಾಂಜಲಿ.
2: ಹಾ, ಗೀತಾಂಜಲಿ. ನಿಮ್ಗೆ ತಲೆಯಲ್ಲಿ ಸಸ್ಟೈನ್ ಆಗುದೇ ಮೆಲಡಿ ಸಾಂಗ್ಸ್. ಮೆಲಡಿ ಸಾಂಗ್ಸ್ ನಂಗು ಮೆಲಡಿ ಸಾಂಗ್ಸ್ ಇಷ್ಟ. ಬೇಗ ಕಂಪೋಸಿಂಗ್ ಮಾಡೋದೇ ನಾನು
1: ಇಷ್ಟಪಡ್ತೀರಿ, ಅಂತದೆಲ್ಲ ಸಿಕ್ಕರೆ ತುಂಬಾ ಹಾರ್ಟ್ ಹ್ಯಾಂಡ್ಸ್. ಇಲ್ಲಾಂದ್ರೆ ಆಸ್ ಅ ಕಂಪೋಸರ್ ನೀವು ಮಾಡ್ತೀರಿ, ಬಟ್ ನಮ್ದೊಂದು ಲೈಕ್ ಅಂತ ಇರುತ್ತಲ್ಲ, ಇದನ್ನ ಇನ್ನಷ್ಟು ಬ್ಯೂಟಿಫುಲ್ ಆಗಿ ಮಾಡ್ಬೇಕು ಹಿಂಗೆ ಹಂಗೆ ಅಂತಲ್ಲ, ನೀವೇ ಅದ್ರೊಳಗೆ ಸೇರಿ ಮಾಡುವಂತದ್ದು ವೆರಿ ನೈಸ್. ಸಚಿನ್ ಅವರೇ, ನಾವು ಕಾಲ್ ಮಾಡಿ ಸರ್ ಬನ್ನಿ ಅಂದ ಕೂಡಲೇ ನೀವು ಬಂದ್ರಿ. ಥ್ಯಾಂಕ್ ಯು ಸೋ ಮಚ್ ನಿಮಗೆ.
2: ಥ್ಯಾಂಕ್ ಯು.
1: ಸೊ ಕರಾವಳಿಯ ಈ ಸಕ್ಸಸ್ ನಿಮ್ಗೆ ಇನ್ನಷ್ಟು ಸಕ್ಸಸ್ ಕೊಡ್ಲಿ. ಈಗಲೇ ನಾಲ್ಕು ಸಿನಿಮಾಗಳಿದೆ ಅಂತ ಹೇಳಿದ್ರಿ, ಇನ್ನಷ್ಟು ಸಿನಿಮಾಗಳು ಕೈ ತುಂಬ, ಕಾಲ್ ತುಂಬ, ಮಂಡಿ ತುಂಬ, ಹೃದಯ ತುಂಬ.
2: ಮಂಡಿ ತುಂಬ ಬೇಡ ಮರ್ರೆ, ಮಂಡಿ ಎಲ್ಲ
1: ಹಾಳಾಗಿದೆ. ಮಂಡಿ ಹಾಳಾಪಷ್ಟು ಬೇಡ, ಬಟ್ ನಿಮ್ಗೆ ಕ್ವಾಲಿಟಿ ಸಿನಿಮಾದ ಕ್ವಾಲಿಟಿ ಹಾಡುಗಳನ್ನ ಕೊಡುವಂತಹ ಒಂದು ಎಂತ ಹೇಳ್ತಾರೆ ತಾಕತ್ತು ಸದಾ ಇರಲಿ. ಜನ ಹಾಡ್ ಅಂದ್ಕೊಳ್ಳೆ ಸಚಿನ್ ಬಸ್ರೂರವ್ರನ್ನ ನೆನಪು ಮಾಡ್ಕೋಬೇಕು. ಈಗ ನೀವು ನನ್ ಮುಂದೆ ಕೂತ್ಕೊಂಡು ಹಂಸಲೇಖ ಅವ್ರನ್ನ ಹ್ಯಾಂಗ್ ನೆನಪು ಮಾಡ್ಕೊಂಡ್ರೆ ಅಲ್ಲ, ಅಥವಾ ರವಿ ಬಸ್ರೂರವ್ರನ್ನ ಹ್ಯಾಂಗ್ ನೆನಪು ಮಾಡ್ಕೊಂಡ್ರೆ ಅಲ್ಲ, ಹಾಗೆ ನನ್ಗೆ ಆಸ್ ಅ ಮ್ಯೂಸಿಕ್ ಕಂಪೋಸರ್ ಐ ಲೈಕ್ ಸಚಿನ್ ಬಸ್ರೂರ್ ದ ಮೋಸ್ಟ್ ಅಂತ ಹೇಳೋ ತರ ಆ ತರದ್ದೊಂದು ರೀತಿಯಲ್ಲಿ ಅಷ್ಟು ಮಟ್ಟಿಗೆ ನಮ್ಮೂರ್ ಹುಡುಗ, ನಮ್ಮ ಬಸ್ರೂರಿನ ಹುಡುಗ ಬೆಳಿಲಿ ಅನ್ನೋದು ನಮ್ಮ ರೇಡಿಯೋ ಕುಂದಾಪುರದ ಹಾರೈಕೆ. ಥ್ಯಾಂಕ್ ಯು ಸೋ ಮಚ್, ದೇವರು ಒಳ್ಳೇದ್ ಮಾಡ್ಲಿ ನಿಮ್ಗೆ.
2: ಥ್ಯಾಂಕ್ ಯು ಸೋ ಮಚ್.
1: ಓಕೆ, ಸೊ ರೇಡಿಯೋ ಕುಂದಾಪುರಕ್ಕೆ ಎಂತಾರು ಹೇಳುಕಿದ್ರೆ ಹೇಳಿ ಮಾರ್ರೆ.
2: ರೇಡಿಯೋ ಕುಂದಾಪುರ ನಂಗೆ ಖುಷಿ ಆಯ್ತಿದೆ. ಫಸ್ಟ್ ಮುಂಚೆನೆ ಕೇಳಿದೆ ನಾನು, ನೀವು ಸ್ಟಾರ್ಟ್ ಮಾಡ್ದಗಳಿಕೆ ಕೇಳಿದೆ, ಮಾವನೇ ಬಂದದ ಅನ್ಸುತ್ತಲ್ಲ.
1: ಹೌದು, ಅವ್ರದೇ ಸಿಗ್ನೇಚರ್ ಟ್ಯೂನ್ ರೇಡಿಯೋ ಕುಂದಾಪುರ.
2: ಆ ಟೈಮಿ ನಂಗೆ ಬಪ್ಪು ಕಾಯ್ಲಿಲ್ಲ, ನಾನು ಬೆಂಗಳೂರಿಗಿದ್ದೆ ಮೋಸ್ಟ್ಲಿ. ತುಂಬಾ ಖುಷಿ ಆಯ್ತು ಅಂದ್ರೆ, ನಂತರವೇ ತುಂಬಾ ಜನ ಇನ್ನು ಸಿಂಗರ್ಸ್ ಗಳಿದ್ರ, ಮ್ಯೂಸಿಷಿಯನ್ ಇದ್ರ, ಸೊ ಆರ್ಟಿಸ್ಟ್ ಗಳಿದ್ರ, ಅವ್ರನ್ನೆಲ್ಲ ಕರ್ಸ್ಕ ಬಂದು ಹಿಂಗೆ ಕೂರಿಸಿ ಇಂಟರ್ವ್ಯೂ ಮಾಡಿ ಒಂದಿಷ್ಟ ಪ್ಲಾಟ್ಫಾರ್ಮ್ ಅವರಿಗೂ ಸಿಕ್ಲಿ. ಈ ತರ ಇದು ಈ ಮಟ್ಟದ ರೇಡಿಯೋ ಇನ್ನು ದೊಡ್ಡದ ರೀತಿಯಲ್ಲ ಆಯ್ಲಿ, ಕುಂದಾಪುರದಲ್ಲ ಮಂಗಳೂರ್ ತನಕ ರೀಚ್ ಆಯ್ಲಿ, ಮಂಗಳೂರವರಿಗೂ ಕೇಳಲಿ ಕುಂದಾಪುರದ ಭಾಷೆ ಸಾಂಗ್.
1: ಅಲ್ಲ, ನಮ್ದೀಗ ಪ್ರಪಂಚದಾದ್ಯಂತ ನಮ್ದು ಆಪ್ ಇದೆ ರೇಡಿಯೋ ಕುಂದಾಪುರ.
2: ಓಕೆ ಓಕೆ,
1: ನೀವು ಬೆಂಗಳೂರು ಹಂಗೇರಿ ಅದ್ರ ಆಚೆಗೆ ಇರಿ, ಎಲ್ಲರೂ ಕೇಂತ್ರ ಈಗ ನಮ್ ಕುಂದಾಪುರ ಕನ್ನಡನ ರೇಡಿಯೋ ಕುಂದಾಪುರದಲ್ಲಿ.
2: ಥ್ಯಾಂಕ್ ಯು, ಥ್ಯಾಂಕ್ ಯು.
1: ಓಕೆ, ನಿಮ್ಮ ಇಂಟರ್ವ್ಯೂ ಕೂಡ ಎಲ್ಲ ಕೇಂತ್ರಿ. ಓಕೆ, ಥ್ಯಾಂಕ್ ಯು ಸೋ ಮಚ್.
2: ಥ್ಯಾಂಕ್ ಯು, ಥ್ಯಾಂಕ್ ಯು.
1: ನಮ್ಮ ಸಚಿನ್ ಬಸ್ರೂರ್ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಇವತ್ತಿನ ಕುಂದಾಪುರ ಮಾತುಕತೆಯನ್ನ ಮುಗಿಸಿ ಪ್ರಿಯ ಕೇಳುಗ್ರೆ ನಾವೀಗ ಹೊರಡ್ತಾ ಇತ್ತ. ನಾ ಕೆಲವೊಂದು ಹಾಡು ಹೇಳಲ್ಲ, ಇವರು ಸಚಿನ್ ಬಸ್ರೂರ್ ಕೂಡ ಹಾಡಿದ್ರು, ಎಲ್ಲದನ್ನು ನೀವು ಕಾಣ್ಲಾ ಕೇಳಲಾ ಅಂತಂದ್ರೆ ಈಗಲೇ ಈಗಳಿಗೆ ಇವತ್ತೇ ಹುಡುಕಿ ಕಾಣಿ, ಮತ್ತೆ ಕೇಳಿ, ಮತ್ತೆ ಕೇಂತಾ ಇರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ, ಭಂಡಾರಕರ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಮತ್ತೆ
3: ಹುಡುಕುದು ಅಂದ್ರೆ ಬೆಂಕಿ ಕೊಡುದು ಅಂದ್ರೆ ಓಡಿ ಹೋಗ್ತಾನ.

0: ಏನಣ್ಣ ನಿಂತ್ಕೊಂಡ್ ಮರ, ನಿಂಗೊಂದ್ ಸಾಲು ಕೊಟ್ಕೊಂಡ ಮುಗಿಸಿ ಬಿಟ್ಟು ಬೆಕ್ಕಿನ ಕಂಡಾಗ ಎಳಕತ್ತಿರುವುದಾಯ್ತಲ್ಲ ಮರ. ತೆಗಿ
1: ಅಲ್ಲ ಮರ, ನೀವ್ ಈಗ ಕೇಂದ ನೀನ್ ಸಾಯಂಕಾಲದಾಗ ಇದೀತ, ನಾನು ಓಡಿ ಹತ್ತ ಮರ.
0: ಇಲ್ಲ ಸಾಲ

0: ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ ನಿಮ್ಮೊಟ್ಟಿಗೆ. ಇವತ್ತು ನಮ್ಮ ಕುಂದಾಪುರ ಮಾತುಕತೆಯಲ್ಲಿ ಭಂಡಾರಕರ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರದಲ್ಲಿ ಯಾರಿದ್ರು ಅಂತ ಕೇಂದ್ರೆ ನಮ್ಮೊಟ್ಟಿಗೆ ಹೆಡ್ ಮಾಸ್ಟರ್ ಇದ್ರ. ಹೆಡ್ ಮಾಸ್ಟರ್ ಎಲ್ಲಿಂದ ಬಂದಿರಂದ್ರೆ ನಿವೇದಿತಾ ಪ್ರೌಢಶಾಲೆ ಬಸರೂರಿನ ಹೆಡ್ ಮಾಸ್ಟರ್. ಹಾ, ಗೊತ್ತಾಯ್ತು, ನಮ್ಮ ಸುಬ್ಬಣ್ಣ ಮಾಸ್ಟರ್ ಅಲ್ದ ಅಂತ ನಿಮಗೆ ಹೇಳ್ತಿಪ್ಪು ಸಾಕ. ಹೌದು, ನೀವು ಸರಿಯಾಗಿ ಹೇಳಿರಿ. ಸುಬ್ಬಣ್ಣ ಕೋಣಿ ಅವರು ನಮ್ಮೊಟ್ಟಿಗಿದ್ರು. ಸರ್, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ಕಾರ. ನಮಸ್ಕಾರ,
1: ಹೇಗಿದ್ರಿ ಸರ್?
2: ಹುಷಾರಿದ್ರಿಯಾಗಿತ್ತು? ಚೆನ್ನಾಗಿತ್ತು.
1: ನಿಮ್ ಧ್ವನಿ ಲಾಯ್ಕಿತ್ ಸರ್. ಎಷ್ಟು ವರ್ಷದಿಂದ ಶಿಕ್ಷಕ ವೃತ್ತಿಯಲ್ಲಿ?
2: ನಾನೊಂದು 26 ವರ್ಷದಿಂದ.
1: 26 ವರ್ಷದಿಂದ?
2: 26.
1: ಎಚ್ ಎಂ ಹೆಡ್ ಮಾಸ್ಟರ್ ಆಗಿ ಎಷ್ಟು ಟೈಮ್ ಆಯ್ತು?
2: ಹೆಡ್ ಮಾಸ್ಟರ್ ಆಗಿ ಒಂದು 7 ವರ್ಷ ಆಯ್ತು.
1: 7 ವರ್ಷ ಆಯ್ತು. ಯಾವ್ದು ಲೈಕ್ ಆಯ್ತು?
2: ಹಾ, ಅಡ್ಡಿಲ್ಲ, ಪರವಾಗಿಲ್ಲ.
1: ಅಲ್ಲ, ಈಗ ಬರೀ ಒಬ್ಬ ಶಿಕ್ಷಕ ಆಗಿರೋದು ಒಳ್ಳೆ ಅತ್ತ, ಈ ಹೆಚ್ಚಿನ ಜವಾಬ್ದಾರಿ ತಕೊಂಡು ಹೆಡ್ ಮಾಸ್ಟರ್ ಆಗೋದು ಒಳ್ಳೆ ಅತ್ತ?
2: ಅದು ನಾವು ಮಾಡುವಂತ ಕೆಲಸ ಇದ್ರ ಮೇಲೆ ಹೊಂದ್ಕೊಂಡಿರ್ತದೆ.
1: ನೀವು ಎಷ್ಟು ಪ್ರೀತಿಸ್ತೀರಿ ನಿಮ್ ಕೆಲಸ?
2: ನಾವು ನಮ್ಮ ವೃತ್ತಿಯನ್ನ ಗೌರವಿಸಬೇಕು, ಪ್ರೀತಿಸ್ಬೇಕು.
1: ತುಂಬಾ
2: ಪ್ರೀತಿಸ್ತೀವಿ.
1: ತುಂಬಾ ಇಷ್ಟ?
2: ಅದಿಷ್ಟ. ಶಿಕ್ಷಕ ವೃತ್ತಿ ಮಕ್ಕಳಿಗೆ ಏನಾದ್ರು ಪಾಠ ಮಾಡುವಂತದ್ದು ಅಂತ ಹೇಳಿದ್ರೆ ಒಳ್ಳೇದಲ್ಲ.
1: ಯಾವ ಸಬ್ಜೆಕ್ಟ್ ಪಾಠ ಮಾಡ್ತೀರಿ ಸರ್?
2: ನಾನು ಹಿಂದೆ ಸೋಷಲ್ ಸೈನ್ಸ್ ಮತ್ತೆ ಕನ್ನಡ ಪಾಠ ಮಾಡ್ತಾ ಇದ್ದೆ.
1: ನಿಮ್ದೀಗ ಕನ್ನಡ ಮಾಧ್ಯಮ ಶಾಲೆ, ಸ್ಟ್ರೆಂತ್ ಹೆಂಗಿತ್ತು?
2: ಸ್ಟ್ರೆಂತ್ ಪರವಾಗಿಲ್ಲ, 120 ಚಿಲ್ಲರ ಇದೆ.
1: ಇದೆ? ಗುಡ್ ಸರ್. ಈ ಕಾಲಕ್ಕೂ 120 ಚಿಲ್ಲರಿ ಮಕ್ಕಳಿದ್ರಂದ್ರೆ ಅದು ಹೆಚ್ಚೆ. ಯಾವ ತರ ಎಲ್ಲ ನೀವು ಆಕರ್ಷಣೆಗಳನ್ನೆಲ್ಲ ಇಟ್ಕೊಂಡಿರಿ ಈಗ ನಿಮ್ ನಿವೇದಿತ ಶಾಲೆಯಲ್ಲ?
2: ಮಕ್ಕಳನ್ನಂದ್ರೆ ಈಗ ಮಕ್ಕಳ ಸಂಖ್ಯೆ ಬಹಳ ಕಡಿಮೆ ಆಗಿದೆ. ನಾವು ಅದಕ್ಕೆ ಸ್ವಲ್ಪ ಗ್ರಾಮೀಣ ಭಾಗದ ಮಕ್ಕಳಿಗೆ ಜಾಸ್ತಿ ಅಂದ್ರೆ ಲೋಕಲ್ ಮಕ್ಕಳೆಲ್ಲ ಮನೆ ಬಾಗಿಲಿಗೆ ಈಗ ಎಲ್ಲ ವೆಹಿಕಲ್ ಬಂದಿದೆ, ಎಲ್ಲ ಕರ್ಕೊಂಡು ಹೋಗ್ತಾರೆ. ಬೇರೆ ಬೇರೆ ರೀತಿಯಾದಂತ ಅವರಿಗೆ ಸೌಲಭ್ಯಗಳನ್ನೆಲ್ಲ ಕೊಡ್ತಾ ಇದ್ರು. ನಾವು ಹಾಗೆ ಬೇರೆ ಬೇರೆ ಅವ್ರಿಗೆ ಮಕ್ಕಳಿಗೆ ಬೇಕಾದಂತ ನೋಟ್ಸ್ ಪುಸ್ತಕವು, ಅವರಿಗೆ ಸಮವಸ್ತ್ರವು, ಹಾಗೆ ಅವರಿಗೆ ಬೇರೆ ಎಲ್ಲ ಪಾಠಕ್ಕೆ ಬೇಕಾದಂತ ಅವರಿಗೆ ಬೇರೆ ಬೇರೆ ಪರಿಕರಗಳನ್ನ, ಕಲಿಕಾ ಸಾಮಗ್ರಿಗಳನ್ನೆಲ್ಲ ಒದಗಿಸಿಕೊಂಡು ನಾವು ಇದ್ ಮಾಡ್ತಾ ಇದ್ದೇವೆ. ಮತ್ತೆ ನಮ್ಮಲ್ಲಿ ಒಂದು ಅಟಲ್ ಟಿಂಕರಿಂಗ್ ಲ್ಯಾಬ್ ಇದೆ, ಅದು ಸುತ್ತಮುತ್ತಲಿನ ಶಾಲೆಗಲ್ಲ, ಸ್ವಲ್ಪ ಫೀಡಿಂಗ್ ಸ್ಕೂಲಿಗಲ್ಲ. ನಾವು ಅವ್ರನ್ನ ಕರೆಸಿ ಸ್ವಲ್ಪ ಆ ರೀತಿಯಾಗಿ ಅವ್ರನ್ನ ನಮ್ಮ ಶಾಲೆಗೆ ಬನ್ನಿ ಅಂತ ಹೇಳಿ ಆ ರೀತಿಯಾಗಿ ಮನವಸ್ಥೆ ಇತ್ತು
1: ಒಂದ್ ಕಾಲದಲ್ಲಿ ಸರ್. ನಾವು ಅಲ್ಲಿ ಹೈಸ್ಕೂಲ್ ಪತಿಗೆ ನಮ್ಮ ಅಪ್ಪ ಬಿದಿಕೊಳ್ಳೋ ಅಲ್ಲಿ ಹೆಡ್ ಮಾಸ್ಟರ್ ಕಾಲ್ ಹಿಡಿಕಿತ್ತು, ನಮ್ಮ ಮಗಿಗೆ ಒಂದು ಸೀಟ್ ಕೊಡಿ. ಈ 250-247 ಅಂಕಲ್ ಆರಿತ್ತಲ್ಲ, ಮತ್ತೆ ಕೆಮ್ದೆ ಬೇಡ, ಅಲ್ಲಿ ಹೋಯ್ತು ಅಮ್ಮಯ್ಯ ದಕ್ಕಯ್ಯ ಹೊಡೆದ್ರೆ ಮಾತ್ರ ಸೀಟ್ ಸಿಕ್ಕುದು. ಇಲ್ಲಿ ಸೀಟ್ ಸಿಗ್ತಾ ಇರ್ಲಿಲ್ಲ. ಆದ್ರೆ ಈಗ ಹಂಗಲ್ಲ, ನೀವು ಆ ಮಗಿಗೆ ಎಷ್ಟು ಮಾರ್ಕ್ ಬಂದ್ರು ಮಗಿನ ಕಾಲಿ ಬಿದ್ದೀಗ ಶಾಲೆ ಕರ್ಕ ಬರ್ಕ
2: ಅಂತ ಪರಿಸ್ಥಿತಿ ಬಂದಿದೆ.
1: ಆ ಪರಿಸ್ಥಿತಿ ಬಂದಿದೆ ಕನ್ನಡ ಮಾಧ್ಯಮದಲ್ಲಿ. ಈಗ ಈ ಬಗ್ಗೆ ನಿಮ್ಗೆ ತುಂಬಾ ಬೇಸರ ಅನ್ಸಲ್ವಾ? ಅಂದ್ರೆ ನಾನು ನನ್ನ ಅಣ್ಣ ಎಲ್ಲ ಟೀಚರ್, ಅವ್ರನ್ನ ಹತ್ರದಿಂದ ಕಂಡಂಗ ಅವ್ರು ತುಂಬಾ ಬೇಸರ ಪಟ್ಕೊಂಡು ಸುಮಾರು ಟೈಮ್. ಯಾಕೆ ಗೊತ್ತಾ? ದಮ್ಮಯ್ಯ ದಕ್ಕಯ್ಯ ಹಾಕಿ ಈಗ ಮಕ್ಕಳನ್ನ ಮಕ್ಕಳ ಅಬ್ಬಿ ದಿಕ್ಕಳಿಗೆ ದಮ್ಮಯ್ಯ ದಕ್ಕ ಅಪ್ಪ ಅಬ್ಬಿ ದಿಕ್ಕಳಿಗೆಲ್ಲ ರಿಕ್ವೆಸ್ಟ್ ಮಾಡಿ ಶಾಲೆ ಕರ್ಕೊಂಡು ಬರುವಂತಹ ಪರಿಸ್ಥಿತಿಯನ್ನ ಕನ್ನಡ ಮಾಧ್ಯಮ ಶಾಲೆಗಳು ತಲುಪಿದ್ದಾವೆ. ಅಲ್ಲಿ ಗುಣಮಟ್ಟ ಕಡಿಮೆ ಇತ್ತಂತಲ್ಲ, ಆಕರ್ಷಣೆಗಳು. ನಿಮ್ಗೆ ಎಂತ ಅನ್ಸುತ್ತೆ ಆ ಬಗ್ಗೆ?
2: ಅದ್ರ ಬಗ್ಗೆ ಹೇಳ್ಬೇಕಂದ್ರೆ ಈಗ ಸ್ಪರ್ಧಾತ್ಮಕ ಯುಗ, ಎಲ್ಲ ಕಡೆ ಈಗ ನಾವು ನೋಡ್ತೇವೆ, ಎಲ್ಲ ಅಣಬೆ ಹಾಗೆ ಎಲ್ಲ ಶಾಲೆಗಳು,
1: ಶಾಲೆಗಳು.
2: ಹಿಂದೆ STD ಬೂತ್, ನಾವು ಲೆಕ್ಕ ಹಾಕ್ಲಿಕ್ಕೆ ಹೋಗಿದ್ರು ಈ ನಾವು ಶಾಸ್ತ್ರಿ ಪಾರ್ಕ್ ಇಂದ ಸೀದಾ ಬಸರೂರು ಮೂರ್ಕೈ ಹೋಗೋ ತನಕ ಕೆಲವು
1: STD ಬೂತ್
2: ಇದ್ದಿತ್ತು. ಹಾಗೆ ಈಗ ಎಲ್ಲ ಕಡೆ ಅಣಬೆ ಹಾಗೆ ಶಾಲೆ ಇದಾಗಿದೆ ಆ ರೀತಿಯಾಗಿ. ಹಾಗೆ ಅಲ್ಲಿ ಅವರ ಒಂದು ಉದ್ದೇಶ ಆಗಿರ್ತದೆ. ಯಾಕೆ ಕೇಳಿದ್ರೆ ನಾವು ಒಳ್ಳೆಯ ಒಂದು ನಮ್ಮ ಸಂಸ್ಥೆ ಮುಂದುವರಿಬೇಕು, ಒಳ್ಳೆಯ ಶಿಕ್ಷಣ ಕೊಡಬೇಕು, ಪ್ರತಿಷ್ಠಿತವಾದಂಥ ಒಂದು ಸಂಸ್ಥೆ ಆಗಬೇಕು, ಒಂದು ಧ್ಯೇಯ ಇಟ್ಕೊಂಡು ಅವರು ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಆ ರೀತಿಯಾಗಿ ಮಾಡ್ತಾ ಇದ್ದಾರೆ. ಈಗ ಸ್ಪರ್ಧೆ ಅಲ್ಲ, ಎಲ್ಲ ಇದ್ರ ಎಲ್ಲ ರಂಗದಲ್ಲೂ ಸ್ಪರ್ಧೆ ಇದೆ.
1: ಓಕೆ, ನಾನು ಇನ್ವೈಟ್ ಮಾಡೋದು ಈ ವಿಷಯ ಡಿಸ್ಕಸ್ ಮಾಡಕಂತು ಅಲ್ಲ, ನಿಮ್ ಹೆಡ್ ಮಾಸ್ಟರ್ ಆಯಿಪ್ಪು ಕೋಯ್ ನಾನು ಈ ವಿಷಯ ಒಂಚೂರು ಎತ್ತದಷ್ಟೇ. ನೀವು ನಾವು ಇವತ್ತು ಮಾತಾಡ್ತಾ ಇರೋ ಕಾರಣ ಕುಂದಾಪುರ ಮಾತುಕತೆ. ಸೊ ಕುಂದಾಪುರ ಮಾತುಕತೆಯಲ್ಲಿ ನನಗೆ ತಿಳಿದ ಹಾಗೆ ಮೊನ್ನೆ ಸಾಹಿತ್ಯ ಸಮ್ಮೇಳನದಲ್ಲಿ, ನಾವು ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಭೇಟಿಯಾದಾಗ ನೀವು ಜನಪದ ಹಾಡುಗಳನ್ನ ಕುಂದಾಪುರ ಕನ್ನಡದಲ್ಲಿ, ನಮ್ಮ ಕುಂದಾಪುರ ಕನ್ನಡದ ಹಾಡುಗಳೇ ಇದ್ದಾವೆ, ನಾನು ಅದನ್ನ ಹಾಡ್ತೆ ಅಂತ ಹೇಳಿದ್ರಿ. ಎ ವಿ ನಾವುಡ್ರ ಜೊತೆಗೆ ನೀವು ತುಂಬಾ ಕೆಲಸ ಮಾಡಿದಿರಿ, ಅವರ ವಿದ್ಯಾರ್ಥಿ ಕೂಡ ಆಗಿದ್ರಿ ಅಂತ, ನಮ್ಮ ಭಂಡಾರಕರ್ಸ್ ಕಾಲೇಜಿನ ವಿದ್ಯಾರ್ಥಿ ನೀವು. ಸೊ ಒಂದ್ ಹಾಡಿಂದ ಶುರು ಮಾಡುವಲ್ಲ ಸರ್, ಯಾವ ಹಾಡು ತಯಾರಿತ್ತೀಗ?
2: ನಾನೀಗ ಕಾಳುವಾರದ ಕಾಳಿಂಗ ದೇವರ ಬಗ್ಗೆ ಒಂದು ವರ್ಣನೆ ಮಾಡುವಂತ ಒಂದು ಹಾಡಿದೆ, ಅದನ್ನ ಹಾಡ್ತೇನೆ.
1: ನಮ್ಗೆ ಕಾಳುವಾರ ಅಂದ್ಕೂಡ ನೆನ್ಪಾಪದ್ ಕಾಳುವಾರ ಷಷ್ಠಿ.
2: ಹೌದು,
1: ಷಷ್ಠಿ ಬಂದ್ರೆ ಅದ್ರ ಕಾಳವಾರ ಗೋತಿಲ್ಲ, ಷಷ್ಠಿ ಗೋತಿಲ್ಲ ಅಂದ್ರೆ ಕಾಳುವಾರಕ್ಕೆ ಹಬ್ಬದಂದ ಅರ್ಥ.
2: ಹೌದು.
1: ಸೊ ಈಗ ನೀವು ಕಾಳುವಾರದ ಕಾಳಿಂಗನ್ ಬಗ್ಗೆ ಬರ್ದಿರೋ ಪದ್ಯ ಅಂತ ಹೇಳ್ರಿ, ಹೇಳಿ ಸರ್.
2: ಬರ್ದದಲ್ಲ, ಹಿಂದೆ ಜನಪದ
1: ಮೊದ್ಲಿಂದಾನೆ ಇದ್ದ
2: ಜನಪದರೆ ಅದನ್ನ ಇದ್ ಮಾಡಿದ್ದಾರೆ.
1: ವೆರಿ ನೈಸ್, ಬ್ಯೂಟಿಫುಲ್. ಹೇಳಿ ಸರ್.
2: ಕಾಳ

0: ಸೂಪರ್. ಇಷ್ಟೆಯಾ ಎರಡೇ ಲೈನ್?
1: ಇದು ಅಂದ್ರೆ ದೇವರ ವರ್ಣನೆ ಅಂದ್ರೆ ಒಂದು ಅಂದ್ರೆ ಅಲ್ಲಿ ನಾವು ನೋಡ್ತೇವೆ ಉದಾಹರಣೆಗಳು ಬೇಕಾದ್ರೆ ನಾಗ್ ದೇವ್ರು ಬನ ಅಂತ ಕ್ಷಣ ಅಲ್ಲಿ ಬಾಗಳ್ ಹೋಗಿದ್ದೇ ಇರ್ತದೆ, ಬಾಗಳ ಮರ
0: ಹೌದು,
1: ಅದ್ರ ಹೂವಲ್ಲೇ ಕೆಳಗ್ ಬಿದ್ದಿರ್ತದೆ, ಪರಿಮಳ ಆಗಿರ್ತದೆ. ಮತ್ ನಾಗ್ ದೇವರಿಗೆ ಬಹಳ ಪ್ರಿಯವಾದ ಸಿಂಗಾರ, ಸಿಂಗಾರ ಅಂದ್ರೆ ದೇವರು ಇದಾಗಿ ಅವರು ದರ್ಶನ ಇದೆಲ್ಲ ಆಗಿದ್ರು ಪ್ರಸಾದ ಕೊಡುದು ಸಿಂಗಾರ ಹೋಗಲ್ಲೇ,
0: ಕರೆಕ್ಟ್,
1: ಭಕ್ತಾದಿಗಳಿಗೆ ಕೊಡುವಂತದ್ದು ಸಿಂಗಾರದ ಹೋಗು ಅಂದ್ರೆ ಬಾಗಳ್ ಹೋಗು ಮತ್ತೆ ಸಿಂಗಾರ ಹೂ ಕೊನೆ ನಾಗ್ ದೇವರಿಗೆ ಅತ್ಯಂತ. ಮತ್ತೆ ನಾವು ಕೇದಗೆ ಕೇದಗೆ ಅದು ಬಹಳ ಪ್ರಿಯ ನಮ್ಗೆ. ಉದಾಹರಣೆಗೆ ನಾಗರ ಪಂಚಮಿಗೆ ಅದಿಲ್ದೆ ಆಗುದೇ ಇಲ್ಲ,
0: ನಿಜ.
1: ಏನೇನಲ್ಲ ತಂದು
0: ಆದ್ರೆ ನೋಡಿ, ಆ ನಾಗದೇವರಿಗೆ ಅರ್ಪಿಸುವ ಹೂಗಳಲ್ಲಿ ಘಾಟಿನ ಹೂಗಲ್ಲ, ಯಾವ
1: ಅಲ್ಲ ಅಲ್ಲ
0: ಅಂದ್ರೆ ನೀವು ಬಾಗಳ ಹೂಗ್ ತಕೊಂಡ್ರು, ಬಾಗಳ ಹೂಗ್ ಸ್ಮೆಲ್ ಅಂದ್ರೆ ಮೈಲ್ಡ್ ಸ್ಮೆಲ್, ತುಂಬಾ ಅಲ್ಲ, ಆದ್ರೆ ಆ ಸ್ಮೆಲ್ ಕೊಡುವಂತ ಖುಷಿ ಇದೆಯಲ್ಲ. ನೀವೀಗ ಹೇಳಿದ್ರಲ್ಲ ಬಾಗಳ ಮರದಡಿ ಬಾಗಳ ಹೂಗೆಲ್ಲ ಬಿದ್ದಿರುತ್ತ ಅಂತ, ಆ ಚಿತ್ರಣ ನಾವು ಶಾಣಕಿಪತಿ ಕಂಡದ್ದ. ಅದನ್ನ ಹೆಕ್ಕಿ ಹೆಕ್ಕಿ ಅದನ್ನ ಪೋಣಿಸಿ ಅದನ್ನ ಮಾಲೆ ಮಾಡಿ ಒಂದೆ ನಾವು ಮುಡ್ಕಂದು ಆ ತರದ್ದೆಲ್ಲ ಇರ್ತಿತ್ತಲ್ಲ. ಕೆಲವು ಮದ್ವೆಗಳಿಗೆ ಒಣ ಕಟ್ಟಿ ಆದ ಬಾಗಳ ಹೂವಿನ ಹಾರ ಬೇಕಿರತ್ತ. ಸೊ ಇದೆಲ್ಲ ಒಂದ್ಸಲಕ್ಕೆ ನೆನ್ಪು ಬರುತ್ತೆ. ತುಂಬಾ ಪರಿಮಳ ಅಲ್ಲ, ಇವನ್ ಕ್ಯಾದಗಿ ಕೂಡ ಅಂತ ಪರಿಮಳ ಅಲ್ಲ, ಅದು ಮಲ್ಲಿಗೆ ತರ ಘಮ್ಮನೋ ಪರಿಮಳ ಬರ್ತಿಲ್ಲ, ಆದ್ರೆ ಅದ್ರದೊಂದು ಪರಿಮಳ ಅಂತ ಮೂಗಲ್ಲಿ ಆಘ್ರಾಣಿಸುವಾಗ ಆ ಸ್ಮೆಲ್ ಇತ್ತಲ್ಲ, ವಾವ್, ಒಂಥರ ಬ್ಯೂಟಿಫುಲ್. ಈವನ್ ನಮ್ದು ಸಿಂಗರ್ ಹೂಗ, ಸಿಂಗರ್ ಹೂಗ್ ಅರಳುವತ್ತಿಗೆ ಅಡ್ಕೆ ಮರದಲ್ಲಿ ಅರಳುವತ್ತಿಗೆ ನಾವಲ್ಲಿ ಕೆಳಗೆ ಏನಾದ್ರು ಕುತ್ಕೊಂಡ್ರೆ ಅಥವಾ ಸುತ್ತಮುತ್ತ ತಿರುಗ್ತಾ ಇದ್ರ ಅದ್ರ ಪಕ್ಕದಲ್ಲೇ ಆ ಪರಿಮಳ ಅಷ್ಟೊತ್ತಿಗೆ ಒಂದ್ ಬತ್ತು ಕಾಣೆ, ಅದೊಂದು ಚಂದದ ಸ್ಮೆಲ್. ಅದಾದ ನಂತರ ಅದು ದೇವರಿಗೆ ಅರ್ಪಣೆ ಆಗಿ ಮತ್ತೆ ನಮ್ ಕೈಗೆ ಬಂದಾಗ ಅಲ್ಲಿರೋ ಎಲ್ಲ ಪರಿಮಳದೊಟ್ಟಿಗೆ ಬತ್ತಲ್ಲ ವಾಪಸ್, ಅದು ಇನ್ನೊಂಥರ ಅನ್ನೋ ಅಘ್ರಾಣಿಸುವಿಕೆ ಅಂದ್ರೆ ಅದೊಂದು ಖುಷಿ ಕೊಡದೆ ಬೇರೆ. ಅದ್ ಯಾವ್ದು ಒಂಥರ ಘಾಟ್ ಅಲ್ಲ ಹೇಳಿ ಸರ್, ಮುಂದುವರಿಸಿ.
1: ಹೀಗೆ ಒಂದು ಕೊಲ್ಲೂರ ಮೂಕಾಂಬಿಕ ದೇವರು ನಾವು ನೋಡ್ತೇವೆ, ಅಮ್ಮನವ್ರ ದೇವಸ್ಥಾನ ದೇವಿ ದೇವಸ್ಥಾನ ಅಂತ ಹೇಳಿದ್ರೆ ಮಂಗಳವಾರ ಮತ್ತು ಶುಕ್ರವಾರ, ಅದರಲ್ಲೂ ಶುಕ್ರವಾರ ಬಹಳ ವಿಶೇಷ. ಈಗ ಒಂದು ಮನೆಯವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಕೊಲ್ಲೂರಿಗೆ ಆ ಮೂಕಾಂಬಿಕೆ ದೇವರನ್ನು ನೋಡ್ಕೊಳ್ಲಿಕ್ಕೆ ಹೋಗ್ತಾರೆ. ಆಗ ಹೋಗುವಾಗ ಕೊಲ್ಲೂರು ದೇವರ ಮೂಕಾಂಬಿಕೆ ದೇವಿಯನ್ನು ವರ್ಣನೆ ಮಾಡುವಂತ ಗೀತೆ

0: ಅಂದ್ರೆ ದೇವ್ರನ್ನ ದರ್ಶನ ಮಾಡ್ಲಿಕ್ಕೆ ಹೋಗಿದ್ದಾರೆ
1: ಕೊಲ್ಲೂರಮ್ಮ
0: ಕೊಲ್ಲೂರಮ್ಮನ ಎಲ್ಲ ಅವ್ರ ಹರಕೆ ಇದೆಲ್ಲ ಇದ್ ಮಾಡ್ಕೊಂಡಿದ್ರು. ಆಗ ಅವ್ರಿಗೆ ಕೊಡ್ಲಿಕ್ಕೆ ಏನು ಇದಿಲ್ಲ, ತುಂಬಾ ಬಡಸ್ತಿ ಕೇಳಿ. ಆಗ ಅವರಲ್ಲಿ ಇದ್ದಂತ ಒಂದು
1: ಚಕ್ರ
0: ಸರವನ್ನೇ ದೇವಿಗೆ ಆ ರೀತಿಯಾಗಿ ಅರ್ಪಣೆ ಮಾಡ್ತಾರೆ. ಆ ಅರ್ಪಣೆ ಮಾಡಿದ್ರು ಅವ್ರಿಗೆ ಮನಸ್ಸಿಗೆ ಯಾವುದೇ ರೀತಿಯ ಬೇಜಾರಿಲ್ಲ. ಏನಾಗ್ತಾ ಆ ಗಳಿಗಿಂದ ಅವರಿಗೆ ಎಲ್ಲ ಇದು ಮುಟ್ಟದೆಲ್ಲ ಚಿನ್ನ ಆಯ್ತಂತೆ, ಶುಭ ಆಯ್ತಂತೆ.
1: ವಾವ್, ಇಷ್ಟು ಲೈಕ್ ಇತ್ತು ಕತೆ,
0: ಶುಭ ಆಯ್ತಂತೆ.
1: ಜನಪದ ಕತೆ, ಎಷ್ಟು ಲೈಕ್ ಇತ್ತು. ದೇವ್ರಿಗೆ ಅರ್ಪಿಸಿದ್ರು ನನ್ನ ಹತ್ರ ಎಂತ ಇಲ್ಲ ಅಂತ ಹಾಕೊಂಡು ಚಕ್ರ ಸರ ದೇವ್ರಿಗೆ ಅರ್ಪಿಸ್ಬಿಟ್ಟಿದ್ದು, ದೇವಿ ಖುಷಿ ಆಗ್ಬಿಡ್ತು. ಅದ್ರ ನಂತರ ಮುಟ್ಟಿದ್ದೆಲ್ಲ ಚಿನ್ನ. ಅಂದ್ರೆ ನಾವು ಯಾವುದೇ ಸ್ವಾರ್ಥವಿಲ್ಲದೆ ಒಳ್ಳೆ ಮನಸ್ಸಲ್ಲಿ ದೇವ್ರಿಗೆ ಏನೇ ಕೊಟ್ರು ಕೂಡ ಆ ದೇವ್ರು ಮೋಸ್ಟ್ಲಿ ಅನುಗ್ರಹಿಸ್ಬಿಡ್ತಾರೆ ಅಂತ. ಅಲ್ಲ ಸರ್, ನೀವು ಇದನ್ನೆಲ್ಲ ಹ್ಯಾಂಗ್ ಕಲೆಕ್ಟ್ ಮಾಡ್ರಿ? ಮತ್ತೆ ಈ ಹಾಡುಗಳು ಯಾಕೆ ಉದ್ದಕ್ಕಿಲ್ಲ, ಯಾಕೆ ಇಷ್ಟೊಂದು ಶಾರ್ಟ್ ಇದಾವೆ? ನಂಗೆ ಇನ್ನು ಕೇಳ್ ಕಂಬಗ
0: ಅಂದ್ರೆ ನಾನಂದ್ರೆ ಸ್ವಲ್ಪ ಎಲ್ಲ ಸಣ್ಣ ಸಣ್ಣ ಅಂದ್ರೆ ಎಲ್ಲ ಸ್ವಲ್ಪ ತುಣುಕು ಇರ್ಲಿ ಅಂತ ಹೇಳಿ
1: ಸುಮಾರು ತಕ್ಕ ಬಂದಿರಿ.
0: ಸ್ವಲ್ಪ ಇದ್ ಮಾಡುದು, ಒಂದೇ ಹಾಡನ್ನ ಜಾಸ್ತಿಯಾಗಿ ಇದ್ ಮಾಡ್ಕೊಳ್ಲಿಲ್ಲ. ಈಗ ಉದಾಹರಣೆಗೆ ಹೇಳ್ಬೇಕಾದ್ರೆ ಈಗ ಇದೆರಡು ಹಾಡಿದ್ದು ಸ್ವಲ್ಪ ಒಂದೊಂದು ಚರಣ ಮಾತ್ರ. ಈಗ ಒಂದು ಮಕ್ಕಳ ಸೊಗಸು ಅಂತ ಹೇಳಿ ಒಂದು ಗೀತೆ ಬರ್ತದೆ, ಆ ಮಕ್ಕಳ ವರ್ಣನೆ ಮಾಡುವಂತದ್ದು. ಅದು ಜನಪದರು ಹೀಗೆ ಮಗುವಿನ ಲಾಲನೆ ಪಾಲನೆ, ತಾಯಿ ಆದವರು ಆ ಮಗುವನ್ನ ಹೇಗೆ ಸಾಕಿ ಸಲುತ್ತಾರೆ, 9 ತಿಂಗಳು ಹೊತ್ತು ಹೆತ್ತು ಸಾಕಿ ಸಲಹಿ ಆ ಮಕ್ಕಳನ್ನ ಪೋಷಣೆ ಮಾಡುವಂತ ಇಲ್ಲಿ ವರ್ಣನೆ ಒಂದು ಗೀತೆಯಲ್ಲಿ ಬರ್ತದೆ. ಎಲ್ಲರ ಮಕ್ಕಳಂಗೆ ಎಲ್ಲರ

0: ಹೊಡೀರಿ ಚಪ್ಪಾಳೆ. ಲಾಯ್ಕ್ ಐ ಸರ್, ಬಿಲ್ಲು ಹೋಲ್ತಾವೆ ಕುಡಿ ಹುಬ್ಬು,
1: ಮಗುವಿನ ವರ್ಣನೆ ಮಾಡುವ
0: ಎಷ್ಟು ಲಾಯ್ಕ್ ಅಲ್ಲ. ಹೆತ್ತಬ್ಬಿಗೆ ಹೆಗ್ನ ಮುದ್ದಂಬ್ರ,
1: ಮಗು ಹೇಗೆ ಇರ್ಲಿ ಬಣ್ಣದಲ್ಲಿ ಆಕಾರದಲ್ಲಿ ದಷ್ಟಪುಷ್ಟವಾಗಿ ಹೇಗೆ ಇರ್ಲಿ, ಹೆತ್ತವರಿಗೆ ತನ್ ಮಗುವೆ ಸರ್ವಸ್ವ, ತನ್ ಮಗುವೆ ಮುದ್ದು
0: ಅಲ್ದ, ಅದರಷ್ಟು ಚಂದ ಬೇರೆ ಯಾವ್ದು ಇಲ್ಲ ಅಂತ. ಸೊ ನೈಸ್. ಸೊ ಇದನ್ನೆಲ್ಲ ನೀವು ನಿಮ್ ಮಕ್ಕಳಿಗೂ, ನಿಮ್ ಮಕ್ಕಳು ಅಂದ್ರೆ ನಿಮ್ಮ ವಿದ್ಯಾರ್ಥಿಗಳಿಗೂ ಹೇಳ್ಕೊಡ್ತೀರಾ?
1: ಹಾ, ನಾನಂದ್ರೆ ನನ್ನ ಕನ್ನಡ, ಈಗ ನಾನು ಪಾಠ ಮಾಡ್ತಾ ಇದ್ದೇನೆ, ಕನ್ನಡ ಪಾಠ ಮಾಡ್ತಿರುವಾಗ ಅಲ್ಲಿ ಇದು ಬರ್ತದೆ, ಭಾವಗೀತೆ ಬರ್ತದೆ, ಜನಪದ ಬರ್ತದೆ, ಲಾವಣಿ ಬರ್ತದೆ, ಅದನ್ನೆಲ್ಲ ನಾನು ರಾಗ, ಈಗ ಹೊಸ ಪಠ್ಯ ಬಂದಾಗಲೇ ರಾಗ ಹಾಕಿದ್ದೇನೆ. ಈಗ ನಮ್ ಕನ್ನಡ ಶಿಕ್ಷಕರ, ಭಾಷಾ ಶಿಕ್ಷಕರ ಕಾರ್ಯಾಗಾರ ಇರ್ತದೆ, ಅಲ್ಲಿ ನಮಗೆ ಹಾಡ್ಲಿಕ್ಕೆ ಎಲ್ಲ ಅವಕಾಶ ಕೊಡ್ತಾರೆ, ಎಲ್ಲ ಸಂಪನ್ಮೂಲ ವ್ಯಕ್ತಿಗಳು, ಮತ್ತೆ ನಮ್ಮ ಸರ್ ಅಲ್ಲ, ನಮ್ಮ ಬಿಒ ಆಫೀಸರು, ಮತ್ತೆ ನಮ್ಮ ಸಂಪನ್ಮೂಲ ವ್ಯಕ್ತಿಗಳು, ಅವರೆಲ್ಲ ನಮ್ಗೆ ಒಳ್ಳೆ ರೀತಿಯಲ್ಲಿ ಸಹಕಾರ ಕೊಡ್ತಾರೆ. ನನಗೆ ಈ ಸಂಗೀತಕ್ಕೆ ಜಾಸ್ತಿ ಒಲವು ಕೊಟ್ಟದು ಕೆ ಕೆ ಕಾಳವರ್ಕರ್ ಅಂತ. ಅವರು ನನಗೆ ಗುರುಗಳು, ಅವ್ರು ನನಗೆ ಗುರುಗಳು. ಯಾಕೆ ಕೇಳಿದ್ರೆ ಅವ್ರು ನನಗೆ ವೇದಿಕೆ ಪರಿಚಯಿಸಿದ್ದು. ನಾ ಸಾಧಾರಣ 4ನೇ ಕ್ಲಾಸಿನಿಂದ ಹಾಡ್ತಾ ಇದ್ದೇನೆ.
0: 4ನೇ ಕ್ಲಾಸಿನಿಂದ
1: ನಾನು ಶಾಲೆಯಲ್ಲಿ, ಕಟ್ಗೇರಿ ಶಾಲೆಗೆ ಹೋಗ್ತಾ ಇದ್ದೇನೆ. ಆಗ ಹೋಗುವಾಗಲೇ ಚೇತನ ಸಂಸ್ಥೆ ಕೋಟೇಶ್ವರ ಇದೆ, ಅವ್ರು ಒಂದು ಸ್ಪರ್ಧೆ ಇಟ್ಟಿದ್ರು, ಸಂಗೀತ ಸ್ಪರ್ಧೆ. ನಾವು 3 ಜನ ಹೋಗಿತ್ತು, ಒಬ್ಬ ಇನ್ನೊಬ್ಬ ಸುಬ್ಬಣ್ಣ ಅಂತ ಹೇಳಿ ನನ್ನ ಹೆಸರಿನ, ಮತ್ತೊಬ್ರು ಸದಾನಂದ ಐತಾಳ್ರ ಅಂತ. ನಾವು 3 ಜನ, ನಂಗ್ ಸಂಗೀತದಲ್ಲಿ ಪ್ರಥಮ, ಇನ್ನೊಬ್ರು ಚಿತ್ರದಲ್ಲಿ, ಸುಬ್ಬಣ್ಣನಿಗೆ ಪ್ರಥಮ, ಮತ್ತೊಬ್ರು ಅವರು ಸಾಮಾನ್ಯ ಜ್ಞಾನ, ಭಾಷಾ ಸಾಮಾನ್ಯ ಜ್ಞಾನದಲ್ಲಿ ಪ್ರಥಮ. ನಮ್ಗೆ ಪರ್ಯಾಯ ಫಲಕ ನಮ್ಗೆ ಸಿಕ್ಕಿತ್ತು ಚೇತನ ಸಂಸ್ಥೆ. ಅಲ್ಲಿಂದ ನಾವು ಸ್ಟಾರ್ಟ್.
0: ಅಂದ್ರೆ ನಿಮ್ಮ ಕಂಠ ಆಗ್ಲೇ ಕಂಚಿನ ಕಂಠ,
1: ಆಗಳಿಗೆ ಹಾಡ್ತಿದೆ.
0: ನಿಮ್ಮ ಹಾಡ್ಕೆ ಮತ್ತೆ ನಂಗೆ ಆಕ್ಚುಲಿ ಗಣೇಶ್ ಗಂಗೊಳ್ಳಿ ಅವ್ರ ನೆನಪಾಯ್ತು. ಅವರು ಈ ಸ್ಟುಡಿಯೋದಲ್ಲಿ ಬಂದೆಲ್ಲ ತುಂಬಾ ಹಾಡಿದ್ರು. ಅವ್ರು ಹಾಡುವಾಗ ಅದೊಂಥರ ವೈಬ್ರೇಷನ್, ಆ ವೈಬ್ರೇಷನ್ ನಿಮ್ಮ ಹಾಡಲ್ಲೂ ನನಗೆ ಅನ್ನಿಸ್ತು. ಆ ತರದೊಂದು ಆ ಸ್ವರದ ಕಂಠದ ತ್ರಾಣ ಇತ್ತಲ್ಲ, ತುಂಬಾ ತುಂಬಾ ಒಳ್ಳೇದೆ ಅದು, ಹೇಳ್ತಾರಲ್ಲ ಉಚ್ಚಾಯ ಮಟ್ಟದಲ್ಲಿದೆ. ಸೊ ತುಂಬಾ ಲಾಯ್ಕ ಇತ್ತು ಸರ್ ನೀವು ಹಾಡಿದ್ದು. ಈಗ ನಿಮ್ಮ ವಿದ್ಯಾರ್ಥಿಗಳಿಗೆ ನೀವು ಕ್ಲಾಸ್ ಅಲ್ಲಿ ಪಾಠ ಮಾಡುವಾಗ ಕನ್ನಡ ಪಾಠದಲ್ಲಿ ಹಾಡು ಬಂದ್ರೆ ಅದಕ್ಕೆ ರಾಗ ಸಂಯೋಜನೆ ನೀವೇ ಮಾಡಿ ನೀವು ಹಾಡ್ತೀರಿ? ಆಕ್ಚುಲಿ ಇದು ಮಕ್ಳಿಗೆ ತುಂಬಾ ಹೆಲ್ಪ್ ಆಗ್ತದೆ. ನಂಗೆ ಈಗಲೂ ನೆನಪಿದೆ, ನನ್ನ 8ನೇ ಕ್ಲಾಸ್ ಅಲ್ಲಿ ನರೇಂದ್ರ ಕುಮಾರ್ ಕೋಟ ನಮ್ ಕನ್ನಡಕ್ಕಿದೆಯ ವಿವೇಕದಲ್ಲಿ, ಅವ್ರು ನಮ್ಗೆ ಎಂತದೇ ಹಾಡು ಬಂದ್ರು ಅದಕ್ಕೊಂದು ಅವ್ರ ರಾಗ ಹಾಕುದು, ಹಾಡುದು, ಮತ್ ನಮ್ಮ ಹತ್ರ ಹಾಡ್ಸುದು. ಇವತ್ತಿಗೂ ನಂಗೆ ಈವನ್ ನನ್ನ ಮಗ ನನ್ನ ಮಗಳನ್ನ ತೊಟ್ಟಿಲ್ ತೂಗೋತಿಗೆ ನಾನು ಅದೇ ಹಾಡು ಎಲ್ಲೋ ಹುಡುಕಿದೆ ಇಲ್ಲದ ದೇವರ ನಂಗೆ ಮಾಸ್ಟರ್ ಎಂತ ಹೇಳಿಕೊಟ್ಟಿದ್ದ ಆ ರಾಗದಲ್ಲಿ ಹಾಡ್ತಾ ಇದ್ದೆ. ಓ ನನ್ನ ಚೇತನ, ಅವ್ರಾವತ್ ಎಂತ ಹಾಡಿರ್ಸಿದ, ಆಮೇಲೆ ನಾನು ಎಷ್ಟು ಹಾಡು ಕೇಳಿಕ್ಕೂ ಸಾಕು ಅದೇ ಲಿರಿಕ್ಸ್ ಬೇರೆ ಬೇರೆ ರಾಗದಲ್ಲಿ, ಆದ್ರೆ ನನ್ನ ಮಾಸ್ಟರ್ ನಂಗೆ ಕ್ಲಾಸ್ ಅಲ್ಲಿ ಎಂತ ಹೇಳಿಕೊಟ್ಟಿರ ಅದನ್ನ ನಾನು ನನ್ನ ಮಕ್ಕಳಿಗೆ ತೊಟ್ಟಲು ತೂಗೋತಿ ನಾನು
1: ಹಾಡ್ತಿದ್ದೆ
0: ಅಂದ್ರೆ ಅದು ಮೆಮೊರಿಯಲ್ಲಿ ಅಷ್ಟು ಲೈಕ್ ನಿಂತಿತ್ತು. ಮತ್ತೆ ಈಸಿ ಅಂತ ಕೇಳಿದ್ರೆ ನಿಮ್ಗೆ ಅಲ್ಲಿ ಪದ್ಯದಲ್ಲಿ ಫಸ್ಟ್ ಲೈನ್ ಬರೀತಾರೆ, ಲಾಸ್ಟ್ ಲೈನ್ ಇರುತ್ತೆ, ಮಧ್ಯದಲ್ಲೆಲ್ಲ ಬಿಟ್ಟದನ್ನ ತುಂಬಿಸಕಲ್ಲ. ಈ ರಾಗ ಸಂಯೋಜನೆ ಮಾಡಿ ಹಾಡಿಸಿದಾಗ ಅಥವಾ ನಾವ್ ಹಾಡಿದಾಗ ಮಕ್ಕಳಿಗೆ ಅದು ಲೈಕ್ ನೆನಪಿರುತ್ತೆ ಸರ್, ನೆನಪಿಟ್ಕೊಳ್ಳಿಕ್ಕೆ ಇದೊಂದು
1: ಒಳ್ಳೆ ಆಸಕ್ತಿ ಬರ್ತದೆ. ಸ್ವಲ್ಪ
0: ಕನ್ನಡ ಮಾಸ್ಟರ್ ಅದಕ್ಕೆ ಇಷ್ಟ ಆಗ್ತಾರೆ, ತುಂಬಾ ಇಷ್ಟ ಯಾರಂದ್ರೆ ಕನ್ನಡ ಮಾಸ್ಟರ್ ಅಂತ ಹೇಳ್ತಾರೆ. ಕ್ಲಾಸ್ ಅಲ್ಲಿ ಹಾಡ್ ಹಾಡಿ ಕ್ಲಾಸ್ ಅಲ್ಲಿ ಒಂದು ವೈಬ್ರೇಷನ್ ಕ್ರಿಯೇಟ್ ಮಾಡಿ ನಾವು ಸಹ ಅದೇ ಟ್ಯೂನ್ ಅನ್ನ ಗುನ್ಗುನ್ಸೋ ಹಂಗ್ ಮಾಡ್ಕೊಂಡು ನಾವು ಮನೆಗೆ ಹೋಗಿ ನಮ್ ರಾಗ ಲೈಕ್ ಇಲ್ದಿದ್ರು ಆ ರಾಗ ಕತ್ತೆ ರಾಗ ಆಗಿದ್ರು ನಾವು ಒಬ್ರು 20ಗೆ ಹೌದು ಅವ್ರು ಹಾಡತ್ತರ ನಾವ್ ಇನ್ನೊಂದ್ಸಲ ಹಾಡುದು, ಅಥವಾ ನಮ್ಮ ರಾಗ ಲೈಕ್ ಇತ್ತಂದ್ರೆ ಅವ್ರ ಕ್ಲಾಸ್ ಅಲ್ಲಿ ನಮ್ಗೆ ಹಾಡಿ ಮಕ್ಕಳೆಲ್ಲ ಓ ಲೈಕ್ ಆಯ್ತು ಹಾಡುದಂತ ಹೇಳುವಾಗ ಒಂದು ಸಿಗುವ ಆ ಕಾಂಪ್ಲಿಮೆಂಟ್ ನ ಖುಷಿ. ಸೊ ಅವೆಲ್ಲ ಆ ಕನ್ನಡ ಟೀಚರ್ ಅದಕ್ಕೆ ರಾಗ ಸಂಯೋಜನೆ ಮಾಡಿ ಹಾಡಿಸ್ತಾರಲ್ಲ ಅದ್ರಲ್ಲಿ ಸಿಗೋದು. ನೀವ್ ಇವತ್ತಿಗೂ ಅದನ್ನ ಮಾಡ್ತಾ ಇದ್ದೀರಿ ಅಂದ್ರೆ ಭಾರಿ ಖುಷಿ.
1: ನಾನು ಇವಾಗ್ಲೂ ಮಾಡ್ತಾ ಇದ್ದೇನೆ.
0: ಓಕೆ,
1: ಈಗ ನಾನು 10ನೇ ಕ್ಲಾಸಿಗೆ ಕನ್ನಡ ಮಾಡ್ತಾ ಇದ್ದೇನೆ. ಅಲ್ಲಿ ಜಿ ಎಸ್ ಶಿವರುದ್ರಪ್ಪ ಅವರದ್ದು ಒಂದು ಕೃತಿ ಬರ್ತದೆ, ಸಂಕಲ್ಪ ಗೀತೆ ಅಂತ. ಆ ಸಂಕಲ್ಪ ಹೇಗಿದೆ
0: ಯಾವ್ದು ಹೆಂಗಿತ್ತು
1: ಯಾವ್ದು
0: ಆ ಸಂಕಲ್ಪ ಗೀತೆ ಯಾವ್ದು?

0: ರೀತಿ ಆ ತರ ಟ್ಯೂನ್ ಅಲ್ಲಿ ಹಾಡಿದ್ ನೀವಲ್ಲ. ಸೊ ತುಂಬಾ ತುಂಬಾ ಲೈಕ್ ಇಸ್ ಸರ್. ನೀವೀಗ ಹಾಡಿದೀನಿ ಎರಡ್ ಸಲ ಹಾಡ್ರೆ ಅದ್ ಭಯಪಟ್ಟ ನಮ್ಗೆ, ಅಂದ್ರೆ ಆ ರಾಗದಿಂದ ಅದ್ ನಮ್ ಬೇಗ ಮನ ಮುಟ್ಟುತ್ತೆ ಅಂತ ಹೇಳ್ಕೊಂಡ ಭಾರಿ ಖುಷಿ ಆಯ್ತು. ಮುಂದಿನ ಹಾಡು ಯಾವ್ದಿದೆ ಹೇಳಿ?
1: ಮುಂದಿನ ಹಾಡು ಬೆಳಗ

0: ವಾ ವಾ ವಾ ವಾ ಸರ್, ಇದು ಆಕ್ಚುಲಿ ಕುಂದಾಪುರ ಕನ್ನಡದ್ದು ಹಾಡಲ್ಲ ಇದು, ನಮ್ಮ ಜನಪದದಲ್ಲಿ
1: ಜನಪದ ಸಂಗ್ರಹ. ಸಂಜೆ ಅವ್ರು ಊಟ ಮಾಡುವ ತನಕ ಸಂಜೆ ತನಕ ಏನೆಲ್ಲ ವಿಧಿ ವಿಧಾನ ಇತ್ತು ಅದನ್ನೆಲ್ಲ ದಾಖಲಾತಿ ಎಲ್ಲ ಮಾಡ್ಲಿಕ್ಕೆ ಅವ್ರು ನನ್ನ ಕರ್ಕೊಂಡು ಹೋಗಿದ್ರು. ಆ ರೀತಿಯಾಗಿ ಹಂಪಿ ವಿಶ್ವವಿದ್ಯಾಲಯಕ್ಕೂ ನನಗೆ ಈ ಸುತ್ತ ಪರಿಸರದಲ್ಲಿ ಉದಾಹರಣೆಗೆ ಬಳಕೂರು ಹಾಗೆ ಕಂದಾವರ ಕಾಳವರ ಕೋಣಿ ಈ ಭಾಗದಲ್ಲೆಲ್ಲ, ಯಾಕೆ ಕಳೆದ ನನ್ನ ತಾಯಿ ಚೆನ್ನಾಗಿ ಹಾಡ್ತಿದ್ರು. ತುಂಬಾ ಚೆನ್ನಾಗಿ ಚೆಂದು ಅಂತ ಅವ್ರು ತುಂಬಾ ಚೆನ್ನಾಗಿ ಹಾಡ್ತಿದ್ರು. ಆ ರಾಗ ಎನ್ನುವಂತ ನನಗೂ ಆ ರೀತಿಯಾಗಿ ದೈವದತ್ತವಾಗಿ
0: ಬಂದಿದೆ. ನೆಟ್ಟಿ ನಡುವತ್ತಿಗೆ
1: ಅದೇ ನಟ್ಟಿ
0: ಕೊಯ್ಲಿಗೆ
1: ಹಾಡ್ಕೊಂಡಿದ್ರು ಅವ್ರು ಹಾಡ್ತಿದ್ರು.
0: ಈಗ ಇದ್ರ ಅವ್ರ
1: ಇಲ್ಲ, ಅವ್ರು ತೀರ್ಕೊಂಡ್ರು 2-3 ವರ್ಷದ ಹಿಂದೆ.
0: ಹೌದೌದು, ಆವತ್ತಿನ ತನಕ ಅಂದ್ರೆ ಕೊನೆ ಮೂಮೆಂಟ್ ತನಕ
1: ಹಾಡ್ತಿದ್ರು ಹಾಡ್ತಿದ್ರು
0: ಎಲ್ಲದಕ್ಕೂ, ನಗು ಅಳು ಖುಷಿ ದುಃಖ
1: ಎಲ್ಲ. ಅವರಿಗೆ ಶಾಲೆ ಹೋಗ್ಲಿಲ್ಲ, ಆದ್ರೆ ಸಮೇತ ಅವರು ಇದು ಜ್ಞಾಪಕ ಶಕ್ತಿ ಅಷ್ಟು ಉಂಟು ಹಾಡಿಂದ. ಇದು
0: ನೀವು ಅಬ್ಬಿಯಿಂದ ಯಾವ ಹಾಡು ಕಲೀಲಿಯಾ?
1: ಯಾವ್ದು
0: ಅಬ್ಬಿಯಿಂದ ಯಾವ ಹಾಡು?
1: ಅಲ್ಲ, ಅವರು ನನಗೆ ಸುಮಾರು ಯಾಕೆ ಕೇಳಿದ್ರೆ ಈ ಮಕ್ಕಳ ವರ್ಣನೆ ಇದ್ ಮಾಡುವಂತದ್ದು. ಉದಾಹರಣೆಗೆ ಈ ಸ್ಕೂಲಿಗೆ ಹೋದ್ ನನ್ ಮಗ ಕೆಸ್ಕೋರ ಹಳು ಸೇರಿ ಅಂದ್ರೆ ಆ ಪ್ರಾಸಬದ್ಧವಾಗಿ ಅವ್ರು ಹೇಗೆ ಜನಪದರು ತಮ್ಮ ಅಂದ್ರೆ ಇದಾಗಿ ಅವ್ರು ಕಟ್ಟಿ ಹಾಡ್ತಿದ್ರು ಅವರೇ ಪದ ಪದ ಸೇರಿ. ಇಸ್ಕೂಲಿಗೆ ಹೋದ್ ನನ್ ಮಗ ಕೆಸ್ಕೋರ ಹಳು ಸೇರಿ ಅಂದ್ರೆ ಅಲ್ಲಿ ಪ್ರಾಸ ಪದ ಹೇಗೆ ಇದನ್ನ ಹೇಳಿದ್ರು ಅಂದ್ರೆ ಆ ಮಗು ಉದಾಹರಣೆಗೆ ನನ್ನ ಹೆಸರು ಹೇಳ್ಕೊಂಡು ಸುಬ್ಬಣ್ಣ ಅಂದ್ರೆ ಶಾಲೆಗೆ ಮುಂದೆ ಹೋಗ್ಲಿ ಮುಂದೆ ಓದ್ಲಿ ನನ್ ಮಗ ಒಳ್ಳೆ ಇದಾಗ್ಲಿ ವಿದ್ಯಾವಂತನಾಗ್ಲಿ ಒಳ್ಳೆ ಉದ್ಯೋಗವನ್ನು ಹೊಂದ್ಲಿ ಅನ್ನುವಂಥದ್ದು. ಅಂದ್ರೆ ಅವರ ಆಸರಿಕೆ ಬೇಸರಿಕೆ ಅವರ ಒಂದು ನೋವು ನಲಿವು ಆ ದುಃಖ ದುಮ್ಮಾನ ದುಗುಡ ಇದೆಲ್ಲ ಆ ಹಾಡಿನ ಮೂಲಕ ಅಂದ್ರೆ ಅವರ ಏಕತಾನತೆ ಅಂದ್ರೆ ಅವರು ಆ ಕೆಲಸ ಬೇಗ ಸಾಗ್ಲಿ ಅನ್ನುವಂತ ಇದರಿಂದ ನಟ್ಟಿ ನೋಡುವಾಗ್ಲೇ ಇರ್ಬೋದು KGF ಹೋಗಿರ್ಬೋದು ಎಲ್ಲ ಸಮಯದಲ್ಲಿ ಅವ್ರು ಆ ರೀತಿಯಾಗಿ ಹಾಡ್ತಿದ್ರು. ಉದಾಹರಣೆಗಳು ಬೇಕಾದ್ರೆ ಆ ಪಾರಿಜಾತದ ಹೂವು ಪಾಗರ ಕಬ್ಬಿತ್ತು ಆ ಪಾ ಪಾ ಎನ್ನುವಂತ ಆ ಪ್ರಾಸಬದ್ಧವಾದಂತ ಅಕ್ಷರ ಹೇಗೆ ನಿಯಮಿತ ಅವರು ಆಗಾಗ ಗುಣಕ್ತಿದ್ರು. ನಾ ಅದನ್ನ ಎಲ್ಲ ಸಾಹಿತ್ಯ ನಾವು ಬರ್ದಿಟ್ಟಿದ್ರೆ ಈಗ ನಂಗೆ ಎಣಿಸ್ತಿತ್ತು.
0: ಹೌದು,
1: ಇವ್ ನೋಡ್ರು ನನ್ಗೆ ಈ ಕಡೆ ಎಲ್ಲ ಜನಪದ ಹಾಡೇನಿತ್ತು ಆ ಶೋಭನೆ ಹಾಡೇನಿತ್ತು ಮತ್ತೆ ಈ ರಾಜ ರಾಣಿಯರ ಕತೆ ಜನಪದ ಕತೆ ಬರ್ತದಲ್ಲ ಗಾದೆಗಳ ಸಂಗ್ರಹ ಅದನ್ನೆಲ್ಲ ಮಾಡಿ ಆವಾಗಲ್ಲ ಅಂದ್ರೆ ಇಷ್ಟು ತಂತ್ರಜ್ಞಾನ ಮುಂದುವರಲಿಲ್ಲ. ಆಗ ಕ್ಯಾಸೆಟ್ ಎಲ್ಲ ಇದ್ ಮಾಡ್ಕೊಂಡು ನಾವು ರೆಕಾರ್ಡ್ ಮಾಡ್ಕೊಂಡು ಬಂದು ನಾವು ಅದನ್ನ ಬರೆದು ಅವರಿಗೆ ಆ ರೀತಿಯಾಗಿ
0: ವಾಕ್ಮನ್ಗಳನ್ನ ಯೂಸ್ ಮಾಡ್ತಿದ್ದಲ್ಲ ಸರ್.
1: ಹೌದು ಹೌದು,
0: ವಾಕ್ಮನ್ ತಕೊಂಡು
1: ರೆಕಾರ್ಡ್
0: ಮಾಡೋದು, ರಿವೈಂಡ್ ಮಾಡುದು, ಫಾಸ್ಟ್ ಫಾರ್ವರ್ಡ್ ಮಾಡುದು, ಅಲ್ಲ
1: ಪೆನ್ಸಿಲ್ ಹಾಕಿ
0: ತಿರ್ಸದ ಆ ರೀಲ್ ಬೇರೆ ಅಲ್ಲಿ ಸಿಕ್ಕಾಕಂದ ಅದು ತುಂಡ ಹಾಪದು ಅದನ್ನ ಮತ್ತೆ ಗೊಮ್ಮಾಕಿ
1: ಉಣಸುವಂತ
0: ಮತ್ತೆ ಪೆನ್ ಇಟ್ಕೊಂಡು ಆ ಕ್ಯಾಸೆಟ್ ನೊಳಗೆ
1: ತಿರ್ಸಿ
0: ಅದನ್ನ ಸರಿ ಮಾಡಿ ಮತ್ ಹಾಕಿ ಅದ್ರಲ್ಲಿ ಒಂದ್ ನಾಲ್ಕು ಪದಗಳಲ್ಲೇ ಕೊಟ್ಟಾಯ್ತು, ಯಾಕಂದ್ರೆ ರೀಲ್ಲೇ ಕೊಟ್ ಮಾಡಿ ಹಾಕಿರತ್ತಲ್ಲ ನಾವು. ಸೊ ಈ ತರ ಎಲ್ಲ ಮಾಡ್ತೈತಿ. ಈಗ ಬಿಡಿ ಮೊಬೈಲ್ ಇಟ್ಕೊಂಡು ಹಿಂಗ ಅಂದ್ರೆ ಸರ್ ಫೋಟೋ ವಿಡಿಯೋ ಆಡಿಯೋ ಎಲ್ಲ ಠಕ ಠಕ್, ಎಲ್ಲಿದ್ದೀರಿ ನೀವು, ಎಷ್ಟು ಡಿಗ್ರಿ ಕೋನದಲ್ಲಿದ್ದೀರಿ ಎಲ್ಲ
1: ಬರ್ತದೆ.
0: ಸೊ ಅಷ್ಟು ಈಗ ಟೆಕ್ನಾಲಜಿ ಇಂಪ್ರೂವ್ ಆಯ್ತು. ಆ ಕಾಲದಲ್ಲಿ ನೀವು ಎಲ್ಲರ ಮನೆಗೆ ಮನೆಗೆ ಹೋಗಿ ಹಾಡನ್ನೆಲ್ಲ
1: ಸಂಗ್ರಹ ಮಾಡ್ತೀವಿ. ಸಂಗ್ರಹ ಮಾಡಿ ನಾನು ಎಬಿ ನೋಡ್ರಿಗೆಲ್ಲ ನಾನು ಅದನ್ನ ಯಾವ್ದು ಬರ ರೂಪದಲ್ಲಿ ಬರೆದು ಅವರಿಗೆ ಕೊಡ್ತೇವೆ. ಕಡೆಗೆ ನಂಗೊಂದು ಒಂದು ಕ್ಷೇತ್ರ ಕಾರ್ಯ ಬಂತು. ಕ್ಷೇತ್ರ ಕಾರ್ಯ ನಂಗೆ ಹಂಪಿ ಯೂನಿವರ್ಸಿಟಿಗೆ ಕರ್ಕೊಂಡು ಹೋದ್ರು. ನಾನು ಕಡೆಗೆ ಅಲ್ಲೂ ಒಂದು ವಾರ ಇದ್ದಿದ್ದೇನೆ ಅಲ್ಲೇ ಇದ್ದು ಇದಕ್ಕೆ.
0: ಅಲ್ಲೂ ಎಂತ ಮಾಡಿ ಸರ್ ನೀವು?
1: ಕ್ಷೇತ್ರ ಕಾರ್ಯ ಅಂದ್ರೆ
0: ಫೀಲ್ಡ್ ವಿಸಿಟ್
1: ಅದು ಅಂದ್ರೆ ಎಲ್ಲ ಒಂದು ಶಾಲೆಗಳಿಗೆಲ್ಲ ಭೇಟಿ ಕೊಡುವಂತದ್ದು. ಅಂದ್ರೆ ನಮ್ಮ ಕನ್ನಡ ಶಾಲೆಗಳಲ್ಲಿ ಯಾವ್ದೆಲ್ಲ ಒಂದು ಮೂಲಭೂತ ಸೌಲಭ್ಯಗಳ ಕೊರತೆ ಇತ್ತು ಅದೊಂದು ಪ್ರಶ್ನೆ ಒಳಿದಿತ್ತು. ಹಂಪಿ ಯೂನಿವರ್ಸಿಟಿ ಅವರೇ ಪ್ರಸಾರಾಂಗದವರೇ ಇದ್ ಮಾಡಿದ್ದು. ಅದನ್ನ ನಾವೆಲ್ಲ ಪ್ರಶ್ನೆಗಳಿಗೆ ಎಲ್ಲ ಶಾಲೆಗೆ ಭೇಟಿ ಕೊಟ್ಟು ಅಲ್ಲಿ ಮುಖ್ಯೋಪಾಧ್ಯಾಯರನ್ನ ಭೇಟಿಯಾಗಿ ಅದಕ್ಕೆಲ್ಲ ಇದ್ ಮಾಡು ಅಂತಾರೆ. ಮಕ್ಕಳ ಸಂಖ್ಯೆಯಿಂದ ಹಿಡ್ದ ಭೌತಿಕವಾದಂತ ಸೌಲಭ್ಯ, ನೀರಿನ ಸೌಲಭ್ಯ ಉಂಟ, ಮಕ್ಕಳಿಗೆ ಫರ್ನಿಚರ್ಸ್ ಡೆಸ್ಕ್ ಬೆಂಚ್ ಉಂಟ, ಆಟದ ಮೈದಾನ ಉಂಟ, ಎಲ್ಲ ರೀತಿಯ ಇದು ಅಂದ್ರೆ ಅದನ್ನು ಆಮೇಲೆ ಒಂದು ಕ್ರೋಢೀಕರಣ ಮಾಡಿ ಏನೋ ಒಂದು ಶಾಲೆಗಳಿಗೆ ಕೆಲವೊಂದು ಯೋಜನೆಗಳ ಮೂಲಕ ಸೌಲಭ್ಯಗಳನ್ನ ಕೆಲವೆಲ್ಲ ಒಂದು ಕೊಟ್ಟಿದ್ರು. ಆ ರೀತಿ ಅದು ಏವಿನ್ ಆರ್ಡರ್ ನನ್ಗ ಆ ರೀತಿ ಅಲ್ಲಿ ಕರ್ಕೊಂಡೋದ್. ಇವಾಗ್ಲೂ ನನ್ಗ ಮೊನ್ನೆ ಫೋನ್ ಮಾಡಿದ್ರು ಆ ರೀತಿಯಾಗಿ ಆ ಸಾಹಿತ್ಯ ಸಮ್ಮೇಳನದ ಏನೆಲ್ಲ ಕಾರ್ಯಕ್ರಮ ಆಗಿದೆ ಅದನ್ನೆಲ್ಲ ನನ್ಗೆ ಇಲ್ಲಿ ಕುಂದಾಪುರ ಇದು ಪೇಪರ್ ಸಿಕ್ಕುದಿಲ್ಲ ಅಂದ್ರೆ ಇಲ್ಲಿ ನಮ್ಮ ಕರಾವಳಿ ಎಲ್ಲ ಹೋಗುದಿಲ್ಲಲ್ಲ ಅಲ್ಲಿ ಬೇರೆ ಅಲ್ಲ ನನ್ಗೆಲ್ಲ ಕಳ್ಸ ಅಂದ್ರೆ ನಾನ್ ಕಡೆ ಗ್ರೂಪ್ ಅಲ್ಲಿ ಇದ್ದ ಸಾಹಿತ್ಯ ಇದ್ರದ್ದೆಲ್ಲ ಕಳ್ಸಿದ್ದೇನೆ ಆ ರೀತಿಯಾಗಿ. ಮತ್ತೆ ಕೋಟೇಶ್ವರದಲ್ಲಿ ಒಂದು ನಾಗನ ಇದಿತ್ತು ಒಂದು ಹುಟ್ಟು ಅಂತ ಹೇಳಿ ನಮ್ದು ನಾಗನ ಹುಟ್ಟ ಅಂತ ಹೇಳ್ತಾರಲ್ಲ ಅದು ಆಯಾ ಬೇರೆ ಬೇರೆ ಬಳಿ ಅಂತ ಬರ್ತದೆ ನಮ್ಮಲ್ಲಿ. ನಮ್ದೀಗ ಉದಾಹರಣೆಗೆ ಚಂದನ್ ಬಳಿ, ನಮ್ ಚಂದನ್ ಬಳಿ ಅವ್ರು ನಾವು ಒಂದು ಕಡೆ ಹೋಗಿ ನಾವು ಅದು ಆ ದಿನ ಎಲ್ಲ ಯಾವಾಗ ನವಂಬರ್ ಇದು ಏಪ್ರಿಲ್ 14ಕ್ಕೆ ಅದು ನಮ್ದು ಯುಗಾದಿ ಬರುತ್ತಲ್ಲ ಆ ದಿನ ಹೋಗಿ ನಾವು ಅಲ್ಲಿಗೆಲ್ಲ ತುನು ಹಾಕೊಂಡು ಇದ್ ಮಾಡಿ ಬರುವಂತ ನಾವೇ ಪೂಜೆ ಎಲ್ಲ ನಾವೇ, ಯಾರು ಅರ್ಚಕರು ಬರುವುದಿಲ್ಲ. ನಮ್ಮ ಇದ್ರಲ್ಲೇ ಹಿರಿಯರು ಯಾರು ಹಿಂದೆ ಪೂಜೆ ಮಾಡ್ತಿದ್ರು ಅವರೇ ಇದ್ ಮಾಡುದು. ಅದನ್ನ ಕೋಟೇಶ್ವರದಲ್ಲಿ ಅದಕ್ ಬೇಕಾದಂತ ಎಲ್ಲ ತುಂಬಾ ಕಳಶ ತುಂಬಾ ನಾಗದೇವರ ಶಿಲೆ ಇದೆಲ್ಲ ಉಂಟು. ಅದನ್ನ ಅವರು ಫೋಟೋ ಎಲ್ಲ ತಕೊಂಡು ಹೋಗಿ ಅವರು ಅದ್ರ ಬಗ್ಗೆ ತುಂಬಾ ಅಧ್ಯಯನ ಮಾಡಿದ್ರು ಅವರು ಅಮೃತ ಸೋಮೇಶ್ವರರು ತುಂಬಾ ಅದ್ರ ಬಗ್ಗೆ ಎಲ್ಲ ಅಧ್ಯಯನ ಮಾಡಿ ಇದ್ ಮಾಡಿದ್ರು. ಹಾಗಾಗಿ ನಂಗೆ ಸ್ವಲ್ಪ ಜಾಸ್ತಿ ಪ್ರೇರಣೆ ಅವರೇ ಎ ವಿ ನೌಡ್ರು ದಂಪತಿಗಳು ಮತ್ತೆ ಕಾಳೋರ್ಕಾರ್ ಅವರು ನಮ್ಗೆ ಜಾಸ್ತಿ ನಮ್ಗೆ ಗುರುಗಳು ಅವರೇ.
0: ಈಗ ನೀವು ತಂದ ಹಾಡಂಗ ಇನ್ಯಾವ ಹಾಡು ಬಾಕಿತ್ತು ಸರ್ ಹೇಳುಕೆ?
1: ತಂದ ಹಾಡಲ್ಲಿ ಏನು ಇದು ಶಿವನೇ ನಿನ್ನ ಆಟವನ್ನು ಬಲ್ಲವರು ಯಾರು
0: ಹೇಳಿ ಹೇಳಿ ತಮ್ಮ.
1: ಶಿವನೇ ನಿನ್ನ ಆಟವನ್ನು

0: ಸೂಪರ್ ಸರ್. ಇದು ಶಿವನೇ ನಿನ್ನ ಆಟವನ್ನು ಬಲ್ಲವರು ಯಾರು. ಬಟ್ ನಾನು ನಿಮ್ಮನ್ನ ಅಬ್ಸರ್ವ್ ಮಾಡ್ದಂಗೆ ಈಗ ನೀವು ಹಾಡೋತ್ತಿಗೆ ನಿಮ್ಗೆ ಹಾಡ್ ಹಾಡುವಾಗ ಟೊಮ್ಕೆ ಅಂತಾರೆ ಹಿಡ್ಕಣ್ಕೆಯಾ?
1: ಹಾ, ಅದಂದ್ರೆ ಸ್ವಲ್ಪ ಈ ತಾಳ ಇದ್ರೆ ಜಾನಪದಕ್ಕೆ. ಈಗ ಉದಾಹರಣೆಗೆ ಈಗ ತಂಬೂರಿ ನೋಡ್ಸ್ಕೊಂಡು ಹಾಡ್ತಾರೆ. ಅಂದ್ರೆ ಈ ಹಿಂದೆ ಯುವಜನೆ ಮೇಳಕಲ್ಲ ರಘುವೀರ್ ಕಾಳ್ವಾರ್, ಮೋಹನ್ ಚಂದ್ರ ಕಾಳ್ವಾರ್, ಮೋಹನ್ ಚಂದ್ರ
0: ಕಾಳ್ವಾರ್
1: ಕಾಳ್ವರ್ಕರ್ ಮಗ, ಸತೀಶ್ ಚಂದ್ರ ಕಾಳ್ವರ್ಕರ್, ಉಮೇಶ್ ಚಂದ್ರ ಕಾಳ್ವರ್ಕರ್, ಅವರೆಲ್ಲ ನಮ್ಗೆ ಹಿಮ್ಮೇಳಕ್ಕೆ ಸಹಕಾರ ಕೊಡ್ತಿದ್ರು. ನಾವು ಯುವಜನೆ ಮೇಳ ತುಂಬಾ ದೂರಲ್ಲ ಹೋಗಿದ್ದೇವೆ. ಯುವಜನೋತ್ಸವ ಕಲ್ಕತ್ತಕ್ಕೆ ಹೋಗಿದ್ದೇವೆ. ಯುವಜನೋತ್ಸವ ಏಕಾಂಕ ನಾಟಕ ಕಾಳ್ವರ್ಕಾರದ ಕಾಲ ನಾಟಕ ಅಂತ ಹೇಳಿ
0: ಕನ್ನಡದಲ್ಲ,
1: ಅಲ್ಲ ಅದು ಹಿಂದಿಯಲ್ಲಿ ಮಾಡ್ತಾವ ಯುವೋತ್ಸವದಲ್ಲಿ. ಅಲ್ಲಿ ನಾವು ಒಂದು 3 ದಿನ ಇದ್ದಿದ್ದೇವೆ. ಕರ್ನಾಟಕ ಇಲ್ಲಿಯ ತಂಡವನ್ನು ಪ್ರತಿನಿಧಿಸಿ ನಾವೊಂದು ಒಟ್ಟು ಕರ್ನಾಟಕದಿಂದ ಒಂದು 73 ಜನ ಹೋಗಿ.
0: ನಾಟಕದ ಹೆಸರು ಎಂತ?
1: ಕಾಲ ಕಾಲ ಅಂತ.
0: ಕಾಲ ಕನ್ನಡ ಅಲ್ಲ ಪದ?
1: ಅಲ್ಲ, ಕಾಲ
0: ಕಾಲ್ ಆಗ್ಬೇಕಲ್ಲ.
1: ಅಲ್ಲ, ಕನ್ನಡದ್ದೇ ಅದು ನಾಟಕ.
0: ಹಿಂದಿಗೆ
1: ಭಾಷಾಂತರ ಮಾಡಿದ್ದು. ಹಿಂದಿಗೆ ಭಾಷಾಂತರ ಮಾಡಿ ಅಂದ್ರೆ ಅಲ್ಲಿ ಅವರಿಗೆ ಅಂದ್ರೆ ಪ್ರಾದೇಶಿಕ ಭಾಷೆ ಆಗಿದ್ರು ಅವರಿಗೆ ಅಲ್ಲಿ ಅಷ್ಟು ಇದಾಗುದಿಲ್ಲಲ್ಲ. ನಾವು ನಿಜವಾಗಿ ಅಲ್ಲಿ ಕುಂದಗನ್ನಡದ ಅದು ನಿಜವಾಗಿ ಕುಂದಗನ್ನಡದಲ್ಲಿ ನಾವು ಇಲ್ಲೇ ಮಾಧವ ಮಂಟಪದಲ್ಲಿ ಉಡುಪಿ ಜಿಲ್ಲೆ 6ನೇ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಇವರು ನಮ್ಮ ಎವಿ ನಾವಡ್ರ ತಂದೆಯವರು ಅಮ್ಮೆಂಬಳ ಶಂಕರ್ ನಾಡ್ರ ನಾವಡ್ರ ಅಂತ ಅವರು ಸಾಹಿತ್ಯ ಸರ್ವಾಧ್ಯಕ್ಷರಾಗಿದ್ದರು ಇಲ್ಲೇ ಮಾಧವ ಮಂಟಪದಲ್ಲೇ ಬಂಡರ್ಸ್ಕಾಸ್ ಕಾಲೇಜ್ ಎಲ್ಲ ಆದದ್ದು. ಆಗ ಸಂಜೆ ನಾಟಕದಲ್ಲಿ ಉದ್ಘಾಟನೆಗೆ ಅವಾಗ ಇವ್ರು ಬಂದಿದ್ರು, ವೀರಪ್ಪ ಮೊಯ್ಲಿಯವರು ಮಿನಿಸ್ಟರ್ ಆಗಿದ್ರು, ಸಿಎಂ ಆಗಿದ್ರು ಆ ಸಮಯದಲ್ಲಿ. ಆಗ ನಾವು ಸಂಜೆ ಕಾರ್ಯಕ್ರಮಕ್ಕೆ ನಮ್ಗೆ ಯುಎಸ್ ಶೇಣೆಯವರು ಎಲ್ಲ ಇದ್ರ ಕಮಿಟಿಯಲ್ಲಿ ಇದ್ರು, ಮಂಜುನಾಥ್ ಕೆಎಸ್ ಅವರೆಲ್ಲರೂ ಆ ಕಮಿಟಿಯಲ್ಲಿ ಇದ್ದರು 6ನೇ ಜಿಲ್ಲಾ ಸಾಹಿತ್ಯ ಸಮ್ಮೇಳನದಲ್ಲಿ. ನಾವು ಕಾಲ ನಾಟಕ ಕುಂದಗನ್ನಡದಲ್ಲಿ ಅದನ್ನ
0: ಮಾಡಿದ್ರಿ?
1: ಮಾಡಿದ್ರು. ಕಾಳರ್ಕಾರದ್ದು ಅವರದ್ದು ಬಹಳ, ಅವರು ರಂಗನಟರು, ಹರಿದಾಸರು, ಹಾಗೆ ಗೀತ ರಚನೆಕಾರರು, ಎಷ್ಟೋ ಯಕ್ಷಗಾನ ಪ್ರಸಂಗ ಬರೆದಿದ್ದಾರೆ, ಒಳ್ಳೆ ಎಲೆ ಮೇರೆ ಕಾಯಿ. ಆದ್ರೆ ಸರ್ಕಾರ ಇನ್ನೂ ಯಾವುದೇ ರೀತಿ ಅವರಿಗೆ ಪ್ರಶಸ್ತಿ ಪುರಸ್ಕಾರ ಯಾವುದು
0: ಕೊಡ್ಲಿಲ್ಲ.
1: 2 ಸಲ ರಾಜ್ಯೋತ್ಸವಕ್ಕೆ ಹಾಕಿದ್ರು, ಸಿಗ್ಲಿಲ್ಲ. ಆದ್ರೆ ಒಳ್ಳೆ ಕಲಾವಿದರು.
0: ಬಟ್ ನಿಮ್ಮಂತವ್ರು ಅವ್ರ ಬಗ್ಗೆ ಒಳ್ಳೇದ್ ಮಾತಾಡ್ತಿರಲ್ಲ, ದೊಡ್ಡ ಪ್ರಶಸ್ತಿ ನೆನ್ಪಿಟ್ಕೊಂಡಿರ್ತಿರಲ್ಲ ಅವ್ರ, ಅದು ದೊಡ್ಡ ಪ್ರಶಸ್ತಿ. ಅದಕ್ಕೆ ಹೇಳುದು ಒಬ್ಬ ಗುರುವಿನ ಮೇನ್ ತಾಕತ್ತು ಎಂತಂತ ಕೇಳಿದ್ರೆ ಆ ಗುರುವಿನ ಶಿಷ್ಯಂದ್ರು. ಅವ್ರು ಮಾತಾಡಿದ್ರೆ ಆ ಗುರು ಗೆದ್ದಂಗೆ ಪ್ರಪಂಚ ಮಾತಾಡಿದ್ರು. ಓಕೆ, ಈಗ ಸಾಕ್ರೆಟಿಸ್ಗೆ ಕೂಡ ಸಾಕ್ರೆಟಿಸ್ ಬಗ್ಗೆ ಮಾತಾಡಿದ್ದು ಅವನ ಸಿದ್ಧಾಂತಗಳನ್ನ ಪ್ರಪಂಚ ಕಂಚಿದ್ ಯಾರು ಕೇಳಿದ್ರೆ ಸಾಕ್ರೆಟಿಸ್ ನ ಶಿಷ್ಯಂದ್ರೆ ಅಲ್ದಾ? ಸಾಕ್ರೆಟಿಸ್ ಜೀವಂತ ಇದ್ದಾಗ ಎಷ್ಟು ಪ್ರಚಾರ ಮಾಡ್ಲಿಕ್ಕಾಯ್ತೋ ಗೊತ್ತಿಲ್ಲ, ಬಟ್ ಶಿಷ್ಯಂದ್ರೆ ಅದನ್ನ ತಗೊಂಡ್ರು. ಹಾಗೆ ಒಬ್ಬ ಗುರುವಿಗೆ ಅಂತ ಶಿಷ್ಯ ವರ್ಗ ಇದ್ರೆ ಆ ಗುರು ಗೆದ್ದಂಗೆ ಅಂತ. ಸರ್, ನೀವು ಈಗ ಈ ಜನಪದ ಹಾಡು ಕುಂದಾಪುರ ಕನ್ನಡದ ಕೆಲವು ಹಾಡಿದ್ರಿ, ಕೆಲವು ಹೀಗೆ ನಾರ್ಮಲ್ ಜನಪದ ಹಾಡುಗಳನ್ನು ಹಾಡಿದ್ರಿ, ಬಟ್ ನೀವು ಹೆಚ್ಚು ಜನಪದ ಹಾಡನ್ನೇ ಹಾಡುದಾ?
1: ಜನಪದ ಮತ್ತೆ ಸ್ವಲ್ಪ ಭಜನೆ ಹಾಡ್ತೇನೆ ನಾನು.
0: ಭಜನೆ
1: ಹಾಡ್ತೇನೆ ಮತ್ತೆ ಸ್ವಲ್ಪ ಈ ಸುಗ್ಗಿ ಹಾಡು.
0: ಸುಗ್ಗಿ ಹಾಡು ಒಂಚೂರು ಹೇಳಿ ಕಂಬ. ಸುಗ್ಗಿ ಹಾಡು ನೆನ್ಪಿತ್ತಾ?

0: ಓಕೆ, ಸೊ ಸುಗ್ಗಿ ಹಾಡು ಹಾಡ್ತೀರಿ ನೀವು, ಅದ್ರ ಜೊತೆಗೆ ಭಾವಗೀತೆಗಳನ್ನ ಹಾಡ್ತೀರಿ.
1: ಭಾವಗೀತೆ
0: ನಿಮ್ ಫೇವ್ರೇಟ್ ಒಂದ್ ಹಾಡು ಯಾವ್ದಾದ್ರು ಸರ್? ಚೂರ್
1: ನಾ

0: ಓ ವೋ ವೋ ವೋ ಗಾಯಕನಲ್ಲ ಅಂದ್ರೆ ಇಷ್ಟು ಲೈಕ್ ಹಾಡ್ರು, ತುಂಬಾ ಲೈಕ್ ಆಯ್ತು ಸರ್. ಸೊ ನಿಮ್ಗೆ ಒಂದು ಹಾಡು ಹಾಡೋದು ಎಷ್ಟು ಖುಷಿ ಕೊಡತ್ತೆ
1: ಅಂದ್ರೆ, ನಾನ್ ಮನೆಯಲ್ಲೋ ನನಗೆ ಎರಡು ಹೆಣ್ಮಕ್ಕಳು, ಅವ್ರ ನಾನು ಏನಾದ್ರೂ ಒಂದ್ ಸ್ವಲ್ಪ ಗುಣಗ್ತಾ ಇರ್ತೇನೆ, ಗುಣಗ್ತಾ ಇದ್ದಾಗ ಮಕ್ಕಳು ಹೇಳ್ತಾರೆ ನಿಮ್ದು ಎಂತ ಹಾಳು ರಗಳಿ ಪಾಪ, ದಿನೀಡಿ ಪದ್ಯ ಹಾಳ್ತಾ ಇಕ್ಕಂಬ ಯಾರು ನಗೆ ಆಡೋದಿಲ್ಲ ಒಂದ್ ಕೇಳ್ತಾರೆ. ಅದು ಮಗ ನಂದು ಮುಂಚಿಂದ ಹಾಗೆ ನನಗೆ
0: ಹುಟ್ಟುಗುಣ
1: ಅದು ಹಾಡ್ತಾ, ನಂಗೆ ಬೈಕಲ್ಲಿ ಹೋಗೋದಾದ್ರೂ ಏನಾದ್ರು ಹಾಡ್ತಾ ಇರ್ಬೇಕು, ಗುನುಗುನಿಸ್ತಾ ಇರ್ಬೇಕು. ಅಂದ್ರೆ ಹೇಳ್ತಾರೆ ಹಾಡಿ ಹಾಡಿ ರಗಳ ರಾಗ ಬೋಗುಳಿ ಬೋಗುಳಿ ರಾಗ ಅಂತ ಹೇಳ್ತಾರಲ್ಲ ಹಾಗೆ. ಅಂದ್ರೆ ನಾನೀಗ ಒಂದ್ ಕಾರ್ಯಕ್ರಮಕ್ಕೆ ಹೋಗೋದಾದ್ರೆ ಹಾಗೆ ಸ್ವಲ್ಪ ತಯಾರಿ ಮಾಡಿಕೊಂಡು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಮನೆಯಲ್ಲಿ ಸ್ವಲ್ಪ ಹಾಡ್ತೇನೆ. ಮನೆಯಲ್ಲಿ
0: ಸಂಜೆ ಹಾಡ್ತೀರಿ ಸರ್? ಹೆಂಡತಿ ಎದ್ರೆ ಹಾಡ್ತೀರಿ?
1: ಹಾಡ್ತೇನೆ.
0: ಯಾವ ಹಾಡು ಹಾಡ್ತೀರಿ? ಹೆಂಡತಿಗೆದ್ರಿ, ಹೆಂಡತಿಗೋಸ್ಕರ ಹೆಂಡತಿ ಸುಟ್ಟು ಮಾಡ್ಕೊಂಡಿದ್ರ ಹೂ ಅಂತ ಇದ್ರೆ ಆಗ ಎಂತ ಹಾಡು ಹಾಡ್ತೀರಿ? ನಿಮ್ ಹೆಂಡತಿ ಸಿಟ್ಟು ಮಾಡ್ಕಂದ್ರೆ ನಂಗೆ ಗೊತ್ತಿಲ್ಲ, ಸುಮ್ನೆ ಒಂದ್
1: ಸಿಟ್ಟು ಒಳ್ಳೆ ಪ್ರೋತ್ಸಾಹ ಕೊಡ್ತ ಮಾಲತಿ ಅಂತ.
0: ಮಾಲತಿ
1: ಮಾಲತಿ
0: ಸಿಟ್ಟೇ ಮಾಡ್ಕಂತಿಲ್ಲ,
1: ಟೀಚರ್ ಆಗಿ
0: ಟೀಚರ್ ಅವರು.
1: ಹೌದೌದು,
0: ತುಂಬಾ ಪುಣ್ಯವಂತರು ಸರ್ ನೀವು, ಸಿಟ್ಟು ಮಾಡ್ಕೊಂಡಿದ್ದು ಹೆಂಡತಿ ಸಿಕ್ಕಿದ್ ನಿಮ್ಗೆ. ಓಕೆ, ಎನಿವೇಸ್ ಈಗ ಹೆಂಡತಿಗೆ ಒಂದು ಹಾಡು ಹಾಡೋದಾರೆ ನೀವು ಮನೆಗೆ

0: ವಾವ್, ಹೆಂಡತಿಗೆ ದೇವಿಯ ಸ್ಥಾನವನ್ನೇ ಕೊಟ್ಬಿಟ್ಟಿದ್ರಿ ಸರ್, ವೆರಿ ಗುಡ್, ತುಂಬಾ ಖುಷಿ ಆಯ್ತು.
1: ಬೆಳಕು ಜ್ಞಾನದ
0: ಎಲ್ಲ ಅವರೇ, ಎಲ್ಲ ಪಾಲಿಸೋರು ಅವರೇ,
1: ಎಲ್ಲ
0: ಮಂಗಳ ದಾತೆಯೂ ಅವರೇ,
1: ಮನೆಯನ್ನು ಬೆಳಗೋರು ಅವರೇ,
0: ಕರೆಕ್ಟ್, ಕರೆಂಟ್ ಹೋದಾಗ ದೀಪವೂ ಅವರೇ,
1: ಎಲ್ಲ ದೀಪ.
0: ಬ್ಯೂಟಿಫುಲ್, ತುಂಬಾ ಲೈಕ್ ಹೇಳಿದ್ರಿ. ಸೊ ಇಷ್ಟೋ ತನಕ ನಮ್ಮ ಕುಂದಾಪುರ ಮಾತುಕತೆಯಲ್ಲಿ ಸುಬ್ಬಣ್ಣ ಕೋಣಿ ಅವರು, ನಿವೇದಿತಾ ಪ್ರೌಢಶಾಲೆ ಬಸರೂರು ಇದರ HM ಹೆಡ್ ಮಾಸ್ಟರ್, ನಮ್ಮೊಂದಿಗೆ ಎಷ್ಟು ಲೈಕ್ ಮಾತಾಡ್ರು, ಮಾತಾಡೋದ್ ಕಡಿಮೆ ಆಕ್ಚುಲಿ, ಹಾಡಿದ್ದೇ ಜಾಸ್ತಿ, ಹಾಡುಮಯವಾಗಿತ್ತು ಈ ಕುಂದಾಪುರ ಮಾತುಕತೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್, ನೀವು ನಿಮ್ಮ ಇಷ್ಟು ಗಡಿಬಿಡಿ ಇಷ್ಟು ಕೆಲಸ ಇದ್ರು ನಾನು ಬರ್ತೆ ಅಂತ ಹೇಳಿ ಬಂದ ಇಷ್ಟೊಂದು ಚಂದದಲ್ಲಿ ಮಾತು ಹಾಡು ಎರಡನ್ನೂ ನಮ್ ಗುಣಪಡಿಸಿದ್ರಿ, ಧನ್ಯವಾದಗಳು ನಿಮ್ಗೆ.
1: ತುಂಬಾ ಧನ್ಯವಾದಗಳು, ನಮ್ಗೆ ಅವಕಾಶ ಕೊಟ್ಟಿದ್ರಿ, ತುಂಬಾ ಧನ್ಯವಾದಗಳು.
0: ಥ್ಯಾಂಕ್ ಯು. ಕೇಳುಗ್ರೆ, ಇಷ್ಟು ತನಕ ಕುಂದಾಪುರ ಮಾತುಕತೆಯಲ್ಲಿ ನಮ್ಮೊಟ್ಟಿಗೆ ಹೆಡ್ ಮಾಸ್ಟರ್ ಸುಬ್ಬಣ್ಣ ಕೋಣಿ ಅವರಿದ್ರ, ಅವರು ಮಾತು ಹಾಡು ಎಲ್ಲ ತೊಟ್ಟಿ ನಮ್ಮ ಮನ ರಂಜಿಸಿದ್ರು, ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನಿಮ್ಮೆಲ್ರಿಗೂ ಒಳ್ಳೇದಾಗ್ಲಿ. ಮತ್ತಿಕ್ವ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM, ಭಂಡಾರ ಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ, ನೀವೆಲ್ಲ ಕೇಂತಿಪ್ಪದ ಅಕ್ಕ. ಮತ್ತಿಕ್ವಕ ಬಾಯ್.

ಪ್ರಿಯ ಕೇಳುಗ್ರೆ, ನಮ್ ಕುಂದಾಪುರ ಕನ್ನಡದಲ್ಲಿ ಇನ್ನೊಂದು ಪರಿಪೂರ್ಣ ಭಾವಗೀತೆ ಬಂದಿತ್ತ. ಇದನ್ನ ಬರೆದಿರೋರು ಶಿಕ್ಷಕರಾಗಿರೋ ವಿಜಯ್ ಕುಮಾರ್ ಕುಂಭಾಶಿ ಅವರು. ಇದಕ್ಕೆ ವಾದ್ಯ ಸಂಯೋಜನೆ ಮಾಡಿದವರು ಸಮೀರ್ ರಾವ್ ಅವರು. ಸಂಗೀತ ಮತ್ತು ಗಾಯನದಲ್ಲಿ ರಾಘವೇಂದ್ರ ಬೀಜಾಡಿ ಅವರು. ಈ ಹಾಡಕ್ಕೇನ್ಮೇಲೆ ಖಂಡಿತ ನಿಮ್ ಎದೆಯೊಳಗೂ ಒಂದ ಮಲ್ಲಿಗೆ ಬಳ್ಳಿ ಚಿಗ್ರತ್. ಬೇಕರ್ ಕಾಣಿ ಅಲ್ಲಲ್ಲ ಕೇಣಿ.

ಭಾವಗೀತೆ ಲೋಕದ ಕಣ್ಣಿಗೆ ರಾಧೆಯೂ ಕೂಡ. ರಚನೆ ಮೈಸೂರು ಅನಂತಸ್ವಾಮಿ, ಹಾಡುವವರು ಮೀನಾ ಕಾರಂತ, ತಬಲ ರಾಮಕೃಷ್ಣ ಭಟ್ ಬಾರ್ಕೂರು, ಹಾರ್ಮೋನಿಯಂ ಮನೋಜ್ ಕಾರಂತ್.

ಈ ಹಾಡು ಪುರಂದರದಾಸರ ರಚನೆಯಲ್ಲಿ ಹಾಡಿದವರು ಭೃಂಗಾಕೆ ಉಡುಪ ಮತ್ತು ತಬ್ಲಾದಲ್ಲಿ ವರಪ್ರಸಾದ ಎಂ ಬಿಜೂರು.